107.8 FM. ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 107.8 FM.
1: Radio Siren 107.8 FM.
2: Radio Siren. Iga app nalu kuda labhya.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Saran 107.8 FM.
1: 107.8 FM. Radio Saran 107.8 FM. Radio Saran. Iga app nalu kuda labhya.
2: Radio Sarang 107.8 FM.
3: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
4: ಎಲ್ಲ ಸಹೃದಯರಿಗೆ ನಮಸ್ಕಾರ. ಬೇಂದ್ರೆ ನನಗೆ 10 ಸಲ ಹೇಳಿದ್ದುಂಟು, ನೀವು ವಿಜ್ಞಾನಿಗಳು ಪವಾಡ ಮಾಡ್ತೀರಾ, ಪ್ರಳಯಾಂತಕರ ನೀವೆಲ್ಲ ಅನ್ನೋರು. ಅವ್ರ ಮನೆಗೆ ಜಂಗಮರು ಬರಬೇಕು ಊಟಕ್ಕೆ, ಅಜ್ಜಿ ಊಟಕ್ಕೆ ಹಾಕಬೇಕು ಇಷ್ಟು ಮುಖ ದಪ್ಪ ದಪ್ಪನ 2 ಸೇರು ಅಕ್ಕಿಯನ್ನು ಅಂತ ಹೇಳೋರು, 2 ಸೇರು ಅಕ್ಕಿಯನ್ನು ಹಾಕಬೇಕು ಅವರಿಗೆ. ಅವರು ಊಟಕ್ಕೆ ಕೂತ್ಕೊಂಡಾಗ ಏನು ಮಾಡಬೇಕು, ಕೊರಳಲ್ಲಿದ್ದಂಥ ಲಿಂಗ ತಕ್ಕೊಂಡು ಕೈಗೆ ಇಟ್ಕೊಂಡು ಜಯ ಲಕ್ಷ್ಮೀ ರಂಜನ್ ಅಂತ ನುಂಗಿಬಿಡೋದು, ಅದನ್ನು ಇಡೀ ಲಿಂಗ ನುಂಗಿಬಿಡೋದು. ಆಮೇಲೆ 2 ಸೇರು ಅಕ್ಕಿಯನ್ನು ಊಟ ಮಾಡೋದು. ಊಟ ಆದಮೇಲೆ ಬಂದು ಕೈ ತೊಳ್ಕೊಂಬಂದು ಅ ಅನ್ನೋದು ಲಿಂಗ ಹೊರಗೆ ಬರ್ಕೊಳ್ಳಿ ಕಟ್ಕೋಬೇಕು ಹೋಗ್ಬೇಕು. ಅವ್ರು ಹೇಳಿದ್ರೆ ನೀನು ಸೈನ್ಸ್ ಬೇಕಾದ್ರೆ ಮಾಡಿ ನೋಡೋಣ ಇದನ್ನು, ಅದು ಅವ್ರು ಕಂಡದ್ದು ನೋಡಿದ್ದು ಹೇಳ್ತಾರೆ ಅವ್ರಿಗೆ. ಆದರೆ ಇದು ಯಾವುದು ಪವಾಡ ಅಂತ ಗೊತ್ತಾಗಿಲ್ಲ. ಅದರಿಂದ ನಾವು ಮುಖ್ಯವಾಗಿ ತಗೋಬೇಕಾದದ್ದು ಪವಾಡ ಫಿಸಿಕಲ್ ಫಿನಾಮಿನಾಕ್ಕಿಂತ ಅದ್ರ ಹಿಂದಿರುವಂಥ ಏನು ಶಕ್ತಿ ಇದ್ದಿರಬೇಕು ಅಂತ, ಅದನ್ನು ಬಹಳ ಚೆನ್ನಾಗಿ ಹರಿಹರ ಅನಲೈಸ್ ಮಾಡ್ತಾನೆ. ಹೀಗೆ ಪವಾಡಗಳನ್ನು ಮಾಡ್ತಾ ಹೋದರು ಅಂತ ನೂರಾರು ಪವಾಡಗಳನ್ನು ಹೇಳ್ತಾರೆ. ನೂರಾರು ಪವಾಡಗಳು ಮುಖ್ಯ ಅಲ್ಲ, ನಮ್ಮಲ್ಲಿ ಯಾವುದು ಭಾಗ್ಯ ಮುಖ್ಯ ಯಾವುದು ಮುಖ್ಯ ಅಲ್ಲ ಅದನ್ನು ತಗೊಂಡು ಅದರಿಂದ ಮಧ್ಯಾತ್ಮಕ ಜೀವನಕ್ಕೆ ಏನಾದರೂ ಪ್ರಯೋಜನ ಆಗತ್ತಾ? ಯಾವಾಗಲೂ ಕಣ್ಣಿಗೆ ಕಾಣಿಸುವಂಥ ದರ್ಶನದ ಹಿಂದೆ ಒಂದು ಸತ್ವ ಇರ್ತದೆ, ಒಂದು ತತ್ವ ಇರ್ತದೆ. ಆ ತತ್ವ ಸಿಕ್ಕರೆ ಸಾಕು, ಅದೇ ಪವಾಡ ನಮಗೆ. ಆದರೆ ಸಾಮಾನ್ಯವಾಗಿ ಕಣ್ಣಿಗೆ ಕಾಣುವ ಅನುಭೂತಿಗಳಲ್ಲೇ ನಾವು ಸಮಯ ಕಳೆದಾಗ ತತ್ವ ಕಾಣಿಸೋದಿಲ್ಲ. ಅದನ್ನು ಹೇಳ್ತಾರೆ, ಪವಾಡಗಳನ್ನು ನೋಡಬೇಕಾದ್ರೆ ಪವಾಡ ಆದದ್ದು ನೋಡಬೇಡ್ರಿ, ಜೋಳ ಆಯಿತು ಮುತ್ತಾಯಿತು ನೋಡಬೇಡ್ರಿ. ಆ ಬಂದಂಥ ರೈತನ ಮನಸ್ಸಲ್ಲಿ ನಂಬಿಕೆ ಹುಟ್ಟಿಸಿದ್ರ, ಯಾಕೆ ಕೃಷ್ಣ ಪವಾಡ ಮಾಡಬೇಕಾಗಿತ್ತು, ಯಾಕೆ ರಾಮ ಪವಾಡ ಮಾಡಬೇಕಾಗಿತ್ತು, ಅವ್ರು ಯಾಕೆ ಮಾಡಬೇಕಾಯಿತು ಅಂದರೆ ಜನರ ನಂಬಿಕೆ ನನ್ನೊಳಗೆ ಬರಬೇಕಾದ್ರೆ ನಾಯಕನಾಗಿ ಅವ್ರಿಗಿಂತ ಹೆಚ್ಚಿಗೆ ನನ್ನೊಂದು ಶಕ್ತಿ ಇರಬೇಕು ಅಂದಾಗ ನಂಬ್ಕೋತಾರೆ ಜನ, ಹೇಳಿದ ಮಾತು ನಂಬ್ತಾರೆ. ಕೃಷ್ಣ ಯಾಕೆ ಮಾಡಬೇಕ ಅಂದರೆ ಗೊಲ್ಲರು ಹುಡುಗ ಅವನು, ನಮಗಿಂತ ಹೆಚ್ಚಿಗೆ ಶಕ್ತಿ ಇದೆ ಅಂತ ಅಂದಾಗ ಅವ್ನು ನಂಬ್ಕೋತಾರೆ, ಜನ ಹಿಂದೆ ಬರ್ತಾರೆ ಅನ್ನೋ ಉದ್ದೇಶದಿಂದ ಅವರು ಮಾನವರಿಗೆ ಅಸಾಧ್ಯವಾದಂಥ ಕೆಲವು ಕೆಲಸಗಳನ್ನು ಮಾಡಿ ತೋರಿಸಿದರು ಅಂತ.

0: रेडियो सारंग 107.8 FM।
1: ನಿನ್ನೆ ದಿವಸ ಬಸವಣ್ಣವರ ಜೀವನದಲ್ಲಿ ಅವರು ಬಸವ ದಂಡನಾಥ ಭಂಡಾರಿ ಬಸವ ಆದಮೇಲೆ ಆ ಬದುಕಿದಂಥ ಕಾಲದಲ್ಲಿ ಕೆಲವೊಂದು ಪವಾಡಗಳು ನಡೀತು ಅಂತ ಅನೇಕ ಜನ ಅವರ ಚರಿತ್ರೆಯನ್ನು ಬರೆದಂಥವರು ಬೇರೆ ಬೇರೆ ಥರದ ಪವಾಡಗಳನ್ನು ದಾಖಲಿಸಿದ್ದಾರೆ. ಕೆಲವರು 60, 70, 80 ದಾರದ ಪವಾಡಗಳನ್ನು ದಾಖಲಿಸಿದ್ದಾರೆ. ಅದನ್ನು ಸಂಶೋಧನೆ ಮಾಡಿದವರು ಹೇಳ್ತಾರೆ, ಅದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳೋದು ಕಷ್ಟ. ಮತ್ತು ಅದು ಅಲ್ಲದೆ ಈ ಕಾಲದಲ್ಲಿ ಪವಾಡಗಳನ್ನು ನಂಬೋದಿಲ್ಲ ಅನ್ನುವಾಗ ಆ ಪವಾಡಗಳ ಬಗ್ಗೆ ಹೇಳೋದು ಹೇಗೆ ಅಂತ ಕೆಲವು ವಿಚಾರ. ನಿನ್ನೆ ನಾನು ಹೇಳಿದ ಹಾಗೆ ಒಂದು ಪವಾಡ, ಆ ಕೇದಿಗೆಯ ಹೂಗಳನ್ನು ತನ್ನ ಇಷ್ಟಲಿಂಗದ ಮೇಲೆ ಹಾಕಿದಾಗ ಹಾಕಬಾರ್ದು, ಈಶ್ವರನಿಗೆ ಕೇದಿಗೆ ಹಾಕಬಾರ್ದು ಅಂತಂದಾಗ ಮುಖ್ಯಲಿಂಗದಲ್ಲಿ ಕೂಡ ಆ ಕೇದಿಗೆ ಎಸಳು ಕಂಡದ್ದನ್ನು ತೋರಿಸಿ ಮೂಲ ತತ್ವ ಇಷ್ಟೇನೆ, ನಿಮಗೆ ಇಷ್ಟವಾದದ್ದನ್ನು ಭಗವಂತನ ಕೊಡಿ, ಭಗವಂತ ಸ್ವೀಕಾರ ಮಾಡ್ತಾನೆ. ನಾವು ಮನೇಲಿ ಮಾಡೋದು ಹಾಗೆ ಅಲ್ವಾ, ನೈವೇದ್ಯ ಅಂತ ಮಾಡ್ತೀವಿ. ಆ ದೇವರಿಗೆ ಇದು ಭಾಳ ಇಷ್ಟ, ಈ ದೇವರಿಗೆ ಇದು ಭಾಳ ಇಷ್ಟ, ಇದು ಇದೇ ಆಗಬೇಕು ಆ ದೇವರಿಗೆ ಅಂತ ಹೇಳಿ ನೈವೇದ್ಯ ಮಾಡ್ತೀವಿ. ಯಾರು ಹೇಳ್ತಿದ್ರು, ಅಕಸ್ಮಾತ್ ಭಗವಂತ ತಿನ್ನೋದೇ ಆಗಿದ್ದರೆ ಯಾರೂ ಇಡ್ತಾ ಇರಲಿಲ್ಲೇನೋ ಅಂತ. ಆತ ತಿನ್ನೋಲ್ಲ ಅಂತ ಹೇಳಿ ನಮಗೇನು ಬೇಕೋ ಅದನ್ನೆಲ್ಲ ಮಾಡಿಸ್ಕೊಂಡು ಇಡ್ತೀವಿ. ತಪ್ಪಲ್ಲ ಅದು, ನನಗೆ ಯಾವುದು ಅತ್ಯಂತ ಶ್ರೇಷ್ಠ ಅನ್ನಿಸ್ತದೋ ಅದನ್ನು ಭಗವಂತಗೆ ಅರ್ಪಣೆ ಮಾಡಬೇಕು ಅಂತಷ್ಟೇ. ನಾನು ಬೇಡಾದ್ದು ಕೊಡಬೇಕು ಅಂತಲ್ಲ, ನನಗೆ ಅತ್ಯಂತ ಬೇಕಾದ್ದನ್ನು ಅರ್ಪಣೆ ಮಾಡಬೇಕು ಅಂತ. ತಾವು ಬಹುಶಃ ಕೇಳುವಂಥ ಥರ ಒಂದು ಸಂಪ್ರದಾಯ ಆಗಿಬಿಟ್ಟಿದೆ, ಯಾರಾದರೂ ಕಾಶಿಗೆ ಹೋದರೆ ಏನಾದರೂ ಬಿಟ್ಟು ಬರಬೇಕು ಅಂತಾರೆ. ಬಿಟ್ಬಿಡೋದಲ್ಲ, ಅದನ್ನು ಅವತ್ತು ತ್ಯಾಗ ಮಾಡ್ತೀನಿ ಅಂತ, ನನಗೆ ಅತ್ಯಂತ ಪ್ರಿಯವಾದದ್ದನ್ನು ತ್ಯಾಗ ಮಾಡ್ತೀನಿ ಅಂತ. ಭಾಳ ಕಷ್ಟ ಕೆಲವರಿಗೆ ನೋಡಿದ್ದೇನೆ. ನಮ್ಮ ಅಜ್ಜ ಅಜ್ಜಿ ಕಾಶಿಗೆ ಹೋದರು ಬಹಳ ಹಿಂದೆ, ಹೋದಾಗ ಗದ್ದಲ ಇತ್ತು ಅನಿಸುತ್ತೆ, ತುಂಬ ಗದ್ದಲ ಇತ್ತು. ಅಜ್ಜಿ ಮುಂದೆ ಇದ್ದಾಳೆ, ಆಕೆ ಸ್ವಲ್ಪ ಕಿವಿ ಕೇಳಿಸ್ತಿರ್ಲಿಲ್ಲ, ಸ್ವಲ್ಪ ಏನು ಭಾಳ ಕೇಳಿಸ್ತಿರ್ಲಿಲ್ಲ. ಆಕೆ ಹಿಂದೆ ಅಜ್ಜ ಇದ್ದಾನೆ. ಅಲ್ಲಿ ಹೋದಾಗ ಅವ್ರು ಜೋರಾಗಿ ಹೇಳಿದ್ರಂತೆ, ನೀವೇನು ತುಂಬ ಇಷ್ಟಪಡ್ತೀರಿ ಅದನ್ನು ಬಿಟ್ಬಿಡಿ ಅಂತ ಹೇಳಿದ್ರಂತೆ. ನಮ್ಮ ಅಜ್ಜಿ ಏನು ಅಂತ ಕೇಳಿದ್ರು, ನಿಮಗೆ ಯಾವುದು ಬಹಳ ಇಷ್ಟನೋ ಅದನ್ನು ಬಿಟ್ಬಿಡ್ಬೇಕು ದೇವರಿಗೆ, ಗೊತ್ತಿತ್ತು ಆಕೆಗೆ ಬಿಡಬೇಕು ಅಂತ ಗೊತ್ತಿತ್ತು. ತಯಾರಾಗಿ ಹೋಗಿದ್ದಾಳೆ. ಆಕೆಗೆ ತುಂಬ ಇಷ್ಟ ಅಂದರೆ ಜಿಲೇಬಿ ಅಂತ. ಆಯಿತು, ಜಿಲೇಬಿ ಬಿಟ್ಟಿದ್ದೇನೆ ಅಂದ್ಲು. ಅಂದ ತಕ್ಷಣ ಅವನು ಇದ್ದವನು ಹಿಂದೆ ಅಜ್ಜನ ಕೇಳಿದ, ನೀವೇನು ಬಿಡ್ತೀರಿ ಅಂತ. ಆಕೆ ಕೇಳಿಸ್ತದೋ ಇಲ್ಲೋ ಅಂತ ಗಾಬರಿಯಲ್ಲಿದ್ದಂಥ ನಮ್ಮ ಅಜ್ಜ, ಅವನು ಜಿಲೇಬಿ ಅಂದ್ಬಿಟ್ಟ. ಅವನಿಗೆ ನೋಡಿ ಹೇಗಿದೆ ಮನಸ್ಸು, ಜಿಲೇಬಿ ತುಂಬ ಇಷ್ಟ ಆದರೆ ಬಿಡೋ ಮನಸ್ಸಿರಲಿಲ್ಲ, ಇನ್ನೇನಾದರೂ ಒಂದು ಬಿಟ್ಟರಾಯ್ತಲ್ಲ, ಸೇರುವಂಥದ್ದು ಬೇಕಾದಷ್ಟು ಇದೆಯಲ್ಲ ಬಿಡ್ಬೋದಲ್ಲ ಅಂತ. ಮುಂದೆ ನನಗೆ ಗೊತ್ತಿರೋ ಮಟ್ಟಿಗೆ ಅಜ್ಜ ಬದುಕಿರೋವರೆಗೂ ಅಜ್ಜಿನ ಬೈತಾ ಇದ್ದ, ನೀ ಮುಂದೆ ನಿಂತು ಜಿಲೇಬಿ ಅಂದ್ಬಿಟ್ಟು ನಾನು ಜಿಲೇಬಿ ಅಂದ್ಬಿಟ್ಟೆ, ಇದು ಬಿಡೋದಲ್ಲ, ಇದು ಹಿಡ್ಕೊಂಡದ್ದು ಗಟ್ಟಿಯಾಗಿ. ಅವನೊಂದು ಐಡಿಯಾ ತೆಗೆದಿದ್ದ, ಜಿಲೇಬಿ ತಿನ್ನಬೇಕು ಅಂತ ಆಸೆ ಬಿಟ್ಟಿದ್ದಾನೆ, ಹೇಗೆ ಮಾಡೋದು, ಕಾಂಪ್ರಮೈಸ್ ಫಾರ್ಮುಲಾ ಅಂತ. ಇದು ಕಾಂಪ್ರಮೈಸ್ ಫಾರ್ಮುಲಾ ಅಂದ್ರೇನು, ಆ ಜಿಲೇಬಿಯನ್ನು ಎಳೆ ಎಳೆಯಾಗಿ ಹಾಕ್ತೀವಲ್ಲ ಹಂಗೆ ಹಾಕಬೇಡ, ಅದನ್ನು ಪೂರಿ ಥರ ಹೀಗೆ ಮಾಡಿ ಹಾಕ್ಬಿಡು, ಅಂದರೆ ಆಕಾರ ಬದಲಿ ಆದರೆ ಜಿಲೇಬಿ ಅಲ್ಲ ಅಂತ. ಇದು ಒಂಥರ ಕಾಂಪ್ರಮೈಸ್ ಫಾರ್ಮುಲಾ. ಬಹಳ ಜನ ಬಿಡ್ತೇವೆ ಬಿಡ್ತೇವೆ ಅಂತಾರಲ್ಲ, ಬಿಟ್ಟಿರೋಲ್ಲ, ಗಟ್ಟಿಯಾಗಿ ಅಂಟ್ಕೊಂಡಿರ್ತಾರೆ. ಇಲ್ಲಿ ಬಿಡೋದು ಜಿಲೇಬಿ ಮುಖ್ಯ ಅಲ್ಲ, ನೀವು ಯಾವುದೋ ಪದಾರ್ಥ ಬಿಡೋದು ಮುಖ್ಯ ಅಲ್ಲ, ಕಾಮಕ್ರೋಧ ಮೋಹ ಲೋಭ ಮದ್ಮಾತ್ಸರ್ಯಗಳಲ್ಲಿ ಯಾವುದಾದ್ರೂ ಒಂದು ಬಿಡ್ರಿ ಅಂತ ಕೇಳಿದ್ದೆ ಹೋದಾಗ.

0: Radio Sarang 107.8 FM.
1: ಯಾವುದಾದ್ರೂ ಒಂದು ಒಳ್ಳೆ ಗುಣ ಅಪ್ಪಿಕೊಳ್ಳ್ರಪ್ಪ, ಹೋದಾಗ ಈಶ್ವರನ ಸನ್ನಿಧಾನದಲ್ಲಿ ನಿಂತಿದ್ದೀರಿ, ಹೋದಾಗ ನಿಮಗೆ ಅತ್ಯಂತ ಬೇಕಾದ ಯಾವುದು, ಯಾವುದು ಜಾಸ್ತಿ ಅಂಟ್ಕೊಂಡಿದ್ದೀರೋ ಈ ಆರರೊಳಗೆ ಅರ್ಪಣೆ ಮಾಡೋದಂದ್ರೆ ಅದು. ಈ ಬಾಳೆಹಣ್ಣು ಜಿಲೇಬಿ ತಗೊಂಡು ಏನು ಮಾಡ್ತಾನೆ ಈಶ್ವರ? ಅವನಿಗೇನು ಬೇಕಾಗಿದೆ? ಅವನೇ ಸೃಷ್ಟಿ ಮಾಡಿದ್ದಲ್ಲ, ಅದನ್ನೇನು ಕೊಡೋದು ಅವನಿಗೆ? ಆದರೆ ನಮ್ಮಲ್ಲಿ ಏನು ಬಂದಿದೆ ಅಂದರೆ ಅದನ್ನು ಕೊಡೋಕೆ ಆಗ್ತಾ ಇಲ್ಲ, ಅದಕ್ಕೆ ಇದನ್ನು ಕೊಡಬೇಕು ಅಂತ. ಹಾಗೆ ಇಲ್ಲಿ ಬಂದಾಗ ಪ್ರಶ್ನೆ ಹೀಗಿದೆ, ಅವನಿಗೆ ಬಾಡುಗಳನ್ನು ಕೊಡ್ಕೊಂಡು ಬರೋದು ಅಂತ ಹೇಳ್ತೀವಲ್ಲ, ಬಿಡಬೇಕು ಅಂತ ಆಗುತ್ತೆ. ಬಿಡಬೇಕು, ನಮ್ಗೆ ಬೇಕಾದ್ದನ್ನು ಕೊಡ್ತೀವಿ. ನಮ್ಮ ಮನೆಯಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದಿದೆಯೋ, ಅತ್ಯಂತ ಪ್ರೀತಿ ಪಾತ್ರವಾಗಿದ್ದು ಯಾವುದಿದೆಯೋ ಅದನ್ನು ಭಗವಂತನಿಗೆ ಕೊಡಬೇಕು ಅನ್ನುವಂಥ ಆಸೆಯಿಂದ ನೈವೇದ್ಯ ನಿಮಗೆ ವೇದ್ಯ ಮಾಡ್ತಾ ಇದ್ದೇನಪ್ಪ, ನೀವು ಒಪ್ಪಿಸ್ತಾ ಇದ್ದೀನಿ ಅಂತ ಹೇಳಬೇಕಾದಂಥದ್ದು. ಅಲ್ಲಿ ಭಗವಂತ ಒಪ್ಪುತ್ತಾನೆ, ಕೊಟ್ಟಿದ್ದನ್ನು ತಿಂತಾನೆ, ಪಾಪ ತಿನ್ಬೇಕು ಅಂತಲ್ಲ, ಕೊಟ್ಟಿದ್ದನ್ನು ಸಂತೋಷ ಪಡ್ತಾನೆ, ಮನಸ್ಸಿಂದ ಕೊಟ್ಟಿದ್ದೀಯಲ್ಲ ಅಂತ. ಅದು ಪವಾಡದ ಹಿಂದಿರುವಂಥ ಒಂದು ತತ್ವ ಅಂತ. ಅಂಥದ್ದು ಇನ್ನೊಂದು ಘಟನೆ ಆಗುತ್ತೆ, ಬಾಳೆ ತಮಾಷೆ ಅದು ಘಟನೆ. ಕೆಲವರು ಹೇಳಿಕೊಡ್ತಾರೆ, ಈ ಎಲ್ಲ ವರ್ಣಸಂಕರ ಆಗ್ತಾ ಇದೆಯಲ್ಲ, ಇವ್ ಮೇಲ್ಜಾತಿ ಇದ್ದಂಥ ಬಸವಣ್ಣ ಎಲ್ಲರೂ ಕರ್ಕೊಂಬಂದು ಅರಮನೆಯಲ್ಲಿ ಕೂಡಿಸ್ಕೋತಾ ಇದ್ದಾನೆ, ಮಹಾಮನೆ ಕರ್ಕೊಂಬರ್ತಾನೆ, ಜಾತಿ ಇಲ್ಲ ಅಂತಾನೆ, ಆದ್ದರಿಂದ ಇವನೇ ಕಾರಣ ಎಲ್ಲದಕ್ಕೂ, ಅವನೇ ಅಪಹರಣ ಮಾಡಿಬಿಡಬೇಕು ಅಂತ ವಿಚಾರ ಮಾಡ್ತಾರೆ. ಒಂದಿಷ್ಟು ಜನ ತಯಾರು ಮಾಡಿ ಕಳಿಸ್ಕೊಡ್ತಾರೆ ಬಸವಣ್ಣನ ಮನೆಗೆ, ಅವನೇ ಎತ್ಕೊಂಬಂದ್ಬಿಡಿ, ಅಪಹರಣೆ ಮಾಡಿಬಿಡಿ ಅಂತ. ಅವ್ರು ನೋಡಿ ಹೇಗಿದ್ದಾರೆ, ಹೇಗೆ ಬಂದರು ಅವರು ಅಂತ, ಅವ್ರು ಹೇಗಿದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ಅವ್ರು ರಾತ್ರಿನೇ ಬಂದುಬಿಟ್ರಂತೆ, ಬಂದಲ್ಲಿ ವಸ್ತಿ ಹಾಕಿ ಹೊರ ವಿಭೂತಿಗಳನ್ನಿಟ್ಟು ರುದ್ರಾಕ್ಷಿಗಳನ್ನು ತೊಟ್ಟು ಕಪ್ಪು ಬಣ್ಣದ ದುಂಡನೆಯ ಎಳೆ ಬದನೆಕಾಯಿಗಳನ್ನು ಲಿಂಗಗಳೆಂದು ವಸ್ತ್ರದಲ್ಲಿ ಕಟ್ಟಿಕೊಂಡಿದ್ರು. ಲಿಂಗಧಾರಣೆ ಆಗಬೇಕು ಅಂತಿತ್ತಲ್ಲ, ಅದಕ್ಕೆ ವಸ್ತ್ರದಲ್ಲಿ ಲಿಂಗ ಇಲ್ಲ ಅವ್ರ ಕಡೆಗೆ. ಈ ಸಣ್ಣ ಸಣ್ಣ ಕಪ್ಪು ಬದ್ನೆಕಾಯಿ ಸಿಗ್ತಾವೆ ಬಿಜಾಪುರ ಕಡೆ ಎಲ್ಲ, ಸಣ್ಣ ಸಣ್ಣದು ಇಷ್ಟಿಷ್ಟೇ ಸಿಗ್ತದೆ, ಅದನ್ನು ಕಟ್ಕೊಂಡಿದ್ದಾರೆ, ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ದಾರೆ, ಲಿಂಗದಂಗೆ ಕಾಣಿಸ್ಬೇಕು, ಒಳಗೆ ಕಪಟ ಮೇಲೆ ವಿಭೂತಿ ಹಾಕ್ಕೊಂಡು ಬಂದಿದ್ದಾರೆ. ರಾತ್ರಿ ಇದ್ದು ಅವ್ರು ಹೇಗಿದ್ರು ಅಂತ ಹರಿಹರ ಎಷ್ಟು ಚಂದ ಮಾತು ಹೇಳ್ತಾನೆ. ಅವ್ರು ಹೇಗಿದ್ರು ಅಂದರೆ ಕಳ್ಳ ಬೆಳ್ಳಿಗೆ ಚಿನ್ನದ ಮುಲಾಮು ಕೊಟ್ಟಂತಿದ್ದರು ಅಂತ. ಅದು ಒಳ್ಳೆ ಬೆಳ್ಳಿನೂ ಅಲ್ಲ, ಕಳ್ಳ ಬೆಳ್ಳಿ, ನೋಡೋಕೆ ಬೆಳ್ಳಿ ಥರ ಕಾಣಿಸುತ್ತೆ, ಅದಕ್ಕೆ ಚಿನ್ನದ ಮುಲಾಮು ಕೊಟ್ಟಂಗಿದ್ರು ಅಂತ. ಮೇಲೆ ಚಿನ್ನದ ಮುಲಾಮು, ಒಳಗಡೆ ಕಳ್ಳ ಬೆಳ್ಳಿ. ಅದು ಹಾಗೆ ಮನಸ್ಸು ಕೆಡಿಸ್ಕೊಂಡು ಮೇಲೆ ಆಕಾರದಲ್ಲಿ ಶಿವಭಕ್ತರಾಗಿ ಬಂದಿದ್ದಾರೆ.

Radio Sarang 107.8 FM. ಬಂದು ರಾತ್ರಿ ಕೂತ್ ಶರಣರ ಜೊತೆ ಕೂತ್ಕೊಂಡ್ರು, ದಾಸೋಹದಲ್ಲಿ ಸೇರ್ಕೊಂಡ್ರು, ಊಟ ಮಾಡಿದ್ರು. ಊಟ ಮಾಡಿ ರಾತ್ರಿ ಸುಮಾರು 3 ಗಂಟೆ ಹೊತ್ತಿಗೆ ಎಲ್ಲರೂ ಮಲ್ಕೊಂಡಿದ್ದಾರೆ ಅಂತಾದಾಗ ಒಂದೇ ಸಲ ಆ ಬಸವಣ್ಣ ಮಲ್ಕೊಂಡಂತ ಕೋಣೆಗೆ ದಾಳಿ ಇಟ್ರು. ಅವನು ಹೆಡ್ಮೂರ್ಗೆ ಕಟ್ಟಬೇಕು ಅಂತ ಹಗ್ಗಾಲ ತಗೊಂಡು ಹೋಗಿದ್ದಾರೆ. ಅವನು ಹೋಗಿ ಎಬ್ಬಿಸಿ ಕೈ ಕಾಲು ಕಟ್ಟು ಹೊತ್ತಿಗೆ ಬಸವಣ್ಣ ಏನು ಮಾಡಿದ ಅಂದ್ರೆ ಬಹಳ ಅದ್ಭುತ ಕೆಲಸ ಮಾಡಿದ. ಎದ್ದವನಿವರು ನೋಡಿ, ಅಯ್ಯೋ ಶರಣು ಶರಣಾರ್ಥಿ ಜಂಗಮರಿಗೆ ಅಂದ. ಜಂಗಮರಿಗೆ ಶರಣು ಶರಣಾರ್ಥಿ ಅಂದ್ಬಿಟ್ಟು ಎಲ್ಲರದು ಕಾಲು ಮುಟ್ಟಿ, ಸಂಗಮನಾಥ ಈ ರೂಪದಲ್ಲಿ ಬಂದ್ಯಾ, ಈ ವೇಳೆಗೆ ಬಂದ್ಯಾ ಸಂಗಮನಾಥ ಅಂತ ಕಾಲು ಮುಟ್ಟಿ ನಮಸ್ಕಾರ ಮಾಡೋಕೆ ಶುರು ಮಾಡಿದ ತಕ್ಷಣ ಅವ್ರಿಗೊಂಥರ ಆಗ್ಬಿಡ್ತು. ಅವನು ಪ್ರತಿಭಟಿಸ್ತಾನೆ, ಹೇಗಾದ್ರೂ ಹೆಡ್ಮೂರಿಗೆ ಕಟ್ಕೊಂಡು ಹೋಗಬೇಕು ಅಂದರೆ ಈ ಹೊತ್ತಿಗೆ ಹಾಕಿ ಬಂದ್ರಿ, ನೀವು ಯಾವಾಗ ಹೇಳಿದ್ರಿ ನಿಮ್ಮ ಜೊತೆಗೆ ಬಂದೇ ಬಿಡ್ತಿದ್ದೆನಲ್ಲ, ನಾನು ಎಲ್ಲಿ ಬೇಕಾದರೂ ಬರ್ತಿದ್ದೆ, ಜಂಗಮರು ಕರೆದ್ರೆ ಬರೋದಿಲ್ಲ ಅಂತೇನ ನಾನು ಅಂತ ಶುರು ಮಾಡ್ಬಿಟ್ರು. ಇದು ನೋಡೋ ಮನಸ್ಸು ಪರಿವರ್ತನೆ ಆಗೋಯ್ತಂತೆ. ಅಯ್ಯೋ ಇಂಥವ್ನ ಹಿಡ್ಕೊಳ್ಳೋಕೆ ಬಂದಿದ್ವಲ್ಲ ನಾವು, ತಪ್ಪು ಮಾಡಿದ್ವಿ ನಾವು ಅಂತ ಅವನ ಕಾಲು ಹಿಡ್ಕೊಂಡ್ರಂತೆ. ತಪ್ಪಾಯಿತು, ನಾವು ಕಳ್ಳರು ಬಂದವರು, ಶರಣರಲ್ಲ ನಾವು ಅಂತ. ಇಲ್ಲಪ್ಪ ನಿಜವಾಗ್ಲೂ ನೀವು ಶರಣರೇ ಅಂತ ಹೇಳಿದಂತೆ. ಅದಕ್ಕೆ ಅವ್ರು ಹೇಳಿದಂತೆ, ನಮ್ಮ ಕೊರಳಲ್ಲಿ ಕಟ್ಟಿದಂಥ ಇದನ್ನು ನೋಡ್ಕೊಂಡು ನೀವು ಲಿಂಗ ನೋಡ್ಕೊಂಡು ಅಂತೀರಿ, ಲಿಂಗ ಇಲ್ಲ, ಒಳಗೆ ಬದನೇಕಾಯಿ ಇದೆ, ನಾವು ಕಟ್ಕೊಂಬಂದಿದ್ದೀವಿ ಆಕಾರಕ್ಕೋಸ್ಕರ ಅಂತ. ಆ ಬಸವಣ್ಣ ಹೇಳ್ತಾನೆ, ಇಲ್ಲಪ್ಪ ನಿಜವಾಗ್ಲೂ ಲಿಂಗಾನೇ ಕಟ್ಕೊಂಡಿದ್ದೀರಿ, ತೆಗೆದು ನೋಡಿ ಅಂತ. ಆ ಕೊರಡಲ್ಲಿ ಕಟ್ಕೊಂಡಂಥ ಬದನೇಕಾಯಿ ಬಿಚ್ಚಿ ನೋಡಿದರೆ ಅವು ನಿಜವಾಗ್ಲೂ ಇಷ್ಟು ಲಿಂಗಗಳೇ ಆಗಿರ್ತವೆ ಅಂತ. ಆ 7 ಜನಕ್ಕೆ ಆಶ್ಚರ್ಯ ಆಗಿಬಿಡ್ತು. ನಾವು ಕಂಡುಕೊಂಡದ್ದು ಬದನೇಕಾಯಿ ಅಂತ ಗೊತ್ತಿದೆ, ಗೊತ್ತಿದ್ದರೂ ಕೂಡ ಬಸವಣ್ಣ ಹೇಳಿದ ತಕ್ಷಣ ಆ ಬದನೇಕಾಯಿ ಹೋಗಿ ಇಷ್ಟು ಲಿಂಗ ಆಗ್ಬಿಡ್ತಲ್ಲ, ಇಂಥ ಮಹಾನುಭಾವ ಬದನೇಕಾಯಿನ ಇಷ್ಟು ಲಿಂಗವನ್ನಾಗಿ ಮಾಡುವಂಥವನು, ಕದ್ದುಕೊಂಡು ಹೋಗೋಕೆ ಬಂದ ಅವ್ರನ್ನ ಕಾಲು ಮುಟ್ಟಿ ಜಂಗಮಾನಾಥ ಸಂಗಮನಾಥ ಬಂದಿದ್ದಾನೆ ಈ ರೂಪದಲ್ಲಿ ಅಂತ ಹೇಳಿ ನಮಸ್ಕಾರ ಮಾಡುವಂಥವನು, ಇವನು ಹಿಡ್ಕೊಳಕ್ ಬಂದ್ವಲ್ಲ ಅಂತ ಹೇಳಿ ಅವನ ಶಿಷ್ಯರಾದ್ರಂತೆ. ಅವ್ರು ಬೇರೆ ಹೆಸರು ಕೊಡ್ತಾನೆ ಬಸವಣ್ಣ, ಎಷ್ಟು ಚೆನ್ನಾಗಿ ಹೆಸರು ಕೊಡ್ತಾನೆ ನೋಡಿ. 7 ಜನ ಇದ್ರವರು, ಆ 7 ಜನರಿಗೆ ಹೆಸರು ಏನು ಕೊಟ್ಟ ಅಂದರೆ ನಿಜಲಿಂಗ, ಅದು ಇತ್ತಲ್ಲ ಬದನೇಕಾಯಿ ಲಿಂಗ ಹೋಗಿ ನಿಜಲಿಂಗ ಆಯ್ತಲ್ಲ, ಅದಕ್ಕೆ 7 ಜನಕ್ಕೂ ನಿಜಲಿಂಗ ಅಂತ ಹೆಸರಿನಿಂದಾನೆ ಹೆಸರು ಕೊಟ್ಕೊಂಡು ಹೋದದ್ದು. ಅವ್ರು ಯಾರು ಅಂದರೆ ನಿಜಲಿಂಗ ದೇವ, ನಿಜಲಿಂಗ ಚಿಕ್ಕ, ನಿಜಲಿಂಗ ಬಲ್ಲಯ್ಯ, ನಿಜಲಿಂಗ ಬಾಳಣ್ಣ, ನಿಜಲಿಂಗ ಕಲ್ಲಯ್ಯ, ನಿಜಲಿಂಗ ಚಾಮಣ್ಣ, ನಿಜಲಿಂಗ ಶಾಂತ ಅಂತ 7 ಜನ.

0: Radio Sarang 107.8 FM.
1: ಅವ್ರು ಎಷ್ಟರ ಮಟ್ಟಿಗೆ ಬಸವಣ್ಣನಿಗೆ ಪ್ರೀತಿ ಪಾತ್ರರಾದಂಥ ಶರಣರಾದರು ಅಂದರೆ, ಅವನು ನಿಜಲಿಂಗ ಕಲ್ಲಯ್ಯ ಅನ್ನೋನ ಮೇಲೆ, ನಿಜಲಿಂಗ ಚಿಕ್ಕಣ್ಣ ಅನ್ನೋನ ಮೇಲೆ ಒಂದು ಐದಾರು ವಚನಗಳನ್ನು ಬರೆದಿದ್ದಾರೆ ಬಸವಣ್ಣವ್ರು. ಅಂಥ ದೊಡ್ಡವನು ಅವನು ಅಂತ ನೋಡಿ, ಯಾರು ಕಳ್ಳರು ಅಂತ ಬಂದವರು, ಇವ್ರು ಎತ್ಕೊಂಡು ಹೋಗಬೇಕು ಅಂತ ಬಂದವರು ಮಹಾಶರಣರಾಗಿ ಉಳ್ಕೊಂಡ್ಬಿಟ್ರು. ಇದು ಭಾಳ ಅದ್ಭುತ ಘಟನೆ ಇದು. ಅವ್ರನ್ನೇ ಹೊತ್ಕೊಂಡು ಹೋಗಬೇಕು ಅಂತ ಬಂದಂಥ ಮನುಷ್ಯನ ಅವ್ರನ್ನ ಪರಿವರ್ತನೆ ಮಾಡೋದಿದೆಯಲ್ಲ, ಒಂದು ಕ್ಷಣದ ಪರಿವರ್ತನೆ ಹೆಂಗಾಗ್ಲಿಕ್ಕೆ ಸಾಧ್ಯ ಅಂತ ಅನಿಸುತ್ತೆ, ಪವಾಡ ಅಂತ ಅನಿಸುತ್ತೆ ಇದೆಲ್ಲನೂ. ಅದರಲ್ಲಿ ಒಂದು ಭಾಗ ಬಿಟ್ಟುಬಿಡೋಣ ಬೇಕಾದ್ರೆ.

ಆಧ್ಯಾತ್ಮಿಕದ ಚಿಂತನೆ ಇಲ್ಲ. ಆ ಒಂದು ಚೈತನ್ಯ ಸ್ವರೂಪಿಯಾದ ಜೀವ ಬಂದು ನಮ್ಮನ್ನು ಮುಟ್ಟಿದಾಗ ನಾವು ಚೈತನ್ಯ ಸ್ವರೂಪಿಗಳಾಗ್ತೀವಿ. ಹಾಗೆ ದ ಪರ್ಸನ್ ವಾಸ್ ಸ್ಪಿರಿಚುವಲ್ಲಿ ಡೆಡ್ ಅಂಡ್ ಗಾಡ್ ಬ್ರಾಟ್ ಇಮ್ ಬ್ಯಾಕ್ ಟು ಲೈಫ್ ಅಂತ ನಾನು ಹೇಳಿದೆ. ಅವ್ರು ಸಿಟ್ಟು ಬಂದ್ಬಿಡ್ತು, ಹಂಗಲ್ಲ ಸರ್, ನಿಜವಾಗ್ಲೂ ಸತ್ವಾಗಿದ್ದೆ ಸರ್ ಅವನು, ಅದೇ ಹಾಗೆ ತಿಳ್ಕೊಂಡ್ರೆ ಏನು ತಪ್ಪಿಲ್ಲ, ಹಂಗೆ ತಿಳ್ಕೊಂಡು ತಪ್ಪಿಲ್ಲ. ಎಷ್ಟಡಿ ಆಳಕ್ಕೆ ಹೋಳಿದ್ರು ಅವನ, ಹೊರಗೆ ಹೇಗೆ ಬಂದ, ಅಟ್ಯಾಂಗ್ ಬದುಕಿದ್ದ ಆಕ್ಸಿಜನ್ ಇಲ್ಲದೆ ಅಂತ ಚರ್ಚೆ ಮಾಡೋದಕ್ಕಿಂತ ಎರಡು ರೀತಿ ಅರ್ಥ ಮಾಡ್ಕೋಬೋದು. ಒಂದು ಬ್ರಾಸ್ ಲೆವೆಲ್, ಗ್ರಾಸ್ ಲೆವೆಲ್ ಏನಪ್ಪ ಅಂದರೆ ಅವನು ಸತ್ಯ ಹೋಗಿದ್ದ ಬದುಕಿಸಿದ ಯೇಸಸ್ ಕ್ರೈಸ್ತ ಅನ್ನೋದು ಒಂದಾದರೆ, ಇನ್ನೊಂದು ಆಧ್ಯಾತ್ಮಿಕವಾಗಿ ಸತ್ತು ಹೋದಂಥ ಮನುಷ್ಯನನ್ನು ಚೈತನ್ಯ ಸ್ವರೂಪಿ ಮಾಡಿದ ಯೇಸು ಕ್ರಿಸ್ತ ಅಂತ ಹೇಳೋದನ್ನು. ಇಲ್ಲಿ ಕೂಡ ಅದೇ ಥರನೇ, ಅವನು ಬದನೆಕಾಯಿನೇ ಕಲ್ಲಾಯಿತು ಅಂತ ಒಪ್ಪಿಕೊಳ್ಳೋದಾದ್ರೆ ಏನು ತಪ್ಪಿಲ್ಲ, ನಂಬಿಕೆ ಏನಾದರೂ ಮಾಡಿಸುತ್ತೆ. ಆದರೆ ಇನ್ನೊಂದು ದೃಷ್ಟಿಯಿಂದ ನಂಬಿಕೆಯನ್ನು ಉಳಿಸಿಕೊಂಡು ಕೂಡ ಅಲ್ಲಿರುವಂಥ ಆಧ್ಯಾತ್ಮಿಕ ಸತ್ಯವನ್ನು ಹಿಡ್ಕೊಳ್ಬೇಕು ಅಂದರೆ, ಬಸವಣ್ಣನಂಥವನ ದರ್ಶನ ಆದ ಮೇಲೆ ಕಳ್ಳರು ಕೂಡ ಶರಣರಾದರು, ಶರಣರಾಗಿ ಬದನೆಕಾಯನ್ನು ಬಿಚ್ಚಿ ಹಾಕಿ ಇಷ್ಟಲಿಂಗವನ್ನು ಕಟ್ಕೊಂಡ್ರು ಅಂತ ಹೇಳ್ಬೋದು.

0: Radio Sarang 107.8 FM.
1: ಒಂದು ಕ್ಷಣದಲ್ಲಿ ಆಗುವಂಥ ಬದಲಾವಣೆ ಸಾಕಷ್ಟು ಧರ್ಮದಲ್ಲಿ ಕೂಡ ಈ ಥರದ ಕಥೆಗಳು ಬರ್ತವೆ. ಒಂದು ಬಹಳ ದೊಡ್ಡ ಸೂಫಿ ಕಥೆ ಬರ್ತದೆ. ಒಬ್ಬ ಸೂಫಿ ಸಂತ, ಮೊದಲೇ ಬಡವ, ಅವನ ಕಡೆ ಜಾಸ್ತಿ ಇಲ್ಲ, ಕೂತಿದ್ದಾನೆ. ಒಂದು 5-6 ಜನ ಶಿಷ್ಯರು ಕೂತಿದ್ದಾರೆ, ಉಪದೇಶ ಮಾಡ್ತಾ ಇದ್ದಾನೆ. ಉಪದೇಶ ಮಾಡ್ತಾ ಮಾಡ್ತಾ ರಾತ್ರಿ ಆಯಿತು. ಆ ಕೇಳೋವಗೂ ಎಚ್ಚರ ಇಲ್ಲ, ಹೇಳೋವನಿಗೂ ಎಚ್ಚರ ಇಲ್ಲ. ರಾತ್ರಿ 12 ಗಂಟೆ ಆಯಿತು. ಒಬ್ಬ ಕಳ್ಳ ನಿಧಾನಕ್ಕೆ ಬಂದ, ನೋಡಿದ ಇವ್ರು ಮೈ ಮರೆತು ಬಿಟ್ಟಿದ್ದಾರೆ. ಗುರುಗಳು ಮೈ ಮರೆತಿದ್ದಾರೆ, ಶಿಷ್ಯರು ಮೈ ಮರೆತಿದ್ದಾರೆ. ಏನು ಹಳ್ಳಿಯೆಲ್ಲ ಕಳ್ಳತನ ಮಾಡೋದಕ್ಕೆ ಅಂತ ಆ ಕಡೆ ಈ ಕಡೆ ಓಡಾಡ್ದ. ಒಳಗಡೆ ಕಪಾಟ ತೆಗೆಯೋಕೋ ಸಪ್ಪಳಾಯ್ತು. ಈ ಸೂಫಿ ಸಂತ್ರ ಏನು ಮಾಡಿದ್ರು, ಪಾಠ ಮಾಡ್ತಾ ಹುಡುಗರು ನೋಡ್ತಾ, ಏ ಕಪಾಟಲ್ಲಿ ಏನೂ ಇಲ್ಲ, ಹುಡುಕ್ಬೇಡ. ಕಳ್ಳ ಪಂಜಾನ್ ಗೊತ್ತಿವ್ರಿ, ಕಪಾಟಲ್ಲಿ ಏನು ಹುಡುಕ್ಬೇಡ, ಇಲ್ಲಿ ಹೊರಗಡೆ ಬಾ, ಅಲ್ಲಿ ಬಟ್ಟೆ ಇಟ್ಟಿದ್ದೀನಿ, ಬಟ್ಟೆ ಪಕ್ಕದಲ್ಲಿ ಒಂದಿಷ್ಟು ದುಡ್ಡು ಇಟ್ಟಿದ್ದೀನಿ, ತೊಗೊಂಡು ಹೋಗು ಅಂದರು. ಅದಷ್ಟೇ ಇರೋದು ನನ್ನ ಮನೇಲಿ, ತೊಗೊಂಡು ಹೋಗು ಅಂದರು. ಬಟ್ಟೆ ನಿನ್ನ ಸೈಜಿಗೆ

ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬಂದ್ರೆ ಅದನ್ನು ತಗೊಂಡು ಹೋಗು ಅಂದ್ರು. ಕ್ಲಾಸ್ ತಗೋತಾ ಇದ್ರು. ಅವನು ಬಂದ, ಪಾಠ ಬಿಟ್ಟು ಬಂದು ನೋಡ್ತಾನೆ ದುಡ್ಡಿದೆ ಇಲ್ಲಿ ಅಲ್ಲ. ಇವನ ಗುರುಗಳು ತಾವೇ ಹೇಳ್ತಾರಲ್ಲ ಎಲ್ಲ ತಗೊಂಡ. ಇನ್ನೇನು ಮನೆ ದಾಟಿ ಹೋಗ್ಬೇಕು, ಕರೆದ್ರು. ಏ ಮೂರ್ಖ, ದುಡ್ಡು ತಗೊಂಡು ಹೋಗಕ್ಕೆ ಥ್ಯಾಂಕ್ಸ್ ಅಂತ ಹೇಳೋಕೆ ಬರಲ್ಲ ನಿನಗೆ, ಧನ್ಯವಾದ ಹೇಳಿಕ್ ಬರೋದಿಲ್ಲ ಅಂದರು. ಅವನು ಧನ್ಯವಾದಗಳು ಗುರುಗಳೇ ಅಂದ. ಧನ್ಯವಾದ ಅಷ್ಟೇ ಅಲ್ಲ, ನಾಳೆ ನನಗೆ ಮನೆಗೆ ಟ್ಯಾಕ್ಸ್ ಕಟ್ಟಬೇಕಾಗಿದೆ, ಅದರಲ್ಲಿ ಒಂದಿಷ್ಟು ದುಡ್ಡು ಮಾತ್ರ ಇಟ್ಬಿಡು, ಉಳ್ಕಿದೆಲ್ಲ ತೊಗೊಂಡು ಅಂದರು. ಅಷ್ಟು ದುಡ್ಡು ಇಟ್ಟ ಹೋದ. ಮುಂದೆ ಒಂದು ದೈವ ಪೊಲೀಸರ ಕೈಯಲ್ಲಿ ಸಿಕ್ಕಾಕ್ಕೊಂಡು ಅವ್ನು ಕೋರ್ಟಿಗೆ ತಂದರು. ಕೋರ್ಟಿಗೆ ತಂದಮೇಲೆ ಅವನು ಹೇಳ್ದು, ಎಲ್ಲೆಲ್ಲಿ ಕಳ್ತನ ಮಾಡಿದ್ದೀನಿ ಅಂತ ಹೇಳ್ದ. ಈ ಸೂಫೀಸ್ ಅಂತ ಮನೇನು ಹೇಳ್ದ, ಇಲ್ಲೂ ಕಳ್ತನ ಮಾಡಿದ್ದೀನಿ ಅಂತ. ಇವನು ಕರೆದ್ರು ಸಾಕ್ಷಿಗೆ. ಇವನು ಹೋದ, ಹೋಗಿ ಕಟ್ಕಟೆಯಲ್ಲಿ ನಿಂತ್ಕೊಂಡ. ಆ ನ್ಯಾಯಾಧೀಶರು ಕೇಳಿದ್ರಂತೆ, ನೋಡಿ ನಿಮ್ಮ ಮನೆಯಲ್ಲಿ ಕಳ್ತನ ಮಾಡಿದ್ದಾನೆ ಅಂತ. ಹೌದು, ಇಲ್ಲ ಅವ್ನು ಮಾಡಿಲ್ಲ ಅಂದರು. ಆ ಕಳ್ಳನಿಗೆ ಗಾಬರಿ, ನೀವು ಮರ್ತು ಬಿಟ್ಟಿದ್ದೀರಿ ಗುರುಗಳೇ, ನೀವು ಪಾಠ ಮಾಡ್ತಾ ಇದ್ರಿ, ನೆನಪಿದೆಯಾ ಅಲ್ಲಿ ದುಡ್ಡಿದೆ ತೊಗೊಂಡು ಹೋಗು ಅಂದ್ರಿ. ಹೌದು ಹೇಳಿದೆ. ಆಮೇಲೆ ಸ್ವಲ್ಪ ದುಡ್ಡು ಇಟ್ಟು ಹೋಗು ಅಂದ್ರೆ ಇಟ್ಟು ಹೋಗಿದ್ದೀನಿ. ಹೌದು, ನಾನೇ ತಾನೇ ಕಳ್ಳ ಮಾಡಿದ್ದು ಅಂದ್ರು. ನೀ ಕಳ್ಳ ಹೆಂಗಾದ್ಯೋ ಅಂದ್ರು ಅವರು, ನಾನೇ ಕೊಟ್ಟಿಲ್ವಾ ನಿನಗೆ, ನಾನೇ ಕೊಟ್ಟರು, ನಿನ್ನ ಕಳ್ಳ ಆಗಲಿಲ್ಲ ಅಂಥೇಳಿ ಜಡ್ಜಿಗೆ ಹೇಳಿದ್ರಂತೆ. ಆತ ಕಳ್ಳಲ್ಲ, ನಾನಾಗೆ ಕೊಟ್ಟದ್ದು ಅವ್ನು ಕಳ್ಳ ಅಲ್ಲ ಅಂದರು. ಅವನು ಹೊರಗಡೆ ಬಂದ ತಕ್ಷಣ ಮೊದಲನೇ ಕೆಲಸ ಮಾಡಿದ್ದು ಇವ್ರು ಕಾಲು ಹಿಡ್ಕೊಂಡು ಶಿಷ್ಯ ಆದ, ಅವನೊಬ್ಬ ಸೂಫೀಸ್ ಅಂತ ಹೋದ. ಹೀಗೆ ತಮ್ಮ ಅತ್ಯಂತ ಕರುಣೆಯಿಂದ, ತಮ್ಮ ಸ್ಪರ್ಶದಿಂದ ವ್ಯಕ್ತಿಗಳನ್ನು ಕ್ಷಣ ಮಾತ್ರದಲ್ಲಿ ಬದಲಾಯಿಸುವಂಥವ್ರು. ಕಬೀರ್ ದಾಸರ ಜೀವನದಲ್ಲೂ ಹಾಗೇನೆ. ಯಾವುದೋ ಮನುಷ್ಯ ಹೋಗ್ತಿದ್ದ, ಆಕಳು ತೊಗೊಂಡು ಹೋದಂತೆ ಇವ್ರ ಮನೆಯಲ್ಲಿ ಆಕಳು ತೊಗೊಂಡು ಹೋದ. ಓಡ್ಕೊಂಡು ಹೋದ್ರು ಕಬೀರ್, ಬರೀ ಆಕಳು ತೊಗೊಂಡು ಹೋಗ್ಬೇಡ, ಕರುನ ತೊಗೊಂಡು ಹೋಗಪ್ಪ ಅಂತ ಓಡ್ಕೊಂಡು ಹೋದ್ರಂತೆ. ಹಿಂದೆ ಅವನು ಎರಡೂ ತಂದು ಬಿಟ್ಟು ಹೋದ. ಇದು ಆಗುವಂಥದ್ದು ಹೀಗೆ ಇದೇ ಥರದ ಬಸವಣ್ಣವ್ರ ಜೀವನದಲ್ಲಿ ಬರುವಂಥದ್ದು. ಹಾಗೇಳಿ ಆ ಏಳು ಜನ ಅವನ ಪರಮ ಶಿಷ್ಯರಾಗಿ ಹೋದರು ಅಂತ.

0: Radio Sarang 107.8 FM.
1: ಇನ್ನೊಂದು ಅತ್ಯಂತ ಮನಮಿಡಿಯುವಂಥದ್ದು, ಅತ್ಯಂತ ಆಧ್ಯಾತ್ಮಿಕ ದರ್ಶನ ಆಗುವಂಥ ಒಂದು ಕಥೆ ಇದೆ ಅವ್ರ ಜೀವನದಲ್ಲಿ ಆದಂಥದ್ದು. ಬಸವಣ್ಣ ದಿನ ಎದ್ದು ಕೂಡ್ತಿದ್ರಂತೆ ಮಹಾಮನೆ ಮುಂದೆ. ದಾಸೋಹ ಆಗಬೇಕು ಅವ್ರ ಉದ್ದೇಶ, ಅದು ತನಗೆ ಬಂದಂಥ ದುಡ್ಡನ್ನೆಲ್ಲ ಹಂಚಿ ಬಿಡಬೇಕು, ಮಹೇಶ್ವರರೇ ಕೊಡಬೇಕು, ಎಲ್ಲರೂ ಕೊಡಬೇಕು, ಜಂಗಮರಿ ಕೊಡಬೇಕು, ಯಾರಾದರೂ ಇರಲಿ ಬಂದು ತೊಗೊಂಡು ಹೋಗಲಿ ಅಂತ. ಅವರು ಶಿವಪೂಜೆ ಆದಮೇಲೆ ದಾನ ಧರ್ಮ ಮಾಡಿ ಎಂದೂ ದಣಿತಿರಲಿಲ್ಲ, ಕೂತ್ಕೊಂಡ್ಬಿಡ್ತಿದ್ರಂತ. ಅವ್ರ ಮಾತು ಹೆಂಗಿದೆ ನೋಡಿ, 84 ಲಕ್ಷ ಮುಖದೊಳಗೆ ಒಂದೇ ಮುಖವಾಗಿ ಕಾಡಿ ನೋಡೆ ನಾನು. ಭಗವಂತನಿಗೆ ಯಾರೂ ಕೇಳಿರ್ಲಿಕ್ಕೆಲ್ಲ ಈ ಥರದ ಪ್ರಾರ್ಥನೆಯನ್ನು, ನನ್ನ ಕಾಡು ಅಂತ, ನನ್ನ ಕಾಪಾಡು ಅಂತ ಎಲ್ಲರೂ ಕೇಳೋರಿದ್ದಾರೆ, ನನ್ನ ಕಾಡು ಅಂತ ಕೇಳಿದವರು ಯಾರೂ ಇಲ್ಲ. ಇವರೊಬ್ಬರೇ 84 ಲಕ್ಷ ಮುಖದೊಳಗೆ ಒಂದೇ ಮುಖವಾಗಿ ಕಾಡು ನನ್ನನು, ಬೇಡಿ ನೋಡೆ ನಾನು. ಬೇಡದಿದ್ದರೆ ಅಯ್ಯ ನಿಮಗೆ ಪ್ರಮಥ ರಾಣಿ, ನೀನಾವ ಮುಖದಲ್ಲಿ ಬಂದು ಬೇಡಿದೊಡೆ ಈವೇ ಕೂಡಲು ಸಂಗಮದೇವ. ನಮ್ಮಲ್ಲಿ 84 ಲಕ್ಷ ಜೀವರಾಶಿಗಳಿದ್ದಾವೆ ಜೀವನದಲ್ಲಿ ಏನು ನಂಬುವಂಥವ್ರು, ಅದರಲ್ಲಿ ಯಾವುದೇ ರೂಪದಲ್ಲಿ ಬರಲಿ ನೀನು, ನಾನು ಕೊಡ್ತೀನಿ, ಕೊಡೋದಿಲ್ಲ ಅಂದ್ರೆ ಆಣೆ ಮಾಡಿ ಹೇಳ್ತೀನಿ, ಪ್ರಮಥನ ಆಣೆ ಮಾಡಿ ಹೇಳ್ತೀನಿ. ನನ್ನ ನೋಡುವರಿಲ್ಲದೆ ಕುಂದಿದೆನಯ್ಯ, ಕಂಡಿದೆನಯ್ಯ ನನ್ನ ನುಡಿಸುವರಿಲ್ಲದೆ. ಯಾರಾದರೂ ಬಂದು ನಾನು ಕೇಳಲಿಲ್ಲಲ್ಲ ಅಂತ ಒದ್ದಾಡ್ತಾ ಇದ್ದೀನಿ, ಕೇಳಿದ್ರು ಸಾಕೊಂಡು ಕೂತಿದ್ದೇನೆ, ಅವ್ರು ಕೇಳದೆ ಹೋದ್ರೆ ನಾನು ಕಂದಿ ಹೋಗ್ತೇನೆ, ಕುಂದಿ ಹೋಗ್ತೇನೆ ಅಂಥೇಳಿ ಬಡವಾದೆನಯ್ಯ. ನನ್ನ ತನು ಮನ ಧನವ ಬೇಡುವರಿಲ್ಲದೆ, ನನ್ನ ತನು ಮನ ಧನ ಕೇಳೋರಿಲ್ಲ ಅಂತ ಒದ್ದಾಡ್ತಾ ಇದ್ದೀನಿ ನಾನು ಅಂಥೇಳಿ ಮುಂದೆ ಹೇಳ್ತಾನೆ. ಕಾಡುವ ಬೇಡುವ ಶರಣರ ತಂದು ಕಾಡಿಸು ಬೇಡಿಸು ಕೂಡಲ ಸಂಗಮ ದೇವ. ಇಂಥವ್ರು ಯಾರೂ ಕೇಳ್ಕೊಂಡಿರ್ಲಿಕ್ಕಿಲ್ಲ ಇದುವರೆಗೂ. ನನ್ನ ಕಾಡು ಅಂಥವ್ರು, ಕಾಡುವ ಬೇಡುವ ಶರಣರ ತಂದು ಕಾಡಿಸು ಬೇಡಿಸು ಕೂಡಲ ಸಂಗಮ ದೇವ, ಬೇಕು ಅಂತ ಕೇಳಿಸೋ ಹಂಗೆ ಮಾಡೋದನ್ನೇ ಅಂತ ಕೂತಿದ್ರಂತ. ಅದೊಂದು ಅವ್ರ ಸಂತೋಷ, ಕೊಡ್ತೀನಿ ಅಂತ. ಆ ಹೊತ್ತಿಗೆ ಒಬ್ಬ ಜಂಗಮ ಬರ್ತಾನೆ, ಬಂದು ಬಸವಣ್ಣನ ನೋಡಿ, ನೀನು ಭಾಳ ಜೋರಾಗಿ ಹೇಳ್ಕೊತಾ ಇದೆಯಾ, ಬೇಡದ್ದನ್ನೆಲ್ಲ ಕೊಡ್ತೀನಿ ಅಂತ ಹೇಳ್ತೀಯಾ, ನಾ ಬಂದಿದ್ದೇನೆ ಅಂತ. ಹಾಗಾದ್ರೆ ಬೇಡು ಮಹಾರಾಯ, ನಿನಗೇನು ಬೇಕು ಬೇಡಕು ಅಂತಾನೆ. ಆ ಜಂಗಮ ಹೇಳ್ತಾನೆ, ಎಲ್ಲರಂಥದ್ದು ಕೇಳೋಕೆ ಬಂದಿಲ್ಲ ನಾನು, ವಿಶೇಷವಾದದ್ದನ್ನು ಕೇಳೋಕೆ ಬಂದಿದ್ದೆ ನಾನು, ಎಲ್ಲರೂ ಕೇಳುವಂಥದ್ದು ಕೇಳೋದಲ್ಲ ನಾನು ಕೇಳೋದು. ಹೇಳ್ತಾನೆ, ಬೇಡಿದ್ದನ್ನು ಕೊಡುವೆ ನೀನು ಎಂಬುದನ್ನು ಕೇಳಿ ಏನೋ ಒಂದನ್ನು ಬೇಡಿ ಬಯಸಿ ಬಂದಿದ್ದೇನೆ ಅಂತ ಕೇಳುವಂದಾಗ ಹೇಳ್ತಾನೆ, ಎಲ್ಲರೂ ಬೇಡಿದ್ದನ್ನು ತಾನು ಬೇಡಲು ಬರಲಿಲ್ಲವೆಂದು ಹೇಳಿ ಬಿಂಕದಿಂದ ಅವನು ಹೇಳು ಮಾತು ಹೆಂಗಿದೆ ನೋಡಿ, ನನಗೆ ಮುಖಂಡನಾಗಬೇಕೆಂಬ ಆಸೆ, ನನಗೆ ಮುಖಂಡ ಆಗಬೇಕು ಅಂತ ಆಸೆ ಇದೆ, ನನಗೆ ಇನ್ನೊಂದು ಕಣ್ಣನ್ನು ಕೊಡು ಅಂತ ಕೇಳಿದಂತ. ಇದು ಅಪರೂಪ ಅಲ್ಲ ಕೇಳೋದು, ಧಾನ್ಯ ಕೇಳಿದರೆ, ವಸ್ತು ಕೇಳಿದರೆ, ಜಮೀನು ಕೇಳಿದರೆ ಕೊಡ್ಬೋದಪ್ಪ, ನನಗೆ ಇನ್ನೊಂದು ಕಣ್ಣು ಕೊಡು ಅಂದ್ರೇನು. ಹಾಗೆ ಬಸವಣ್ಣ ಮಾಡಿದಂಥದ್ದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಬಸವಣ್ಣ ಮುಗುಳ್ನಗೆ ನಕ್ಕು ಒಂದು ಕನ್ನಡಿಯನ್ನು ತರಿಸಿ, ನೀವು ಸಾಕ್ಷಾತ್ ಮುಕ್ಕಣ್ಣನಲ್ಲದೆ ಮತ್ತಾರು ನೋಡಿ ಅಂತ ಹೇಳಿದ್ರಂತೆ. ಮುಂದೆ ಒಂದು ಕನ್ನಡಿ ತರಿಸಿ ಅವನ ಕೈಯಲ್ಲಿ ಕೊಟ್ಟು ನೋಡ್ಕೊ, ಈ ಮುಕ್ಕಣ್ಣ ಅಲ್ವಾ ನೀನು ಅಂತ ಹೇಳಿದಾಗ ಆ ಮಾತು ಹೆಂಗಿದೆ ನೋಡಿ, ಆ ಜಂಗಮದ ಮುಖಕ್ಕೆ ಕನ್ನಡಿಯನ್ನು ಹಿಡಿದರು. ಕನ್ನಡಿಯಲ್ಲಿ ತನ್ನ ಮೂರನೇ ಕಣ್ಣನ್ನು ಕಂಡ ಜಂಗಮ ನಾಚಿ ಎರಡೂ ಕೈಗಳಿಂದ ತನ್ನ ಮುಖವನ್ನು ಮುಚ್ಚಿ ಓಡಿ ಹೋಗಲಾರಂಭಿಸಿದ. ಕನ್ನಡಿಯ ಮೂರನೇ ಕಣ್ಣು ಕಾಣಿಸ್ಬಿಡ್ತು, ಅರ್ಥ ಇಷ್ಟೇನೆ, ಬಂದದ್ದು ಶಿವನೇ, ಅವನು ಶಿವ ಅಂತ ಬಸವೇಶ್ವರರು ಗೊತ್ತಾಗಿದೆ. ನೀನು ಕಣ್ಣು ಬೇಕು ಅಂತೆಲ್ಲಪ್ಪ, ಇದೆಯಲ್ಲ ಕಣ್ಣು ನೋಡ್ಕೊ ನೀನು ಒಂದು ಕನ್ನಡಿ ಕೊಟ್ರಂತೆ. ಆಗ ತನ್ನ ಮೂರನೇ ಕಣ್ಣು ಕಾಣಿಸ್ತು ಅಂದರೆ ಶಿವ ಕೂಡ ತನ್ನ ನಿಜರೂಪವನ್ನು ಮುಚ್ಚಿಕೊಳ್ಳೋಕ್ಕಾಗಲಿಲ್ಲ ಬಸವಣ್ಣವ್ರ ಮುಂದೆ ಅಂತ. ತಕ್ಷಣ ಕಾಣಿಸ್ತು, ಕಾಣಿಸಿದ ತಕ್ಷಣ ಕನ್ನಡಿ ಹಿಡಿದ ತಕ್ಷಣ ಅಯ್ಯೋ ಕಾಣಿಸೇ ಬಿಡ್ತಾ ಇವನಿಗೆ ಅಂತ ಮುಖ ಮುಚ್ಕೊಂಡು ಓಡೋಕೆ ಶುರು ಮಾಡಿದ್ನಂತೆ. ಆ ಓಡಿದಾಗ ಬಸವಣ್ಣ ಅವನು ಬೆನ್ನತ್ತಿ ಓಡ್ತಾಳೆ, ಬೆನ್ನತ್ತಿ ಓಡಿ ಓಡಿ ಹೆಂಗೆ ಹೇಳ್ತಾರೆ ನೋಡಿ ಅವರು, ಒಂದು ಕಡೆ ಹೋದಾಗ ಜಂಗಮ ರೂಪ ಮಾಯ ಆಗಿಬಿಡ್ತದೆ, ಮಾಯ ಆಯಿತು. ಮಾಯ ಆದ ಕೂಡಲೇ ಆ ಶೂನ್ಯದ ಕಡೆ ಕೈ ಮಾಡಿ, ಆಕಾಶ ಕಡೆ ಕೈ ಮಾಡಿ ಬಸವಣ್ಣ ಜೋರಾಗಿ ಉದ್ವೇಗದಿಂದ ಹೇಳ್ತಾರೆ, ಓಡದಿರು ಓಡದಿರು ಎಲೆ ಎಲೆ ದೇವ, ಈಶ್ವರನ ಬೆನ್ನು ಹತ್ತಿದ್ದೀನಿ ಎಂದು ಗೊತ್ತಾಗ್ಬಿಟ್ಟಿದೆ, ಓಡದಿರು ಓಡದಿರು ಎಲೆ ಎಲೆ ದೇವ, ಎಲೆ ಎಲೆ ಸ್ವಾಮಿ ಕೂಡಲು ಸಂಗಮ ದೇವ, ಓಡಬೇಡ ಓಡಬೇಡ, ನಾನು ನಿನ್ನ ಒಂದನೂ ಕೇಳೆ, ನೀನು ಏನೂ ಬೇಡ್ಕೊಳ್ಳೋದಿಲ್ಲ ನಾನು, ನಾನು ನಿನ್ನ ಒಂದನೂ ಬೇಡೆ, ದಾಸಯ್ಯನಂತೆ ತವನಿಧಿಯ ಬೇಡುವುದಿಲ್ಲ, ಕರಿಕಾಲನಂತೆ ಚಿನ್ನದ ಮಳೆಯ ಕರೆಸೆನ್ನುವುದಿಲ್ಲ, ಕುಂಬಾರ ಗುಂಡಯ್ಯನಿಗೆ ಕೊಟ್ಟ ನೀ ಮಿಂಡಪ್ರಾಯ ನನಗೆ ಬೇಡ, ಸ್ವರ್ಗ ಅಪಸರ್ಗ ಸೌಖ್ಯವೂ ಬೇಡ, ನಿಮ್ಮ ಪ್ರಮಥರ ಮನೆಯ ಪ್ರಸಾದವೇ ಸಾಕೆನಗೆ. ಬಸವಣ್ಣವ್ರ ವಚನ ಎಂತ ಅದ್ಭುತವಾಗಿದೆ ಅದು, ನಿನ್ನ ಪ್ರಮಥರ ಮನೆಯ ಪ್ರಸಾದವೇ ಸಾಕು ಎನಗೆ, ತನುವ ಬೇಡಿದರೀವೆ ಮನವ ಬೇಡಿದರೀವೆ, ಬೇಡು ಬೇಡಲೆ ತಂದೆ ಕಣ್ಣ ಬೇಡಿದರೀವೆ ಕೂಡಲ ಸಂಗಮ ದೇವ, ನಿಮಗಿತ್ತು ಶುದ್ಧನಾಗಿಪ್ಪೆ ನಿಮ್ಮ ಪುರಾತನರ ಮನೆಯಲ್ಲಿ ಅಂತ. ಎಂತ ಅದ್ಭುತ ಅನಿಸುತ್ತೆ, ಆ ಬಂದವನು ಕಣ್ಣು ಕೊಡು ಇನ್ನೊಂದು ಅಂತಂದಾಗ, ಕಣ್ಣು ಇದೆಯಲ್ಲ ಪಂಜನ ಇನ್ನೊಂದು ಯಾಕೆ ಅಂತ ಹೇಳಿ ಈಶ್ವರನ ಕಣ್ಣನ್ನು ಕಂಡು ಕನ್ನಡಿ ಹಿಡ್ಕೊಂಡಾಗ, ಅಯ್ಯೋ ಇವನು ಕಾಣಿಸ್ಬಿಡ್ತಾ ಹಾಗಾದ್ರೆ ಅಂತ ಅನ್ಕೊಂಡು ನಾಚಿ ಈಶ್ವರ ಓಡಿ ಹೋದ ಹಾಗೆ ಆ ಜಂಗಮ ರೂಪ ಮಾಯ ಆದಾಗ ನೀನು ಏನು ಕೇಳೋದಿಲ್ಲಪ್ಪ, ನಾನು ಏನು ಕೇಳೋದಿಲ್ಲ ನಿನಗೆ. ಯಾರೋ ನಿನಗೆ ಇದನ್ನು ಕೇಳಿದ್ರು, ಯಾರೋ ತವನಿಧಿಗೆ ದುಡ್ಡು ಕೇಳಿದ್ರು, ನಾನು ದುಡ್ಡು ಕೇಳೋದಿಲ್ಲ ನಿನಗೆ. ಇನ್ನೊಬ್ಬ ಆಯುಷ್ಯ ಕೇಳಿದ, ಆಯುಷ್ಯ ಕೇಳೋದಿಲ್ಲ. ಹಣದ ಮಳೆ ಕೊಡು ಅಂತಾರೆ, ಅದನ್ನು ಕೇಳೋದಿಲ್ಲ. ನಾನು ನನಗೇನು ಬೇಕು ಗೊತ್ತಾ, ನನಗೆ ಸ್ವರ್ಗ ಕೂಡ ಬೇಡ, ನಿನಗೇನು ಸ್ವರ್ಗ ಕೂಡ ಕೇಳೋದಿಲ್ಲ. ನನಗೆ ಕೊಡಬೇಕಾದ್ರೆ ನಿಮ್ಮ ಪ್ರಮಥರ ಮನೆಯ ಪ್ರಸಾದವೇ ಸಾಕು. ನಿಮ್ಮ ಭಕ್ತರಿದ್ದಾರಲ್ಲ ಪ್ರಮಥರು, ಅವ್ರ ಮನೆ ನನಗೆ ಊಟ ಸಾಕಪ್ಪ, ಅವ್ರ ಮನೆಯಲ್ಲಿ ಸಾಕು, ಅವ್ರ ಸೇವೆ ಸಾಕು. ನೀ ಏನು ಬೇಡಿದ್ರು ಕೊಡ್ತೇನೆ. ತನುವ ಬೇಡಿದರಿವೆ, ಮನವ ಬೇಡಿದರಿವೆ. ಬೇಡು ಬೇಡಲೆ ತಂದೆ, ಏನು ಬೇಕಾದರೂ ಕೇಳು. ಕಣ್ಣು ಬೀಡಿದರಿವೆ, ನನ್ನ ಕಣ್ಣು ಬೇಕಾದ್ರೆ ಕೊಡ್ತೀನಿ. ಹೆಂಗಿದೆ ನೋಡಿ, ಅವನು ಕಣ್ಣು ತೋರಿಸುವಂತಿದ್ದ, ಇನ್ನೊಂದು ಕಣ್ಣು ಕೊಡು ಅಂತಿದ್ದ. ಈ ಕಣ್ಣು ಕೊಡ್ತೀನಿ ಬಾ ನಿನಗೆ ಇನ್ನೊಂದು ಅಂತ. ಈಗಾಗಲೇ ಮೂರಿದೆ, ಇನ್ನೊಂದು ತೊಗೊಂಡು ಏನು ಮಾಡ್ತಾನು. ಆದ್ದರಿಂದ ಏನು ಬೇಕಾದರೂ ಕೊಡ್ತೇನೆ ಅಂತ ಅದು ಅಂದಾಗ ಎಚ್ಚರ ಆಗ್ಬಿಡ್ತಂತೆ ಬಸವಣ್ಣವ್ರಿಗೆ. ಎಚ್ಚರ ಆದಾಗ ನೋಡ್ತಾರೆ, ಕೈಯಲ್ಲಿ ಕನ್ನಡಿ ಹಿಡ್ಕೊಂಡು ಮನೆ ಬಾಗಿಲಲ್ಲಿ ನಿಂತಿದ್ದಾರೆ. ಎಷ್ಟು ಸಾಂಕೇತಿಕವಾದ ಕತೆ ಗೊತ್ತಾ. ಇದು ಹೇಳಿದ ಮೇಲೆ ಎಚ್ಚರ ಆಯ್ತಂತ ಹೇಳ್ತಾರೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾರೆ, ಮನೆಯ ತಲೆಬಾಗಲಲ್ಲಿ ಕನ್ನಡಿ ಹಿಡಿದಿದೆ ನಿಂತಿದ್ದ ತಮ್ಮ ಚಿತ್ರ. ತಾವೇ ಕನ್ನಡಿ ಹಿಡ್ಕೊಂಡಿದ್ದಾರೆ. ಎರಡು ಅರ್ಥ ಆಗತ್ತೆ ಇದರೊಳಗೆ. ಒಂದು, ಬಂದವನು ಶಿವ, ಅವನಿಗೆ ತೋರಿಸಿ ಅವನ ಮುಕ್ಕಣ್ಣ, ತಾನು ಅವನ ಮುಕ್ಕಣ್ಣ ಅಂತ ತನಗೆ ಗೊತ್ತಾಗಿದ್ದನ್ನು ಅವನು ತೋರಿಸಿ ಆತ ಓಡಿ ಹೋದ. ಶಿವ, ನಿಮ್ಮ ಬಸವಣ್ಣನಿಗೆ ಗೊತ್ತಾಯ್ತಲ್ಲ ನಾನು ಈಶ್ವರ ಅಂಥೇಳಿ. ಇನ್ನೊಂದು ಅರ್ಥ, ತಾನೇ ಪರಶಿವನ ಅವತಾರ, ತನ್ನ ಕೈಯಲ್ಲಿ ಕನ್ನಡಿ ಇದೆ ಅಂದರೆ ತಾನೇ ಮುಕ್ಕಣ್ಣನಾಗಿ ಕಂಡದ್ದು ಅಂತ.

0: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
0: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
1: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು ಮಾಧ್ಯಮ ಸುದ್ದಿ. ಹೊತ್ತು ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ. ತಮ್ಮ ಬಾನ್ಲೈ ಸ್ನೇಹಿತ, ಇವತ್ತಿನ ಸುದ್ದಿ ಮಾಧ್ಯಮಗಳು ಹೇಳಿರುವ ವರದಿಗಳನ್ನು ನೋಡೋಣ. ಕೆಲವೊಂದು ಮುಖ್ಯಾಂಶಗಳು. ಸಕ್ಕರೆ ದಾಸ್ತಾನು, ಬೆಲೆ ಸ್ಥಿರತೆ ಮೇಲೆ ಕೇಂದ್ರ ತೀವ್ರ ನಿಗಾ ವಹಿಸಿದೆ, ಸಚಿವ ಪ್ರಹ್ಲಾದ್ ಜೋಶಿ. ನೇಪಾಳ ಭೀಕರ ಪ್ರವಾಹ, ಮೃತರ ಸಂಖ್ಯೆ ಈಗ 939, 4,000 ಜನ ನಾಪತ್ತೆ. ಶ್ರೀಕೃಷ್ಣ ಜನ್ಮಾಷ್ಟಮಿ, ಮರಿಯ ಜಯಂತಿ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ಸಾರ್ವತ್ರಿಕ ರಜೆ. ಬನ್ನಿ ಈಗ ಸುದ್ದಿಗಳ ವಿವರ. ಸಕ್ಕರೆ ದಾಸ್ತಾನು, ಬೆಲೆ ಸ್ಥಿರತೆ, ಈ ಕುರಿತು ಈಗ ಮಾಹಿತಿ ಎಂದಿದೆ ಇನ್ನೊಂದು ಸುದ್ದಿ. ಕೇಂದ್ರ ಇದರ ಬಗ್ಗೆ ತೀವ್ರ ನಿಗಾ ವಹಿಸಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಹಬ್ಬದ ಋತುವಿನಲ್ಲಿ ದೇಶಾದ್ಯಂತ ಸಕ್ಕರೆಯ ಕೃತಕ ಅಭಾವ, ಅಕ್ರಮ ದಸ್ತಾನು, ಅದೇ ರೀತಿ ತಪ್ಪಿಸಲು ಬೆಲೆ ಸ್ಥಿರತೆ ಕಾಪಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕೋಲ್ಕತ್ತಾ ಹೊರತುಪಡಿಸಿ ದೇಶದೆಲ್ಲೆಡೆ 30 ಅನ್ವಯಿಸುವಂತೆ ಸಕ್ಕರೆ ವಿತರಕರಲ್ಲಿ ದಾಸ್ತಾನು ಮಿತಿಯನ್ನು 2,000 ಕ್ವಿಂಟಲ್ಗೆ ನಿಗದಿಪಡಿಸಿದೆ. ಸೆಪ್ಟೆಂಬರ್ 15 ಜಾರಿಗೆ ಬರುವಂತೆ ಈ ಕ್ರಮ ಕೈಗೊಳ್ಳಲಾಗಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ಸಕ್ಕರೆ ಸಮರ್ಪಕ ಲಭ್ಯತೆ ಇರುವಂತೆ ಹಾಗೂ ಅಕ್ರಮ ದಾಸ್ತಾನು ತಡೆಗಟ್ಟಲು ಬದ್ದವಾಗಿ ಕೇಂದ್ರ ಸರ್ಕಾರ ಆಗಸ್ಟ್ 1 ಜಾರಿ ತಂದಿದ್ದ ಸಕ್ಕರೆ ವಿತರಕರ ದಾಸ್ತಾನು ಮಿತಿಯನ್ನು ಇದೀಗ 4,000 ಕ್ವಿಂಟಲ್ಗಳಿಂದ 2,000 ಕ್ವಿಂಟಲ್ಗೆ ಇಳಿಕೆ ಮಾಡಿದೆ ಎಂದು ಮಾಹಿತಿ ನೀಡಿದೆ. ಸಕ್ಕರೆ ವ್ಯಾಪಾರಿಗಳು ಸೆಪ್ಟೆಂಬರ್ 15 ಜಾರಿಗೆ ಬರುವಂತೆ ದಾಸ್ತಾನು ಸ್ವೀಕರಿಸಿದ ದಿನದಿಂದ 30 ಮೀರಿದ ಅವಧಿಗೆ ಯಾವುದೇ ದಾಸ್ತಾನು ಹೊಂದಿರಬಾರದು. ದೇಶಾದ್ಯಂತ ಯಾವುದೇ ಸ್ಥಳದಲ್ಲಿ ಯಾವುದೇ ಸಮಯಕ್ಕೂ 2,000 ಕ್ವಿಂಟಲ್ಗಿಂತ ಹೆಚ್ಚಿನ ಸಕ್ಕರೆ ದಾಸ್ತಾನು ಇಡುವಂತಿಲ್ಲ ಎಂದು ಮಾಹಿತಿ ನೀಡಲಾಗಿದೆ ಎಂದು ವರದಿ ಹೇಳಿದೆ. ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಪದವಿ ಮತ್ತು ಪಿಯುಸಿ ತತ್ಸಮಾನ ವಿದ್ಯಾರ್ಹತೆಯ ಒಟ್ಟು 4,744 ಹುದ್ದೆಗಳ ನೇಮಕಾತಿಗೆ ಈ ತಿಂಗಳಿನಲ್ಲಿ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೇಳಿದೆ. ಈ ಹುದ್ದೆಗಳಿಗೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಲಿಖಿತ ಪರೀಕ್ಷೆ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಯಾವ ಇಲಾಖೆಯಲ್ಲಿ ಯಾವ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಎಂದು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಎಂದು ಪ್ರಾಧಿಕಾರದ ನಿರ್ವಾಹಕ ಪರಿಶೀಲಿಸಿದ್ದಾರೆ. ಜೊತೆಗೆ ಲೆಕ್ಕ ಸಹಾಯಕರು, ವಾರ್ಡನ್, ನಿಲಯ ಮೇಲ್ವಿಚಕರು, ಗ್ರಾಮ ಪಂಚಾಯತ್ ಕಾರ್ಯದರ್ಶಿ, ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳ ಪದವಿ ಸಹಿತ ಒಟ್ಟು 2,471 ತಾಂತ್ರಿಕೇತರ ಹುದ್ದೆಗಳು ಕೂಡ ಇವೆ. ದ್ವಿತೀಯ ದರ್ಜೆ ಸಹಾಯಕರು, ಕಿರಿಯ ಸಹಾಯಕ ಹುದ್ದೆಗಳಿಗೆ ಪಿಯುಸಿ ಮಟ್ಟದ ತಾಂತ್ರಿಕೇತರ 2,062 ಹುದ್ದೆಗಳಿವೆ ಎಂದು ಕೂಡ ವರದಿ ಹೇಳಿದೆ. ವಿದೇಶ ಯಾತ್ರೆ ನಿಯಂತ್ರಿಸಿ ಮತ್ತೆ ಪ್ರಧಾನಿ ಮೋದಿ ಕರೆ. ಏಪ್ರಿಲ್ ಜೂನ್ ತ್ರೈಮಾಸಿಕದಲ್ಲಿ ಭಾರತದ GDP ದರ 7.8% ಪ್ರಗತಿ ಸಾಧಿಸಿರುವುದನ್ನು ಶ್ಲಾಘಿಸಿದ ಪ್ರಧಾನಮಂತ್ರಿ, ವಿಶ್ವದಲ್ಲೇ ಭಾರತ ಮುಂಚೂಣಿ ರಾಷ್ಟ್ರವಾಗಲು ಸ್ವದೇಶಿ ತತ್ವವನ್ನು ಅಳವಡಿಸಿಕೊಳ್ಬೇಕೆಂದು ಕರೆ ನೀಡಿದ್ದಾರೆ. ತುಳುವಿಗೆ ಮಾನ್ಯತೆ, ಕೈಗಾರಿಕಾ ಮೂಲಸೌಕರ್ಯ ವಿಸ್ತರಣೆ, ಮಂಗಳೂರು ಸಚಿವ ಸಂಪುಟ ಸಭೆ ಕಾರ್ಯಸೂಚಿಯಲ್ಲಿ ಸೇರಲಿ, ಕಾರ್ಯಗತಗೊಳ್ಳಲಿ. ಕರಾವಳಿ ಜಿಲ್ಲೆಗಳು ಮೊದಲ ಬಾರಿಗೆ ಇಲ್ಲಿ ನಡೆಯುತ್ತಿರುವ ಸಚಿವ ಸಂಪುಟ ಸಭೆಗೆ ಸಜ್ಜಾಗ್ತಿವೆ. 3 ಜಿಲ್ಲೆಗಳಲ್ಲಿ ಪ್ರಮುಖ ಬೇಡಿಕೆಗಳನ್ನು ಮಂಗಳೂರಿನಲ್ಲಿ ಸೆಪ್ಟೆಂಬರ್ 18 ನಡೆಯುವ ಸಭೆಯಲ್ಲಿ ಇರಿಸಿ ಚರ್ಚಿಸುವ ಸಿದ್ಧತೆ ಮಾಡಲಾಗಿದೆ. ಇದುವರೆಗೆ ಹಲವು ವೇದಿಕೆಗಳಲ್ಲಿ, ಹಲವು ಆಯಾಮಗಳಲ್ಲಿ ಕರಾವಳಿಯ ಜನರ ಬೇಡಿಕೆಗಳು ಬಂದಿರಬಹುದು. ಶಾಸಕರು, ಸಚಿವರು ಈ ಮೂಲಕವಾಗಿ ವಿಧಾನಮಂಡಲ ಅಧಿವೇಶನದಲ್ಲಿ ಸರ್ಕಾರದ ಆಂತರಿಕ ಸಭೆಗಳಲ್ಲೂ ಆಗ್ರಹವನ್ನು ಮಂಡಿಸಿರಬಹುದು. ಆದರೆ ಈ ಭಾಗ ಎದುರಿಸಿರುವ ಸಮಸ್ಯೆ ಆಕಾಂಕ್ಷೆಗಳನ್ನು ಇಲ್ಲಿ ಫಲನಗೊಳ್ಳಬಹುದು. ಜೊತೆಗೆ ತುಳುವಿಗೆ ಮಾನ್ಯತೆ ಸಿಗುವಂಥ ಒಂದು ವಿಶೇಷ ಬೇಡಿಕೆ ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ ಎಂದು ವರದಿ ಹೇಳಿದೆ. ನೇಪಾಳದಲ್ಲಿ ಭೀಕರ ಪ್ರವಾಹ, ಮೃತರ ಸಂಖ್ಯೆ ಇದೀಗ 939 ತಲುಪಿದ್ದು 4,000 ಜನ ಇನ್ನೂ ನಾಪತ್ತೆಯಾಗಿದ್ದಾರೆ ಎಂದು ವರದಿ ಹೇಳಿದೆ. ನೇಪಾಳದ ಚೀನಾ ಗಡಿಯ ಬಳಿ ಸಂಭವಿಸಿದ ಭೀಕರ ಪ್ರವಾಹದಲ್ಲಿ ಇದುವರೆಗೆ ಕನಿಷ್ಠ 939 ಮಂದಿ ಮೃತಪಟ್ಟಿದ್ದಾರೆ. ಅದೇ ರೀತಿ ಕಾಣೆಯಾದವರ ಸಂಖ್ಯೆ ಈಗ 3,925 ಏರಿಕೆಯಾಗಿದೆ. ರಕ್ಷಣಾ ಕಾರ್ಯಾಚರಣೆ 6 ದಿನಕ್ಕೆ ಕಾಲಿಟ್ಟಿದೆ. ಟಿಬೆಟ್ನಲ್ಲಿ ಈವರೆಗೆ 16 ಜನ ಮೃತಪಟ್ಟಿದ್ದಾರೆ, 546 ಜನ ಕಣ್ಮರೆಯಾಗಿದ್ದಾರೆ. ನೇಪಾಳದ ಪ್ರವಾಹದಲ್ಲಿ ಕಾಣೆಯಾದವರ ಪೈಕಿ 592 ವಿದೇಶಿಯರು ಸೇರಿದ್ದಾರೆ. ಪ್ರವಾಹದಿಂದ ಹೆಚ್ಚು ಹಾನಿಗೊಳಗಾದ ಜಲವಿದ್ಯುತ್ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 639 ಕಾರ್ಮಿಕರಿಗಾಗಿ ಒಂದು ವಿಶೇಷ ಹುಡುಕಾಟ ಮುಂದುವರೆದಿದೆ. ಈ ನಡುವೆ ಶ್ರೀಕೃಷ್ಣ ಜನ್ಮಾಷ್ಟಮಿ, ಮರಿಯ ಜಯಂತಿ ಹಿನ್ನೆಲೆಯಲ್ಲಿ ಸಾರ್ವತ್ರಿಕ ರಜೆ ಎಂಬಂಥ ವಿಚಾರ ಘೋಷಿಸುವಂತೆ ಮನವಿ ಕೂಡ ಮಾಡಲಾಗಿದೆ ಎಂದು ವರದಿ ಹೇಳಿದೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಕ್ರೈಸ್ತ ಸಮುದಾಯದವರ ಮರಿಯ ಜಯಂತಿ ಅಥವಾ ತೆನೆ ಹಬ್ಬದ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ಸಾರ್ವತ್ರಿಕ ರಜೆ ಘೋಷಿಸುವಂತೆ ಶಾಸಕ ವೇದಿವಾಸ್ ಕಾಮತ್ ಅವರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ. ನಾಡಿನೆಲ್ಲೆಡೆ ಹಬ್ಬ ಸಂಭ್ರಮ ಆರಂಭವಾಗಿದ್ದು ಇದೇ ಸೆಪ್ಟೆಂಬರ್ 4 ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿ ಜಿಲ್ಲೆಗಳಲ್ಲಿ ಅಸಂಖ್ಯಾತ ಭಕ್ತರು ಶ್ರದ್ಧಾ ಭಕ್ತಿ ಹಾಗೂ ಸಂಭ್ರಮದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುತ್ತಾರೆ. ಇದು ಕೇವಲ ಧಾರ್ಮಿಕ ಆಚರಣೆಯಾಗಿರದೆ ಭಾರತದ ಸಂಸ್ಕೃತಿ, ಕುಟುಂಬ ಮೌಲ್ಯಗಳು ಮತ್ತು ನೈತಿಕ ಶಿಕ್ಷಣವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಮಹತ್ವದ ಸಾಂಸ್ಕೃತಿಕ ಪರಂಪರೆಯಾಗಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಅದೇ ರೀತಿ ಸೆಪ್ಟೆಂಬರ್ 8 ಕರಾವಳಿ ಭಾಗದಲ್ಲಿ ಕ್ರೈಸ್ತ ಸಮುದಾಯದವರು ಮರಿಯ ಜಯಂತಿ ತೆನೆ ಹಬ್ಬವನ್ನು ಅತ್ಯಂತ ವಿಶೇಷವಾಗಿ ಆಚರಿಸುವುದಾಗಿದೆ. ಹಬ್ಬದ ಆಚರಣೆಗೆ ಅನುಕೂಲವಾಗುವಂತೆ ರಜೆ ಘೋಷಣೆ ಮಾಡಬೇಕು. ಆ ಸಮುದಾಯದ ಹಲವಾರು ಮುಖಂಡರು ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ಪ್ರಮುಖರಾಗಿದ್ದಾರೆ, ನನ್ನಲ್ಲಿ ಮನವಿ ಮಾಡಿರುತ್ತಾರೆ. ಈ ನಿಟ್ಟಿನಲ್ಲಿ ತಮ್ಮ ವಿವೇಚನೆಯ ಅಡಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೆಪ್ಟೆಂಬರ್ 4 ಮತ್ತು 8 ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ಕ್ರೈಸ್ತ ಸಮುದಾಯದ ಮರಿಯ ಜಯಂತಿ ತೆನೆ ಹಬ್ಬಕ್ಕೆ ಸ್ಥಳೀಯ ರಜೆ ಘೋಷಿಸುವಂತೆ ಮನವಿಯನ್ನು ಮಾಡಿದ್ದಾರೆ ಮತ್ತು ಕೋರಿದ್ದಾರೆ ಎಂದು ಹೇಳಲಾಗಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ ಇವತ್ತಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡಂತೆ ಜೈಲ್ ರೋಡ್ನಲ್ಲಿ ಒನ್ ವೇ ಬಲೆಗೆ ಬೀಳುವ ಚಾಲಕರು, ಗಮನಕ್ಕೆ ಬಾರದೆ ಸಂಚಾರ, ಪ್ರತಿನಿತ್ಯ 10 ಅಧಿಕ ಮಂದಿಗೆ ದಂಡ. ನಗರದ ಕೋಡಿಯಲ್ ಬೈಲ್ನಲ್ಲಿರುವ ಜೈಲು ರಸ್ತೆ ಒನ್ ವೇ ಆಗಿರುವುದು ಗಮನಕ್ಕೆ ಬಾರದ ಅನೇಕ ವಾಹನ ಚಾಲಕರು ಸವಾರರು ಪೊಲೀಸರ ಬಲೆಗೆ ಬೀಳ್ತಿದ್ದಾರೆ. ಜೈಲ್ ರೋಡ್ನಲ್ಲಿ ಜೈಲಿನ ಮುಂಭಾಗದಿಂದ MG ರಸ್ತೆ ಅಂದರೆ ಬೆಜೆಂಟ್ ಕಡೆಗೆ ವಾಹನ ಸಂಚಾರ ನಿಷೇಧವಿದೆ. ಜೈಲ್ ರೋಡ್ನಿಂದ ಬರುವವರು ಜೈಲಿನ ಮುಂಭಾಗದಲ್ಲಿ ಎಡಕ್ಕೆ ತಿರುವು ಪಡೆದು MG ರಸ್ತೆ ತಲುಪಬೇಕು. ಈ ಬಗ್ಗೆ ಜೈಲಿನ ಮುಂಭಾಗದಲ್ಲಿ ಸೂಚನಾ ಫಲಕ ಹಾಕಲಾಗಿದೆ, ಆದರೆ ಇದು ಚಾಲಕರ ಗಮನಕ್ಕೆ ಬರುತ್ತಿಲ್ಲ. ಮುಖ್ಯವಾಗಿ ಹೊಸದಾಗಿ ಈ ರಸ್ತೆಯಲ್ಲಿ ಸಂಚರಿಸುವವರು ಪೊಲೀಸರ ಕೈಗೆ ಬೀಳುತ್ತಿದ್ದಾರೆ. ಒನ್ ವೇ ಚಿಹ್ನೆ ಸೂಚನಾ ಫಲಕವನ್ನು ಜೈಲಿನ ಮುಂಭಾಗ ಇರುವ ಕಟ್ಟಡದ ಬಳಿ ಅಳವಡಿಸಲಾಗಿದೆ. ಇದು ರಸ್ತೆಯಿಂದ ಸ್ವಲ್ಪ ದೂರದಲ್ಲಿರುವುದರಿಂದ ಪಕ್ಕಕ್ಕೆ ಚಾಲಕರ ಗಮನ ಬರ್ತಾ ಇಲ್ಲ. ಇನ್ನು ಕೆಲವು ಮಂದಿ ನಿರ್ಲಕ್ಷ್ಯದಿಂದಲೂ ಒನ್ ವೇಯಲ್ಲೇ ಮುನ್ನುಗ್ತಿದ್ದಾರೆ. ಹೀಗೆ ಪ್ರತಿದಿನ ಸುಮಾರು 10-15 ಮಂದಿ ದಂಡ ಪಾವತಿಸುತ್ತಿದ್ದಾರೆ. ಒನ್ ವೇ ನಿಯಮ ಉಲ್ಲಂಘಿಸಿ ಬರುವವರನ್ನು ಪೊಲೀಸರು ತಡೆದು ನಿಲ್ಲಿಸಿ ದಂಡ ವಸೂಲು ಮಾಡಲು ಮುಂದಾದ ವಾಹನ ಚಾಲಕರು ಸವಾರರು ಪೊಲೀಸರೊಂದಿಗೆ ವಾದ ಮಾಡ್ತಾರೆ. ಹೆಚ್ಚಿನ ಅವರು ಒನ್ ವೇ ಬೋರ್ಡ್ ಕಾಣಿಸಲಿಲ್ಲ ಎಂದೇ ಉತ್ತರಿಸ್ತಾ ಇದ್ದಾರೆ. ಇದು ಕೆಲವು ವರ್ಷಗಳಿಂದ ಒನ್ ವೇ ರಸ್ತೆ ಆಗಿದೆ, ಸೂಚನಾ ಫಲಕ ಸರಿಯೇ ಆಗಿದೆ, ಸರಿಯಾದ ಸ್ಥಳದಲ್ಲಿಯೇ ಇದೆ, ನಿಯಮ ಪ್ರಕಾರವಾಗಿ ಅಳವಡಿಸಲಾಗಿದೆ, ಆದರೆ ಚಾಲಕರು ಸವಾರರು ನಿಯಮ ಪಾಲಿಸುತ್ತಿಲ್ಲ. ಬೋರ್ಡ್ ನೋಡಿ ಬರಬೇಕಾಗಿರುವುದು ಅವರ ಕರ್ತವ್ಯ ಎನ್ನುತ್ತಾರೆ ಪೊಲೀಸರು. ಇದು ಹಲವಾರು ವರ್ಷಗಳಿಂದ ಈ ರೀತಿ ಇರುವುದು ಕಂಡು ಬಂದರೂ ಕೂಡ ಇಲ್ಲಿ ಚಾಲಕರ ನಿರ್ಲಕ್ಷ್ಯ ಕೂಡ ಅಂತ ಹೇಳ್ಬೋದು. ಇಲ್ಲಿ ನಾವು ನೋಡಬಹುದು ಮೊಸರು ಕುಡಿಕೆ ಉತ್ಸವಕ್ಕೆ ಒಂದು ಮಹಾನಗರದಲ್ಲಿ ಸಿದ್ಧತೆಗಳು ಆರಂಭವಾಗಿವೆ. ಹುಲಿವೇಷ ಬೇರೆ ಬೇರೆ ರೀತಿಯ ಒಂದು ಉತ್ಸವದ ಒಂದು ಮೊಸರು ಕುಡಿಕೆ ಸಂದರ್ಭದಲ್ಲಿ ಕಾಣಸಿಗುವಂತಹ ಒಂದು ಸಂತೋಷದ ವಿಚಾರಗಳು. ಸೊ ಇದಕ್ಕಾಗಿ ಭರದ ಸಿದ್ಧತೆ ನಡೀತಾ ಇದೆ ಎಂದು ವರದಿ ಹೇಳಿದೆ. ಸಾಂಸ್ಕೃತಿಕ ಸಂಘ ಸಂಸ್ಥೆಗಳಿಗೆ ಧನ ಸಹಾಯ, ಅರ್ಜಿ ಸಲ್ಲಿಕೆಗೆ ಅವಧಿ ವಿಸ್ತರಣೆ. ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ನಾಡಿನ ಭಾಷೆ ಸಂವರ್ಧನೆ, ಕಲೆ, ಸಾಹಿತ್ಯ, ಸಂಗೀತ, ಜಾನಪದ, ನೃತ್ಯ, ಕಲಾ ಪ್ರಕಾರಗಳನ್ನು ಉಳಿಸಿ ಬೆಳೆಸುವ ಸಲುವಾಗಿ ಕಾರ್ಯನಿರ್ವಹಿಸುತ್ತಿರುವ ನೋಂದಾಯಿತ ಸಂಘ ಸಂಸ್ಥೆಗಳಿಗೆ ಧನ ಸಹಾಯ ನೀಡಲು ಕಲಾವಿದರಿಗೆ ವಾದ್ಯ ಪರಿಕರ ಮತ್ತು ವೇಷಭೂಷಣಗಳ ಖರೀದಿಗೆ ಸಹಾಯಧನ ಹಾಗೂ ಚಿತ್ರಕಲೆ ಶಿಲ್ಪ ಕಲಾಕೃತಿಗಳ ಪ್ರದರ್ಶನಕ್ಕೆ ಸಹಾಯಧನ ನೀಡಲು 2026-27 ಸಾಲಿನ ಸಾಮಾನ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಉಪಯೋಜನೆಯಡಿ ಅರ್ಜಿ ಸಲ್ಲಿಸಲಾಗಿದೆ ಎಂದು ವರದಿ ಹೇಳಿದೆ. ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ ಕರಡು ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲವೇ? ಸೆಪ್ಟೆಂಬರ್ 23 ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದೆ. 12 ದಾಖಲೆಗಳ ಪೈಕಿ ಒಂದು ದಾಖಲೆ ಇದ್ದರೂ ಕೂಡ ಸಾಕು ಎಂದಿದೆ ವರದಿ. ಬೆಳ್ತಂಗಡಿಯಲ್ಲಿ 3073 ಮ್ಯಾಪಿಂಗ್ ಆಗಿಲ್ಲ, ದಾಖಲೆ ವ್ಯತ್ಯಾಸ 9384, ಒಟ್ಟು 12457. ಮೂಡುಬಿದಿರೆಯಲ್ಲಿ ಕೂಡ 5466 ಜನರ ಮ್ಯಾಪಿಂಗ್ ಆಗಿಲ್ಲ. ಮಂಗಳೂರು ಉತ್ತರ 11539, ಮಂಗಳೂರು ದಕ್ಷಿಣ 18020, ಮಂಗಳೂರು 5681, ಬಂಟ್ವಾಳದಲ್ಲಿ ನಾವು ನೋಡಬಹುದು 2296, ಪುತ್ತೂರು 3603, ಸುಳ್ಯ 2252 ಮತ್ತು ಒಟ್ಟು ಜಿಲ್ಲೆಯಲ್ಲಿ 52110 ಜನರ ಮ್ಯಾಪಿಂಗ್ ಆಗಿಲ್ಲ. ವ್ಯತ್ಯಾಸ 98043, ಒಟ್ಟು 150153 ಒಂದು ಡಿಫರೆನ್ಸ್ ಬಂದಿದೆ. ಇಂದು ನಾಳೆ ಸಿಟಿ ಬಸ್ಸು ಮತ್ತು ನಿರ್ವಾಹಕರಿಗೆ ಮಾಹಿತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ. ದಕ್ಷಿಣ ಕನ್ನಡ ಬಸ್ಸು ಮಾಲಕರ ಸಂಘ, ಪೊಲೀಸ್ ಇಲಾಖೆ ಮತ್ತು ಸಾರಿಗೆ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಸಿಟಿ ಬಸ್ಸು ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ಮಾಹಿತಿ ಕಾರ್ಯಾಗಾರ ಸೆಪ್ಟೆಂಬರ್ 3 ಬೆಳಗ್ಗೆ 10 ಕುದ್ಮೂಲ್ ರಂಗರಾವ್ ಪುರವನ್ನು ಮಿನಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ. ಅಪರಾಧ ಮತ್ತು ಸಂಚಾರ ವಿಭಾಗದ ಪೊಲೀಸ್ ಆಯುಕ್ತ KRವಿಶಂಕರ್ ಕಾರ್ಯಾಗಾರವನ್ನು ಉದ್ಘಾಟಿಸಲಿದ್ದಾರೆ ಎಂದು ಕೂಡ ವರದಿ ಹೇಳಿದೆ. ನಗರದ ವಿವಿಧೆಡೆ ಇಂದು ವಿದ್ಯುತ್ ವ್ಯತ್ಯಯ. ಬಿಜೆಪಿ ಉಪಕೇಂದ್ರದಿಂದ ಹೊರಡುವ 11 kV ವಿಜಯ್ ಫೀಡರ್ನಲ್ಲಿ ತುರ್ತು ನಿರ್ವಹಣಾ ಕಾಮಗಾರಿ ಇರುವುದರಿಂದ KSRDC ವಿಜಯ್ ಮುಖ್ಯ ರಸ್ತೆ, ವಿಜಯ್ ರೋಡ್ ರಸ್ತೆ, ವಿಜಯ್ ನ್ಯೂ ರೋಡ್, MFC MCF ಕಾಲೋನಿ, ಆನೆಗುಡ್ಡೆ, ಸಂಕೈಗುಡ್ಡ, ಸಂಕೈಗುಡ್ಡ ಗ್ಯಾಸ್ ಗೋಡೌನ್ ಮತ್ತು ಇತರ ಕಡೆ ಇವತ್ತು ವಿದ್ಯುತ್ ವ್ಯತ್ಯಯ ಆಗಲಿದೆ. ಅದೇ ರೀತಿ ಇನ್ನಷ್ಟು ವಿಷಯಗಳು, ಇನ್ನಷ್ಟು ಸುದ್ದಿಗಳನ್ನು ನಾವು ನೋಡುವುದಾದರೆ ಮಹಾನಗರ ಪಾಲಿಕೆ ನಾಲ್ಕು ವಿಧವಾಗಿ ಕಸ ಪ್ರತ್ಯೇಕಿಸಿ ನೀಡಲು ಸೂಚನೆಯನ್ನು ಕೂಡ ನೀಡಲಾಗಿದೆ ಎಂದು ವರದಿ ಹೇಳಿದೆ. ಸೊ ಕೇಳುಗರೆ, ಇನ್ನಷ್ಟು ಸುದ್ದಿಗಳಲ್ಲಿ ಇವತ್ತಿನ ದಿನ ನಾವು ನೋಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮಳೆ ಕ್ಷೀಣಿಸಿದೆ, ಜೊತೆಗೆ ತೀವ್ರ ಕುಸಿದ ಚಿನ್ನದ ಬೆಲೆ ಎಂದಿದೆ ಇನ್ನೊಂದು ವರದಿ. ಆಗಸ್ಟ್ ಮೊದಲ ವಾರದಿಂದಲೇ ಪ್ರಾರಂಭವಾದ ಚಿನ್ನದ ದರ ಏರಿಕೆಯ ಟ್ರೆಂಡ್ಗೆ ಕಳೆದ ಒಂದು ವಾರದಿಂದ ಬ್ರೇಕ್ ಬಿದ್ದಿದೆ. ಆಗಸ್ಟ್ನಲ್ಲಿ ಚಿನ್ನಾಭರಣದ ಚಿನ್ನದ ಬೆಲೆ ಗ್ರಾಮ್ಗೆ 15,000 ರೂಪಾಯಿವರೆಗೆ ಏರಿಕೆಯಾಗಿತ್ತು ಆಗಸ್ಟ್ ಕೊನೆಯ ವಾರದಲ್ಲಿ, ಮತ್ತು ಇದೀಗ ಸೆಪ್ಟೆಂಬರ್ 1, 2, 3 ಅಲ್ಪ ಏರಿಕೆ ಕಂಡು ಬಂದರೂ, ಆದರೆ ಅಪರಾಧಿಗೆ ತೀವ್ರ ಕುಸಿತ ಕಂಡು ಬಂದಿದೆ ಎಂದು ಕೂಡ ನಾವು ನೋಡಬಹುದು. ವಿಶೇಷವಾಗಿ ಚಿನ್ನದ ದರ ಇಳಿಕೆ ಆದರೆ ಜನರಿಗೆ ಒಂದು ಉತ್ತಮ ಸಂಕೇತ ಎಂದು ಕೂಡ ನಾವು ಇಲ್ಲಿ ಗಮನಿಸಬಹುದು. ನಿನ್ನೆ ದಿನ ಮತ್ತೆ 155 ರೂಪಾಯಿಷ್ಟು ಇಳಿಕೆ ಕಂಡಿದೆ, 14,215 ರೂಪಾಯಿ ಪ್ರತಿ ಗ್ರಾಮ್ಗೆ ದರ ದಾಖಲಾಗಿತ್ತು ಎಂದು ನಾವು ನೋಡಬಹುದು. ಬೆಳ್ಳಿ ಧಾರಣೆ ಕೂಡ 2,600 ರೂಪಾಯಿಷ್ಟು ಇಳಿಕೆ ಕಂಡಿದೆ ಎಂದು ವರದಿ ಹೇಳಿದೆ. ಸೊ ಕೆಳಗರೆ ಇದಿಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಭೇಟಿ ಕೇಳ್ತಾ ಇರಿ. ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕೆಲ್ರಿಗೂ ನಮಸ್ಕಾರ, ಶುಭ ದಿನ.
0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಇಂದು ಸೆಪ್ಟೆಂಬರ್ ತಿಂಗಳ 2ನೇ ತಾರೀಕು, ಬುಧವಾರದ ದಿನ. ಇವತ್ತು ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳು, ಇನ್ನು ಕೆಲವು ಹೊತ್ತಲ್ಲಿ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಮೂಡಿ ಬರುತ್ತೆ. 8:30 ಕೊಂಕಣಿಯಲ್ಲಿ ಗುಮ್ಟಾ ಬೈ ರಂಗ್ ತರಂಗ್ ತಂಡ, ಅದೇ ರೀತಿ ಹೊಸನೆಂಬಂತ ಸ್ಟ್ಯಾನಾಗಿರ ಅವರ ಕಥೆಯನ್ನು ವಾಚಿಸಲಿದ್ದಾರೆ ನವೀನ್ ಪೆರೇರ ಸುರತ್ಕಲ್. ಮೈಲಾಂಜಿ ಕಾರ್ಯಕ್ರಮ 9:00 ಅರವಿಂದ್ ಚೊಕ್ಕಡಿ ಅವರ ಮಾತುಗಳು, ಮೂಡುಬೆದೆ ಸಮ್ಮೇಳನದಲ್ಲಿ ಮಾಡಿದಂಥ ಮಾತುಗಳು ಈಗ 9:30. ಮೈಲಾಂಜಿ ಕಾರ್ಯಕ್ರಮ 10:00, 11:00 ಇವತ್ತಿನ ಯಕ್ಷಗಾನ ಮೂಡಿ ಬರಲಿದೆ. ಇದರಿಂದ ಯಕ್ಷಗಾನ ಮೈಮೆದ ಬಾಲೆ ಸಿರಿ ಕೃಷ್ಣೆ ಕಂತು 2, ತುಳು ಕಾರ್ಯಕ್ರಮ ಬೆನ್ನಿದ ಪನಿದೊಂಪ ಕಾರ್ಯಕ್ರಮ, ಪಾದೆಕಲ್ಲು ವಿಷ್ಣು ಭಟ್ ಅವರ ಮಾತುಗಳು, ತುಳು ಹಾಡುಗಳು 12:00, ಬಾವಲಾರಿ 12:30, 1:00 ಜನಪದ ಹಾಡು, 1:30 ಪ್ರಾದೇಶಿಕ ಸಮಾಚಾರ, 3:00 ಒಲವಿನ ಹಾಡು ನೇರ ಪ್ರಸಾರ, 4:00 ಇವತ್ತಿನ ಹೃದಯ ರಾಗ ಕಾರ್ಯಕ್ರಮ ಮೂಡಿ ಬರುತ್ತೆ. ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ ಮೂಡಿ ಬರ್ತಾ ಇರತಕ್ಕಂತಹ ಈ ಆರೋಗ್ಯ ಸಾರಂಗ್ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಈ ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ನಾವು ಬೇರೆ ಬೇರೆ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಆರೋಗ್ಯ ಮಾಹಿತಿಯನ್ನು ತಿಳಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತೀವಿ. ಸೊ ಅದೇ ರೀತಿಯಲ್ಲಿ ಇವತ್ತಿನ ಈ ಒಂದು ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ನಾವು ಪ್ರಮುಖವಾಗಿ ಮಾತನಾಡಬೇಕಾದಂತಹ ಒಂದು ವಿಚಾರಣೆ ಕೂಡ ಹೌದು, ಮಧುಮೇಹ, ಶುಗರ್. ನಾವು ಹೆಚ್ಚಾಗಿ ಪ್ರತಿಯೊರ್ವರಲ್ಲಿ, ಇವಾಗ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಇವತ್ತು ಶುಗರ್ ಪೇಷಂಟ್ ಇರುವಂತಹ ಒಂದು ವ್ಯಕ್ತಿಯನ್ನು ನಮಗೆ ಕಾಣಬಹುದು. ಯಾಕಾಗಿ ಬರುತ್ತೆ, ಅದಕ್ಕೆ ಕಾರಣ ಏನು, ಅದನ್ನು ಯಾವ ರೀತಿಯಲ್ಲಿ ಪತ್ತೆ ಹಚ್ಚಬೇಕು, ಯಾವ ರೀತಿಯ ಲಕ್ಷಣಗಳು ಅದರಲ್ಲಿ ಗೊತ್ತಾಗುತ್ತೆ, ಆ ಪ್ರಾಥಮಿಕ ಹಂತದಲ್ಲಿ ನಾವು ಯಾವ ರೀತಿಯಲ್ಲಿ ಚಿಕಿತ್ಸೆ ಕೊಡಬೇಕು, ಇದರೆಲ್ಲದರ ವಿಚಾರವಾಗಿಯೂ ಕೂಡ ನಾವು ನೋಡಬೇಕಾದದ್ದು ಬಹಳ ಅನಿವಾರ್ಯತೆ, ಪ್ರಮುಖವಾದಂತಹ ಒಂದು ವಿಚಾರ ಕೂಡ ಹೌದು. ಸಣ್ಣ ಮಕ್ಕಳಲ್ಲಿ ಕೂಡ ಇವತ್ತು ಬರುವಂತಹ ಮಧುಮೇಹವನ್ನು ಕೂಡ ನಾವು ನೋಡಬಹುದು. ಏನಾಗಿರ್ಬೋದು ಇದಕ್ಕೆ ಕಾರಣ? ಸೊ ಇದರೆಲ್ಲದರ ವಿಚಾರವಾಗಿಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಖಂಡಿತವಾಗಿಯೂ ಕೂಡ ಮಾತನಾಡೋಣ. ನಮ್ಮ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಶಾರದಾ ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜು ಮತ್ತು ಆಸ್ಪತ್ರೆ ತಲಪಾಡಿ ಇಲ್ಲಿ ಮೆಡಿಕಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಹರ್ಷಿತಾ ಬಿ ಇವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನ ಬಹಳ ಪ್ರೀತಿಪೂರ್ವಕವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಡಾಕ್ಟರ್.
6: ಎಲ್ರಿಗೂ ನಮಸ್ತೆ.
5: ಈ ಮಧುಮೇಹ ಅನ್ನುವಂಥದ್ದು ಬಹುಶಃ ಇತ್ತೀಚಿನ ದಿನದಲ್ಲಿ, ಯಾಕಂದ್ರೆ ಇವಾಗ ನಮ್ಮ ಭಾರತದಲ್ಲಿ ಕೂಡ ಮಧುಮೇಹ ರೋಗಿಗಳ ಸಂಖ್ಯೆ ಹೆಚ್ಚುತ್ತಾ ಇದೆ, ಏನಾಗಿರ್ಬೋದು ಅದಕ್ಕಿಂತ ಮುಂಚೆ ಈ ಮಧುಮೇಹ ಎಂದ್ರೆ ಏನು ಅಂತ ನಮಗೆ ಗೊತ್ತಾಗಬೇಕಾಗಿದೆ. ಸೊ ಇದರ ಬಗ್ಗೆ ಒಂದು ವಿವರಣೆ ಕೊಡಬಹುದಾ?
6: ಮಧುಮೇಹ, ಇದನ್ನು ನಾವು ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಅಂತ ಕೂಡ ಕರಿತೇವೆ. ಇದಕ್ಕೆ ಮೇನ್ ಆಗಿ ಕಾರಣಗಳೇನೆಂದರೆ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಸಕ್ಕರೆಯ ಅಂಶ ಜಾಸ್ತಿ ಆಗ್ತಾ ಉಂಟು. ಹೆಚ್ಚಿನ ಸಕ್ಕರೆಯ ಅಂಶ ರಕ್ತದಲ್ಲಿ ಜಾಸ್ತಿ ಆದ ಕಾರಣ ಜೀವಕೋಶಗಳಿಗೆ ಈ ಸಕ್ಕರೆಯ ಅಂಶ ಬಹುಮುಖ್ಯ. ನಮ್ಮ ದೇಹಕ್ಕೆ ಶಕ್ತಿ ಬೇಕಾದ್ರೆ, ಪ್ರತಿಯೊಂದು ಜೀವಕೋಶಕ್ಕೆ ಶಕ್ತಿ ಬೇಕಾದ್ರೆ ಸಕ್ಕರೆ ಅಥವಾ ಗ್ಲೂಕೋಸ್ ಅಂತ ಎಂತ ಹೇಳ್ತೇವೆ ನಾವು ಇಂಗ್ಲಿಷ್ ಅಲ್ಲಿ, ಅದನ್ನು ಸರಿಯಾಗಿ ಮೆಟಬಾಲಿಸಮ್ ಆಗ್ಬೇಕು, ಅಂದ್ರೆ ಅದು ಕರೆಕ್ಟ್ ಆಗಿ ಜೀರ್ಣ ಆಗ್ಬೇಕು. ಅದಕ್ಕೋಸ್ಕರ ಒಂದು ಹಾರ್ಮೋನ್ ಅಗತ್ಯ, ಅದನ್ನು ನಾವು ಇನ್ಸುಲಿನ್ ಅಂತ ಹೇಳ್ತೇವೆ. ಈ ಇನ್ಸುಲಿನ್ ದೇಹದಲ್ಲಿರುವ ಮೇಧೋಜೀರಕಾಂಗ ಗ್ರಂಥಿಯ ಬೀಟಾ ಸೆಲ್ಸ್ ಎನ್ನುವ ಒಂದು ಜೀವಕೋಶದಲ್ಲಿ ಉತ್ಪತ್ತಿ ಆಗ್ತದೆ. ಈ ಸಕ್ಕರೆ ಕಾಯಿಲೆಯಲ್ಲಿ ಮುಖ್ಯವಾಗಿ ಈ ಹಾರ್ಮೋನ್ ಇದ್ದು ಕೊರತೆ ಇರ್ತದೆ. ಆದ ಕಾರಣ ಅವರಿಗೆ ಸುಸ್ತಾಗುವಂಥದ್ದು ಅಥವಾ ಗ್ಲೂಕೋಸ್ ಅವರಿಗೆ ಬಾಡಿಗೆ ಕರೆಕ್ಟ್ ಸಿಗುವುದಿಲ್ಲ, ಹಾಗೆ ಅವರ ದೇಹದಲ್ಲಿ ತುಂಬಾ ಬದಲಾವಣೆಗಳು ಕಾಣಿಸ್ತೊಡಗ್ತವೆ. ಸೊ ಇದರಿಂದ ಸುಸ್ತಾಗುವಂಥದ್ದು ಅಥವಾ ಪದೇ ಪದೇ ಮೂತ್ರಕ್ಕೆ ಹೋಗುವಂಥದ್ದು, ಪದೇ ಪದೇ ಹಸಿವಾಗುವುದು,
5: ಅನಾರೋಗ್ಯಕ್ಕೆ
6: ಅನಾರೋಗ್ಯ ಇದರಿಂದವೇ ಸ್ಟಾರ್ಟ್ ಆಗ್ತದೆ. ಬೇರೆ ಬೇರೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ. ಹೈಪರ್ ಟೆನ್ಷನ್ ಅಂದ್ರೆ ಅಧಿಕ ರಕ್ತದೊತ್ತಡ ಈ ತರ, ಮತ್ತೆ ಗಾಯ ಆದ್ರೆ ಗುಣ ಆಗುದಿಲ್ಲ, ಆತರ ಲಕ್ಷಣಗಳು ಶುರುವಾಗ್ತದೆ,
5: ಕಂಡು ಬರುತ್ತೆ ಅಂತ. ಒಂದು ರೀತಿಯಲ್ಲಿ ನೀವು ಹೇಳುವ ರೀತಿಯಲ್ಲಿ ಅಂದ್ರೆ, ನಾವು ತಿನ್ನುವ ಯಾವುದೇ ಒಂದು ಆಹಾರದಲ್ಲಿ ಆ ಗ್ಲೂಕೋಸ್ ಮಟ್ಟ ಅಂತ ಏನಿರುತ್ತೋ, ಸೊ ಅದು ಏರಿಕೆ ಆಗಬಾರದು ಅಂತ.
6: ಹೌದು, ನಾವು ತಿನ್ನುವ ಆಹಾರದಲ್ಲಿ ಬೇರೆ ಬೇರೆ ಕಾರ್ಬೋಹೈಡ್ರೇಟ್ಸ್ ಇರ್ತದೆ, ಪ್ರೋಟೀನ್ ಇರ್ತದೆ, ಫ್ಯಾಟ್ ಇರ್ತದೆ. ಸೊ ಇದನ್ನು ನಾವು ಸರಿಯಾಗಿ ನಮ್ಮ ದೇಹ ಡೈಜೆಸ್ಟ್ ಮಾಡಬೇಕಾದ್ರೆ ಇನ್ಸುಲಿನ್ ಹಾರ್ಮೋನ್ ಮುಖ್ಯ. ಹಾಗೆ ಈ ಕೊರತೆ ಇರುವ ಕಾರಣ ಇವರಲ್ಲಿ ರಕ್ತದಲ್ಲಿ ಕಾರ್ಬೋಹೈಡ್ರೇಟ್ಸ್ ಲೆವೆಲ್ ಜಾಸ್ತಿ ಇರ್ತದೆ. ಜೀವಕೋಶಗಳು ಉಪಯೋಗ ಮಾಡಿಕೊಳ್ಳುವುದಿಲ್ಲ, ಯಾಕಂದ್ರೆ ಹಾರ್ಮೋನ್ ಕೊರತೆ ಇರುವ ಕಾರಣ. ಹಾಗಾಗಿ ರಕ್ತದಲ್ಲಿ ವೇಸ್ಟ್ ಆಗ್ತದೆ ಗ್ಲುಕೋಸ್. ಅದಕ್ಕೆ ನಾವು ಟೆಸ್ಟ್ ಮಾಡುವಾಗ ಅಧಿಕ ಸಕ್ಕರೆಯ ಅಂಶ ಕಾಣ್ತದೆ ರಕ್ತದಲ್ಲಿ. ಅವಾಗ ಡಾಕ್ಟರ್ಸ್ ಹೇಳ್ತಾರೆ ನಿಮ್ಗೆ ಶುಗರ್ ಉಂಟು, ಡಯಾಬಿಟಿಸ್ ಉಂಟು ಅಂತ ಹೇಳ್ತಾರೆ.
5: ಈ ಮಧುಮೇಹ ಇದರಲ್ಲಿ ಟೈಪ್ಸ್ಗಳಿದೆಯಾ, ವಿಧಗಳಿದೆಯಾ?
6: ಹೌದು, ಡಯಾಬಿಟಿಸ್ ಅಥವಾ ಮಧುಮೇಹ ಇದರಲ್ಲಿ ತುಂಬಾ ವಿಧಗಳಿವೆ. ಟೈಪ್ ಒನ್ ಅಂತ ಹೇಳ್ತೇವೆ, ಅಂದ್ರೆ ಇದರಲ್ಲಿ ನಾವು ಮೇನ್ ಆಗಿ ಅವರು ಇನ್ಸುಲಿನ್ ಎನ್ನುವ ಒಂದು ಹಾರ್ಮೋನ್ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿರ್ತಾರೆ. ಅಂದ್ರೆ ನಮ್ಮ ದೇಹದಲ್ಲಿ, ಅವರ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗುದಿಲ್ಲ, ಯಾಕಂದ್ರೆ ಅದೊಂದು ಆಟೋ ಇಮ್ಯೂನ್ ಪ್ರಾಬ್ಲಮ್ ಅಂತ ಹೇಳ್ತೇವೆ. ಅಂದ್ರೆ ಅವರ ಜೀವಕೋಶವನ್ನು ಅವರ ದೇಹದ ರೋಗ ನಿರೋಧಕ ಶಕ್ತಿಯೇ ಅದು ಬೇರೆ ಫಾರಿನ್ ವಸ್ತು ಅಂತ ತಿಳ್ಕೊಂಡು ಫೈಟ್ ಮಾಡ್ತದೆ. ಅವಾಗ ಎಂತಾಗ್ತದೆ, ಆ ಜೀವಕೋಶಗಳೆಲ್ಲ ಕ್ಷೀಣಗೊಳ್ತಾ ಹೋಗ್ತದೆ. ನಾನು ಹೇಳಿದಲ್ಲ, ಮೇಧೋಜೀರಕಾಂಗ ಗ್ರಂಥಿಯ ಒಂದು ಜೀವಕೋಶದಲ್ಲಿ ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಆಗ್ತದೆ. ಆದ್ರೆ ಆ ಜೀವಕೋಶವನ್ನು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯೇ ಕಡಿಮೆ ಮಾಡುವ ತರ ಆಗ್ತದೆ. ಸಂಖ್ಯೆಗಳು ಕಡಿಮೆ ಆದ ಹಾಗೆ ಇನ್ಸುಲಿನ್ ಕೂಡ ನಮ್ಮ ದೇಹದಲ್ಲಿ ಕಡಿಮೆ ಆಗ್ತದೆ. ಹಾಗಾಗಿ ಈ ಟೈಪ್ ಒನ್ ಡಯಾಬಿಟೀಸ್ ಅಥವಾ ಮಧುಮೇಹದಲ್ಲಿ ಅವರಿಗೆ ನಾವು ಇನ್ಸುಲಿನ್ ಅನ್ನು ಇಂಜೆಕ್ಷನ್ ರೂಪದಲ್ಲಿ ನಾವು ಅವರಿಗೆ ಕೊಡಬೇಕಾಗ್ತದೆ. ಹಾಗಾಗಿ ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣಿಸುವ ಮಧುಮೇಹ ಟೈಪ್ ಒನ್ ಅಂತ ಹೇಳ್ತೇವೆ. ಮತ್ತೆ ಟೈಪ್ ಟೂ ಅಂದ್ರೆ ಅದರಲ್ಲಿ ನಾವು ಜೀವಕೋಶದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತದೆ, ಆದ್ರೆ ಅದನ್ನು ನಮ್ಮ ದೇಹವೇ, ದೇಹದ ಜೀವಕೋಶಗಳು ರಿಸೀವ್ ಮಾಡಲಿಕ್ಕೆ ಅಂದ್ರೆ ಅದನ್ನು ತಗೊಳ್ಳಿಕ್ಕೆ ರೆಡಿ ಇರುವುದಿಲ್ಲ, ಅಂದ್ರೆ ಅಪೋಸಿಷನ್ ತೋರಿಸ್ತದೆ. ಹೀಗಾಗಿ ಟೈಪ್ ಟೂ ಅಂತ ಹೇಳ್ತೇವೆ. ಮತ್ತೆ ಇನ್ನೊಂದು ಟೈಪ್ ಇದೆ, ನಾವು ಸಾಮಾನ್ಯವಾಗಿ ಗರ್ಭಿಣಿಯರಲ್ಲಿ ಕಾಣಿಸುವ ಸಕ್ಕರೆ ಕಾಯಿಲೆ, ಅದನ್ನು ನಾವು ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಇದು ಸಾಮಾನ್ಯವಾಗಿ ಅವಧಿ ಮುಗಿಯುವಾಗ ನಾರ್ಮಲ್ ಆಗ್ತದೆ, ಅಂದ್ರೆ ಸಹಜ ಸ್ಥಿತಿಗೆ ನಮ್ಮ ದೇಹದ ಗ್ಲುಕೋಸ್ ಅಂಶ ನಾರ್ಮಲಿ ಬರ್ತದೆ. ಆದ್ರೆ ಕೆಲವೊಂದ್ಸಲ ಇದೇ ಕಂಟಿನ್ಯೂ ಆಗಿ ಟೈಪ್ ಟು ಡಯಾಬಿಟಿಸ್ ಆಗುವ ಚಾನ್ಸಸ್ ಇರ್ತದೆ.
5: ಓಕೆ, ಹಾಗಾಗಿ ವಿಧಗಳಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಮಧುಮೇಹ ಇದೆ ಅಂತ ಕೂಡ ನಮಗೆ ಗೊತ್ತಾಯಿತು. ಸೊ ಇದು ಹೆಚ್ಚಾಗಿ ಯಾವ ವಯಸ್ಸಿನಲ್ಲಿ ಕಂಡು ಬರುತ್ತೆ?
6: ಸಾಮಾನ್ಯವಾಗಿ ಒಂದು 10% ನಷ್ಟು ಟೈಪ್ ಒನ್ ಡಯಾಬಿಟೀಸ್ ಇದೆ, ಮತ್ತೆ 70% ನಷ್ಟು ಟೈಪ್ ಟು. ಅಂದ್ರೆ ನಾವು ಒಂದು ರಿಸರ್ಚ್ ಮಾಡುವಾಗ ಇಷ್ಟು ಜನರಲ್ಲಿ ಇಷ್ಟು ಪರ್ಸೆಂಟೇಜ್ ಕಂಡು ಬಂದಿದೆ. ಟೈಪ್ ಒನ್ ನ ಜುವೆನೈಲ್ ಡಯಾಬಿಟೀಸ್, ಅಂದ್ರೆ ಅದನ್ನು ಚೈಲ್ಡ್ಹುಡ್ ಡಯಾಬಿಟೀಸ್ ಅಂತ ಹೇಳ್ತೇವೆ. ಅಂದ್ರೆ ಅದು ಚಿಕ್ಕ ಮಗು ಇರುವಾಗ ಅದು ಸ್ಲೋ ಆಗಿ ಸ್ಟಾರ್ಟ್ ಆಗುವಂತದ್ದು, ಅಂದ್ರೆ ಒಂದು ಸಣ್ಣ ಮಗು ಇರುವಾಗ ಶುರುವಾಗುವ ಡಯಾಬಿಟೀಸ್. ಟೈಪ್ ಟೂ ಅಂದ್ರೆ ಅದು ಒಂದು 45 years ಆದ್ಮೇಲೆ, ಅದನ್ನು ಅಡಲ್ಟ್ ಆನ್ಸೆಟ್ ಅಂತ ಹೇಳ್ತೇವೆ, ಅಂದ್ರೆ ವಯಸ್ಕರಲ್ಲಿ ಕಾಣುವಂತಹ ಡಯಾಬಿಟೀಸ್.
5: ಓಕೆ, ಸೊ ಇದರ ಪ್ರಮುಖವಾಗಿ ನಾವು ಏನು ಲಕ್ಷಣಗಳನ್ನು ಯಾವ ರೀತಿಯಲ್ಲಿ ಪತ್ತೆ ಹಚ್ಚಬಹುದು?
6: ಸಕ್ಕರೆ ಕಾಯಿಲೆಯಲ್ಲಿ ಮುಖ್ಯವಾಗಿ ಗ್ಲುಕೋಸ್ ಅಂಶ ಸರಿಯಾಗಿ ನಮ್ಮ ದೇಹ ತಕ್ಕೊಳ್ಳುವುದಿಲ್ಲ, ಹಾಗಾಗಿ ಒಂದು ಸುಸ್ತು ಒಂದು ಸಾಮಾನ್ಯವಾದ ರೋಗ ಲಕ್ಷಣ ಆಗಿರ್ತದೆ. ಸುಸ್ತು ಜೊತೆಗೆ ವೆಯ್ಟ್ ಲಾಸ್, ಅಂದ್ರೆ ತೂಕ ಕಡಿಮೆ ಆಗುವಂಥದ್ದು, ಯಾಕಂದ್ರೆ ನಮ್ಮ ದೇಹದಲ್ಲಿರುವ ಕೊಬ್ಬು ತುಂಬಿರುವ ಜೀವಕೋಶಗಳಿರ್ತಾವಲ್ಲ ಅದರಲ್ಲಿ ತುಂಬಾ ಬದಲಾವಣೆಗಳಾಗ್ತವೆ. ಮತ್ತೆ ಪ್ರೋಟೀನ್ ಅಂಶ ಕೂಡ ದೇಹದಲ್ಲಿ ಕಡಿಮೆ ಆಗ್ತಾ ಬರ್ತದೆ, ಹಾಗಾಗಿ ಮಸಲ್ಸ್ ಬ್ರೇಕ್ ಆಗುವಂಥದ್ದು, ಮಸಲ್ಸ್ ಥಿಕ್ನೆಸ್ ಕಡಿಮೆ ಆಗುವಂಥದ್ದು, ಸ್ನಾಯುಗಳ ಸಪುರ ಆಗುವಂಥದ್ದು, ಹಾಗಾಗಿ ವೆಯ್ಟ್ ಕೂಡ ಕಡಿಮೆ ಆಗ್ತದೆ, ತೂಕ ಕೂಡ ಕಡಿಮೆ ಆಗ್ತದೆ.
5: ಓಕೆ, ಈ ರೀತಿಯ ಲಕ್ಷಣಗಳನ್ನು ಕೂಡ ನಾವು ಮಧುಮೇಹದಲ್ಲಿ
6: ಕಾಣಬಹುದು. ಇದಲ್ಲದೆ ಹಲವಾರು ಲಕ್ಷಣಗಳಿವೆ, ಅಂದ್ರೆ ಪದೇ ಪದೇ ಮೂತ್ರಕ್ಕೆ ಹೋಗುವ ಹಾಗೆ ಅನುಭವ ಆಗುವಂಥದ್ದು, ಮತ್ತೆ ಇದರಿಂದಾಗಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್, ನಮ್ಮ ದೇಹದಲ್ಲಿ ಕೆಲವೊಂದು ಖನಿಜಾಂಶಗಳು ಕೂಡ ಬಹುಮುಖ್ಯ. ಈಗ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಜೀವಕೋಶಗಳು ಕೆಲಸ ಮಾಡಬೇಕಾದ್ರೆ ಒಂದೊಂದು ಖನಿಜಾಂಶಗಳು, ಹಾಗಾಗಿ ಇದರಲ್ಲಿ ಕೂಡ ಇಂಬ್ಯಾಲೆನ್ಸ್ ಆಗ್ತದೆ. ಯಾಕಂದ್ರೆ ನಮ್ಮ ಮೂತ್ರದಲ್ಲಿ ತುಂಬಾ ಎಲೆಕ್ಟ್ರೋಲೈಟ್ ಲಾಸ್ ಆಗ್ತದೆ ಪದೇ ಪದೇ ಮೂತ್ರ ಹೋಗುವ ಕಾರಣ. ಹೌದು, ಮತ್ತೆ ಗ್ಲೂಕೋಸ್ ಅಂಶ ಕೂಡ ಯೂರಿನ್ ಮೂತ್ರದಲ್ಲಿ ಲಾಸ್ ಆಗುವ ಕಾರಣ ಹಸಿವಾಗುವಂಥದ್ದು, ಪದೇ ಪದೇ ಹಸಿವಾಗುವಂಥದ್ದು. ಮತ್ತೆ ಏನಾದರೂ ಗಾಯ ಆದರೆ ಗುಣ ಆಗುವುದಿಲ್ಲ, ಅದು ಕೂಡ ಬಹುಮುಖ್ಯವಾದ ರೋಗ ಲಕ್ಷಣಗಳಾಗಿರ್ತದೆ.
7: ಓಕೆ, ಸೊ ಇನ್ನು ಮೈನ್ ಆಗಿ ನಾವು ನೋಡಬೇಕಾದದ್ದು, ಯಾಕಂದ್ರೆ ಇತ್ತೀಚೆಗೆ ನೀವು ಹೇಳಿದ ಹಾಗೆ ಒಂದಿಷ್ಟು ಟೈಪ್ಸ್ಗಳು ಕೂಡ ಇದೆ ಇದರಲ್ಲಿ, ಒಂದಿಷ್ಟು ಲಕ್ಷಣಗಳನ್ನು ಈ ರೀತಿಯಲ್ಲಿ ಕೂಡ ನಾವು ನೋಡಿಕೊಳ್ಬಹುದು. ಆದರೆ ಇದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಕಾರಣ ಅಂತ ಇರುತ್ತೆ, ಇತ್ತೀಚಿನ ಜೀವನ ಶೈಲಿ ಆಗಿರ್ಬೋದು, ಆಹಾರ ಕ್ರಮದಲ್ಲಿ ಒಂದಿಷ್ಟು ವ್ಯತ್ಯಾಸಗಳಾಗಿರ್ಬೋದು, ಇದೆಲ್ಲವೂ ಕೂಡ ಒಂದು ರೀತಿಯ ಕಾರಣಗಳು ಅಂತೂ ಕೂಡ ಬರುತ್ತೆ. ಸೊ ಪ್ರಮುಖವಾಗಿ

0: ಅಂದ್ರೆ ಫ್ರೈ ಮಾಡುವಂತ ಆಹಾರಗಳು, ಬೇಕರಿ ಫುಡ್ಗಳು ಆ ತರ ಎಲ್ಲ ತಿಂದ್ರೆ ಅಧಿಕ ಬೊಜ್ಜು ಕಾರಣ ಆಗ್ತದೆ. ಈ ಬೊಜ್ಜಿನಿಂದ ಕೂಡ ಶುಗರ್ ಬರುವ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಒಂದು ಸ್ಟಡಿ ಅಥವಾ ಒಂದು ರಿಸರ್ಚ್ ಪ್ರಕಾರ ಹೊಟ್ಟೆಯ ಫ್ಯಾಟ್ ಜಾಸ್ತಿ ಇದ್ದವರಿಗೆ ಶುಗರ್ ಬರುವ ಚಾನ್ಸಸ್ ಜಾಸ್ತಿ. ಬೇರೆ ದೇಹದಲ್ಲಿ ಆ ಕೊಬ್ಬಿನಾಂಶ ಈಕ್ವಲ್ ಆಗಿ ಶೇರ್ ಆದ್ರೆ ಕಡಿಮೆ ಚಾನ್ಸಸ್. ಹೊಟ್ಟೆಯಲ್ಲಿ ಜಾಸ್ತಿ ಬೊಜ್ಜಿನಾಂಶ ಇದ್ರೆ ಜಾಸ್ತಿ ಚಾನ್ಸಸ್ ಇರ್ತದೆ. ಹಾಗೆ ಅಧಿಕ ಬೊಜ್ಜು ಕೂಡ ಒಂದು ಕಾರಣ. ಮತ್ತೆ ಎಕ್ಸಸೈಸ್ ಎಕ್ಸಸೈಸ್ ಅಥವಾ ವ್ಯಾಯಾಮ ಮಾಡದೇ ಇದ್ರೆ ಬೊಜ್ಜು ಹಾಗೆ ಉಳಿಯುತ್ತದೆ. ಮತ್ತೆ ನಮ್ಮ ಆಹಾರ ಕ್ರಮಗಳು ಇದೆಲ್ಲ ಮುಖ್ಯವಾದ ಕಾರಣಗಳಾಗಿದೆ. ಅದಲ್ಲದೆ ಸ್ಟ್ರೆಸ್ ಅಂತ ಹೇಳಿ ಅಧಿಕ ಒತ್ತಡ, ಕೆಲಸದ ಒತ್ತಡ, ಇದರಿಂದಾಗಿ ಕೂಡ ರಿಪೀಟೆಡ್ ನಮ್ಮ ತುಂಬಾ ಟೈಮ್ ಇಂದ ಸ್ಟ್ರೆಸ್ ಆಗಿದ್ರೆ ನಮ್ಗೆ ಅದರಿಂದ ಕೂಡ ಡಯಾಬಿಟಿಸ್ ಬರುವ ಚಾನ್ಸಸ್ ಇದೆ.
1: ಮಾನಸಿಕ ಒತ್ತಡ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಕೆಲಸದ ಒತ್ತಡ ಎಲ್ಲವೂ ಕೂಡ ಇದಕ್ಕೆ ಪ್ರಮುಖ ಕಾರಣ.
0: ಅದಕ್ಕಾಗಿ ಈಗದ ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಅನ್ನೋದು ತುಂಬಾ ಕಾಮನ್ ಆಗಿದೆ. ಯಾಕಂದ್ರೆ ಎಲ್ಲರೂ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಇದ್ದೇವೆ, ಎಲ್ಲರೂ ಅಧಿಕ ಒತ್ತಡವನ್ನು ಅನುಭವಿಸ್ತಾ ಇದ್ದಾವೆ ಎಲ್ಲರೂ ಜೀವನದಲ್ಲಿ. ಆದ ಕಾರಣ ಯೋಗ ಮತ್ತೆ ನ್ಯಾಚುರೋಪತಿ ಅಥವಾ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಬಹು ಮುಖ್ಯ ಪಾತ್ರ ವಹಿಸ್ತದೆ ಡಯಾಬಿಟಿಸ್ ಅನ್ನು ಕಂಟ್ರೋಲ್ ಮಾಡೋದ್ರಲ್ಲಿ.
1: ಎಸ್ ಓಕೆ. ಯಾಕಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಅಂತ ಖಂಡಿತವಾಗಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಯೋಗ ಮತ್ತು ಈ ನ್ಯಾಚುರೋಪತಿ ಇದು ಯಾವ ರೀತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮಧುಮೇಹವನ್ನು ನಿವಾರಿಸುವ ನಿಟ್ಟಿನಲ್ಲಿ? ಸೊ ಇದ್ರ ಬಗ್ಗೆ
0: ನಾವು ಡಯಾಬಿಟಿಸ್ಗೆ ಬೇಕಾಗುವ ಕಾರಣವನ್ನು ನೋಡಿದ್ರೆ ಅದರಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಈಗ ಅಧಿಕ ಒತ್ತಡ ಕೂಡ ಒಂದು ಕಾರಣ. ಹೀಗೆ ಒತ್ತಡವನ್ನು ಕಡಿಮೆ ಮಾಡೋದ್ರಲ್ಲಿ ಯೋಗ ತುಂಬಾ ಬಹುಮುಖ್ಯ. ಯಾಕಂದ್ರೆ ನಾವು ಯೋಗವನ್ನು ಮೈಂಡ್ ಬಾಡಿ ಮೆಡಿಸಿನ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಮನಸ್ಸು ಸರಿ ಇದ್ದಾಗ ಮಾತ್ರ ನಮ್ಮ ದೇಹ ಕೂಡ ಸರಿ ಇರುತ್ತೆ. ಹಾಗಾಗಿ ಯೋಗದಿಂದ ನಮ್ಮ ಮನಸ್ಸು ಶಾಂತವಾಗಿರ್ತದೆ, ಒತ್ತಡ ಕಡಿಮೆ ಇರ್ತದೆ, ನಮ್ಮ ದೇಹದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹಾರ್ಮೋನ್ಗಳು ಉತ್ಪತ್ತಿ ಆಗ್ತದೆ. ಇದಕ್ಕೆ ತುಂಬಾ ಆಸನಗಳಿವೆ, ಪ್ರಾಣಾಯಾಮಗಳಿವೆ. ಇದನ್ನು ನಾವು ದಿನನಿತ್ಯ ಒಂದು ಗಂಟೆಯ ಅಷ್ಟು ಹೊತ್ತು ಬೆಳಿಗ್ಗೆ ಅಥವಾ ಸಾಯಂಕಾಲ ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರೆ ನಮಗೆ ಒತ್ತಡ ಕಡಿಮೆ ಇರ್ತದೆ. ಹಾಗಾಗಿ ನಾವು ಡಯಾಬಿಟಿಸ್ ಬರದ ಹಾಗೆ ಪ್ರಿವೆಂಟ್ ಮಾಡಬಹುದು. ಬಂದ ಮೇಲೆ ನೋಡುದಿದ್ರೆ ನಾವು ನಮ್ಮ ಆಹಾರದಲ್ಲಿ ನಾವು ಚೇಂಜಸ್ ಮಾಡ್ಕೊಳ್ಬಹುದು. ಅಂದ್ರೆ ಹೈ ಗ್ಲೈಸಿಮಿಕ್ ಫುಡ್ ಅಂತ ಹೇಳ್ತೇವೆ, ಕೆಲವು ಆಹಾರ ತಿಂದ್ರೆ ನಾವು ಕೂಡಲೇ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಅಧಿಕ ಆಗಿಬಿಡ್ತದೆ. ಈಗ ಆಲ್ರೆಡಿ ಅವರಿಗೆ ಸಕ್ಕರೆ ಅಂಶ ಜಾಸ್ತಿ ಇರುವ ಕಾರಣ ನಾವು ಮತ್ತೆ ಮತ್ತೆ ನಾವು ಹಾಗೆ ಆಹಾರವನ್ನು ಜಾಸ್ತಿ ತಿಂತಾ ಇದ್ರೆ ಅದ್ರ ಬದಲು ನಾವು ಕಮ್ಮಿ ಇರುವ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ ತಿನ್ನಬೇಕು. ಮತ್ತೆ ಹೈ ಫೈಬರ್ ನಾರಿನಂಶ ಜಾಸ್ತಿ ಇರುವ ಆಹಾರವನ್ನು ತಿನ್ನಬೇಕು. ಮತ್ತೆ ಒಳ್ಳೆ ಕೊಬ್ಬಿನಾಂಶ ಇರುವ ಆಹಾರಗಳು ನಟ್ಸ್ ಅಂತ ಹೇಳ್ತೇವೆ, ಅಂದ್ರೆ ಡ್ರೈ ಫ್ರೂಟ್ಸ್, ಒಣ ಹಣ್ಣುಗಳನ್ನು ತಿನ್ನೋದು, ಮತ್ತೆ ಅಧಿಕ ಹಣ್ಣು ಮತ್ತೆ ವೆಜಿಟೇಬಲ್ಸ್ ಅನ್ನು ತಿನ್ನುವಂಥದ್ದು. ಇದರಿಂದ ನಮಗೆ ಹೆಚ್ಚಿನ ಖನಿಜಾಂಶಗಳು ಸಿಗ್ತವೆ ದೇಹಕ್ಕೆ. ಈಗ ಡಯಾಬಿಟೀಸ್ನವರಿಗೆ ದೇಹದಲ್ಲಿ ಏನಾದರೂ ಗಾಯಗಳಿದ್ರೆ ಅಥವಾ ಇನ್ಫೆಕ್ಷನ್ಸ್ ಇದ್ರೆ ಬೇಗ ಗುಣ ಆಗುವ ಚಾನ್ಸಸ್ ಇರ್ತದೆ. ಅದಲ್ಲದೆ ನಮ್ಮದ್ರಲ್ಲಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇದೆ, ಮಸಾಜ್ ಮತ್ತೆ ಅಕ್ಯುಪಂಕ್ಚರ್ ಅಂತ ಇದೆ. ಅಂದ್ರೆ ದೇಹದಲ್ಲಿ ಒಂದೊಂದು ಪಾಯಿಂಟ್ಸ್ ಇರ್ತದೆ, ಅಕ್ಯುಪಂಕ್ಚರ್ ಪಾಯಿಂಟ್ಸ್ ಅಂತ, ಅದನ್ನು ನಾವು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಹೀಲಿಂಗ್ ಬೇಗ ಆಗ್ತದೆ ದೇಹದಲ್ಲಿ, ಮೆಟಬಾಲಿಸಮ್ಸ್ ಕೂಡ ನಾರ್ಮಲ್ ಆಗ್ತದೆ ದೇಹದ. ಅದಲ್ಲದೆ ಹೈಡ್ರೋಥೆರಪಿ ಅಥವಾ ನೀರಿನ ಚಿಕಿತ್ಸೆಗಳಿವೆ, ಇದರಿಂದಾಗಿ ಕೂಡ ದೇಹದ ರಕ್ತ ಸಂಚಲನ ನಾರ್ಮಲ್ ಆಗ್ತದೆ, ಹಾರ್ಮೋನ್ಗಳು ಸರಿಯಾಗಿ ಉತ್ಪತ್ತಿ ಆಗ್ತದೆ. ಇದರಿಂದಾಗಿ ಕೂಡ ನಮ್ಮ ಡಯಾಬಿಟಿಸ್ ಕೂಡ ಗುಣ ಆಗ್ತದೆ,
1: ಕಂಟ್ರೋಲ್ ಬರಬಹುದು,
0: ಕಂಟ್ರೋಲ್ ಬರ್ತದೆ.
1: ಯಾಕಂದ್ರೆ ಮೈನ್ ಆಗಿ ನಾವು ನೋಡಬೇಕಾದದ್ದೇ ಅದರ ಮೂಲವನ್ನ ಪತ್ತೆ ಹಚ್ಚ.
0: ಹೌದು, ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಮೇನ್ ಆಗಿ ನಾವು ರೋಗ ಲಕ್ಷಣದ ಮೇಲೆ ಸೆಕೆಂಡರಿ, ಅದು ನಮ್ಗೆ ಫಸ್ಟಿಗೆ ನಾವು ನೋಡೋದು ಪ್ರೈಮರಿ ಕಾಸಸ್. ಅಂದ್ರೆ ಆ ರೋಗ ಹೇಗೆ ಉತ್ಪತ್ತಿ ಆಯಿತು, ಸ್ಟ್ರೆಸ್ ಇರ್ಬೋದು ಅಥವಾ ಏನಾದರೂ ವ್ಯಾಯಾಮಗಳು ಕಡಿಮೆ ಆಗಿರ್ಬೋದು, ಹೀಗಾಗಿ ಹಾಗೆ ನಾವು ಅದನ್ನು ಫಸ್ಟ್ಗೆ ಗುಣ ಮಾಡ್ತೇವೆ, ಪ್ರೈಮರಿ ಕಾಸಸ್.
1: ಇತ್ತೀಚಿನ ಒಂದಿಷ್ಟು ಮಧುಮೇಹ ರೋಗಿಗಳು ಗುಣಾದವರು ಕೂಡ ಹೇಳಿರುವಂತ ಒಂದು ವಿಷಯ ಕೂಡ ಹೌದು, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಿಂದ ಒಂದಿಷ್ಟು ಮಧುಮೇಹವನ್ನು ಕಂಟ್ರೋಲ್ಗೆ ಬಂದಿದ್ದೀವಿ ಅಂತ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಯೋಗ

0: ಮತ್ತು ಪ್ರಕೃತಿ ಚಿಕಿತ್ಸೆಗೆ ಮೊರೆ ಹೋಗುವಂತವರ ಸಂಖ್ಯೆ ಕೂಡ ಸ್ವಲ್ಪ ಹೆಚ್ಚಾಗಿದೆ ಅಂತ ಕೂಡ ನೋಡಬಹುದು.
1: ಕೆಲವು ಇಂಗ್ಲಿಷ್ ಮೆಡಿಸಿನ್ ಅಂತ ಹೇಳ್ತೇವಲ್ಲ, ಅಲೋಪತಿ ಮೆಡಿಸಿನ್ಸ್, ಅದನ್ನು ತಕೊಳ್ಳೋದ್ರಿಂದ ಕೂಡ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ. ಈಗ ಎಲ್ಲಾದ್ರೂ ಅವರಿಗೆ ಫಿನಟಾಯಿನ್ ಅನ್ನುವ ಒಂದು ಡ್ರಗ್ಸ್ ತಕೊಂಡ್ರೆ ಅದರಿಂದಾಗಿ ಕೂಡ ಸಕ್ಕರೆ ಅಂಶ ಜಾಸ್ತಿ ಆಗುವ ಕಾರಣ. ಅದರಿಂದಾಗಿ ಮೆಡಿಸಿನ್ಸ್ಗಳು ಹೆಲ್ಪ್ ಮಾಡ್ತದೆ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ. ಆದಷ್ಟು ನಾವು ನ್ಯಾಚುರೋಪತಿ ಅಥವಾ ಪ್ರಕೃತಿ ಚಿಕಿತ್ಸೆಯನ್ನು ಫಾಲೋ ಮಾಡುವ ಮೂಲಕ ಅದನ್ನು ಬರದ ಹಾಗೆ ತಡೆಗಟ್ಟಬಹುದು, ಮತ್ತೆ ಬಂದ ಮೇಲೆ ಕೂಡ ತಕ್ಕ ಮಟ್ಟಿಗೆ ಅದನ್ನು ನಾವು ಗುಣಪಡಿಸಬಹುದು. ತುಂಬಾ ಕಾಂಪ್ಲಿಕೇಶನ್ಸ್ ಇದ್ರೆ ಅವರಿಗೆ ಆಹಾರದೊಟ್ಟಿಗೆ ಚೇಂಜಸ್ ಮಾಡೋದ್ರ ಒಟ್ಟಿಗೆ ಮೆಡಿಸಿನ್ ಕೂಡ ಅಗತ್ಯ ಇರ್ತದೆ, ಇಲ್ಲ ಅಂದ್ರೆ ಮೆಡಿಸಿನ್ ಇದು ಅಗತ್ಯ ಇರುವುದಿಲ್ಲ.
0: ಮತ್ತು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಿಂದ ಯಾವ ರೀತಿಯಲ್ಲಿ ಮಧುಮೇಹವನ್ನು ಪ್ರಿವೆಂಟ್ ಮಾಡಬಹುದು, ಸೊ ಅದನ್ನು ಗುಣಪಡಿಸಬಹುದು, ಅದರ ಬಗ್ಗೆ ಕೂಡ ಬಹಳಷ್ಟು ಉತ್ತಮವಾದ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸಿದ್ದೀರಾ. ಕೊನೆಗೆ ನಮ್ಮ ಕೇಳುಗರಿಗೆ ಒಂದು ಸಂದೇಶ ಹೇಳಬಹುದಾ?
1: ಏನಾದರೂ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟೀಸ್ ಬಂದರೆ ಜಾಸ್ತಿ ಒತ್ತಡ ಹಾಕಿಕೊಳ್ಳುವ ಬದಲು ಹೀಗೆ ಕೆಲವೊಂದು ಮನೆಯಲ್ಲೇ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ನಾವು ಸ್ವಲ್ಪ ನಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಬಹುದು. ಯೋಗ ಮಾಡುವಂಥದ್ದು ಅಥವಾ ಏನಾದರೂ ಹತ್ತಿರದ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ವಿಸಿಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳುವ ಮೂಲಕ ನಾವು ಆದಷ್ಟು ಸಕ್ಕರೆ ಕಾಯಿಲೆಯನ್ನು ಕಡಿಮೆ ಮಾಡಿಸಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಓಕೆ, ಎಷ್ಟು ಹೊತ್ತು ನಮ್ಮ ಜೊತೆಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಕೇಳುಗರೇ, ಇದು ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ಮಧುಮೇಹ, ಅದರ ಕಾರಣಗಳು, ಲಕ್ಷಣಗಳು, ಮತ್ತು ಯೋಗ ಮತ್ತು ನ್ಯಾಚುರೋಪತಿ ಈ ಒಂದು ಚಿಕಿತ್ಸೆಯಲ್ಲಿ ಯಾವ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಬೋದು, ಇದರೆಲ್ಲದರ ವಿಚಾರವಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಶಾರದಾ ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜು ಮತ್ತು ಆಸ್ಪತ್ರೆ ತಲಪಾಡಿ ಇಲ್ಲಿ ಮೆಡಿಕಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಹರ್ಷಿತಾ ಬಿ ಇವರು ನಮ್ಮ ಜೊತೆಗೆ ಇವತ್ತು ಭಾಗವಹಿಸಿದರು. ಇದು ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಮನುಷ್ಯ ಸಮಾಜ ಜೀವಿ, ಅವನು ಸಮಾಜದೊಟ್ಟಿಗೆ ಜೀವಿಸನು. ಸಮಾಜತೆ ಬಿಟ್ಟುಟ್ಟು ಅವನಿಗೂ ಪ್ರತ್ಯೇಕ ಅಸ್ತಿತ್ವ ಇಲ್ಲ. ಅವನು ತಂಡು ಜೀವನ ಸಾರ್ಥಕಾವನೆಂಗೆ ಮಾನವೀಯತೆ ಪಿನ ಸೌಹಾರ್ದತೆ ಜೀವನದಲ್ಲಿ ಅಳವಡಿಸನು. ಮಾನವೀಯತೆ ಚೆನ್ನೆಂಗೆ ಪಿರ್ಸಪಾಡು ವರ್ಮೆಪಾಡು. ಮನುಷ್ಯ ತಂಡು ಸಂತೃಪ್ತಿಡು ತಂಡು ಉಲ್ಗಮೆ ಕಾನುಗು ಮಾನವೀಯತೆ ಪಿನ ಸೌಹಾರ್ದತೆ ಅವನು ಜೀವನದಲ್ಲಿ ಸಹಕರಿಕರು. ಮಿರ್ಗತ್ತು ಕಾಂಡಿ ಶ್ರೇಷ್ಠಮಾಯಿಟ್ಟುಳ್ಳೋ ಮನುಷ್ಯ ತಂಡು ಜೀವನತೆ ಸಾರ್ಥಕಗೊಳಿಸಗು. ಈ ಸಮಾನತೆ, ಈ ಮಾನವೀಯತೆ ಪಿನ ಸೌಹಾರ್ದತೆ ಇದು ಜೀವನದಲ್ಲಿ ರೂಢಿಸಿರೋ ಚೊಮ್ಮೆ ಅಗತ್ಯ. ಮನುಷ್ಯರು ಅಭ್ಯುದಯ, ಪ್ರಗತಿ, ವಿಕಾಸ ಎಲ್ಲಂ ಅವನು ಜೀವನತೋ ಶ್ರೀಮಂತಿಕೆಲು ಪಿನ ಜೀವನತೆ ರೂಪಿಸಿಯ ವಿಧಾನದಲ್ಲಿ ಸಾಧಿಸಿಟ್ಟು ಕಾಟ್ರೆ. ಜೀವನದಲ್ಲಿ ಸುಖ ಸಂದೋಲ ಪಿನ್ನ ನೆಮ್ಮದಿ ಕಿಟ್ಟು ನಿಂಗೆ ಸಮಾನತೆ, ಸೌಹಾರ್ದತೆ, ಮಾನವೀಯತೆ ಪಿನ ಪ್ರಾಮಾಣಿಕತೆ ಜೀವನದಲ್ಲಿ ನೊರೆಂಜಿಟ್ಟಿಕೊನು. ಪ್ರತಿಯೊರು ಧರ್ಮಂ ಮಾನವೀಯ ಮೌಲ್ಯತೆಗೆ ಅನುಗುಣಮಾಯಿಟ್ಟು ಜೀವನತೆ ರೂಪಿಸೋಗು ಕರೆ ಕೊಡ್ತರು. ಅಂಗನಮೇ ಮಾನವೀಯ ಏಕತೆ ಪಿನ ಸೌಹಾರ್ದತೆ ಚೆಲ್ರದು ಎಲ್ಲ ಧರ್ಮತೋ ಸಂದೇಶ ಮಾಯಿಟ್ಟಿಕಡು. ಮನುಷ್ಯ ಆಗಾಸಲು ಪಕ್ಕಿರು ಪೋಲೆ ಪಾರೋಗು ಪಡ್ಚಿರ, ತನ್ನಿಲು ಮೀನ್ರು ಪೋಲೆ ನೀಂದೋಗು ಪಡ್ಚಿರ. ಐತಂಗ ಈ ಭೂಮಿಲು ಮನುಷ್ಯರ ಪೋಲೆ ಜೀವಿಸೋಗು ಇನ್ನೂ ಪಡಿಚಿಟ್ಲೆ. ಇದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಚೆನ್ನ ಫಲಕ ನೇರಾಯೋ ಫಲಕ. ದ್ವೇಷ ಮಚ್ಚಾರ ಹಸದ್ ಪಿನ್ನ ಒಡ ಪರಪರೊಟ್ಟುಗೂ ಪರಸ್ಪರ ಕಚ್ಚಾಟ ಚೆಲ್ರದು ಜೀವನತ ವಾಸ್ತವಿಕತೆ ಇಲ್ಲಾಂಟಾಕರೆ. ದ್ವೇಷತಲಾಯಿಟ್ಟು ದ್ವೇಷ ಪರಕಡು, ಅಲ್ಲಾಂಟೆ ದ್ವೇಷ ಚೆಲ್ರದು ನಾಶತಗು ಮೂಲ ಕಾರಣ ಆಯಿಟಿಕಡು. ಐತಂಗ ಈ ಜೀವನದಲ್ಲಿ ಮಾನವೀಯತೆ ಪಿನ ಸೌಹಾರ್ದತೆ ತಂಡತ್ತರ ಸಂದೋಲತೆ ಬೇರೆ ಏದು ಖಂಡಿತ ತಂಡ್ರಲೆ ತರಗು ಸಾಧ್ಯಮಿಲ್ಲ. ಇದು ನೇರಾಯು ಫಲಕ. ನೆರಡಂಗ್ಲೊಟ್ಟುಗು ಎಪ್ಪಂ ಅನ್ಯೋನ್ಯತಲು ಪಿರಿಸಪ್ಪಾಡಲು ಒರ್ಮೆಪಾಡಲು ಸೌಹಾರ್ದತಲಿಕ್ಕೊನು ಚೆನ್ನಟ್ಟು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಲೋಕತ್ವ ಸಮಗ್ರ ಮಾನವ ಕೋಟಿಗೂ ಕೂಡ ಕರೆ ಕೊಡ್ತರು. ನಂಗ ಇನ್ನೊರ್ತರೊಟ್ಟುಗೂ ಸೌಹಾರ್ದತಲು ಪಿನ ಮಾನವೀಯ ದೃಷ್ಟಿಯಲ್ಲಿ ವರ್ತಿಸಿಯಪ್ಪ. ಇನ್ನೊರ್ತಂ ನಂಗಲೆ ಪಿರಿಸತಲು ಕಂಡಪ್ಪ ಮಾತ್ರ ಈ ಮಾನವೀಯತರ ಮೌಲ್ಯ ನಂಗಗೂ ಅರ್ಥಾವರು. ಇನ್ಸಾನು ತಾಲ್ಚಿ ಮೇಲೆ ವರ್ತಿಸಿಯಪ್ಪ ಜೀವನದಲ್ಲಿ ಶಾಂತಿ ಸೊಬರು ಸಮಾಧಾನತೆ ಸಾಧಿಸೋಗು ಸಾಧ್ಯ. ಅವರು ಪಿರಿಸಪ್ಪಾಡಲು ಒರ್ಮೆಪಾಡಲು ಕಿರ್ಫತ್ತಲು ಸೌಹಾರ್ದತಲು ಮಾನವೀಯತಲು ಒರು ಪುದಿಯು ಜೀವನ ಬೀರಿಡು. ಅಲ್ಲಾಂಟೆ ಜೀವನದಲ್ಲಿ ಇನ್ನೂ ಮಿಂಜನು ಚೆಲ್ರೋ ಒರು ಆಸಕ್ತಿ ನೊರೆಯಿರು. ನಲ್ಲೋ ನಡವಡಿ ನಲ್ಲೋ ಬಿಸಿಯ ನಲ್ಲೋ ಯೋಚನೆ ಒಡಪರಪ್ಪರೊಟ್ಟುಗು ನೊರೆಂಜು ಪಿರಿಸಪ್ಪಾಡು ಪಿನ್ನ ಕಿರ್ಫ ಇದೆಲ್ಲ ಜೀವನದಲ್ಲಿ ನೊರೆಂಜಪ್ಪ ನಂಗಲಿ ಜೀವನ ಕೂಡ ಸಾರ್ಥಕ. ಅವರು ಸಮಾಜದಲ್ಲಿ ಆಚಾರ ವಿಚಾರ ಭಾಷೆ ನಂಬಿಕೆ ನಡವಡಿಲೆಲ್ಲ ವ್ಯತ್ಯಾಸ ಇಕ್ಕರು. ಐತಂಗ ನಂಗೆ ಎಲ್ಲರೂ ಮನಸ್ಸಮ್ಮಾರು ಚೆಲ್ರೋ ನೆಲಲು ಜೀವನದಲ್ಲಿ ಒರ್ಮಿಚ್ಚು ಕೂಡಿಯಪ್ಪ. ಈ ಜೀವನ ಚೆಲ್ರದು ಅರ್ಥಪೂರ್ಣ ಆವುಡು. ಸಹೋದರತೆ ಪಿನ ಮಾನವೀಯತೆ ಚೆಲ್ರದು ಎಲ್ಲ ಜನಾಂಗತ್ತೋ ಆಲ್ಮಾರುಡು ಹೃದಯತೆ ಒನ್ನಾಕರು. ಪಿರ್ಸಪ್ಪಾಡು ಒರ್ಮೆಪಾಡು ಕಿರ್ಫ ಸಮಾನತೆ ಪಿನ ಸಹೋದರತೆ ಜೀವನದಲ್ಲಿ ಅಳವಡಿಸಿರದೆ ಮಾನವೀಯತೆ. ಜೀವನದಲ್ಲಿ ತಂಡೋರ್ತಾರೋ ನಲ್ಲರ ಮಾತ್ರ ಬಿಯಾರಿಕಿರೋನು ಸ್ವಾರ್ಥಿ. ತಂಡು ಪೋಲೆಮೆ ಎನಿವರ್ತಂ ಚೆಲ್ರದೆ ಮಾನವ ಧರ್ಮತ್ತು ಮೂಲ ಮಂತ್ರ ಆಯಿಟಿಕಡು. ಪಡಚೋಂಡ ನೆನಪು ಜೀವನತ ಉದ್ದೇಶ ಪಿನ ಸಾರ್ಥಕತರು ಮುನ್ನಲು ಬೇಯಿಚಿಟ್ಟು ಮಾನವೀಯತೆ ಪಿನ ಸೌಹಾರ್ದತೆ ಪಿರಿಸಪ್ಪಾಡು ಒರ್ಮೆಪಾಡಲು ಜೀವನತೆ ಮುನ್ನಲು ಕೊಂಪೋನು. ಅಪ್ಪ ಮಾತ್ರ ಈ ಜೀವನ ಚೆಲ್ರದೆ ಸಾರ್ಥಕ ಆವರು ಅರ್ಥಪೂರ್ಣ ಆವರು. ಶ್ರೋತೃಗಳೇ, ಇದುವರೆಗೂ ಬ್ಯಾರಿಡೋ ಹಿರಿಯ ಲೇಖಕ ಕವಿ ಪಿನ ಚಿಂತಕಾಯಿಟ್ಟುಳು ಕೆಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಐಲ್ಡೋ ನಲ್ಲತ್ತರು ಬುಕ್ಕಲ್ ನಿಂಡತ್ತು ಜೀವನತ್ತೆ ಪ್ರತಿಬಿಂಬಿಸಿರೋ ಮಾನವೀಯತೆ ಪಿನ ಸೌಹಾರ್ದತೆ ಈ ಏಳ್ತಂಗ ಕೇಟೊಂಡ್ ಬಂದಾರೆ.

ಶ್ರೋತೃಗಳೇ, ಇದುವರೆಗೂ ಬ್ಯಾರಿಡು ಹಿರಿಯ ಲೇಖಕ ಚಿಂತಕ ಆಯಿಟುಲು ಕೆಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಎಲ್ದಿಯೋ ನಂಗಲೆ ನಂಗಮೇ ತೆರಞ್ಞು ಈ ಊರು ಎಲ್ತಂಗ ಕೇಟೊಂಡು ಬಂದಾರೆ. ಎಪ್ಪಂ ಕೇಟೊಂಡಿಕ್ಕರು ಇದು ರೇಡಿಯೋ ಸಾರಂಗುನ್ 07.8 FM ರಂಗ್ರಂಗ್ರು ಜೀವನ.

ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ಕವಯಿತ್ರಿ ಹಾಗೂ ಲೇಖಕಿ ಪ್ರಿಯಾ ಬಾಯಾರ್. ಕರೆ ಮಾಡಿ 6364-20-4949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: Radio Sarang 107.8 FM.
1: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಮೂಡುಬಿದಿರೆ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ ಶ್ರೀ ಅರವಿಂದ್ ಚೊಕ್ಕಾಡಿ ಇವರ ಮಾತುಗಳನ್ನ ಕೇಳ್ತಾ ಬರೋಣ.
2: ಈ ಮೂಡುಬಿದಿರೆಯ ಶೈಕ್ಷಣಿಕ ಪರಂಪರೆಯ ಬಗ್ಗೆ ವಿವರಿಸುವುದು ಒಂದು ಬಹಳ ದೊಡ್ಡ ಸಾಹಸದ ಕೆಲಸ. ಅದು ವ್ಯಕ್ತಿ ಕೇಂದ್ರಿತವಾಗಿ ಎಲ್ಲ ಹೇಳುವಂಥದ್ದು ತುಂಬ ಇದೆ. ಸಂಸ್ಥಾ ಕೇಂದ್ರಿತವಾಗಿ ಸಂಕ್ಷಿಪ್ತಗೊಳಿಸಬಹುದಷ್ಟೇ. ನಾನು ಮಾತಾಡ್ತಾ ಮಾಧವರಾವ್ ಮುಡುಕೋಣಜಿ ಅವರ ಜೊತೆಯಲ್ಲೇ ಮಾತಾಡಿಕೊಂಡಿದ್ದೆ. ಒಬ್ಬೊಬ್ಬ ವ್ಯಕ್ತಿಯ ಬಗ್ಗೆ ಹೇಳ್ತಾ ಹೋದರೆ ಅವರು ಯೂನಿವರ್ಸಿಟಿಗಾಗಿ ಸುಮಾರು 65 ಪುಸ್ತಕಗಳನ್ನು ಅವರು ಮಾಡಿದ್ದಾರೆ. ಒಂದು 100 ಪುಸ್ತಕಗಳನ್ನು ಎಡಿಟ್ ಮಾಡಿದ್ದಾರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥದ್ದು. ಹಾಗೆ ವ್ಯಕ್ತಿಗಳನ್ನು ನಾನು ಅಧ್ಯಯನ ಮಾಡ್ತಾ ಹೋದರೆ ಅದು ಇವತ್ತು ರಾತ್ರಿವರೆಗೂ ಮುಗಿಲಿಕ್ಕಿಲ್ಲ. ಅಷ್ಟು ವಿಚಾರಗಳಿವೆ ಮೂಡುಬಿದಿರೆಗೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ನಾನು ಇದನ್ನು ಕ್ರೋಢೀಕರಿಸಿ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಒಂದು ಏನಂದರೆ, ಈ ವಿಚಾರವನ್ನು ಮುಂದಿಡುವ ಮೊದಲು ನಮ್ಮ ಒಂದು ಸಾಮಾನ್ಯ ಪರಿಕಲ್ಪನೆಯನ್ನು ಬದಲಾಯಿಸಿಕೊಳ್ಬೇಕು. ಒಂದು ಏನಿದೆ ಅಂದರೆ, ವಿಲಿಯಂ ಕ್ಯಾವೆಂಡಿಶ್ ಬೆಂಟಿಂಕ್ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೊಳಿಸುವ ಮೊದಲು ಭಾರತದಲ್ಲಿ ಎಲ್ಲರಿಗೂ ಓದಲಿಕ್ಕೆ ಶಾಲೆಗಳೇ ಇರಲಿಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಸುಳ್ಳದು. ಆದರೆ ಎಲ್ಲರೂ ನಂಬಿರುವ ಸುಳ್ಳು. ವಾಸ್ತವಿಕವಾಗಿ ಹೇಗಿತ್ತು ಅನ್ನುವುದಕ್ಕೆ ಧರ್ಮಪಾಲ್ ಅವರು ಒಂದು ಸಂಶೋಧನಾ ಗ್ರಂಥವನ್ನು ಬರೆದಿದ್ದಾರೆ, ದ ಬ್ಯೂಟಿಫುಲ್ ಟ್ರೀ ಅಂತೇಳಿ. ಅದರಲ್ಲಿ ಇದೆ, ಅದರ ದಾಖಲೆಯ ಪ್ರಕಾರ ಹೇಗಿದೆ ಅಂದರೆ 1827 ಕಾಲಮಾನದ ದಾಖಲೆಯನ್ನು ಅವರು ಕೊಡ್ತಾರೆ. ಆವಾಗ ಶಾಲೆಗಳು ಎಲ್ಲರಿಗೂ ಇತ್ತು. ಅದರಲ್ಲಿ ಅವರು ಅಂಕಿಅಂಶವನ್ನು ಕೊಡ್ತಾರೆ, ಪಠ್ಯಕ್ರಮ ಏನಿದೆ ಅನ್ನೋದನ್ನು ಹೇಳಿದ್ದಾರೆ, ಅಂಕಿಅಂಶಗಳನ್ನು ಕೊಡ್ತಾರೆ. ಈ ಶಾಲೆಯಲ್ಲಿ ಇದು ಜನಸಂಖ್ಯೆವಾರು, ಒಕ್ಕಲಿಗ ಮಕ್ಕಳ ಸಂಖ್ಯೆ ಎಷ್ಟು, ಮುಸ್ಲಿಂ ಮಕ್ಕಳ ಸಂಖ್ಯೆ ಎಷ್ಟು, ಬ್ರಾಹ್ಮಣ ಮಕ್ಕಳ ಸಂಖ್ಯೆ ಎಷ್ಟು, ಆಮೇಲೆ ಲಿಂಗಾಯತ ಮಕ್ಕಳ ಸಂಖ್ಯೆ ಎಷ್ಟು, ಪರಿಶಿಷ್ಟ ಜಾತಿಯ ಮಕ್ಕಳ ಸಂಖ್ಯೆ ಎಷ್ಟು, ಆ ದಾಖಲೆಯನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಕನ್ನಡದಲ್ಲಿ ಚೆಲುವ ತರು ಅನ್ನುವ ಹೆಸರಿನಲ್ಲಿ ಡಾಕ್ಟರ್ ಮಾಧವ ಪೆರಾಜಿಯವರು ಅನುವಾದವನ್ನು ಮಾಡಿದ್ದಾರೆ. ಮಹಾತ್ಮ ಗಾಂಧಿಯವರು ದುಂಡುಮೇಜಿನ ಪರಿಷತ್ತಿಗೆ ಹೋದಾಗ ಅಲ್ಲಿ ಒಬ್ಬ ಬ್ರಿಟಿಷ್ ಶಿಕ್ಷಣ ತಜ್ಞನ ಜೊತೆಯಲ್ಲಿ ಚರ್ಚೆ ಆಗ್ತದೆ. ಆವಾಗ ಗಾಂಧೀಜಿಯವರು ಸವಾಲು ಹಾಕ್ತಾರೆ, ನೀವು ಬರುವುದಕ್ಕೆ ಮೊದಲು ಭಾರತದಲ್ಲಿ ಶಾಲೆಗಳಿರಲಿಲ್ಲ ಅಂತೇಳಿ ಹೇಳೋದನ್ನು ನೀವು ಪ್ರೂವ್ ಮಾಡಿದರೆ ನಾನು ಇದನ್ನು 10 ವೇಗದಲ್ಲಿ ನಾನು ಪ್ರಚಾರ ಮಾಡಿಕೊಂಡು ಬರ್ತೇನೆ ಅಂತೇಳಿ. ಆದ್ದರಿಂದ ಶಾಲೆಗಳಿರಲಿಲ್ಲ ಅನ್ನುವ ಭಾವನೆ ತಪ್ಪು. ಇಂಗ್ಲೀಷ್ ಶಿಕ್ಷಣ ಇರಲಿಲ್ಲ, ಇಂಗ್ಲೀಷ್ ಶಿಕ್ಷಣ ಅನ್ನೋದು ವಿಲಿಯಂ ಬೆಂಟಿಂಕ್ ರೂಪಿಸಿದಂಥದ್ದು ಇರಲಿಲ್ಲ, ಅದು ಅವ್ರು ಬಂದ ಮೇಲೆ ಪ್ರಾರಂಭ ಆದದ್ದು. ನಾನು ಯಾಕೆ ಈ ಅಂಶವನ್ನು ಹೇಳಿದೆ ಅಂದರೆ, ಮೂಡುಬಿದಿರೆಯ ಶೈಕ್ಷಣಿಕ ಪರಂಪರೆ ಅಂತೇಳಿ ಹೇಳಿದಾಗ ನಾವು ಪರಂಪರೆಗೆ ಹೋದಾಗ ಈ ಅಂಶವನ್ನು ಗಮನದಲ್ಲಿಟ್ಟುಕೊಳ್ಬೇಕು. ಮೂಡುಬಿದಿರೆಯಲ್ಲಿ ವಿಶೇಷವಾಗಿ ಜೈನ ಶಾಸ್ತ್ರೀ ಪರಂಪರೆಯ ಒಂದು ಶಿಕ್ಷಣ ವ್ಯವಸ್ಥೆ ಅತ್ಯಂತ ಸಶಕ್ತವಾಗಿ ಬಲಿಷ್ಠವಾಗಿ ಕಟ್ಟಲ್ಪಟ್ಟಂಥ ವ್ಯವಸ್ಥೆ ಇತ್ತು ಮೂಡುಬಿದಿರೆಯಲ್ಲಿ ಇತ್ತು. ಅದು ಪಂಡಿತ ಪರಂಪರೆಯಲ್ಲಿ ಬಂದದ್ದು. ಈ ಜೈನ ಶಾಸ್ತ್ರಿಗಳು ಮನೆಯಲ್ಲಿ ವಿದ್ಯಾರ್ಥಿಗಳನ್ನು ನಿಲ್ಲಿಸಿಕೊಂಡು ಅವರಿಗೆ ಓದಿಸುವುದು, ಅಕ್ಷರಾಭ್ಯಾಸ ಮಾಡಿಸುವುದು, ಶಿಕ್ಷಣ ನೀಡುವುದು, ಈ ಪ್ರಕ್ರಿಯೆಯೆಲ್ಲ ನಡೀತಾ ಇತ್ತು. ಅದರ ಕೊನೆಯ ಹಂತದಲ್ಲಿ ನಮಗೆ ಲೋಕನಾಥ ಶಾಸ್ತ್ರಿ, ಭುಜಬಲಿ ಶಾಸ್ತ್ರಿ ಇಂಥವರ ಹೆಸರುಗಳೆಲ್ಲ ಸಿಗ್ತವೆ ಅಂತೇಳಿ ಹೇಳುವಂಥದ್ದು. ಅವರು ವಿದ್ಯಾದಾನವನ್ನು ಮಾಡ್ತಾ ಇದ್ರು. ಅದು ಈ ಗುರುಕುಲ ಪದ್ಧತಿಗಿಂತ ಸ್ವಲ್ಪ ಭಿನ್ನವಾದ ರೀತಿಯ ಶಿಕ್ಷಣ ಪದ್ಧತಿಯು ಕೂಡ ಆಗಿತ್ತು ಅಂತೇಳಿ ಹೇಳೋದು. ಇದು ಇಂಗ್ಲೀಷ್ ಶಿಕ್ಷಣಕ್ಕಿಂತ ಮೊದಲಿನ ಒಂದು ಕಲ್ಪನೆಯನ್ನು ನಿಮ್ಮ ಮುಂದೆ ಇಟ್ಟದ್ದಷ್ಟೇ. ಯಾಕೆಂದರೆ ಅದನ್ನು ದೀರ್ಘವಾಗಿ ವಿಸ್ತರಿಸಲಿಕ್ಕೆ ಇಲ್ಲಿ 20 ನಿಮಿಷ. ಆ ನಂತರ ಆಧುನಿಕ ಶಿಕ್ಷಣ ಜಾರಿಗೆ ಬಂದ ನಂತರ 1869-70 ಅಕಾಡೆಮಿಕ್ ವರ್ಷ, ಆ ವರ್ಷ ಮೇನ್ ಶಾಲೆ ಪ್ರಾರಂಭವಾಯಿತು. ಇಲ್ಲೇ ಇದೆ, ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಆಚೆ ಮುಂದೆ ಹೋದರೆ ಮೇನ್ ಶಾಲೆ ಪ್ರಾರಂಭವಾಯಿತು. ಈ ಶಾಲೆಯನ್ನು ಪ್ರಾರಂಭಿಸಲಿಕ್ಕೆ ಕಟ್ಟಲಿಕ್ಕೆ ಅಲ್ಲಿ ಅರಮನೆಯವರು ಜಮೀನನ್ನು ಕೊಟ್ಟಿದ್ರು ಅನ್ನುವಂಥದ್ದು. ಈ ಶಾಲೆ ಮೇನ್ ಶಾಲೆ ಅನ್ನುವಂಥದ್ದು ಅದು ಬರೀ ಶಾಲೆಯಾಗಿರಲಿಲ್ಲ, 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಇದ್ದಂಥದ್ದು. ಅದು ಒಂದು ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಅನೇಕ ರೀತಿಯ ಕೇಂದ್ರವೂ ಆಗಿತ್ತು. ಇಲ್ಲಿ ಸಮಾಜ ಮಂದಿರ ಪ್ರಾರಂಭವಾಗುವುದಕ್ಕೆ ಮೊದಲು ದಸರಾ ಉತ್ಸವ ನಡೀತಾ ಇದ್ದದ್ದು ಮೇನ್ ಶಾಲೆಯಲ್ಲಿ. ಆಮೇಲೆ ಸರಸ್ವತಿ ಸೇವಾ ಸಂಘ ಅಂತೇಳಿ ಪ್ರಾರಂಭವಾದದ್ದು ಮೇನ್ ಶಾಲೆಯಲ್ಲಿ. ಆಮೇಲೆ ಗಣೇಶೋತ್ಸವ ಪ್ರಾರಂಭವಾದದ್ದು ಕೂಡ ಮೇನ್ ಶಾಲೆಯಲ್ಲೇ. ಆಮೇಲೆ ಅಲ್ಲಿ ಆಗಾಗ ತಾಳಮದ್ದಲೆ ನಡೆಯುವುದು ಇತ್ಯಾದಿಗಳೆಲ್ಲ ಆಗ್ತಾ ಇತ್ತು. ಅಂದರೆ ಮೂಡುಬಿದಿರೆ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ, ಸಾಮಾಜಿಕ ಕೇಂದ್ರವಾಗಿ ಮೇನ್ ಶಾಲೆ ಕೆಲಸ ಮಾಡಿತ್ತು ಅಂತ ಹೇಳುವಂಥದ್ದು. ಆಮೇಲೆ ಸಮಾಜ ಮಂದಿರ ಆದ ನಂತರ ಈ ಸಾಂಸ್ಕೃತಿಕ ಚಟುವಟಿಕೆಗಳೆಲ್ಲ ಸಮಾಜ ಮಂದಿರಕ್ಕೆ ಶಿಫ್ಟ್ ಆಯಿತು. ಆಮೇಲೆ ಅದು ಶಾಲೆಯಾಗಿ ಉಳ್ಕೊಂಡಿತು. ಆದರೆ 5 ಮತ್ತು 6ನೇ ತರಗತಿಯವರೆಗೆ ಇದ್ದಂಥ ಶಾಲೆಯಾದದ್ರಿಂದ ಆಮೇಲೆ 7 ಮತ್ತು 8ನೇ ತರಗತಿಗಾಗಿ ಗುಡ್ಡೆ ಶಾಲೆ ಅಂತ ಪ್ರಾರಂಭ ಆಯ್ತಂತೆ. ಆ ಗುಡ್ಡೆ ಶಾಲೆ ಅಂತ ಹೇಳಿದರೆ ಈಗಿನ ಸರ್ಕಾರಿ ಆಸ್ಪತ್ರೆ ಇರುವ ಜಾಗದಲ್ಲಿ ಪ್ರಾರಂಭ ಆದಂಥದ್ದು ಗುಡ್ಡೆ ಶಾಲೆ. ಆಮೇಲೆ 1900ರಲ್ಲಿ ಕೋಟೆ ಬಾಗಿಲಿನ ಉರ್ದು ಶಾಲೆ ಪ್ರಾರಂಭವಾಯಿತು. 1910ರಲ್ಲಿ ಜೈನ ವಿದ್ಯಾವರ್ಧಕ ಸಂಘದಿಂದ DJ ಪ್ರಾಥಮಿಕ ಶಾಲೆ ಪ್ರಾರಂಭವಾಯಿತು. 1940ರಲ್ಲಿ 3 ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಪ್ರಾರಂಭವಾದವು. 1944ರಲ್ಲಿ ಜೈನ ಪ್ರೌಢಶಾಲೆ ಪ್ರಾರಂಭವಾಯಿತು. 1964ರಲ್ಲಿ ಹೋಲಿ ರೋಸರಿ ಬಾಲಿಕಾ ಪ್ರೌಢಶಾಲೆ ಪ್ರಾರಂಭವಾಯಿತು. ಇದು ಬಾಲಿಕಾ ಪ್ರೌಢಶಾಲೆ ಅಂತ ಹೇಳಿದಾಗ ಇನ್ನೊಂದು ಅಂಶವನ್ನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನನಗದು ದಾಖಲೆ ಸಿಗಲಿಲ್ಲ, ಆದರೆ ಹೀಗೆ ಹೇಳಿಕೆಗಳ ಪ್ರಕಾರ ಅದಕ್ಕಿಂತಲೂ ಮೊದಲೇ ಈ ಮೇನ್ ಶಾಲೆಯಲ್ಲಿ ಆದ ಮೇಲೆ ಸ್ವಲ್ಪ ವರ್ಷದಲ್ಲಿ ಒಂದು ಕನ್ಯಾ ಶಾಲೆ ಅಂತ ಪ್ರಾರಂಭ ಆಗಿತ್ತಂತೆ. ಕೆಲವು ಕಾಲ ಅದಿಲ್ಲಿ ನಡೆದಿತ್ತಂತೆ. ಆದರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ನನಗೆ ಸಿಗದೇ ಇದ್ದದ್ರಿಂದ ನಾನು ಅದನ್ನು ಅಧಿಕೃತಗೊಳಿಸ್ತಾ ಇಲ್ಲ ಅಷ್ಟೇ. 1967ರಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಪ್ರೌಢಶಾಲೆ, 1984ರಲ್ಲಿ ಪ್ರಾಂತ್ಯದ ಸರ್ಕಾರಿ ಪ್ರೌಢಶಾಲೆ, 1965ರಲ್ಲಿ ಶ್ರೀ ಮಹಾವೀರ ಕಾಲೇಜು, 1979ರಲ್ಲಿ ಶ್ರೀ ಧವಳ ಕಾಲೇಜು, 1984ರಲ್ಲಿ AG ಸೋನ್ಸ್ ITI ಕಾಲೇಜು, 1985ರಲ್ಲಿ MK ಅನಂತರಾಜ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಷನ್ನು, 1986ರಲ್ಲಿ ಅಲಂಗಾರ್ನಲ್ಲಿ ಸಹಕಾರಿ ತರಬೇತಿ ಕೇಂದ್ರ, ಆನಂತರ ಅಲಂಗಾರ್ನಲ್ಲಿ ಸೈಂಟ್ ಥಾಮಸ್ ಶಾಲೆ, ಪಾಲಡ್ಕದಲ್ಲಿ ಸಂತ ಇಗ್ನೇಷಿಯಸ್ ಪ್ರೌಢಶಾಲೆ, ಹೊಸಬೆಟ್ಟುವಿನ ಪ್ರೌಢಶಾಲೆ, ಕಲ್ಲಮುಣ್ಕೂರಿನ ಸರ್ವೋದಯ ಪ್ರೌಢಶಾಲೆ, ಶಿರ್ತಾಡಿಯ ಜವಾಹರ್ಲಾಲ್ ನೆಹರು ಪ್ರೌಢಶಾಲೆ, ಕಡಂದಲೆಯ ಪ್ರೌಢಶಾಲೆ, ಇದೆಲ್ಲವೂ ಕೂಡ ಒಂದು ತಲೆಮಾರಿನ ಶಾಲೆಗಳ ಪರಂಪರೆ ಅಂತ ನಾವು ಅದನ್ನು ಗುರುತಿಸಬಹುದು. ಆ ನಂತರದ ಹಂತಕ್ಕೆ ಬರುವುದಾದರೆ ಈ ಜಾಗತೀಕರಣ ಅನ್ನುವಂಥದ್ದು ನಮ್ಮ ಆಧುನಿಕ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳಿಕ್ಕಿರುವಂಥ ಒಂದು ಬಹಳ ಮಹತ್ವದ ಕಾಲಘಟ್ಟ ಅದು. ಆ ನಂತರದ ಶಿಕ್ಷಣದ ಕುರಿತಾಗಿ ಹೇಳುವುದಾದರೆ 1995ರಲ್ಲಿ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಪ್ರಾರಂಭವಾಯಿತು. 1997ರಲ್ಲಿ ಇಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರಾರಂಭ ಆಯಿತು. ಸರ್ಕಾರದಿಂದಲೇ ಆಯಿತು ಅದು, ಹೆಣ್ಣು ಮಕ್ಕಳ ಶಾಲೆಯಾಗಿ ಈಗ ಇದೆ, ಆದ್ದರಿಂದ ಅದು ಗಮನಾರ್ಹ ಅಂತ ಹೇಳೋದು. 2007ರಲ್ಲಿ ಮೈಟ್ ಪ್ರಾರಂಭ ಆಯಿತು. 2012ರಲ್ಲಿ ಎಕ್ಸಲೆಂಟು, ಆನಂತರ ತೋಡಾರಲ್ಲಿರುವಂಥ ಸಂಶುಲ್ ಉಲಾಮಾ ಕಾಲೇಜು, ಆಮೇಲೆ ಇನ್ನೊಂದು ಶಿರ್ತಾಡಿಯಲ್ಲಿ ಮುಸ್ಲಿಂ ಕಾಲೇಜು ಇದೆ, ನಂತರ MK ಶೆಟ್ಟಿ ಸೆಂಟ್ರಲ್ ಸ್ಕೂಲು, ರೋಟರಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು, ಅದೀಗ ಪದವಿ ಪೂರ್ವ ಕಾಲೇಜಾಗಿದೆ, ಇತ್ತೀಚೆಗೆ ವೈಬ್ರೆಂಟ್ ಕಾಲೇಜು ಬಂದಿದೆ. ಇದು ಆ ನಂತರ ಆದಂಥ ಶೈಕ್ಷಣಿಕ ಬೆಳವಣಿಗೆಗಳು. ನಾನು ಇನ್ನೂ ತುಂಬ ಇನ್ಸ್ಟಿಟ್ಯೂಷನ್ಗಳಿವೆ, ಎಲ್ಲ ಇನ್ಸ್ಟಿಟ್ಯೂಷನ್ಗಳ ಹೆಸರು ಹೇಳ್ತಾ ಹೋದರೆ ಇನ್ಸ್ಟಿಟ್ಯೂಷನ್ನ ಬಗ್ಗೆ ಮಾತಾಡೋದೇ ಆಗ್ತದೆ, ಆ ಪರಂಪರೆಯನ್ನು ನಿಮ್ಮ ಮುಂದೆ ತೆರೆದಿಡಬೇಕಾದ ಜವಾಬ್ದಾರಿ ಉಂಟಲ್ಲ, ಆದ್ದರಿಂದ ಅದನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಆನಂತರ 1982ರಲ್ಲಿ ಮೂಡಬಿದ್ರೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪ್ರಾರಂಭವಾಯಿತು. ವೆಂಕಟರಮಣಾಚಾರ್ ಅಂತ ಹೇಳುವವರು ಮೊದಲ BO ಆಗಿ ಇಲ್ಲಿಗೆ ಬಂದರು. ಇಲ್ಲಿಗೆ ಈ ಪರಂಪರೆಯನ್ನು ಗಮನಿಸುವಾಗ ಒಂದು ಗುರುತಿಸಬೇಕಾದ ಅಂಶ ಏನು ಅಂದರೆ, ದಕ್ಷಿಣ ಕನ್ನಡದ ಅನೇಕ ಭಾಗಗಳಲ್ಲಿ ಆಧುನಿಕ ಶಿಕ್ಷಣದ ಶಾಲೆಗಳನ್ನು ಕ್ರೈಸ್ತ ಮಿಷನರಿಗಳು ಪ್ರಾರಂಭ ಮಾಡಿದವು. ಆದರೆ ಮೂಡಬಿದಿರೆಯಲ್ಲಿ ಅದಕ್ಕಿಂತ ಭಿನ್ನವಾದಂಥ ರಚನೆಯನ್ನು ಕಾಣಬಹುದು. ಒಂದು ಜೈನ ಶಿಕ್ಷಣ ಪರಂಪರೆ ಒಂದು ಹಿನ್ನೆಲೆ ಇತ್ತು, ಅದು ಒಂದು ಕಾರಣ. ಎರಡನೇದಾಗಿ ಇಲ್ಲಿ ಸರ್ಕಾರವೇ ಮೊದಲು ಶಾಲೆಯನ್ನು ಪ್ರಾರಂಭ ಮಾಡಿತ್ತು. ಈ ಸರ್ಕಾರವೇ ಮೊದಲು ಶಾಲೆಯನ್ನು ಪ್ರಾರಂಭ ಮಾಡಿತ್ತು ಅಂತೇಳಿ ಹೇಳುವಂಥದ್ದು ಅದು ಇವತ್ತಿನ ದೃಷ್ಟಿಯಿಂದಲೂ ಮಹತ್ವದ್ದು. ಯಾಕೆ ಮಹತ್ವದ್ದು ಅಂತೇಳಿ ಹೇಳಿದರೆ, ಇವತ್ತಿಗೂ ಶಿಕ್ಷಣದ ವಿಚಾರದಲ್ಲಿ ಸಾರ್ವಜನಿಕ ಸಹಭಾಗಿತ್ವ ಅನ್ನುವುದು ದೊಡ್ಡ ಪ್ರಮಾಣದಲ್ಲಿದೆ. ಸರ್ಕಾರ ಪ್ರಾರಂಭ ಮಾಡಿದ ಕೂಡಲೇ ಅಲ್ಲಿ ಸಾರ್ವಜನಿಕ ಸಹಭಾಗಿತ್ವ ಬರ್ತದೆ. ಇವತ್ತಿಗೂ ಕೂಡ ನಾವಿಲ್ಲಿ ಆ ಸಾರ್ವಜನಿಕ ಸಹಭಾಗಿತ್ವವನ್ನು ಕಾಣಬಹುದು. ಮತ್ತು ಮೂಡುಬಿದಿರೆಯಲ್ಲಿರುವ ಸರ್ಕಾರಿ ಶಾಲೆಗಳು ಕೂಡ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಒಳ್ಳೆಯ ಶಿಕ್ಷಣವನ್ನು ಇವತ್ತಿಗೂ ಕೊಡ್ತಾನೆ ಇವೆ. ಸರ್ಕಾರಿ ಶಾಲೆ ಅಂತೇಳಿ ಅದನ್ನು ಡಿಗ್ರೇಡ್ ಮಾಡುವ ಸ್ಥಿತಿಯಲ್ಲಿ ಅದು ಇಲ್ಲ, ಸಶಕ್ತವಾಗಿಯೇ ಇದೆ. ಮಕ್ಕಳ ಸಂಖ್ಯೆ ಎಷ್ಟಿದೆ ಅನ್ನುವಂಥದ್ದು ಬೇರೆ ವಿಚಾರ, ಆದರೆ ಬೋಧನಾ ಪದ್ಧತಿ, ಬೋಧನಾ ವಿಧಾನ ಇಂದಿಗೂ ಆ ಒಂದು ಸರ್ಕಾರಿ ಶಾಲೆಯ ಪರಂಪರೆಯನ್ನು ಬೆಳೆಸಿಕೊಂಡು ಮುಂದುವರಿಸಿಕೊಂಡು ಹೋಗುವಂಥ ರೀತಿಯಲ್ಲೇ ಇದೆ ಅನ್ನುವಂಥದ್ದು. ಇನ್ನು ಗುರುತಿಸಬೇಕಾದಂಥ 3 ಸಂಸ್ಥೆಗಳನ್ನು ನಾನಿಲ್ಲಿ ಪರಂಪರೆಯ ಹಿನ್ನೆಲೆಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಈ ಡಿ ಜೆ ಪ್ರಾಥಮಿಕ ಶಾಲೆ, ಜೈನ ಪ್ರೌಢಶಾಲೆ, ಜೈನ ಪದವಿ ಪೂರ್ವ ಕಾಲೇಜು, ಇದೆಲ್ಲ ಸೇರಿದಂಥ ಅದರ ಒಂದು ಸಹಸಂಸ್ಥೆಗಳ ಒಂದು ಒಕ್ಕೂಟ. ಯಾಕೆ ಇದು ಮಹತ್ವದ್ದು ಅಂತೇಳಿದರೆ ಅದೊಂದು ರೀತಿ ಮಂದಾನಿಲ ಬೀಸಿದ ಹಾಗೆ ಬಹಳ ವೇಗವಾಗಿ ಬೀಸುವುದಿಲ್ಲ, ಆದರೆ ಹಿತಮಿತವಾಗಿ, ಸ್ಥಿರವಾಗಿ ಮತ್ತು ಶಾಶ್ವತವಾಗಿ ನಿರಂತರವಾಗಿ ಅದು ತನ್ನ ಅಸ್ತಿತ್ವವನ್ನು ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಅದರ ಪರಂಪರೆಯನ್ನು ಗಟ್ಟಿಯಾಗಿ ಊರಿಕೊಂಡು ಬಂದಿರುವಂತಹ ಒಂದು ಸಂಸ್ಥೆ ಅನ್ನುವ ನೆಲೆಯಲ್ಲಿ, ಪಾರಂಪರಿಕ ನೆಲೆಗಟ್ಟಿನಲ್ಲಿ ಅದಕ್ಕೆ ಮಹತ್ವ ಬರ್ತದೆ ಅಂತೇಳಿ. ಎರಡನೆಯದು ಮಹಾವೀರ ಕಾಲೇಜು ಮತ್ತು ಅದರ ಸುತ್ತ ಇರುವಂಥ ಒಂದು ಎಸ್ಟಾಬ್ಲಿಷ್ಮೆಂಟ್. ಈ ಮಹಾವೀರ ಕಾಲೇಜ್ ನೋಡಿ, ಅದು ಬಹಳ ದೊಡ್ಡ ದೊಡ್ಡ ಮೇಧಾವಿಗಳನ್ನೆಲ್ಲ ನಾಡಿಗೆ ನೀಡಿದಂಥ ಕಾಲೇಜ್. ಅದು ಕೆಲವು ನಾನು ಉದಾಹರಣೆಗೆ ಹೇಳುವುದಾದರೆ, ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿದ್ದಂತಹ ಜಸ್ಟಿಸ್ ಅಬ್ದುಲ್ ನಜೀರ್ ಅವರು ಈಗ ಆಂಧ್ರಪ್ರದೇಶದಲ್ಲಿ ರಾಜ್ಯಪಾಲರಾಗಿದ್ದಾರೆ. ಅವರು ಮಹಾವೀರ ಕಾಲೇಜಿನ ಹಳೆ ವಿದ್ಯಾರ್ಥಿ. ಆಮೇಲೆ ಮಹಾವೀರ ಕಾಲೇಜಿನ ಇನ್ನೊಬ್ಬ ಹಳೆ ವಿದ್ಯಾರ್ಥಿ ಯು ಟಿ ಖಾದರ್ ಅವರು ಈಗ ಸ್ಪೀಕರ್ ಆಗಿದ್ದಾರೆ. ಆಮೇಲೆ ಇಡೀ ಕರ್ನಾಟಕದ ವ್ಯಾಪ್ತಿಯಲ್ಲೇ ಸಾಂಸ್ಕೃತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಒಂದು ದೊಡ್ಡ ವ್ಯಕ್ತಿತ್ವ ಅಂತ ಹೇಳಬಹುದಾದಂಥ ಡಾಕ್ಟರ್ ಮೋಹನ್ ಆಳ್ವ ಅವರು ಕೂಡ ಮಹಾವೀರ ಕಾಲೇಜಿನ ವಿದ್ಯಾರ್ಥಿ, ಹಳೆ ವಿದ್ಯಾರ್ಥಿ. ಆಮೇಲೆ ಖ್ಯಾತ ಭರತನಾಟ್ಯ ಕಲಾವಿದೆ ವಸುಂಧರಾ ದೊರೆಸ್ವಾಮಿ ಅವರು, ಅವರು ಕೂಡ ಮಹಾವೀರ ಕಾಲೇಜಿನ ಹಳೆ ವಿದ್ಯಾರ್ಥಿ ಅಂತ ಹೇಳಿದ್ರು. ಇನ್ನೂ ತುಂಬ ಜನ ಇದ್ದಾರೆ. ಇದು ಆ ದೃಷ್ಟಿಯಿಂದ ಈ ಸಂಸ್ಥೆಗೆ ಒಂದು ಮಹತ್ವ, ಪಾರಂಪರಿಕ ನೆಲೆಯಲ್ಲಿ ಮಹತ್ವ ಇದೆ ಅಂತ ಹೇಳಿದ್ರು. ಇನ್ನೊಂದು ಜಾಗತೀಕರಣದ ನಂತರದ ಸಂಸ್ಥೆ, ಇದನ್ನು ನಾನು ಚೆನ್ನಾಗಿ ಉಲ್ಲೇಖಿಸಲಿಕ್ಕೆ ಬಯಸ್ತೇನೆ, ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಜಾಗತೀಕರಣದವರೆಗೆ ರಾಷ್ಟ್ರೀಯವಾಗಿ ಮತ್ತು ಅಂತಾರಾಷ್ಟ್ರೀಯವಾಗಿಯೂ ಕೂಡ ಶಿಕ್ಷಣ ಅನ್ನುವಂಥದ್ದು ಒಂದು ಸೇವಾ ಕೇಂದ್ರವಾಗಿತ್ತು. ಜಾಗತೀಕರಣ ಅನ್ನುವಂಥದ್ದು ಶಿಕ್ಷಣವನ್ನು ಒಂದು ಔದ್ಯಮಿಕ ರೂಪದಲ್ಲಿ ಮರು ಸಂಘಟಿಸಿತು. ನಾನು ಅದನ್ನು ಆಕ್ಷೇಪವಾಗಿ ಹೇಳ್ತಾ ಇಲ್ಲ, ಸಹಜವಾಗಿ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಉದ್ಯಮ ಮಾಡೋದೇನು ತಪ್ಪಲ್ಲ, ಶಿಕ್ಷಣವನ್ನು ಕೂಡ ಒಂದು ಉದ್ಯಮದ ವ್ಯಾಪ್ತಿಯಲ್ಲಿ ಬೆಳೆಯಲಿಕ್ಕೆ ಆಮೇಲೆ ಪ್ರಾರಂಭವಾಯಿತು. ಈ ಉದ್ಯಮದ ವ್ಯಾಪ್ತಿಯಲ್ಲಿ ಬೆಳೆದಾಗ ಶಿಕ್ಷಣದ ರಚನೆಗಳು ಬದಲಾಗಿವೆ. ಶಿಕ್ಷಣದ ರಚನೆಗಳು ಏನಾಗಿವೆ ಅಂದರೆ, ಶಿಕ್ಷಣ ತತ್ವಶಾಸ್ತ್ರವನ್ನು ಕಡೆಗಣಿಸಿ ಮಕ್ಕಳನ್ನು ಒಂದು ಯಾಂತ್ರಿಕವಾಗಿ ಯಂತ್ರದ ರೀತಿಯಲ್ಲಿ ಅವರಿಗೆ 18 ಗಂಟೆ

ಸ್ಪರ್ಧಾತ್ಮಕತೆಯನ್ನು ಎದುರಿಸುವಾಗ ಮಕ್ಕಳನ್ನು ಅಂಕ ತೆಗೆಯುವ ಯಂತ್ರವಾಗಿ ಮಾರ್ಪಡಿಸುವಂತ ಒಂದು ವ್ಯವಸ್ಥೆ ಆಡಳಿತಕ್ಕೆ ಅನಿವಾರ್ಯವಾಗ್ತದೆ, ಶೈಕ್ಷಣಿಕ ಆಡಳಿತಕ್ಕೆ. ಆದರೆ ಆಳ್ವಾಸ ಶಿಕ್ಷಣ ಸಂಸ್ಥೆ ಅದಕ್ಕಿಂತ ಭಿನ್ನವಾದ ರಚನೆಯನ್ನು ಹೊಂದಿದೆ ಅನ್ನುವ ಕಾರಣಕ್ಕೆ ಪಾರಂಪರಿಕವಾಗಿ ಮಹತ್ವದ್ದು. ಅಲ್ಲಿ ಕ್ರೀಡೆ ಇದೆ, ಕ್ರೀಡೆಗೆ ಪ್ರೋತ್ಸಾಹ ಇದೆ, ಕಲೆ, ಸಂಸ್ಕೃತಿ, ರಂಗಭೂಮಿ, ಸಂಗೀತ, ಸಾಹಿತ್ಯಕ ಉಪನ್ಯಾಸಗಳು, ಇದೆಲ್ಲದಕ್ಕೂ ಅಲ್ಲಿ ಒಂದು ಅವಕಾಶವನ್ನು ಸೃಷ್ಟಿ ಮಾಡಿದೆ. ಮತ್ತು ಅದು ಕಾಲೇಜಿನ ವ್ಯಾಪ್ತಿ ಮಾತ್ರ ಅಲ್ಲ, ಕಾಲೇಜಿನ ವ್ಯಾಪ್ತಿಯನ್ನು ಬಿಟ್ಟು ಇಡೀ ಸಮಾಜದ ಮೇಲೆ ಅದರ ಇಂಪ್ಯಾಕ್ಟ್ ಇದೆ ಅನ್ನುವ ಕಾರಣಕ್ಕಾಗಿ ಅದು ಶೈಕ್ಷಣಿಕ ಪರಂಪರೆಯಲ್ಲಿ, ಜಾಗತೀಕರಣದ ನಂತರದ ಕಾಲೇಜ್ ಆದಾಗಲೂ ಕೂಡ ಶೈಕ್ಷಣಿಕ ಪರಂಪರೆಯನ್ನು ಕಟ್ಟುವ ದೃಷ್ಟಿಯಿಂದ ಅದು ಮಹತ್ವವನ್ನು ಹೊಂದಿದೆ ಅನ್ನುವಂಥದ್ದನ್ನು ಗಮನಿಸಬೇಕು. ತನ್ನ ಅಸ್ತಿತ್ವವನ್ನು ಹೊರಗೂ ಪಸರಿಸಿದೆ. ಇನ್ನೊಂದು ದೃಷ್ಟಿಯಿಂದಲೂ ಅದು ಬಹಳ ಮಹತ್ವದ್ದು. ಈ ಆಳ್ವಾಸ ಕಾಲೇಜಿನ ಜೊತೆಯಲ್ಲಿ ಈ ಮೂಡಬಿದಿರೆಗೆ ಹೊರಗಿನಿಂದ ಅಂದರೆ ಮೂಡಬಿದಿರೆ ವ್ಯಾಪ್ತಿಯ ಹೊರಗಿನಿಂದ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದರು. ಆವಾಗ ಅವರಿಗಾಗಿ ಅನೇಕ, ಈಗ ನೋಡಿ ಇಂಥದ್ದೊಂದು ಕಟ್ಟಡ ಆಯ್ತು ಅಥವಾ ಅಲ್ಲಿ ಅಂಗಡಿಗಳು, ಇಂಥ ಉದ್ಯಮಗಳು, ಸಣ್ಣ ಉದ್ಯಮಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಆಳ್ವಾಸ ಶಿಕ್ಷಣ ಸಂಸ್ಥೆಗಳು ಅನೇಕ ರೀತಿಯಲ್ಲಿ ಕಾರಣವಾದವು ಅಂತ ಹೇಳೋದನ್ನು ಗಮನಿಸಬೇಕು. ಸಣ್ಣ ಉದ್ದಿಮೆಗಳನ್ನು ಬೆಳೆಸಬೇಕಾದ್ದು ತುಂಬ ಅಗತ್ಯ. ದೊಡ್ಡ ಉದ್ಯಮಗಳು ಬೆಳೀತವೆ, ಆದರೆ ಸಣ್ಣ ಉದ್ದಿಮೆಗಳು ಬೆಳೆದ್ರೆ ಮಾತ್ರ ಅದು ಸಾರ್ವಜನಿಕ ಸಂಪರ್ಕಕ್ಕೆ ಸಿಕ್ಕಿ ಇಕನಾಮಿಕಲ್ ಡೆವಲಪ್ಮೆಂಟ್ ಅನ್ನುವಂಥದ್ದಾಗ್ತದೆ, ಆರ್ಥಿಕ ಅಭಿವೃದ್ಧಿ. ಈ ದೃಷ್ಟಿಯಿಂದಲೂ ಆಳ್ವಾಸ ಶಿಕ್ಷಣ ಸಂಸ್ಥೆಯನ್ನು ಗಮನಿಸಬೇಕು. ಮತ್ತೊಂದು, ಆಳ್ವರೆ ನಡೆಸುವಂಥ ಆಳ್ವರ ಕನ್ನಡ ಮಾಧ್ಯಮ ಶಾಲೆ ಇದೆ. ಈ ಶಾಲೆಗೆ ವಿಶೇಷ ಮಹತ್ವ ಏನು ಅಂತ ಹೇಳಿದ್ರೆ, ಕನ್ನಡ ಮಾಧ್ಯಮ ಶಾಲೆಗೆ ಮಕ್ಕಳು ಬರಲ್ಲ ಅಂತ ಹೇಳೋದು. ಆದರೆ ಈ ಕನ್ನಡ ಮಾಧ್ಯಮ ಶಾಲೆಗೆ, ಆಳ್ವರ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಬಂದ ಅರ್ಜಿಗಳಿಗೆಲ್ಲ ಪ್ರವೇಶ ಕೊಡಲಿಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ಅಲ್ಲಿ ಇದೆ. ಅಂದರೆ ಕನ್ನಡ ಮಾಧ್ಯಮ ಶಾಲೆಯನ್ನು ಚೆನ್ನಾಗಿ ನಡೆಸಲಿಕ್ಕೆ ಆಗ್ತದೆ ಅನ್ನುವಂಥದ್ದು ಕೂಡ ಅಲ್ಲಿ ಒಂದು, ಅಂದರೆ ಖಾಸಗಿಯಾಗಿ ಕನ್ನಡ ಮಾಧ್ಯಮ ಶಾಲೆ ನಡೆಸುವವರು ಭಾಳ ಕಡಿಮೆ. ಕನ್ನಡ ಮಾಧ್ಯಮ ನಡೆಸಿದರೆ ಮಕ್ಕಳು ಬರಲ್ಲ ಅಂತೇಳಿ ಹೇಳುವಂಥ ಚಿಂತನೆಯಿಂದಾಗಿ ಅದು ಅದನ್ನು ಮಾಡಿ ತೋರಿಸಲಾಗಿದೆ. ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೂಡ ಅದನ್ನೊಂದು ಅತ್ಯುತ್ತಮ ಕನ್ನಡ ಮಾಧ್ಯಮ ಶಾಲೆ ಅಂತೇಳಿ ಹೇಳುವಂಥದ್ದನ್ನು ಗುರುತಿಸಿದೆ. ಇನ್ನು ಮೂಡಬಿದಿರೆಯ ಪರಂಪರೆಯಲ್ಲಿ ಗಮನಿಸಬೇಕಾದಂಥದ್ದು ಎಂ ವೀರಪ್ಪ ಮೊಯ್ಲಿಯವರು. ಅವರು ಮೂಡಬಿದಿರೆಯವರೇ. JDಯಲ್ಲಿ, ಆಮೇಲೆ ದಡ್ಡಿ ಸರ್ಕಾರಿ ಶಾಲೆಯಲ್ಲಿ, ಜೈನ ಪ್ರೌಢಶಾಲೆಯಲ್ಲಿ ಎಲ್ಲ ಅವರು ವಿದ್ಯಾರ್ಥಿಯಾಗಿದ್ದವರು. ಯಾಕೆ ಇವರು ಮಹತ್ವದವರು ಅಂತೇಳಿದರೆ, ಅವರು CET ಪದ್ಧತಿಯನ್ನು ಜಾರಿಗೆ ತಂದದ್ದು ವೀರಪ್ಪ ಮೊಯ್ಲಿಯವರ ಸರ್ಕಾರ. ಈ CET ಪದ್ಧತಿ ಅನ್ನುವಂಥದ್ದು ಅದು ಶಿಕ್ಷಣದಲ್ಲಿ ಬಹಳ ದೊಡ್ಡ ಕ್ರಾಂತಿಕಾರಕ ಸುಧಾರಣೆಯನ್ನು ತಂದಿತ್ತು. ಈ ಕಂದಾಯ ವಿಭಾಗದಲ್ಲಿ ಭೂ ಸುಧಾರಣೆ ತಂದಂಥ ಪರಿಣಾಮವನ್ನೇ CET ಅನ್ನೋದು ಶಿಕ್ಷಣ ಕ್ಷೇತ್ರದಲ್ಲಿ ತಂದಿತ್ತು. ಅದರ ಪರಿಣಾಮವಾಗಿ ತುಂಬ ಜನ ಬಡವರ ಮಕ್ಕಳು, ಅವರು ವೈದ್ಯಕೀಯ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಆಗಿದೆ, ತಾಂತ್ರಿಕ ಶಿಕ್ಷಣವನ್ನೆಲ್ಲ ಪಡೆಯುವುದಕ್ಕೆ ಸಾಧ್ಯವಾಗಿದೆ. ಈ ದೃಷ್ಟಿಯಿಂದ ವೀರಪ್ಪ ಮೊಯ್ಲಿಯವರ ಸರ್ಕಾರ ಕೊಟ್ಟಂಥ ಕೊಡುಗೆಯೂ ಕೂಡ ಮೂಡಬಿದಿರೆಯ ಶೈಕ್ಷಣಿಕ ವ್ಯಾಪ್ತಿಯಲ್ಲಿಯೂ ಗುರುತಿಸಬೇಕಾದಂಥ ಅಂಶ ಆಗಿದೆ ಅಂತ ಹೇಳುವಂಥದ್ದು ಗಮನಾರ್ಹವಾದಂಥ ಅಂಶ. ಇನ್ನು ಈ ಶಿಕ್ಷಣ ಕ್ಷೇತ್ರಕ್ಕೆ ಸಾರ್ವಜನಿಕರ ಕೊಡುಗೆಯೂ ಕೂಡ ಮಹತ್ವದ್ದಾಗಿಯೇ ಇದೆ. ಇವರ ಬಗ್ಗೆ ಹೇಳಬೇಕಾದರೂ ಕೂಡ ಅದಕ್ಕಾಗಿಯೇ ಒಂದು 2 ಗಂಟೆ ಮಾತನಾಡುವಷ್ಟು ಸಾರ್ವಜನಿಕ ಸಹಭಾಗಿತ್ವ ಇಲ್ಲಿ ಇದೆ. ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟವರಲ್ಲಿ ಚೌಟರಸರು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಧರ್ಮ ಸಾಮ್ರಾಜ್ಯರು, ಜಗತ್ಪಾಲ ಚೌಟ, ದೇವರಾಜು, ಜಿ ವಾಸುದೇವ ಪೈಗಳು, SN ಮೂಡುಬಿದ್ರಿ, ಪಿ ಸದಾನಂದ ಭಟ್, ಅನಂತರಾಜ್, ಇವರನ್ನೆಲ್ಲ ಇಲ್ಲಿ ಗುರುತಿಸಬೇಕು ಅಂತ ಹೇಳೋದು. ಇನ್ನೊಂದು, ಮೂಡುಬಿದಿರೆಯ ಶೈಕ್ಷಣಿಕ ಬೆಳವಣಿಗೆಯಲ್ಲಿ ಜೈನ ಮಠದ ಪಾತ್ರ. ಇದು ಜೈನ ಮಠ ಅನ್ನುವಂಥದ್ದು ಇವತ್ತಿಗೆ ಅದರ ಪಕ್ಕದಲ್ಲಿ ಅಲ್ಲಿ ಪ್ರಾಕೃತ ಅಧ್ಯಯನ ಕೇಂದ್ರ ಅನ್ನುವಂಥದ್ದಿದೆ. ಅದು ಅಪೂರ್ವ ತಾಳೆಗರಿಗಳ ಸಂಗ್ರಹವನ್ನೆಲ್ಲ ಒಳಗೊಂಡಿದ್ದು ವಿಶೇಷವಾದ ಸಂಶೋಧನಾ ಆಸಕ್ತರಿಗಾಗಿ ಮಾಡಿರುವಂಥ ಕೇಂದ್ರ ಅದು. ಆದರೆ ಆ ಕೇಂದ್ರಕ್ಕೆ ಇತ್ತೀಚಿನ ದಿನಗಳಲ್ಲಿ ಜನಗಳು ಹೋಗುವುದು ಕಡಿಮೆ, ಆದರೆ ಸಂಶೋಧನಾ ವ್ಯವಸ್ಥೆ ಅದೇ ರೀತಿಯಲ್ಲಿದೆ ಅಂತೇಳಿ ಹೇಳುವಂಥದ್ದನ್ನು ಗುರುತಿಸಬೇಕು. 118 ವರ್ಷಗಳ ಇತಿಹಾಸ ಇರುವ ದಿಗಂಬರ ಜೈನ ವಿದ್ಯಾವರ್ಧಕ ಸಂಘ, ಅದರ ಕೊಡುಗೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತೇಳಿ ಹೇಳುವಂಥದ್ದು. ಇದಿಷ್ಟು ಮೂಡಬಿದಿರೆಯ ಒಂದು ಶೈಕ್ಷಣಿಕ ಪರಂಪರೆಯನ್ನು ಒಂದು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಕಟ್ಟಿಕೊಡುವ ಪ್ರಯತ್ನ. ನನ್ನ ಮಾತನ್ನು ನಿಲ್ಲಿಸುವುದಕ್ಕೆ ಮೊದಲು ಒಂದೆರಡು ವಿಚಾರವನ್ನು ಹೇಳಬೇಕು. ಏನಂದರೆ, ನಾನು ಈ ಪ್ರಬಂಧವನ್ನು ತಯಾರು ಮಾಡಬೇಕು ಅಂತಾದರೆ ವಿದ್ಯಾಕುಮಾರ್ ಅವರ ಲೇಖನವನ್ನು ಬಳಸಿಕೊಂಡಿದ್ದೇನೆ, ಆಮೇಲೆ ಅಂಡಾರು ಗುಣಪಾಲ ಹೆಗ್ಡೆ ಅವರ ಹತ್ರ ಮಾತಾಡಿದ್ದೇನೆ, ಅವರು ಇಲ್ಲೇ ಇದ್ದಾರೆ, ಆಮೇಲೆ ಡಾಕ್ಟರ್ ಪ್ರಭಾತ್ ಬಲ್ನಾಡು ಅವರ ಹತ್ರ ಸಮಾಲೋಚನೆ ಮಾಡಿದ್ದೇನೆ, ನಂತರ ಧನಂಜಯ ಮೂಡುಬಿದ್ರೆ ಅವರ ಹತ್ರ ಸಮಾಲೋಚನೆ ಮಾಡಿದ್ದೇನೆ, ಪುಂಡಿಕಾಯಿ ಗಣಪಯ್ಯ ಭಟ್ರ ಹತ್ರ ಸಮಾಲೋಚನೆ ಮಾಡಿದ್ದೇನೆ, ಹಾಗೆ ಶಾಂತಿರಾಜ ಶೆಟ್ಟಿಯವರ ಮನೆಗೆ ಹೋಗಿ ಅವರ ಜೊತೆಯಲ್ಲಿ ಮಾತನಾಡಿದ್ದೇನೆ. ಇಷ್ಟನ್ನೆಲ್ಲ ಮಾಡಿ ಒಂದು ಪ್ರಬಂಧವನ್ನು ಸಿದ್ಧಪಡಿಸಿದ್ದು. ಅವರೆಲ್ಲರಿಗೂ ಕೂಡ ನಾನು ಈ ವೇದಿಕೆಯಿಂದ, ಪ್ರಥಮ ಸಾಹಿತ್ಯ ಸಮ್ಮೇಳನದ ವೇದಿಕೆಯಿಂದ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಿಮಗೆಲ್ಲರಿಗೂ ನಾನು ಋಣಿಯಾಗಿದ್ದೇನೆ. ನಮಸ್ಕಾರ.

ಇಷ್ಟರವರೆಗೆ ಶ್ರೀ ಅರವಿಂದ್ ಚೊಕ್ಕಾಡಿ ಅವರ ಮಾತುಗಳನ್ನ ಕೇಳ್ತಾ ಬಂದ್ರಿ. ಇದು ಈ ಹೊತ್ತಿನ ಪ್ರಸಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಝಣ ಝಣ ಕಂಚಣ ನಾದಕ್ಕೆ ಸೋತು ತಲೆದೂಗುವ ಜನರೇ, ಚಿನ್ನದ ಜಿಂಕೆಯ ಮೋಹಕ್ಕೆ ಬೆವರಿನ ಫಲವನ್ನು ಮರೆತವರೇ. ಝಣ ಝಣ ಕಂಚಣ ನಾದಕ್ಕೆ ಸೋತು ತಲೆದೂಗುವ ಜನರೇ, ಚಿನ್ನದ ಜಿಂಕೆಯ ಮೋಹಕ್ಕೆ ಬೆವರಿನ ಫಲ

ಬದುಕಲು ಬಿಟ್ಟು ಬದುಕಲು ಕಲಿತರೆ ಶಾಂತಿಯೇ ನಮಗೆಲ್ಲ, ಶಾಂತಿಯೇ ನಮಗೆಲ್ಲ. ಝಣ ಝಣ ಝಣ ಝಣ ಝಣ ಝಣ ಝಣ ಝಣ ಝಣ ಝಣ ಕಾಂಚನ ನಾದಕ್ಕೆ ಸೋತು ತಲೆದೂಗುವ ಜನರೇ, ಚಿನ್ನದ ಜಿಂಕೆಯ ಮೋಹಕ್ಕೆ ಬೆವರಿನ ಫಲವ

ಹಾದಿಯ ಮೇಲೆಯ ಸಗ್ಗದ ಸುಖವಿಹುದು, ತುಂಬದ ಆಸೆಯ ಹೊಟ್ಟೆಯ ಉಣಿಸಲು ಹೊರಟರೆಯೇನಿಹುದು, ತುಂಬದ ಆಸೆಯ ಹೊಟ್ಟೆಯ ಉಣಿಸಲು ಹೊರ

0: झण झण झण झण झण झण झण झण झण झण कांचन नाद के सोतु तले दूगुव जनरे ಚಿನ್ನದ ಜಿಂಕೆಯ ಮೋಹಕ್ಕೆ ಬೆವರಿನ ಫಲವನ್ನು ಮರೆತವರೆ ಬೆವರಿನ ಫಲವನ್ನು ಮರೆತವರೆ ಬೆವರಿನ ಫಲವನ್ನು ಮರೆತವರೆ
1: ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಭಾಗವಹಿಸುವ ಅತಿಥಿ ಕವಯಿತ್ರಿ ಹಾಗೂ ಲೇಖಕಿ ಪ್ರಿಯಾ ಬಾಯಾರ್ ಕರೆ ಮಾಡಿ 6364204949 ಸಂಖ್ಯೆಗೆ ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು

107.8 FM. ಇದು ಬಣ್ಣ ಬಣ್ಣದ ಬದುಕು. ಹಲೋ, ಹಾಯ್, ನಮಸ್ಕಾರ, ಅಸ್ಸಲಾಮು ಅಲೈಕುಂ. ಕೇಟೊಂಡ್ರಲ್ಲಾರ್ ಇದು ರೇಡಿ ಸಾರಂಗ್ 107.8 FM. ಇದು ರಂಗ್ ರಂಗ್ರು ಜೀವನ. ಎಲ್ಲಾರು ಒಂದೈತು ಒಟ್ಟೈತು ಮುಂಡ್ರೋ ಏಕೈಕ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮವೇ ಇದು. ಮೈಕಲ್ ತಪಲ್ಕ ಕಾರ್ಯಕ್ರಮ ಎಲ್ಲ ನಂಡು ಪಿರಿಸತ ಶೋತ್ರು ಮಾರುಗು ಇಂಡತ್ತು ಮೈಕಲ್ ತಪಲ್ಕ ಕಾರ್ಯಕ್ರಮದಗೆ ಕಲ್ಬುನೂರ್ನ ಸ್ವಾಗತ. ಶೋತೃಗಳೆ, ಇಂಡತ್ತು ಕಾರ್ಯಕ್ರಮದಲ್ಲಿ ನಂಗೆ ಸಮುದಾಯದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ನೈಚಂಕೆತ್ತು ಹಿರಿಯಂಗಳು ಅಂಗಳ ಮನಸ್ಸಿರು ಫಲಕ ಇಂಡತ್ತು ಕಾರ್ಯಕ್ರಮದಲ್ಲಿ ಮೂಡಿ ಬರಗೊಂಡು ಒಕ್ಕು ಶೋತೃಗಳೆ, ನಂಗಳ ಸಮುದಾಯದಲ್ಲಿ ಅದಿತ್ತರಮ ಹಿರಿಯಂಗ ಬೇರೆ ಬೇರೆ ಕ್ಷೇತ್ರದಲ್ಲಿ ನೈಚೊಂಟಿದ್ದಾರೆ. ಬೇರೆ ಬೇರೆ ಸಾಧನೆ ಆಕೆಯಂಗೂ ಕೂಡ ಉಳ್ಳಾರೆ. ಬೇರೆ ಬೇರೆ ಸಾಮಾಜಿಕ ಕ್ಷೇತ್ರದಲ್ಲಿ ಇಟ್ಟಿಕ್ಕು, ಆರೋಗ್ಯ ಕ್ಷೇತ್ರದಲ್ಲಿ ಇಟ್ಟಿಕ್ಕು, ಸಾಹಿತ್ಯ ಕ್ಷೇತ್ರದಲ್ಲಿ ಇಟ್ಟಿಕ್ಕು, ಪೇರೆಡ್ ತಂಕೆತ್ತು ಅದಿತ್ತರಮ ಆಲ್ಮಾರುಳ್ಳಾರೆ. ಸೊ ಅಂಗಲೆಲ್ಲರೂ ಗುರ್ತ ಅರ್ಥ ಆಕ್ರಂಕೆತ್ತವರ ಪ್ರಯತ್ನ ಇಂಡತ್ತೆ ಇವರು ಕಾರ್ಯಕ್ರಮದಲ್ಲಿ. ಹರೇಕಳ ಹಾಜಬ್ರಪೋಲ್ತ ವ್ಯಕ್ತಿ ಪರಿಚಯ, ಆರೋಗ್ಯ ಕ್ಷೇತ್ರದಲ್ಲಿ ನೈಚಂಕೆತ್ತು ನಾಟಿ ವೈದ್ಯ ರುಖ್ಯ ದಾದರು ಬಗ್ಗೆ, ಅದೇ ಪೊಲಮೆ ಸಾಹಿತ್ಯ ಕ್ಷೇತ್ರದಲ್ಲಿ ನೈಚಂಕೆತ್ತು ಅಬ್ದುಲ್ ರಹಮಾನ್ ಕುತ್ತೂರ್ರ ಬಗ್ಗೆ, ಅದೇ ಪೊಲಮೆ ಸಾಮಾಜಿಕ ಕ್ಷೇತ್ರದಲ್ಲಿ ನೈಚಂಕೆತ್ತು ಸಮಾಜ ಸೇವಕ ಅಹಮದ್ ಪಟೇಲ್. ಈ ನಾಲ್ ಹಿರಿಯಂಗಳು ಗುರ್ತ ಅರ್ಥ ಇಂಡತ್ತೋ ಇವರು ಕಾರ್ಯಕ್ರಮದಲ್ಲಿ. ಇದ್ರೋ ನಿರ್ಮಾಣ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ, ಸಂಕಲನ ಆರಿಫ್ ಕಲ್ಕಟ್ಟ ಪಿನೆ ಅರ್ಷನ್ ಉಳ್ಳಾಲ್, ಸಾಹಿತ್ಯ ಪಿನೆ ಧ್ವನಿ ಹಂಸಮಲಾರ್.

0: ಬೇರೆ ಬೇರೆ ಕ್ಷೇತ್ರದಲ್ಲಿ ಚೊಮ್ಮೆ ಸಾಧನೆ ಹಾಕಿಯೋ ಹಿರಿಯ ಬ್ಯಾರಿಂಗಲೋ ಕಲ್ಬು ನರಂಜ ಫಲಕತೊಟ್ಟುಗೂ ಅಂಗಲೆ ಗುರ್ತಾರ್ಥ ಹಾಕಿರೋ ಪ್ರಯತ್ನ ಇದು. ಇದರ ನಿರ್ಮಾಣ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಮೈಕಾಲ. ಸಂಕಲನ ಆರಿಫ್ ಕಲ್ಕಟ್ಟ, ಪಿನ್ನೆ ಅರ್ಷನ್ ಉಳ್ಳಾಲ್, ಸಾಹಿತ್ಯ ಪಿನ್ನೆ ಧ್ವನಿ ಹಂಜಾ ಮಲಾರ್. ಇಯಾಲೆ ಅಕ್ಷರ ಸಂತ ಹರೇಕಲ ಆಜಬ್ಬ. ಮೈಕಾಲ ತಾಲೂಕರು ಹರೇಕಲ ಗ್ರಾಮತ್ತು ನ್ಯೂ ಪಡ್ಪು ಚೊಲ್ಲರು ರಾಯತ್ತೋ ದೀನ್ ಪಿನ್ನೆ ದುನಿಯಾವ್ ಈ ಜಂಡ್ ಪಡಿಪುಂ ಇಲ್ಲಾತು ಹಾಜಬ್ಬಾಕ ಮೈಕಾಲ್ತು ಚುತ್ತು ಬಿಲಿ ಬಿತ್ತೋಂಟೆ ಇಂತ್ ಪೆಂಜಾಯಿ ಜಂಡ್ ಪೆನ್ನು ಒರು ಆನ್ ಇಂಗನೆ ಅಂಜಿ ಬಯತ್ತರೆ ಪಸಿ ತನಿಕೊಗು ಒರು ಬೆಲ್ಲಮನ ಎಂಚಿತ್ ಮೈಕಾಲ್ತು ಪೊಯೋಂಟೆ ಇನ್ನೆ ಹಾಜಬ್ಬಾಕ ಒರು ಬಟ್ಟಿ ಚುತುಪುಲಿ ಬಿತ್ತಿತ್ತು ಆಯೋ ಪಿನ್ನೆ ಮುಂಡಾಂಟು ದೆಚ್ಚಿಲ್ಲ. ಏವರು ಪ್ರಚಾರಂ ಕೊಯ್ಕಾಂಟು ಐ ಲಾಲ್ಗೆ ಒರು ಸಾಲ ತೊರಕಗೈತು ಓಡಿ ಕಲಿಚಿತ್ತು. ಒರು ಮೂತಲೆ ಅಧಿಕಾರಿಗಳ ಮುದು ಪಿಡಿಚೆಂಗು ಇನ್ನೊರು ಮೂತಲು ಜನಪ್ರತಿನಿಧಿ ಮಾರ್ ಕಚರಕಾರ್ ಕಚ್ಚೋಡಕಾರ್ ಬ್ಯಾಂಕ್ ಅಧಿಕಾರಿ ಮಾರ್ ಸಂಘ ಸಂಸ್ಥೆಗಳು ಮೂಪ ಮಾರ್ರೆ ಪೆರ್ಗಬೂಂತು. 1993 ಜೂನ್ 6 ಹರೇಕರ ಗ್ರಾಮತ್ತು ನ್ಯೂ ಪಡ್ಪು ರಾಯತ್ತಲೂರು ಸಾಲ ತೊರೆದಿತ್ತು. ಸಾಲ ಗೌರ್ಮೆಂಟ್ ಆಯಂಗೂ ಆಜಬಾಕ ಗವರ್ಮೆಂಟ್ ತಂಡದ ಕಾತಿಲ್ಲ. ಸಾಲಗ ಜಾಗ ಸಾಲಗ ಕಟ್ಟುವಾನ ಮಕ್ಕ ಕಲಿಕೋಗು ಮೈದಾನ ಇಂಗನೆ ಒಂದೊಂದರೆ ಹಾಕೋಗು ಪರ್ತಾಯಿತು. 2004 ಹೊಸದಿಗಂತ ಪೇಪರ್ ಪತ್ರಕರ್ತ ಗುರುವಪ್ಪ ಬಾಲಪುಣಿಗೆ ಹರೇಕಲ ಹಾಜಬಾಕರ ವಿಷಯ ಒಂದು ಅಧಿಕಾರಿಯ ಮುಖಾಂತರ ಗೊಂತೈತು. ಹಾಜಬಾಕರು ನಡೆತ ವಾಸಿ ನೋಕಿಯೋ ಅಯಾಲ್ ಪಿತ್ಯಾಂಡೆ ಹಾಜಬಾಕರ ಅವತ್ತುಗು ಬೇರೆ ಜನ್ಮೂನು ಪತ್ರಕರ್ತ ಮಾರೋ ಬಿಲ್ಚೋಂಟೆ ಪೊಯ್ತು. ಅಪ್ಪ ಹಾಜಬಾಕಗು ಸಮತ್ತೆ ಅವರು ಅವಂ ಇಲ್ಲ ಅಂತ. ಬಿರಂದರ್ ಮಾರ್ ಬಂದೆಂಗೆ ದೈಕೋಗುಂಟು ಅವರು ಕುರ್ಸುಂ ಇಲ್ಲ ಅಂತ. ಹಾಜಬಾಕ ತಂಡ ಅವತ್ತುಗು ಬಂದೋ ಪತ್ರಕರ್ತ ಮಾರ ದೈಕೋಗೈತು ಕುರ್ಸು ಕೊಂಬರಗು ಮುಟ್ಟತ್ತೆ ಅವತ್ತುಗು ಓಡಿತ್ತು. ಅಂಗನೆಮೆ ಕುರ್ಸುಲು ಪತ್ರಕರ್ತ ಮಾರ ದೆಪ್ಪಾಟಿತ್ತು ತಾನು ಮನೇಲಿ ಕೀಲು ದೆಚ್ಚಿತ್ತು. ಹಾಜಬಾಕರೆ ಹೋಟೆಲ್ ಪಾಚಲು ಕಂಡು ಪತ್ರಕರ್ತ ಮಾರ್ಗಂ ಅದಿಸ ಆಯ್ತು. ತನ್ನ ರಾಯತ್ತ ಮಕ್ಕ ಪಡಿಚಿತ್ತು ಬೆಲಿಯ ಆಫೀಸರ್ ಡಾಕ್ಟರ್ ಲಾಯರ್ ಇಂಜಿನಿಯರ್ ಆವನುಂಟು ಚೊಲ್ಲುರೆ ತಂಡ ಕಿನಾವುಡೆ ಬುಡ್ಪಾಟಿತ್ತು ಚೊಲ್ಲುಗು ತೊಡಗಿತ್ತು. 2004 ಹಾಜಬಾಕರ ಬಗ್ಗೆ ಹೊಸದಿಗಂತ ಪೇಪರ್ಲಿ ನ್ಯೂಸ್ ಬಂತು. ಅದೇ ವರ್ಷ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಪಿನ್ನೆ ಕನ್ನಡ ಪ್ರಭಾ ಪೇಪರ್ ವರ್ಷತೆ ಆಲ್ ಚೊಲ್ಲುರೆ ಪ್ರಶಸ್ತಿ ಹಾಜಬಾಕಗೆ ಬಂತು. ಅನ್ಯೂರ್ಗು ಯಾರ ಪ್ರಶಸ್ತಿ ಆಯಲ್ಲೋ ತೇಡಿ ಹೊಂಟೆ ಬಂದರು. ಹಾಜಬ್ಬಾಕ ಕಾಸು ಕೊಡುತ್ತುಟ್ಟು ಜಾಗ ಎಡ್ತಿತ್ತು ವರ್ಷ ವರ್ಷ ಸಾಲರೆ ಕಟ್ಟುವಾಣ ಕೆಟ್ಪಾಟಿತ್ತು. ಓರೋರ ಕ್ಲಾಸ್ ಏತಿತ್ತು. ಇಪ್ಪ ಅವಡ 10 ತೋಲು ಮಕ್ಕ ಪಡಿಕಿರಾರು. ಅವಡ ಪಡಿಚ ಮಕ್ಕ ಬೆಲಿಯ ಬೆಲಿಯ ಸೊರಪನಿಲೂ ಉಲ್ಲಾರು. ಅಂಗಲೋ ಕಾಣುಂಬು ಹಾಜಬ್ಬಾಕಗು ಅಜಬು ಅವಳು. 2008 ಹಾಜಬ್ಬಾಕಗು ಪದ್ಮಶ್ರೀ ಪ್ರಶಸ್ತಿ ಗಿಟ್ಟಿತ್ತು. ಏವರ ಪ್ರಶಸ್ತಿಗೂ ಹಾಜಬ್ಬಾಕ ಎಪ್ಪಂ ಕೊಯ್ಚೆಯಲ್ಲ. ಕಿಟ್ಟಿಯೋ ಪ್ರಶಸ್ತಿ ಪಿನ್ನ ಚಮ್ಮನತ್ತೆ ದೂರ ಆಕಿಯಲೂ ಅಲ್ಲ. ವೈಯಕ್ತಿಕ ಮೈತುಂ ಪ್ರಶಸ್ತಿ ರೂಪದಲ್ಲಿ ಕಿಟ್ಟಿಯೋ ಕಾಸರೆಲ್ಲಂ ಸಾಲೆಗೆ ಅಭಿವೃದ್ಧಿಗೈತು ಚೊರ್ಚಿತ್ತು. ಎಲ್ಲರ ಮನಸ್ಸಲ್ಲಿ ಆ ಸಾಲೆ ಹರೇಕಲ ಹಾಜಬ್ಬಾಕ ಅಂಟು ನೆಲೆ ನಿನ್ರು. ಹಾಜಬ್ಬಾಕರ ಬಗ್ಗೆ 3 ಮಕ್ಕಗೂ ಪಠ್ಯ ಆಯ್ರು. 1000 ಮಕ್ಕ ಹಾಜಬ್ಬಾಕರ ಬಗ್ಗೆ ಪಡಿಚೋಂಟೆ ಉಲ್ಲಾರು. ಹಾಜಬಾಕರ ಬಗ್ಗೆ ಕನ್ನಡ ಪಿನ್ನ ಇಂಗ್ಲಿಷಲು ಬೂಕು ಪರ್ತಗೆ ಬಂದರು. ಹಾಜಬಾಕ ಎಪ್ಪತ್ತ ಪೊಲೆ 4 ಸಾಲಿಗೆ ಪೋಂಡು ಬಾಯಿಲು ತೊರಕರು ತೈಂಗಗು ತನ್ನಿ ಬೀತರು ಜಾಲು ಅಡಿಕರು ಕಾಟ ಪರಕರು ಇಂಗನೆ ಹಾಜಬಾಕ 1993 ಎಂಗನೆ ಇಂತ ಇದೆತ್ತಿ 1 ಪಿನ್ನು ಅದೇ ಪೊಲೆ ಉಂಡು. ಹಾಜಬಾಕಗೂ ಪ್ರಶಸ್ತಿ ಮಾತ್ರ ಕಿಟ್ಟಿರಲ್ಲ ಬಿರುದು ಕಿಟ್ಟಿರು. ಅದಲ್ಲಿ ಅಕ್ಷರ ಸಂತ ಚೊಲುರೆ ಬಿರುದು ಇಪ್ಪ ಅಯಾಲ ಪೇರೊಟ್ಟುಗು ಮಶಹೂರ್ ಆಯಿರು. ಏ ಚಮ್ಮನ ಏ ಬಿರುದು ಕಿಟ್ಟಿ ತಿನ್ನೆಂಗುಂ ಹಾಜಬ್ಬಾಕ ಹಾಜಬ್ಬಾಕಮೆ ಅಯಲ್ಲೋ ಸ್ಥಾನಮಾನತ್ತೆ ನೊರಕುಗು ಬೇರೆ ಆರ್ಗುಂ ಆವಾಲ. ಇದಿಪ್ಪ ಅಂದಾಜಿ 60 ಬಯಸಿರೋ ಹಾಜಬ್ಬಾಕ ಜಾವಂ ಪೋಲುಂ ಸಾಲರೆ ಎಂಗನೆ ಅಭಿವೃದ್ಧಿ ಆಕಾಂಟು ಕಿನಾವು ಕಂಡೋಂಟೆ ಉಂಡು. ಸಾಲರೆ ಬಿಸಯತ್ಲು ಅಯಾಲ್ಗೆ ತೆಲ್ಲುಂ ಬಚ್ಚಲ್ ಇಲ್ಲ. ಅದಾಯ್ಟಿಕ್ಕರು ಬ್ಯಾರಿಂಗಲೆ ಪೆರಿಮೆ.
1: ಪೇರ್ ಆಜಬ್ಬ ಚಂದಟ್ಟು ನಾನು ಅರೇಕಲ ಪಂಜಿಮಾಡಿ ಚೊಲ್ಲೆ ಪರಂದ್ರೆ ಪಕ್ಕದಲ್ಲಿ ನಾ ಪರ್ನೆ
0: ಈಮಾ நாட்டி மறந்துரோ தெப்பேலி ருக்கியாதா. பேரிங்கல்ல எத்தனமா ஆள்மாறு பிரச்சாரத்துக்கு பரான்ட்டு பிரச்சாரத்துக்கு கொய்க்கான்ட்டு பிரச்சார கிட்டான்ட்டு உள்ளாரு. அதுல தெப்பேலிரோ ருக்கியாதம் ஒருத்தி. மைக்கால தாலூக்கரோ ஹரேக்கல கிராமத்தோ தெப்பேலில் பஜால்ரோ மைதினப்ப பின்ன பீபாத்தும்ம தம்பத்திரோ அஞ்சு ஆண் மக்கள் நடுவில் பறந்து பண்ணோ ருக்கியாதா இன்று நாட்டி மறந்து கொடுத்தோன்ட்டு மஷ்ஹூர் ஆயித்துண்டு. ருக்கியாதர மறந்து கைகுண கொண்டுத்தோ சீக்கு ஷிஃபா ஆயோ ஆயிராயிர கணக்கு ஆள்மாறு கர்நாடகா, கேரளா, தமிழ்நாடு, கோவா, மகாராஷ்டிரா, லட்சதீபத்தில் உள்ளாரென்று சொல்லகோ நங்கு பெருமை ஆவரும். 1967 பிறந்தோம் ருக்கியாதகோ மருந்து கொடுக்கிறது படிச்சு பந்தது என்றும் அல்ல, அது குடும்ப பாரம்பரிய ஆய்த்து ஆதத்தில் பந்தது. சொன்னெங்கு ருக்கியாதர உம்மா, அஜ்ஜி, பிஜ்ஜி இங்கே எல்லாரும் மருந்து கொடுத்தோன்ட்டே இன்னாரு. இது ருக்கியாதரே உம்மர பரம்பரையில் பந்தோ படிப்பு. ருக்கியாதமே சொன்ன போல இதுக்கு சுமார் 400 வருஷத்தோ இத்திஹாசம் உண்டு. ருக்கியாதகு 18 ஆகும்போ மங்கில ஆய்த்து ஆயங்கா மாப்புல செம்ம வருஷ ஐமரொட்டு இல்லாந்து ஜண்டு பெண் மக்க செரிய இக்கும்போத்துக்கே அயாலு ஐமரை புட்டு போய்த்து ஆ பேஜார் எடலும் ருக்கியாத தைரிய காட்டித்து. கஃபா, பித்தா, கேஸ்ட்ரிக்கு, பயர் நொம்பலா, அஜீர்னா, பொஜ்ஜு இங்கன கொரே சீக்கு உம்மா பீஃபாத்தும்மா மருந்து கொடுக்கும்போ நோக்கித்து படிச்சித்து. உம்மா மௌத்த ஆயோ பின்ன ருக்கியாதமே சுதந்திரமாய்த்து மருந்து கொடுக்க தொடங்கிரு. இதிப்பா ஐமரே ஜண்டு பெண்ண மக்கள் வெளிய மோரு நஃபீஸாகு ஈ நாட்டி மருந்து கொடுக்க படிப்பாட்டி ஒன்றே உண்டு. ஹரேக்கல சாலையில் 6 கிளாஸ் பின்ன தோக்கரப்பெட்டு மதரசத்தில் 5 கிளாஸ் படிச்சோ ருக்கியாதல் கண்ணு கெட்டு இல்லை. அவுத்துரோ பாயில் கட 6 பந்தெங்கும் ஜாத்தி நோக்கான்ட்டு மருந்து கொடுக்குறு. அங்கனே கொடுக்குற முன்னோ MBBS படிச்சோ ஜண்டு டாக்டர் மாற சலஹை எடுத்துள்ளு. நான் சொன்னதே சரி, நான் தன்னதே தின்னணுட்டு ஈ ருக்கியாதா சொல்லால. இத்தனைமே காசு தரணும்ட்டு ஹட்டா பிடிக்கால. மருந்துக்கு பந்தங்க சாத்திய இன்னத்தரை கொடுத்தது எடுத்துள்ளு. சில கச்சரக்காரு சீக்கு சுமார் ஆயோ கொசில் எந்தெங்கும் காணிக்கை ஐத்து கொடுக்கோ மனசு ஆக்குவாரு. அப்பா ருக்கியாதா நக்கெந்தும் வேண்டா, முட்டத்தை பள்ளிக்கு சாய ஆக்குறோன்ட்டு சொல்லு. அதெல்லாம்ட்டு ருக்கியாதா ஐமோகு சாத்திய இன்னத்தர ஆள்மாருக்கு சாய ஆக்குரு. முன்னூலு 4-25 அல்லங்கு 30 ஆள்மாறு பந்தோம் இன்னாரு. ஐமரு அவுத்துகு மருந்துக்கு போண்டங்க பயரு நொரோடி திண்டு போக தீரா, வெறும் பைத்தில் போகணும். ஐமா சொன்ன பின்னமே பைத்துக்கு எடுக்கணும். இங்கன மருந்துக்கு பண்டங்களொட்டுகு வேற வேற ஜண்டு 3 ஆள்மாறு இக்குவாரு. அங்கு எல்லாருக்கும் ருக்கியாதரை அவுத்துலே உச்சத்தை சோறு யாரும் கொரடி 4-50 அல்லங்கு 60 ஆள்மாறு சோறுன்னு இக்குவாரு. முன்னலு ஹரேகலா பாவூரு அம்லமகுரு கிராமத்திலே ஈ நாட்டி மருந்துக்கு பேரு சொப்பு பஸ்து கெட்டி ஒன்றிந்து. இப்பா காடு அழிஞ்சித்து கான்கிரீட் கட்டுவானா எடுத்துக்காண்டு அங்கன பேருங்க சொப்பு பஸ்துங்க முட்டத்தில் காணோகில்ல. ருக்கியாதரே எலமூத்தங்க மாறும் ஐமரு சாயத்துக்கு கூட்டுறாரு. பேரு சொப்பு தேடுகோ வேற வேற ராயத்துக்கு போண்டாரு. உம்மரட்டுக்கு கூடித்து 30 மருந்து கொடுத்த ருக்கியாதா உம்மா மறிச்ச பின்ன கலைஞ போனாறு வருஷத்துலேன்ட்டு ஆயத்துக்கும் யார ஆள்மாருக்கு மருந்து கொடுத்துரும். நடக்கோக ஆவான்ட்டு சதிக்கோக ஆவான்ட்டு 68 பந்தங்க மருந்து குடிச்சோ பின்ன திண்டது காரிட்டு சீக்கு சுமார் ஐத்து கொசில் சிரிச்சோ போகும்போ ருக்கியாதகு ஆவுரு சந்தோலா தெல்லந்தும் அல்ல. இங்கன ருக்கியாதர சாதனை செம்ம வெளியது. பித்தில தை மருந்து அல்லாண்டு சுத்துமுத்துறங்க வியர்ச்சி தின்னெங்கும் ருக்கியாதர சாதனை நோக்கித்து கர்நாடக பேரி சாகித்ய அகாடமி, ஸ்ரீசக்தி சங்கா, மதர் தெரேசா சோசியல் வெல்ஃபேர் அசோசியேஷன், ஸ்ரீக்ஷேத்திர தர்மஸ்தல கிராமாபிவிருத்தி யோஜனை இங்கன செம்ம சங்க சம்ஸ்தங்க செம்மன ஆக்கிரு.
2: சில பயர்ந்த மலத்தில் இருக்கிற சில உஷார்லத்துக்கு சில எதிரே ஒரு சொர்த்தரிபி சேர்த்து மூடு இல்லாததுக்கு சில பெண் மக்கள் இருந்தால் எதுவும் ஒரு புதிர விஷயத்துல இருந்து நமக்கு ஒரு சமாவில மானசிக்க சந்தை எல்லா விஷயத்துல அது பண்ணுது. சைக்காலஜி சந்தை ஒரு உஷார்ல சேர்ந்தீங்களே மறந்து டாக்டர் மறந்து பிடிக்கல பிடிக்கலன்னு தகுந்த நாங்கள் ஒரு உஸ்தாது பண்ணிட்டு கேட்குறேன். கேட்டதை பற்றி இங்கே ஒரு மறந்து ஒன்று சொல்லணும். ஆ மறந்துக்கு வேணும் கூட கரெக்டாக அதில் கிளியராகிட்டு கரைச்சிட்டு பின் அவட கிளியராகிட்ட இல்லை கேட்டுட்டு கரெக்டாகிட்டு பின் அவங்கள நாங்கள் சொல்லணும் போனாக்காண்டா கிளியராகி மாத்திரம் ஆ இல்லைங்க மாத்திரம் போனாக்கோ கிளியராகிங்களே போனாக்காண்டா. சில இது பெண் மக்கள் மங்கிலாவது பெண் மக்கள் மங்கிலாயத்திரி பெண் மக்கள் மங்கிலாயுது சில சொல்ல மக்காவத்து சில பெண் மக்கள் மக்காவத்து பெத்தியது உண்டு எல்லாம் சொல்ல சாத்தியம் இல்லை ஒன்று சென்று பெத்தியது சொந்த தண்டி மரமண்டி மூத்தாண்டி மூணு മൂത്തവനക്ക് മക്കയില്ലാത്ത ഫാമിലി ഇവിടെ വന്നിട്ട് ഇല്ലാത്ത മക്കായത് കഫ ഉണ്ട് എന്ത് ഇന്നലേക്ക് കഫ ഫിത്ത ഗ്യാസ്ട്രിക് ഇത് എല്ലാം ഇതിലുണ്ട് ചില ആൾക്ക് ബയർ നമ്മളെ തിൻ്റെ പല കാറിരിക്കുന്നത് ചില മൂഷൻ പോയിന്റ് തേക്കത് അതെ അജീർണ പല എടുക്കുക ചില ആൾക്ക് സ്വർത്ത് പോകുന്ന മൂടില്ലാൻ തിക്കടത് അപ്പോൾ ഇവർ കേട്ടത്താമത്തേക്കെ അത് ഹിന്ദു ആട്ടോ മുസ്ലിം ക്രിസ്ത്യൻ ഹരിജന ഗിരിജ ഏതെല്ലാം എല്ലാ ജാതി ഭേദം എല്ലാം പണ്ടത് ഇത് എല്ലാവർക്കും അവകാശം ഇതോടെ ഉണ്ട് ഫീസ് ഇന്നങ്ങ് എളിയാറ് തണ്ട ഇല്ലാത്ത അത്ര ഇത്ര ചെന്തല്ല ഫിക്സ് ചെന്തല്ല ഇന്ന പോലെ ഇതാക്കി തണ്ടത് ചിലർ ഉഷാറായെങ്കില് വന്നിട്ട് ഇങ്ങനെ തണ്ടത് ചില ദൂരം ഫാട്ടിൽ മൂന്നാൾ അഞ്ചാൾ എട്ടാളും ഉണ്ട് കുറേ പേഷ്യൻ്റ് ഒറ്റയ്ക്ക് അത് സുബത്തെ നാഷ്ട ചായ ഉച്ച ടൈം കഴിഞ്ഞ ചോറ് കാലി വരുമ്പോഴത്തെ ഒരു ഗണ്ട ചാവിൽ പിന്നെ എങ്ങനെ തെങ്ങയില്ല ഈ മറന്നില്ലങ്ക പിന്നെ ചിലത് ഓപ്പറേഷൻ ആയതിലേക്കത് അതൊക്കെ ഡോക്ടർ പെർമിഷൻ എടുത്തിട്ടാണ് ഡോക്ടർ മുഹമ്മദ് ഇസ്മായിൽ അതിലെ പോയിട്ട് കാട്ടെടുത്ത് അവിടെ ഈ മറന്ന് എടുക്കാമ്മ എടുക്കോ തീരെ ചെന്ന് കേട്ടിട്ട് അത് തൊന്നരയിൽ ഓക്കെ ചെന്നിട്ട് നാണ് കൊടുക്കട്ടെ ഒരു സമയത്ത് സുസ്ഥായി പോയത് ഹോസ്പിറ്റലിൽ പോയത് ഒരു ഗുൽഗുസ് പേ പെട്ടെന്ന് അപ്പോൾ ഡോക്ടർ പെർമിഷൻ വേണമല്ലേ അതിക്ക് ഡോക്ടർ പെർമിഷൻ പിന്നെ മുഹമ്മദ് ഇസ്മായിൽ പിന്നെ പിന്നീട് ഡോക്ടർ ഒന്ന് യോഗീഷ് മംഗീറ പിന്നെ മുഹമ്മദ് ഇസ്മായിൽ ഇങ്ങനെ ഡോക്ടർ മുട്ടക്കാട്ട ഡോക്ടറെ സജഷൻ ഡോക്ടറെ പെർമിഷൻ ഇന്നലെ നാളെ ആറ് കുറച്ച് വന്നു കേൾക്കുന്ന ആൾ ആരായിക്കില്ലേ അത് കഴിഞ്ഞ് ഡോക്ടർ പെർമിഷൻ എടുത്തിട്ടേ നാണ് അവിടെ ആവുന്നത് കണ്ടെങ്കിൽ അതിൽ ഫോൺ ആക്കി കൊടുക്കും ഓക്കെ തന്ത്രല്ലേ അത് ചെല്ലാണ്ട് അതൊക്കെ ചെന്നെങ്കിൽ അത് അത് കൊടുക്കുകയായിരുന്നെങ്കിലും ഡോക്ടർ കേട്ടോളൂ അത് തന്നിട്ട് ചെന്നെങ്കിൽ ഡോക്ടർ മറന്നിൽ ഫോണിലെത്താൻ പത്തുക്കും അപ്പോൾ അവർക്ക് നിങ്ങൾ കേട്ട് നോക്കും പിന്നെ ഈ മെഡിക്കൽ ഫയലായി തന്നെ ചെലപ്പോൾ പോണെങ്ങ അതിൽ ഞാൻ അതുക്കും കുറച്ച് അത് ക്ലിയർ ആയി ചില ആൾ എത്രയാൾ കുറേ പോയിട്ടങ്ങ് നല്ല തടി വാങ്ങുന്നത് ബയറ്റ് തണ്ടസ് കൊണ്ട് സദന ചെല്ലയിൽ ബയറി തദ്ദേലി വിളിക്കുന്നത് സർപ്പസ്വത്തുക്ക് അതിൽ ഇതിലില്ല ഇല്ല ഇല്ല ആയെങ്കിലത് ഉണ്ടെങ്കിൽ ഉസ്താദ്മാരാകട്ടെ ഭട്ടന്മാരാകട്ടെ ആറ് കത്തിയെങ്കിലും അത് ആവുന്നത് കണ്ടെങ്കിൽ മാത്രം നാണ് കൊടുക്കുക ഇല്ലെന്നുണ്ടെങ്കിൽ അത് ചെന്നെ തന്നെ മുന്നാളത്തെ ഈ മറന്ന് എടുക്കുന്ന ഒരു നാൾ മുന്നാളും ഈ തരക്കാരി കറി അക്കടെ കുമ്പിളികണ്ടല്ലേ അത് ഒരു ജനറക്കുള്ള തന്താജ് ഒരു കുമ്പിളിക എടുത്തിട്ട് അതിൻ്റെ ജനറ പീസാക്കിത്ത് ഒരു ഭാഗത്ത് നടുവിടെ ബൊണ്ട് മാത്രം അതിൻ്റെ തോല് ഇറച്ചി വിത്ത് എന്തും ഇതില്ല ആ ബൊണ്ട് ഒരു ജ്യൂസ് മിസ്സാനിട്ട് ഒരു ഗ്ലാസ് പാൽ പന്തര ജ്യൂസ് ആക്കിയിട്ട് അതിൽ എത്ര ജ്യൂസ് എത്താ അത്ര ജ്യൂസിനെ ഉച്ചയെ ചോറിൻ്റെ സത്തി കൊടുക്കണം അതിൽ പിന്നെ എന്ത് പിന്നെ തിണ്ടല്ലോ വെറും വാപ്പസ് ജാവ് അതല്ല ഇപ്പൊ ജാവ് കൊടുത്തത് അതേ കണിക്ക് കൊടുത്തു ഒരു പത്ത് ഗണ്ട ജാവൽ പിന്നെ ചോറുണ്ട് ഒരു ഗണ്ട ജാവത്തിൽ എന്തിനെ തിന്നോളാം കുടിച്ചോളാം കുടിച്ചോളാം ഒരു ഗണ്ട ജാവൽ പിന്നെ ഒരു ഗ്ലാസ് തന്നിയാവട്ട് ചായ നാഷ്ട ബീഡി സിഗരറ്റ് മധു സ്റ്റാറ് വെത്തല പൊടി എന്തില്ല ഈ മറന്ന് കുടിക്കുന്നവർത്തോളം വെറും ഭയത്ത് സുബ്ബെ അവ സുബൈക്ക് എത്ര വേഗം പറയുക അവിടെ ഒരു ആറ് ഗണ്ട കൊടുക്കത്തിൽ പിന്നെ അത് ചില ഡിസ്ക് പറഞ്ഞത് പണ്ട് അതിപ്പോ ഒന്ന് ഡിസ്ക് പറഞ്ഞതൊക്കെ ഡോക്ടർ കത്തിയത് ചെന്നെങ്കിൽ അതിന് പെർമിഷൻ കിട്ടാൻ തന്നെ നമുക്ക് കൊടുക്കുന്നുണ്ടല്ലോ കൈ നോമ്പാൽ മുതു നോമ്പാൽത്തേത് ചിലത് ഓപ്പറേഷൻ ആയിത്തേക്കത് അപ്പൊ അതൊക്കെ നിങ്ങൾ ഡോക്ടർ പെർമിഷൻ എടുക്കാത്ത കൊടുക്കല്ലേ
0: ഇയാള് സാഹിത്യ അബ്ദുൾ റഹ്മാൻ കുത്തത്തൂർ കവി സാഹിത്യ ഭാവജീവി ആയിട്ടുള്ള അബ്ദുൾ റഹ്മാൻ കുത്തത്തൂർ മനുഷ്യായിട്ട് എങ്ങനെ ഇക്കണോ പിന്നെ ജീവിക്കണോ ചൊല്ലുറതുക്ക് ഒരു മിസാൽ കൊടുക്കും പോലത്തെ ആള് മൈക്കാല താലൂക്കറോ കുത്തത്തൂർ ഗ്രാമത്തിൽ പോക്കപ്പ ബാരി പിന്നെ ദായമര മോനായിട്ട് 1952 ജൂലൈ 12 പറന്നു ഇയാള് സൂര്യഞ്ചെറോ ബൊള്ളായാറോ എലിമെന്ററി ശാല സുരത്കൽ വിദ്യാദായിനി ഹൈസ്കൂൾ സുരത്കൽ ഗോവിന്ദദാസ് കോളേജിൽ ബികോം ഡിഗ്രി എടുത്തിട്ട് കൃഷി പിന്നെ ബാന്യ ആക്രോ കുടുംബത്തിൽ പറന്ന് വന്നു ഇയാള് കേന്ദ്ര സർക്കാരത്തോ ആഹാര നിഗമത്തിൽ സ്വരത്തക്ക് സേരിത്ത് നിഗമത്തോ മൈക്കാല ബാംഗ്ലൂരോ ശിവമൊഗ ഓഫീസിൽ സ്വര ആക്കിയത് 2012 മാനേജർ ആയിട്ട് ഇയാള് നിവൃത്തി ആയിത്ത് ബാരി തുളു കന്നഡ ഭാഷയിൽ നല്ല പിടിത്ത ഉള്ളു ഇയാൾക്ക് ചെറുതിലെ സാഹിത്യത്തൊമേൽ ചമ്മ ആസക്തി ഇന്ത് സ്വരത്തെ ഇടയിൽ സാഹിത്യ കൃഷി ആക്കിയോ ഇയാള് നിവൃത്തി ആയൽ പിന്നെ ചൊമ്മ എഴുതിത്ത് ഇയാളിലോ കഥ കവന ലേഖനങ്ങ വാർത്താഭാരതി ഉദയവാണി മുങ്കാറു അൽ അൻസാർ സന്മാർഗ അൽ മിഫ്താഹ് തവനിധി യുഗപുരുഷ നിലാവ് ബെൽക്കിരി ബാരി വാർത്ത ബാരി ടൈംസു തുളുക്കൂട്ട തുളുവരെ ബന്ധു ഇങ്ങനെ വേറെ വേറെ പേപ്പറിൽ പ്രകട ആയത് മൈക്കാല ആകാശവാണിൽ ഇയാളിലോ കന്നഡ പിന്നെ തുളു ഭാഷയോ ഭാഷണ കഥ ചിന്തന ചർച്ച ആക്കിയ വിഷയ പ്രസാര ആയത് 1972 ലോകാനുഗ്രഹി ഹസ്രത് മുഹമ്മദ് പൈഗംബർ 1774 பக்ரீத் கன்னட பூக்குங்க. 2016 ஜிஎஸ்எல பேரி கவன சங்கலனா. 2019 பஞ்சதந்திர மசலரோ பேரி பூக்குங்க பிரகட ஆயிரு. 2016 ராஷ்டிரிய சந்த கவி கனகதாசரோ முண்டிகை பின்ன கீர்த்தனங்களோ கன்னடத்தோ பேரி பாசைக்கு அனுவாத ஆக்கிரு. மகாகவி சர்வஜரோ வச்சனத்தும் கன்னடத்தை பேரிக்கு அனுவாத ஆக்கிரு. சம்சோதகா ப்ரொஃபெசர் பி எம் இச்சலங்கோடு எழுதியோ பேரி ஒந்து திராவிட பாஷையே சம்சோதனா பூக்குரே பேரிக்கு அனுவாத ஆக்கிரு. இது பேரி வார்த்தைகள் பிரகட ஆயிரு. 2017 கர்நாடக பேரி சாகித்ய அகாடமி 10 கோனோ சுரோத்தோ பேரி கன்னடா இங்கிலீஷ் நிகண்ட்ரோ சகசம்பாதகா. கர்நாடக பேரி சாகித்ய அகாடமிரோ 2018-19 அவதிரோ சதஸ்யா. 2019 சுரோத்தே பேரி வியாக்கரணத்து சம்பாதகர்ல ஒராலாயோ இயாலு. 2020 பேரி அகாடமி ரச்சன ஆக்கியோ பேரி லிபி ரச்சன சம்சோதன பின்ன அனுஷ்டான சமித்திரோ சதஸ்யா. மைக்காலா யூனிவர்சிட்டிரோ பேரி அத்தியன பீட்டத்தோ சதஸ்யா. 2020 கர்நாடக பேரி சாகித்ய அகாடமி 10 கொம்பன்னோ இங்கிலீஷ் ஹிந்தி கன்னட பேரி பதகோஷத்தோ பேரி சப்த சங்கிரக ஆய்த்து. கர்நாடக பேரி சாகித்ய அகாடமிரோ அதீனத்தில் 10 கொம்பண்டோ பேரி பாட்டபூக்கு ரச்சனா சமித்திரோ சதஸ்ய ஆய்த்துண்டு. பேரி பாச சாகித்ய கஷேத்திரத்தில் எல்லா நமந்தும் நைச்சோ இயாலுக்கு 2019 சால்ரோ பேரி சாகித்ய அகாடமிரோ கௌரவ பிரசஸ்தியும் கிட்டிரு. இதிப்பா மைக்கால் தோ பப்பால் சொந்த அவ ஆக்கியத்து உள்ளோ இயாலு பெஞ்சாயி ருக்கியாதா பின்ன மக்கா ரீமா ரிஃபா அதே போல புள்ளி மர்மக்கொலட்டுக்கு கொசிவாசில் உண்டு.
3: நண்ட ராயா குத்தேத்தூர். நான் குத்தேத்தூரில் ஒரு முக்த ஹள்ளியில் வந்தோம். நான் இந்திய முக்த ஹள்ளி செல்ல சேர்ந்தேங்க. நக்கு இப்போ ஹள்ளி நினப்பாவும் பொத்தும் நக்கு எந்திரமோ ஒரு ரொமாஞ்சனாள். ஒரு பாரி சந்தத்தோ பாரி நிசர்கத்தோ பாரி ஒரு ஹோர்மைப்பாட்டு ஒரு ராயத்தில் நான் இன்னும் குத்தேத்தூர் சேர்ந்தேங்க. அது அப்பா நான் பழக்கூட காலம் 50 இசவி. அது ஒரு முக்த ஹள்ளி ஆயிட்டு அவடே பஸ் இன்த்துல நாங்கள் அவுத்துற பஸ் பத்தணுன்ட்டு ஐத்த எங்கே குறைய நடக்கும் நின்று ஒரு சந்தத்த வாத்தாவரணம். நக்கு எப்போ மறக்கோகாத்த ஒரு நினப்பு சின்ன நண்ட ராய. ஒரு சந்த அவுத்துற எதிர் நோக்கித்தேங்கு உத்தத்துக்கும் பயில் கண்டாங்க பச்சை பச்சை கண்டாங்க. அவுத்துற பிறவு நோக்கித்தேங்கு குட்டேங்க. அவுத்துறோ நாலு சுத்தலும் நாக பனங்க. எந்திரமா ஒரு பாரி ஹிரத்திய வயோ பாரி ஒரு சந்தத்தை ஒரு வாத்தாவரணத்தில் நந்த பால்ய போயின்ட்டு அதுலாயிட்டு நக்கு இவி மைக்கலத்து வந்து திச்சப்பெல்லாம் எத்தனையே சந்தர்ப்பத்து நந்த முக்த ஹள்ளி ஆ வாத்தாவரணம் ஆ பச்சை அதெல்லாம் நக்கு நினப்பாவதுண்டு. நாங்கள் அவட இன்னப்பா பிரதி நாளும் நேரம் வெல்கிடதுரே நோக்கியோ இருந்தால் நேரம் தாழ்ந்ததுரே நோக்கியோ இருந்தான் எந்திரிக்கா இருந்தால் அது ஒரு பாரி சந்தோலத்தானோன்ட்டு பின்னே செல்லணுன்ட்டு ஐத்தேங்கு ஆ ராயத்த அனுபவ ஆ ஹள்ளி அது நங்களது ஒரு கிருஷி குடும்பம். நண்ட அப்பா ஆக்கியோன்ட்டு ஒரு கிருஷி பின்ன பானியம் இங்கே ஒரு கிருஷி குடும்பத்தை ஒரு ஹள்ளி நங்களாக ஒரு 100 இத்திஹாசம் இன்னும் ஒரு தர வாழ்ந்தாக ஒரு அவிபக்த குடும்பம் நங்களும் அவட நங்கள் அவுத்துரு கிருஷியோட எல்லா சாமானும் இப்போ இந்த காலத்தில் துப்பை இன்த்து பின்ன பைத்தடி இன்த்து வளக்கை இன்த்து ஜால் இன்த்து பின்ன நெல் குத்துறோர் பக்கமே வேற இன்த்து கெதை இன்த்து ஒயப்புறம் இன்த்து கெதை நுறோடி ஓரி கடைச்சிங்க பையங்க எல்லாம் இன்னொரு வாத்தாவரணம் அவுத்துற எதிரி ஃபுல்லு மரங்க நாக பனங்க ஈ ஒரு சந்தத்த வாத்தாவரணத்தில் பால்ய பாரி முக்தவாயிட்டு போயிட்டு நந்தோம். அதுலாயிட்டு நக்கு எப்போ அங்கே ஒரு வாத்தாவரணம் எப்போ நக்கு நினப்பாவோம். பின்ன நாங்கள் யாரத்து மயச்சேந்தேங்க நாங்கள் அஞ்சா இன்னும் முஸ்லீம் ஆக சேர்ந்தேங்க நாங்களும் ஒன்றும் ஜெண்டாக பின்ன எல்லாம் பேர ஜாத்திகளாக ஐத்தங்க எகந்த ஒரு சந்தத்த ஒரு லைஃப் அவட இன்த்து சேர்ந்தேங்க நாங்கள் நாங்களை ஜாதி தர்மா எல்லாம் அவட கொந்தாயிட்டே இல்லை. நாங்கள் அவட மிஞ்சிரும் எங்கே சேர்ந்தேங்க காலி மனுஷராகிட்டு மிஞ்சிரும் ஏ ஜாத்திரங்க தர்மத்தங்க செல்ல கல்பனமே இல்லைன்ட்டு நமக்கு எல்லாம் ஒன்று. அது சௌத்தி ஆகட்டு அஷ்டமி ஆகட்டு பிறநாள் ஆகட்டு மிலாது நபி ஆகட்டு எல்லாம் நம்ம சம்பிரமே அங்கந்த ஒரு கிருஷி குடும்பத்தை வந்தோம்னா எனக்கு இப்போ எத்திரையப்பட்ட அவட போய் பெல்லா நினப்புங்க நந்த மனசில் வந்துட்டு அந்த பாவுக்கா அவட எத்திரையப்பட்ட நந்த அவுத்துல இருந்தோம் கலம்பிங்க ஆ போதிகேட கம்பங்க ஆ ஜண்டு மாளிகேட அக ஆ ஜண்டு மாளிகையிலும் ஜண்டு உஞ்சாலு ನನಗೆ ಇಪ್ಪೊಂದು ನೆನಪಾಯಪ್ಪೆಲ್ಲ ನಾನು ಅವಳಿಗೆ ಪೋಯಪ್ಪೆಲ್ಲ ನಾನು ಭಾವುಕ ಅವಳದುಂಡು. ಬಹುಶಃ ಆ ಅಂತೂ ಆಗ ಇಪ್ಪತ್ತ ಕಾಲದಲ್ಲಿ ಎವಡೆ ನೋಕೋಕಿಟ್ಟಿಲ್ಲ. ಆ ವಾತಾವರಣದಲ್ಲಿ ಅವರು ಮುಗ್ಧವಾಯಿತು. ನಾನು ಬೆಳಿಂಜಿ ಬಂದಲ್ಲ ಇಟ್ಟು ನಕ್ಕು ಆ ಕಾಲದ ಎಲ್ಲ ಕಲ್ಪನೆ ಇಂದೂ ಉಂಡು. ಪಿನ್ನ ನಂದು ಪಡಿಪುಡ ಬಗ್ಗೆ ಚೆಲ್ದಂಗೆ ಅವಡ ಬಿಳಿಯ ಪಡಿಪುಡ ವ್ಯವಸ್ಥೆ ಇನ್ನಿಟ್ಲೆ ಚಮ್ಮೇಲು ನಗಳು ಮುಸ್ಲಿಂ ಕುಟುಂಬತ್ತಂತೂ ಚಮ್ಮೇಲೆ ಪಡಿಸೋಂಟು ಇನ್ನಿಟ್ಲೆ ಹಂಗಂತವ್ರ ವಾತಾವರಣ ದಟ್ಸ್ ಒಂದು ಮೈಲ್ ದೂರ ಹೋಗೋಣ ಶಾಲೆ ಪಡಿಕೊಂಡಂಗೆ ಒಂದು ಮೈಲ್ ದೂರ ಹೋಗೋಣ ಹಂಗಂತವರು ಹಳ್ಳಿಲಿ ನಾನು ಜೀವನ ಹಾಕಿಟ್ಟು ಮೇಲೆ ಬಂದವನು. ನಾನೊಂದು ಎಲಿಮೆಂಟ್ರಿ ಶಾಲೆಡೆ ಹಾಕಿದ್ದು ಅವಡೆ ಸೂರಿಂಜಳು ಅವರು ಸರ್ಕಾರಿ ಶಾಲೆಯಲ್ಲಿ ಅಂಜಿ ಕ್ಲಾಸ್ ತೋಲ ಅವಡೆ ಪಡಿಸೆ ಪಡಿಸಿಟ್ಟ ಮತ್ತು ಪಿನ್ನನಕ್ಕೆ ಹೈಸ್ಕೂಲ್ ಪಡಿಕೊಂಡು ಅಂತ ಐತೆ ಪಿನ್ನ ನಾನು ಬರೆದು ಸುರತ್ಕಲ್ಗೆ ಸುರತ್ಕಲ್ಲಿ ಚಿನ್ನ ನಂಗಲ್ಲ ಕುತ್ತೆ ತೋರ್ಡೆ ಅವರು 5 ಮೈಲ್ ದೂರ ಉಂಟು ಅವ್ರಿಗೆ ಬಸ್ ಸೌಕರ್ಯ ಅಂತ ಇನ್ನಿಟ್ಲೆ. ನಾನು ಈ 6ನೇ ಕ್ಲಾಸ್ರಿಗೆ ಪಿಡಿಸಿಟ್ಟು SSLC ತೋಲು ಸುರತ್ಕಲ್ ವಿದ್ಯಾದಾಯಿನಿ ಹೈಸ್ಕೂಲ್ ಪಡಿಸೆ. ಆ ಪಡಿಪುಡ ಕಾಲತ್ತೆಲ್ಲ ನಾನು ನಡೆದೊಂಟೇ ಹೋಗಿದೆ 5 ಮೈಲ್ 5 ಮೈಲ್ ಪೇರೋ ನಡೆದೊಂಟೇ ಬಂದರು. ಆ 5 ಮೈಲ್ ನಡಕಡದುಂದಲ್ಲ ಆ ಕಾಲತ್ತಲ್ಲಿ ನಾನು ನೇರ್ ಗುಂಚಲ್ಲ ನಂಗೆ ಅವ್ರು ಕಷ್ಟ ಆಯಿತೇ ಇಲ್ಲ. 20 ನಕ್ಕೆ 1 ಮೈಲ್ ನಡಕೊಳ್ಳೋ ಚೆನ್ನಂಗೆ ಹಬ್ಬ ಅಂತ ಹಿಂದೆಂಗೆ ಆ ಕಾಲತ್ತಲ್ಲಿ 5 ಮೈಲ್ ಈ 5 ಮೈಲ್ ಹೋಗ್ಬತ್ತು ನಂಗೆ ಇಡೀ ಪ್ರಕೃತಿರೋರು ನಲ್ಲ ಸೌಂದರ್ಯತೆ ಅನುಭವಿಸಿಂತಿನ್ನೋ ಕಾಲ ಅದು. ಅವತ್ತರ ಪಡ್ತಾ ಇತ್ತು ಹೋಗ್ಬತ್ತು ಕಂಡಂಗ ಕಟ್ಟಹುನಿಂಗ ಅದ್ರಲ್ಲಿ ಬಿಂದ ತೋಡುಂಗ ತನ್ನಿ ಎಲ್ಲ ನಮ್ಮತ್ತು ಮರಂಗ ಇನ್ನು ರೋಡದ ಹೋಗ್ಬತ್ತು ಗಾಡಿಂಗ ಇದೆಲ್ಲ ಆ ಕಾಲತ್ತು ಮಂಗಂಗ ಪ್ರಾಣಿಂಗ ಇದೆಲ್ಲ ನೋಕಿ ನೋಕಿ ನೋಕಿ ಹೋದ ಆ ಕಾಲ ಉಂಡಲ್ಲಿ ನಾ ವಿದ್ಯಾದಾಯಿನಿ ಹೈಸ್ಕೂಲ್ ಆ ಜೀವನ ಅದರ 6th ಸ್ಟ್ಯಾಂಡರ್ಡ್ ಪಿಚ್ಚಿ SSLC ತೋಲ್ತ ಬದುಕು ಅದು ನಾಕೆ ಎಪ್ಪ ನೆನಪಾಳು. ಅಪ್ಪ ನಮ್ಗೆ ಇಂದು ಮಾಸ್ಟರ್ ಬಾರು ಹಂಗ ತಗಮೆ ನಾನು ನೇರ್ಗುಂಚಲ್ಲಿಯಾಗ ನಂದು ಈ ಸಾಹಿತ್ಯದ ಒಲವು ಸಾಹಿತ್ಯದ ಪಿರ್ಸ ಎಲ್ಲ ನಾಕು ಉಂಡಾಯದೆ ವಿದ್ಯಾದಾಯಿನಿ. ಅಪ್ಪ ನಂಗೆ ಕನ್ನಡ ಪಡಿಪಾಟ್ರಂಗ ಹಂಗ ಖಾಲಿ ಕನ್ನಡ ಮಾಸ್ಟರ್ ಮಾರು ಆಯ್ತಿನ್ನಿಟ್ಲೆ ಹಂಗ ಕನ್ನಡ ಸಾಹಿತ್ಯದಲ್ಲಿ ಪೇರ್ ಇರ್ತಂಗೆ ಆಯ್ತು. ನಾನು ನಿಂಗೆ ಒಂದಿಕ್ಕು ಪದ್ಮನಾಭ ಸ್ವಾಮೀಜಿ ನಂಗೆ ಮಾಸ್ಟರ್ ಆಯ್ತಿಂತು ಎಂ ವೆಂಕಟರಾವ್ ನಂಗೆ ಮಾಸ್ಟರ್ ಆಯ್ತಿಂತು ಹಂಗ ಸಾಹಿತ್ಯದಲ್ಲಿ ಬೆಳಿಗ್ಗೆ ಪೇರ್ ಇನ್ನಲ್ಲ ಅದ್ಲಾಯ್ತು. ಈ ಸಾಹಿತ್ಯದ ಪಿರ್ಸಾ ಚೆಲ್ದದು ನಕ್ಕ ಚೆರ್ದಲೇ ಇಂತು ಇನ್ನು ಜನ ಮತ್ತೆ ಚೆಲ್ದು ಅಂತ ಐತೆ ಹಿಂಗೆ ನಕ್ಕ ಅವತ್ತಲು ಅಂತ ಅವರು ಸಾಹಿತ್ಯದ ವಾತಾವರಣ ನಂದು ಅವತ್ತಲು ಇಂತು ನಂದು ಮೂತವನು KPA ಕಾದರೆ ಅಲ್ಲಿ ಅಲ್ಲಿ ಕನ್ನಡತ್ತಲ್ಲಿ ಬ್ಯಾಗಲಿ ಇಪ್ಪು ಎಲ್ದ್ರು ಆ ಕಾಲತ್ತಲ್ಲಿ ಅಯಲು ಕನ್ನಡತ್ತಲ್ಲಿ ಕುಮಾರ ವ್ಯಾಸದ ಬಾಮಿನಿ ಷಟ್ಪದಿಯಲ್ಲಿ ಕವನ ಎಲ್ದಿಯೊಂಟು ಇಂತು ನಕ್ಕ ಭಾರಿ ಖುಷಿ ಆಯ್ತಿಂತು ಹಂಗತ್ತ ಕವನ ಓದೋದು ನಕ್ಕ ಕಾವ್ಯತ್ತು ಪಿರಾಂದು ಬಂದದೇ ಆ ಕಾಲತ್ತಲ್ಲಿ ನಾ ಕಾವ್ಯ ಓದೋನು ಚೆನ್ನಿಟ್ಟು ನಾ 5ನೇ ಕ್ಲಾಸ್ ಲಿಕ್ಕಂಬತ್ತು ನಂದು ಅವರು ನಂದವ್ರ ಫ್ರೆಂಡ್ ಇಂತು ಅವರು ಹರೀಶ್ ಶೆಟ್ಟಿ ಚೆನ್ನಿಟ್ಟು ಅಯಲ ಹಬ್ಬ ಯಕ್ಷಗಾನತ್ತ ಅರ್ಥದಾರಿ ನಾಕ 5ನೇ ಕ್ಲಾಸ್ ಲಿಕ್ಕಂಬತ್ತೇ ಅಯಲು ಮಹಾಭಾರತ ಓದೋ ತಂತು ನಾ 5ನೇ ಕ್ಲಾಸಲ್ಲಿ ಮಹಾಭಾರತ ಓದಿಯಪ್ಪ ನಕ್ಕ ಮಹಾಭಾರತ ನಕ್ಕ ಎಂದ್ರಮ ಭಾರಿ ಆಕರ್ಷಣೆ ಆಯ್ತು. ಈ ಅದ್ಭುತ ಕಾವ್ಯತೆ ನಾನು 5ನೇ ಕ್ಲಾಸ್ ಲಿಕ್ಕಂಬ ಓದಿ ಅದು ಪಿನ್ನ ನಂದು ಇಡೀ ಜೀವನ ಉದ್ದ ಮಹಾಭಾರತತೆ ನಾ ಚಮ್ಮೆ ಓದಿ ಬಂದೆ. ರಣ್ಣನ ಗದಾಯುದ್ಧ ಓದಿಯೇ ಭಾರತ ಕಥಾಮಂಜರಿ ಕುಮಾರವ್ಯಾಸದ ಬಾಮಿನಿ ಷಟ್ಪದಿ ಓದಿಯೇ ಅದು ನಂದು 20 ವರ್ಷ ಓದು. ಅದ್ಲಿ ಭಿನ್ನೆ ನಾನು ಕುವೆಂಪುಡ ರಾಮಾಯಣ ದರ್ಶನಂ ಓದಿಯೇ ಮಂಗುತಿಮ್ಮನ ಕಗ್ಗ ಓದಿಯೇ ಅದ್ಲಿ ಭಿನ್ನೆ ನಕ್ಕ ತರಾಸು ಕಾರಂತ ಬೇಂದ್ರೆ KS ನರಸಿಂಹಸ್ವಾಮಿಗಳ ದಾಂಪತ್ಯ ಗೀತೆ ಇದೆಲ್ಲ ನಂದು ಓದು ಆಯ್ತು. ಬಹುಶಃ ನಕ್ಕವ್ರು ಕೈಗೆ ಅವ್ರು ಬುಕ್ ಇಟ್ಟಿತ್ತು ಅಂತ ಐತೆ ನಾ ದುನಿಯಾ ಅವಳಿಗೆ ಮರಣ ಎನ್ನುವರು ನಂದು ಜೀವನ ಅದು ಎಂದಿಗ ಅಂತ ಆಗಣೆ ಆಗಿಪೋಯ್ತು. ಏನಂದ್ರೆ ಸಾಹಿತ್ಯದ ಓದುಗುಂಡಲ್ಲಿ ನಕ್ಕ ಹೈಸ್ಕೂಲ್ ಕಿತ್ತಿಯೋದು ಅವತ್ತಲ್ಲಿ ಕಿತ್ತಿಯೋದು ಪಿಂದ ಕಾಲೇಜಲ್ಲಿ ಕಿತ್ತಿಯೋದು. ನಾ ಕಾಲೇಜಲ್ಲಿ ಇಕ್ಕಂಬತ್ತು ನಕ್ಕ ಕನ್ನಡ ಪ್ರೊಫೆಸರ್ ಆಯ್ತಿನ ಮೇಲೆ ಸಿ ಹೊಸಬೆಟ್ಟು ಕನ್ನಡದಲ್ಲಿ ಡಾಕ್ಟರ್ ಸಿ ಹೊಸಬೆಟ್ಟು ಕನ್ನಡದಲ್ಲಿ ವೆಲಿಯ ಪೇರ್ ಅಯಲ್ ಪಡಿಪಾಟಿಯ ಕನ್ನಡ ನಾ 70 ಮರಕಾತದು ಹಾಗೆ ಸಾಹಿತ್ಯದ ಒಲವು ಚೆನ್ನಕ್ಕೆ ಚೆರ್ದಲೇ ಆಯ್ತು. ನಾನು ಪಿನ್ನವ್ರಿಗೆ ಘಟನೆ ನೆನಪಾಕೊಂಡು ಅಂತ ಕಾಣ್ತೀನಿ ಹಿಂದಿ ಚೆನ್ನಾಗಿ ನಾ SSLC ಇಕ್ಕಂಬತ್ತು ಅಪ್ಪಮ್ಮ ನಕ್ಕ ಈ ಕನ್ನಡ ತೋರ್ಪಿರ ಅಂದ ಕನ್ನಡ ಓದರು ಸಾಹಿತ್ಯತೆ ಓದರು ಜಾನಪದ ಓದರು KS ನರಸಿಂಹಸ್ವಾಮಿಯ ಮೈಸೂರು ಮಲ್ಲಿಗೆ ಇದೆಲ್ಲ ನಂದು ಪಿಟ್ಸತ್ತು ಮುಕ್ಕುಂಗ. ನಾ SSLC ಇಕ್ಕೊಂಬತ್ತು ನಾನು ಕನ್ನಡತ್ತಲ್ಲಿ ಅಪ್ಪ ಇಡೀ ಯೂನಿವರ್ಸಿಟಿಗೆ ಹೈಯೆಸ್ಟ್ ಮಾರ್ಕ್ ಇಡ್ತಂದೆ. ಅಪ್ಪ ನಕ್ಕ ವೆಂಕೋಜಿ ರಾವ್ ಅವಾರ್ಡ್ ಗಿಟ್ಟಿಂತ ಅದು ಹಿಂಗಂತಲ್ಲ ಕೊರಿಯ ಪ್ರೋತ್ಸಾಹ ಅಪ್ಪ ಕಿಟ್ಟಿಂತ ಅದ್ಲಾಯ್ತು. ನಾ ಕನ್ನಡ ಓದ್ರೆ ನಂದು ಮುನ್ನೋಲ್ ಕುಂಪೋಯೆ ಎಲ್ದೋ ಶುರುವಾಕೆ ಆಯ್ತು. ನಾ ಕನ್ನಡತ್ತಲ್ಲಿ ಎಲ್ದೋಗು ಶುರುವಾಯದ ಕಾಲ ನಾನು ಯಾರ ಚಿನ್ನಂಗೆ ನಾನು ಹೈಸ್ಕೂಲ್ ಇಕ್ಕೊಂಬತ್ತು ಪಿನ್ನ ಹೈಸ್ಕೂಲು ಅಲ್ಲಿ ಸಾರಿ ಕಾಲೇಜಲ್ಲಿ ಇಕ್ಕೊಂಬತ್ತು ನಾ ಪಡಿಸಿದ್ದು ಗೋವಿಂದಾಸ್ ಕಾಲೇಜಲ್ಲಿ ಹಂಗೆ ಪಡಿಸಿಟ್ಟ ಮತ್ತು ಪಿನ್ನ ಕೊರಿಯ ಈ ಓದುಲಾಯಿಟ್ಟು ನಾಕೆ ಎಲ್ದೋಗ ಅವಕಾಶ ಗಿಟ್ಟಿತ್ತು. ಕಂಟಿನ್ಯೂಸ್ ಓದುಲಾಯಿಟ್ಟು ಎಲ್ದ್ರೋ ಚೆಲ್ದ್ರು ಉಮ್ಮೆದ್ದು ಮನಸ್ಸಲ್ಲಿ ಬಂದದ್ಲಾಯಿತು ನಾನು ಎಲ್ದಗು ತೊಡಂಗೆ ಪಿನ್ನ ನಂದು ಲೆಕ್ಚರರ್ ಮಾರು ಮಾಸ್ಟರ್ ಮಾರು ಎಲ್ಲ ನಕ್ಕೆ ಚೆಮ್ಮೆ ಸಪೋರ್ಟ್ ಹಾಕಿದ್ದಾರೆ ಆ ಕಾಲದಲ್ಲಿ. പിന്നെ നാൻ എഴുപത്ത ജന്നൈ സവിൽ നൻ്റെ കോളേജ് തീന്ത് ആ കോളേജ് തീനപ്പ പിന്നെ നക്ക് കുറേ നാൻ സ്വർത്തക്ക് സേരകു രണ്ട് വർഷം പോയിന്ത് ആ അവധിയിൽ നാൻ മുണ്ടൻ്റെ ഇന്ന കാലത്തിലെല്ലാം നക്ക് നൻ്റെ ഒരു വലിയ ഹവ്യാസ ചെന്ന് ഓതു ഓതുറോ സാഹിത്യത്തെ ബി യോചന ആക്കോ എഴുതു ഇതല്ല നണ്ടൊട്ടു നൻ്റെ ഒരു ഫ്രണ്ട് ഇന്ത് അവിടെ നൻ്റെ അതിൽ നൻ്റെ സംബന്ധമേ ഹുസൈൻ ചെന്നിട്ട് സൂര്യൻ്റെ കഴിയാൻ അതിൽ എപ്പം നക്ക് നാൻ എന്ത് എഴുതിയിട്ടും സൂക്ക് ഓതുകയത്

ಇದು ಬಣ್ಣ ಬಣ್ಣದ ಬದುಕು. ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ಕವಯಿತ್ರಿ ಹಾಗೂ ಲೇಖಕಿ ಪ್ರಿಯಾ ಬಾಯಾರ್. ಕರೆ ಮಾಡಿ 6364204949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಇದ್ರ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇದೀಗ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಮಲಗುಡ್ಡೆ ಕಾರ್ಕಳ ಹಾಗೂ ಚಾನೆಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಶ್ರೀ ಶಾರದಾಂಬಾ ಯಕ್ಷಗಾನ ಅಧ್ಯಯನ ಕೇಂದ್ರ ಶಾರದಾ ನಗರ ಕೊಣಾಜೆ ಇವರಿಂದ ಮೈಮೆದ ಬಾಲೆ ಶ್ರೀಕೃಷ್ಣೆ 2ನೇ ಕಂತು.
1: ಜನ ಜಾನುವಾರು ಬತ್ತದಿತ್ತೆ ನೀ ತಾರಿಗೆ.

ದಾದ ಅನ್ಯಾಯ ಮತ್ತೆ ಎಲ್ಲ ನಿಂತಿದ್ದ ಆಯ ಬಗ್ಗೆ.

0: ಉತ್ತರಾದರ ಬಲಗೈ ಬಂಡೆಯನು ನಮ್ದರ ಶಕಟ ಆಸರೆ ನಿನ್ನ ಕೆರ್ಪನೇ ಆರ್ನ ಉದ್ದೇಶಕ್ಕೆ ಹಂಚಾದು ಎಂಕ್ಲೇಗ ಕೂಲ್ಯ ಕೊರ್ದು ಕಡಬರ್ತೇರಿ ಏರೆ ತುಂಬಲ್ಲ
1: ಶಕಟಾಸುರ.

0: ಇದುವರೆಗೆ ಇತ್ತೀಚೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಂಬ್ಳಗುಡ್ಡೆ ಕಾರ್ಕಳ ಹಾಗೂ ಚಾನಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ
1: ಶ್ರೀ ಶಾರದಾಂಬ ಯಕ್ಷಗಾನ ಅಧ್ಯಯನ ಕೇಂದ್ರ ಶಾರದಾನಗರ ಕೊಣಾಜೆ ಇವರು ನಡೆಸಿಕೊಟ್ಟ ಮೈಮೆದ ಬಾಲೆ ಸಿರಿಕೃಷ್ಣೆ ಈ ಯಕ್ಷಗಾನದ
0: ಎರಡನೇ ಕಂತು ಕೇಳಿತಿರಿ.
1: ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ಕವಯಿತ್ರಿ ಹಾಗೂ ಲೇಖಕಿ ಪ್ರಿಯಾ ಬಾಯಾರ್. ಕರೆ ಮಾಡಿ 6364204949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

0: നിക്ലിക്കുന്ന റേഡിയോ സാരംഗ് 107.8 FM ഇന്നത്തെ തുളു കാര്യക്രമങ്ങൾ നിക്ലിക മാത്രം മോക്കെ ദിഞ്ചി സൊൽമെലോ ഇന്നത്തെ ഈ കാര്യക്രമം ഇഞ്ചിപ്പ കർണാടക തുളു സാഹിത്യ അക്കാഡമി ഉന്നതലെക്കോടു കുഡ്ലദ തുളു ഭവനദ സിരിച്ചാവടിയുടെ നടത്തിന ബെന്നിദ പനിതൊമ്പ ഉദിപന തുളുവ ലോക്കൊടു പ്രൊഫസർ ബി എ വിവേക് റൈ ബെന്നിദ പനിതൊമ്പ വിവേക് റൈക്കുന്ന രണ്ട് ബൂക്കുല ബുടുകടെ തുളുവ ജാല പൊലി നാലാ ഇഴുത് നാലൂരുകോ ബരവ് സരവുദ തുലിപ്പു പാത്തര കത്തെ പൊർലു ഈ ലേസിഡ് പ്രൊഫസർ ബി എ വിവേക് റൈ അർണ ബൂക്കുലനു ബുടുകടെ മലത്ത് പാത്തിർന്ന ഹിരിയ സംശോധകര് അഞ്ചനെ നിവൃത്ത പ്രാംശുപാലരായിന ഡോക്ടർ പാതേക്കല്ലു വിഷ്ണു ഭട്ട് അർണ പാത്തരന്ന് കേനൊന്ന് പർക്ക
1: ഇനി ബൂക്കു ബുടുകടെ മലത്തിനാർ പെരിയ സംശോധകര് ഡോക്ടർ പാതേക്കല്ലു വിഷ്ണു ഭട്ട് യക്ഷഗാനദ എഡെഡ്ഡെ ബരവ് ബരത്തിനാറ് ಎಡೇನ ತುಲುಪೀತಿ ವಿಮರ್ಶಕಿರು ಕನ್ನಡ ಪ್ರಾಚಾರ್ಯರಾದಿತ್ತಿನಾರು ಭಾಗವತದ ಯಕ್ಷಗಾನ ಪ್ರಸಂಗಗಳು ಮೆರಿನ PhD ಸಂಪ್ರಬಂಧ ಅಂದಾಜಿ ಅಚ್ಪತ್ತೈನ ಎಡೆಡ್ಡೆ ಬೂಕುಲೇನು ಲೋಕೊಗು ಒದಗಾಯಿನಾರು ಉಷ ಬತ್ತ ಸೇರಿದಿನ ಮಾ ತೆರೆಗ್ಲ ಎಡೇನ ಪೊಲಬಿತ್ತಿನಾರು ಇನಿ ಲೋಕಾರ್ಪಣೆ ಆಯ್ನ ರಡ್ಡು ಬೂಕುಲೇನ ಬಗೆಟ್ ಇತ್ತೆ ಅರು ಪಾತರರಲ್ಲರು
2: ಶ್ರೀ ಗುರುಭ್ಯೋ ನಮಃ ಇನಿ ಯಾನ ಶಿಷ್ಯೆ പ്രൊഫസർ വിവേക് റൈക്കു ഗുരു ഇനി ആയനത്ത് ഏതോ വർഷം ഉണ്ടാവും അത് ഏതോ വർഷം എടുത്ത് ഇഞ്ചിയാണ് ശിഷ്യതേ ഉള്ളേ ഇനി പണ്ടതായ പണ്ട ഇനി ശിഷ്യെ ആരന വഞ്ചി പുസ്തകം ഇപ്പം ബുടുകട മുഴപ്പത് മാത്രമല്ല ഇന്ന ഓതലേ എന്ത് തോജാവന വഞ്ചി അവകാശം എനിക്ക് ഒതകത് പത്തുണ്ടത്ത അവ കൊഞ്ചി മാമല്ല ഭാഗ്യം എന്ന് എന്നൊന്നു കൊഞ്ച് നാല് പാത്രം മാത്ര പണപ്പെ നാലായിടത് നാലൂരുകു പണപ്പിന ഈ പുസ്തകം ഇന്ന് തുളു അക്കാഡമി ദുംബെ ബൊളുപ്പു കണ്ണത്തന ഒഞ്ചി കൃതി അവ റഡനെ അച്ചാത് ബത്തൊന്നുണ്ട് അതിന് പണ്ടിർ എന്നിട്ട് ആറ് തുളു അക്കാഡമി പ്രകടമത്തിന ബേത്ത് ബേത്തെ കൃതികളിലേക്ക് ആറ് വരെയുന്ന മതിപ്പ് അവ മാത്ര ഒട്ടാത്തുണ്ട് ആയിട്ട് അഖേരിത ഒഞ്ചി വരവ് രണ്ട് സാറത്തെ രണ്ടന ഇസ്വീട് ആരേക്ക് തുളു അക്കാഡമി വഞ്ചി മാനാധികം എടുത്തിട്ടുണ്ട് അപ്പക ആറ് പണ്ണ നാല് പാത്രമുണ്ട് അതിന് സുറൂട്ടാണ് ഇക്കലെ ഓതത് പണപ്പെ അവ ബാരി വിശേഷവാദുണ്ട് എനിക്ക് ഗ്യാനപുട്ടിന പുറത്തു എന്ന കെബിക്ക് പോറുന്ന പദക്കളു തുളുത്ത എന്ന നാലായി പന്തനക പിതാടുന്ന ശബ്ദങ്ങളു തുളുത്ത തടിയ കടത്ത് മുട്ടുചെത്തത് ജാലട് പുടർന്ന് പോവാനക കേന്ദ്രന ഇല്ല ബാക്കിലത കണ്ടൊടു നട്ടി നടപ്പുന പൊഞ്ചനക്കളെന്ന ഒബേലെ ദഞ്ചിത്തി പദോക്കുളു തുളുത്ത രാത്രി ജപ്പുനാക ഈ ലോക്കൊടതു വാവാ ലോക്കലേക്കേനു കൊനത് പോത്തിന അജ്ജിക്കത്തെക്കുളു തുളുത്ത ഇല്ല ബിത്തിരട് കണ്ടത കട്ട പൊണിട്ട് ആയിരട് ഈയരട് പാത്തര കൊഞ്ചി ഉദാഹരണയാത് പണ്ടൊന്ന് പന്തപ്പാടൊന്നിച്ചിന നുടിക്കട്ടുളു തുളുത്ത കോല നേമലേക്ക് പോതു കണ്ണു കൂറന്തു ജെത്തി തെപ്പുനാക കെബിക്ക് പോകുതു അകലിന് അലങ്കാ ഒന്നിത്തിന സന്ധി പാടുന്നുള്ളു തുളുത്ത ഇഞ്ച ಸುಮಾರು 55 ವರ್ಷ ತುಳುನು ಪಾತ್ರೊಂದು ಕೇನೊಂದು ಬತ್ತಿನ ಏನನ್ನು ಕೈಪತ್ತದ ಸಾದಿ ತೋಜಾದಿನ ಕುಲ್ಲದ ಮಣೆಪಾಡದು ನಾಲ್ಕು ಜನತೆ ಎದುರು ತಲೆ ತೇರ್ತದ ಉಂತು ಲೆಕ್ಕ ಮಳ್ತಿನ ತುಳು ತಪುದರ್ಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಬಲ್ಮನನು ದೆತ್ತೊನ್ನಾಗ ಎನ್ನ ಇಲ್ಲಿಡು ಎಂಕೇ ಸಮ್ಮಾನ ಮಲ್ಪನ ಉಲ್ಲಾಸಲ ನಾಚಿಕೆಲ ಒಂದುಂಡು ದಾರಿನ ಪಾತ್ರ ಅರೆ ಪಾತ್ರನವು ಇಂದನ ಸುರುಟ್ಟು ಪಣಪನೆ ಅಪ್ರಸ್ತುತ ಅಂದೇನು ಎನ್ನು ಜಿ ದಾನೆ ಉಂಡ ಈ ಮಾತ ತುಳು ಕೆಲಸದ ತುಳು ಬೇಲೆ ಬೆಂದನ ಈತ ಒಂಜಿ ಪರಿಶ್ರಮ ಉಂಡತ್ತ ಇಟ್ಟು ಪಿರಾವು ಹೆಂಚಿನ ಮನಸ್ಸು ವಾ ಧೋರಣೆಡು ಆರು ತುಳುನು ದೆತ್ತೊಂದೈರಿ ಆ ಈ ನಾಲ್ಕು ಪಾತ್ರ ಅವು ಬಹಳ ಮುಖ್ಯವಾಯಿನ ಒಂದು ಏನೆಂದೊಮ್ಮೆ ಇಂದು ಪುನರ್ಮುದ್ರಣ ಇಂದಿಟ್ಟು ಪೊಸತ್ತಿದ್ದೆ ಇಂದಿನ ಮಾತಿರ್ಲ ತೂದು ಪೆರು ಓದುದು ಪೆರು ಅಂದ ನೋಡಮೆ ಇಂದು ನಾಲ್ಕು ನಾಲ್ವರುಗು ಅವೇ ಒಂಜಿ ನುಡಿಗಟ್ಟೆ ಭಾರಿ ವಿಶೇಷದ ಪ್ರಾಯಶಃ ಒಂದ್ಲ ಒಂಜಿ ಪಾಡ್ದ ನೋಡೋದು ಇಪ್ಪ್ಯಾರ್ಲ ಯಾವು ಕೂತು ಜನ ಆತ ಪಾಡ್ದನ ಅಧ್ಯಯನ ಮಲ್ತನ ಎತ್ತು ನಾಲ್ಕು ನಾಲ್ವರುಗು ನಾಲ್ಕು ಬೂರಿನ ಒಂಜಿ ಪಾತ್ರ ಅವು ನಾಲ್ವರುಗು ಪದರದ ಪೋವಡು ಪಸರದ ಪೋಡು ಅಂಚಿನ ಪೊಸಕಾಲುಡು ಮಾತ ಈ ಬರವು ಸರವು ಬತ್ತಿ ಬುಕ್ಕ ಪುಸ್ತಕ ಮುದ್ರಣಾಪನ ಒಂಜಿ ಕ್ರಮ ಬತ್ತಿ ಬುಕ್ಕ ನಾಲ್ಕು ನಾಲ್ವರುಗು ಪೋಪನ ಸುಲಭ ಆಂಡ ಬೋಡಾಯಿಲೆಕ್ಕ ಅವು ಪೋಂಡು ಉಂಡ ಇಜ್ಜ ಅವು ಐಕ್ ಬೇತೆ ವಿಮರ್ಶೆ ಬೋಡು ಕನ್ನಡಡು ಒಂಜಿ ಪಾತ್ರ ಉಂಡು ಅವು ಪ್ರಾಚೀನ ಕಾವ್ಯಲಡಿ ಉಂಡು ಆರು ಎಕ್ಲ ಪ್ರಾಚೀನ ಕಾವ್ಯನೆಲ್ಲ ಪಾಠ ಮಾಡ್ತಾರೆ ಐಕ್ ಅರಸುನಾಕ್ಲಿನ ವಿಷಯ ಪೊಣ್ಪೊನೆ ಹೆಚ್ಚಾದು ಅವು ಷಟ್ಖಂಡಮಂ ಬಾಯ್ಕೇಳಿಸಿ ಬಾಯ್ಕೇಳಿಸು ಕನ್ನಡ ಉಂಡು ಬಾಯ್ಕೇಳಿಸೋದು ಮಂಡ ಇಡೀ ಆ ಊರಿನ ಮಂತ ಗೆಂದದು ಆಯನ ಆ ಅರಸನ ಆಜ್ಞೆ ಅಲ್ಪ ನಡಪಲೆಕ್ಕ ಮಲ್ಪುನ ಅರ್ಥ ಬಾಯ್ಕೇಳಿಸು ಎಂಚಿನ ಒಂಜಿ ಪದಪ್ರಯೋಗ ಬಂಡ ಆತ ವಿಶೇಷತೆ ಉಂಡು ಬಾಯಿ ಕೇಳಿದಂಚ ಬಾಯಿಂದ ಬಾಯಿ ಪಂಡಿನ ಪಾತ್ರ ಅರಸು ಬಾಯಿಡ್ ಪಂಡಿನ ಪಾತ್ರ ಷಟ್ಖಂಡ ಭೂಮಂಡಲ ಎಂಚಿನ ಉಂಡು ಅದೆ ಮಾತ ಅವು ಮುಟ್ಟುಡು ಬಾಯಿ ಕೇನೊಡು ಪಂಡನ ಕೇನೊಡು ಅವೇ ನಾಲಾಯಿಡ್ದು ನಾಲೂರುಗು ತುಳುಟು ಒಂಜಿನ ಮನೆ ಪಣ್ತೇರು ಕನ್ನಡಡು ಬುಕ್ಕೊಂಜಿನ ಮನೆ ಪಣ್ತೇರು ಅಂಡ ರಡ್ಲ ಭಾಷೆದ ವಿಶೇಷತೆ ಉಂಡ ಇಟ್ಟು ರೆಡ್ಡಿಟ್ಲ ಬಾಯಿ ಕೇಳಿಸು ಬಾಯಿನ ಬಾಯಿಡ್ ಪಂಡೈನ ಕೇಣ ಪಾವನ ಅವು ಕೇಳಿಸು ಅಂಚ ಅರಸು ಆಯನಾಯೇ ಆಯನ ಸೈನ್ಯದ ಶಕ್ತಿ ಉಪ್ಪು ದೂತೆರು ಉಪ್ಪು ಚಾರೆರು ಉಪ್ಪು ಚಾರಚಕ್ಷು ಅಂತ ಪುದಾರು ಅರಸುಗು ಆಯೇ ಆಯನ ಕೆಲಸದ ಆಕ್ಲ ಮೂಲಕನೇ ಮಾತ್ರ ಕೆಲಸ ಮಾಡ್ಕೊಂಡ್ವಿ ಆಯ್ಗೆ ತೂಪನ್ನೇ ಆಕ್ಲಿನ ಮೂಲಕ ಆಯ್ಗೆ ಹೆಂಚಿನ ವರದಿ ಬರೋಡು ಅಲ್ಪ ಅಂಚ ಆಯ್ ಪಣ್ಣ ಆಜ್ಞೆ ಹೆಂಚಿನ ಉಂಡು ಅಪ್ಪಣೆ ಹೆಂಚಿನ ಉಂಡು ಅವು ಮಾತ ಅಂಚಿಗೆ ಪೋಡು ಮಾತ ಈ ಜನತ್ತ ಮೂಲಕನೇ ಅಂಚ ಇಡೀ ಊರಿಗೂ ಕೆಣಪಾವನು ಆಂಡ ಹೊಸಕಾಲದ ವಿದ್ಯೆ ಅಂಚತ್ತು ಐಕು ನನ್ನ ನಾಲ್ಕು ಜನ ಕೆಲಸ ಉದ್ಯೋಗಕ್ಕೂ ಬತ್ತದು ಐನು ನನ್ನವರಿಯಾಗಿ ಪೋಲ್ ತೆರಿಪಾವನತ್ತು ಆ ಪುಸ್ತಕದ ಶಕ್ತಿ ಹೆಂಚ ಉಂಡು ಪಣ್ಣ ವಿಷಯ ಹೆಂಚಿನ ಉಂಡು ಅವು ತನ್ನಾತಗೆ ಪದರೊಂದು ಪೋಡು ತನ್ನಾತಗೆ ನಡತೊಂದು ಪೋಡು ಪೊರತೊಂದು ಪೋಡು ನಾಲೂರಿಗು ಪೋಡು ಅಂಚ ತುಳುತ್ತ ವಿಷಯ ನಾಲೂರಿಗು ಪೋಡು ಉಂಡದೆ ಆರನ ಉದ್ದೇಶ ಅಂಚನೆ ಆರು ಮಾತೆರಗ್ಲ ಈ ಮುನ್ನುಡಿ ರೂಪದ ಪಾತ್ರನ ಬರೆದು ನಾಲೂರಿಗು ಪೋವಾಡು ನಾಲೂರದ ಜನಕ್ಕೂ ಇಂತ ತಿಕ್ಕಾಡು ನಾಲೂರದ ಜನತ್ತ ಪ್ರೋತ್ಸಾಹ ಇಂದಕ್ಕೆ ಒದಗಡು ಅನ್ನದು ಒಂದು ಹಾರೈಕೆ ಮಾಡ್ತೀರಿ ಒಂದು ಎಡ್ಡೆಪ್ಪು ಬಯಕದೇರು ಆ ಲೇಖನ ಮಾತ ಈ ತುಳು ಬರವು ಸರವು ನಾಲಾಯಿಡ್ದು ನಾಲೂರಿಗು ಇಂದಿಟ್ಟುಂಡು ಇಂದು ಹೊರತ ಪುಸ್ತಕ ಮಾತ ಮುಗಿದು ಪುನರ್ಮುದ್ರಣ ರಡ್ಡನೆ ಹಚ್ಚಿ ಬತ್ತನವು ಭಾರಿ ಸಂತೋಷದ ವಿಷಯ ಇನಿತ್ತ ಇನಿ ಪೊಸತ್ತಾದ ಲೋಕಮುಖಕ್ಕೆ ಬರ್ಪನ ಈ ಪುಸ್ತಕ ಅವು ಪುದರ್ಲಂಚನೆ ಭಾರಿ ಎಡ್ಡೆ ಪುದರ್ ತುಳುವ ಜಾಲ ಪೊಲಿ ಪೊಲಿ ಪಂಡ ಎಡ್ಡೆಪ್ಪು ದಿಂಜದ ಬರ್ಪನ ಎಡ್ಡೆ ವಿಷಯ ಬಿತ್ತ ಬಿತ್ತ ಬರ್ಪನೆ ಪೊಲಿ ಪೊಲಿನ ಲೆಪ್ಪು ನಾನು ಬರಡು ಅಲ್ಪದ ಪೊಲಿ ಬರಡು ಆ ಜಾಲದ ಪೊಲಿ ಈ ಜಾಲ ಮಾತಾ ಜಾಲದ ಪೊಲಿಲ್ಲ ನಮ್ಮ ಜಾಲಕ್ಕೆ ಬರಾಡನು ವಾ ಲೋಕದ ಪೊಲಿಲ್ಲ ನನಗೆ ಬೋಡು ಅಂತ ಅಂಚ ಇಂದು ತುಳುವ ಜಾಲ ಪೊಲಿ ತುಳುವೇರ್ನ ಜಾಲ ಪೊಲಿ ತುಳುತ್ತ ಜಾಲ ಪೊಲಿ ಆ ಪೊಲಿ ಈ ಪುಸ್ತಕದ ರೂಪಡು ಬರ್ಪುಂಡು ಬತ್ತೊಂದುಂಡು ರಡ್ಡನೆ ಪುಸ್ತಕ ಅವುಲ ತುಳು ಅಕಾಡೆಮಿದಾಕಲು ಪ್ರಕಟ ಮಲ್ತಿನ ಈ ಪುಸ್ತಕ ರಡ್ಡನೆ ಪುಸ್ತಕ ಅಕ್ಲೇ ಮಲ್ತೀರಿ ಇಂದಿಟ್ಟು ಒಂಜಿ ಪಾತ್ರ ಪಣ್ತೀರಿ ಜಾಲ ಪೊಲಿ ಕೆನ್ನ ಮದಿಪು ಒಂದು ನಾಲ್ಕು ಪಾತ್ರ ಪಾತ್ರದಿರು ಇಂದಿಟ್ಟು ಬರೆತ್ತೀರಿ ಅವು ಇಂಚ ಉಂಡು ಈ ಎನ್ನ ಬೂಕುನು ಬೂಕುದ ಪಿದೈದ ಮೋನೆ ಬುಕ್ಕ ಉಲೈದ ಕೋಣೆಲು ಇದನ್ನು ಮಾತ ಪೊರ್ಲ ಕಂಟಿಡು ಅಚ್ಚಿಗೆ ಒಡ್ಡದು ಕೊರ್ತಾರೆ ಒಡ್ಡದು ಕೊರ್ತನಾರೆ ಯಾರನ್ನು ಮಾತ ಅಚ್ಚಿದಾಕ್ಲೆಲ್ಲ ಒಂಜಿ ವಂದನೆ ಮಾಡ್ತೀರಿ ಹೆಂಕ್ ಆ ವಂದನೆ ಮಲ್ಪು ನಾವು ಮಾತಾಡಲ್ಲ ಮಾತ ಪುಸ್ತಕಗಳು ಇಪ್ಪುಂಡವು ಅಚ್ಚಿಗೆ ಈಗಿನ ಬೇಕಲ್ಲ ಸಹಾಯ ಮಾಡ್ತೀರಿ ಅಂದ್ರೆ ಆಂಡ ಐಕು ಕೊರೋನಾ ಒಂಜಿ ಒಕ್ಕಣೆ ಉಂಡತ್ತ ಎನ್ನ ಬೂಕುದ ಪಿದೈದ ಮೋನೆ ಬುಕ್ಕ ಉಳೈದ ಕೋಣೆ ಪಿದೈದ ಮೋನೆ ಪಿದಾಯಿ ಒಂಜಿನ ಮನೆ ಇಪ್ಪುಂಡು ಅಂಡ ಉಳೈದ ಕೋಣೆ ಆ ಕೋಣೆಡ್ ವಿಷಯ ಇಪ್ಪುಂಡು ಬಜಿ ಪುಸ್ತಕ ಪಿದೈದ ಮೋನೆ ಮಾತ್ರ ಎಡ್ಡೈತಿಂಡ ಒಂದು ಉಳೈದ ಕೋಣೆಡಿಪ್ಪಿನ ವಸ್ತು ಹೆಂಚಿನ ಉಂಡು ಅವುಲ ಅಂಚನೆ ಬೋಡು ಐನು ಆತ ಪೊರ್ಲುಡು ಒದಗಾದು ಕೊರಡು ಆ ಕೆಲಸ ಆತಂಡ ಆರು ಪಣ್ಪೇರು ಇಂಚ ತುಳುತ್ತ ಒಂಜೊಂಜಿ ನುಡಿಗಟ್ಟು ಐನ ಮಾತ ದೆತ್ತೊಂದು ಅವು ಚಾಲ್ತಿ ಕೊರಪಿಲ ಕಲ ಅವಡು ಆ ತುಳು ಒರಿಯೋಡು ಒಂದು ಅರೆನ ಒಂಜಿ ಮನಸ್ಸು ಉಂಡು ಐಕ್ ಬೋಡಾದು ಈ ಈ ಒಂಜಿ ಪಾತ್ರ ಪಂಡರತ ಪಿದೈದ ಮೋನೆ ಉಳೈದ ಕೋಣೆ ಅವೇ ಈ ಉಳೈದ ಕೋನಡು ನನಂಜಿ ಒಂಜಿ ಲೇಖನ ಉಂಡು ಅವು கேலைப்பு பெருடைய என்று புஸ்தக நம்ம சின்ன பக்கம் விட்டுருந்தோம். ஐக்கியம் பெருன கொஞ்சம் பாத்திரம் அவ்வளோ கொஞ்சம் கிளவு பூட்ட உண்டவு இந்த எல்ல லேகனெல்லாம் உள்ள தீர்க்க லேகனெல்லாம் உண்டு சுருத்த இத்த பண்ட நாலாயிரத்து நாலூறு இப்பன மதிப்பு அவு மாதா எல்லெல்லிய பரஹா உப்புனைட்டு இந்த சூர் மல்ல காத்திரதாவில் உண்டு பதினைந்து இருபது புட்டத்தாவில் உண்டு துளுட்டு கிரந்த விமர்ச எஞ்ச மழ்பூடு ஆரே சாதி தோஜா சரி பத்து இருபது புட்ட பரேனாக எஞ்ச பரையோடு அயின் வாவா விஷயம்னு எஞ்செஞ்ச தெத்துண்டு எஞ்செஞ்ச கிரமப்பிரகாரவாது பரிச்சயம் எழுத்துக்கொரோடு விமர்சம் எழுப்போடு மாதா ஆரனாவே கொஞ்சம் மாதிரி உண்டு அயினுக்கு இந்த தோது பாதி கொடுத்தார் கிளப்பு பெரடே சின்ன பக்க விடுற புஸ்தகம் பரேனாவும் அவளும் கொஞ்சம் பாத்திரம் இன்ச்சினவன் பரவுத கலட்டு பெந்தன சின்ன பக்க விடுறன ஒஞ்சொஞ்சி கபி தொடலா பிதைத மோனே உழைத பேனே தோஜுண்டு இத்தனம தூயினே பிதைத மோனே உழைத கோணே ஐக்கு அர்த்த பேத்து பிதைத மோனே உழைத பேனே ஐக்கு அர்த்த பேத்து எஞ்ச ஒஞ்சே நுடிகட்டுன பேத்தபேத்த ரூபடு அயனே திருகாது பண்ட பரிணாமனே பேத்தே அபாஷத சக்தியவு ஆ சக்தின் ஆறு பட இலக்க உபயோகம் அல்பணும் சாமர்த்திகன் ஆறு படைத்தேர் பிதைத மோனே உழைத பேனே தோஜந்தலிக்க உப்பு பிதைத மோனே ஆண்டா உழை பேனே உப்பு உழை பேனே இத்தனையே எனக்கு பேனே உண்டும் தோஜிப்பாயர் ஆயகு ஆப்புஜி ஏதோ சர்த்தி ஐக்கு பிதை மோனே கொஞ்சம் பேத்த வேஷப்பாடுப்பே ஆ தர்த்தம் உண்டாயிட்டு அஞ்சா ஈ பொச பூக்குடு சுருட்டு கெலவு பத்திய பாக ஈ சுருட்டு வஞ்சி பத்திய பாக இட்டு கெலவு பத்தியோடு அவு ஹெச்சாது ஆறு ஜெர்மனி எடுதுக்கு ஜெர்மனி எடுப்பனாக அல்ப ஜெர்மன் பாஷத அத்தியனெல்லாம் மழ்த்தேரு அல்பத சாகித்ய அத்தியனெல்லாம் மழ்த்தேரு பன்னாக ஆரே பாத்தேர்னாக பண்டேரு யான் எட்டே ஜெர்மன் சாகித்யத கொஞ்சம் பிராத்தினிதிக கவன சங்கலனம் இத்தியாதி எல்லாம் தித்தொண்டு பத்து எழுத்துப்பாடுது அயின் புருஷத்தானாக போதுனு மனசாண்ட அயின் துளிட்டு எஞ்ச பாத்திரொழி எஞ்ச எஞ்ச அயின் கொண்டரொழி இந்த ஆலோசனை மழுத்து பரையுண்டு அஞ்ச பரையின கெலவு கவிதை இந்தட்டுண்டு இந்து ஈ கவிதை எஞ்ச அந்த இரு நிக்கலே பண்ணுடு நீரு சேப்புல தோட்டகு தோட்டகு நீர் சேப்புனா துளுநாடு தாவோ ஜெர்மனி தாவோ நான் கூத்துஜி மாதா கோடிப்பு ஆண்டா நீர் சேப்புன உண்டத்தா ஆ நீர் சேப்புன வந்து மாதா அவு கிருஷி தக்கலே கூத்துண்டு நீர் சேப்புன மண்ட இஞ்சான் நீர் சேப்புன ஐக்கு எங்கள அனுபவம் இத்தனாவே ஐக்கு சில்லி இந்த பேத்தே உண்டு கிள்ளி இந்த பண்ண போயிரு கிள்ளி பாலேதா கிள்ளி அத்தவா சில்லிடு நீர் சேப்புன அஞ்சா நீர் இத்தமந்த ஸ்பிரிங்க்லர் உண்டு இத்த இஜ்ஜி இத்த ஜோக்கலே கை துயர்ன இஜ்ஜி ஆறு பால்யடு தூத்தரு ஏன் தூத்த நம்ம மலத்தினாவும் நீர் சேப்புல தோட்டகு தோட்டகு நீர் சேப்போடுகே ஈ கவிதை தூலே இன்னொரு உதாரணை கொஞ்சம் மாத்திரம் பண்ணப்பே இடி பண்ணுறோம் போப்புஜி நீர் சேப்புல தோட்டகு ஜுவ புட்டடு பஜிருகு நீர் சேப்புல தோட்டகு ஜுவ புட்டடு பஜிருகு பற்பல நீர் அங்கலாப்பத மறக்கலேகு பற்பல அவைக்கு பஞ்சி நிலிக்கே திகரட செலிக்கே ஆண்டா மரப்படா புண்டெல புதேலனு பூக்காயி தெகிரந்தனேனு மரப்படா ஆலி பச்சித கரிய கோலுலனு பூ தைக்குலென நடுட்டு உரும்பி குடிப்புலேனு நீர் சேப்புல தோட்டகு ஜுவ புட்டடு பஜிருகு பாப்போ அவைக்கலா பாஜல ஆத்துண்டு தூலா நீர் நீர் சேப்புனே பச்சை பஜிருகு மாத்திர அத்து பற்பல நீர்னு காய்ச்சல் பூமிகளா பற்பல நீர்னு காய்ச்சல் பூமிகளா தன்மைனாவடு ஐத்த பஞ்சிலா தூலா நீர் சேப்பல தோட்டகு ஜுவ புட்டடு பஜிருகு இந்த துளு கவிதனா ஜெர்மன் கவிதனா நிக்கல் கீழ் நாக்கில் போனோடு ஜெர்மனிடது கொனத்தன வஞ்சி வஸ்து ஆண்டலா அவு எஞ்ச துளுத்த வஸ்துவே ஆத்தன்ற முழுப்பா அவு ஈ வஞ்சி பாஷாந்தர அத்வா அனுவாதத வைசிஷ்டிய பக ஆறு தெத்தன வஸ்துல அஞ்சனே ஈ நம்ம நாடுகு நம்ம ஜீவனுடு நம்ம அனுபவகு எஞ்சினவர் கொண்டு அஞ்சினை கொணத்தது அயன் துளுட்டு சுத்த துளுட்டு கொடுத்தீர் ಅನಿವಾರ್ಯಾಂಡ ಮಾತ್ರ ಬೇತೆ ಒಂಜಿ ಶಬ್ದ ಬರು ಬರವಾಡಾಂಡ ಅನಿವಾರ್ಯಾಂಡ ಇಂದಿಟ್ಟು ಜರ್ಮನ್ ಸಂಸ್ಕೃತಿದ ವಾ ಶಬ್ದಲ ಇದ್ದಿ ನಂಕೊತ್ತಾಬುಜ್ಜಿ ಯಾಕಂದ್ರೆ ನಂಕ ಜರ್ಮನ್ ಗೊತ್ತಿದ್ದಿ ಆಂಡ ಇಂದು ತುಳುತ್ತವೆ ನಮ್ಮ ಪ್ರಕಾರ ತುಳುತ್ತವೆ ಆರ್ಲ ಇಂದೇನು ತುಳುತ್ತಾ ಒಂದೇ ಮಲ್ತಿದ್ರಿ ಇಲ್ಲದ ಪುಗೆ ಅಂತ ನನಂಜುಂಡು ಕೆರೆತ್ತ ಬರಿಟ್ಟು ಕೆದುತ್ತ ಬರಿಟ್ಟು ಮರಕ್ಕುಲ ನಡುಟ್ಟು ಒಂಜಿ ಎಲ್ಲ ಇಲ್ಲ ಐತ ಮಾಡಿಡ್ದು ಲಕ್ಕಂಡು ಅಟ್ಟಿಲ್ದ ಪುಗೆ ಆ ಪುಗೆ ಇಜ್ಜಿಂಡ ಏತು ಕಾಲಿ ಕಾಲಿ ತೋಜುದವು ಮಾತ ಆ ಇಲ್ಲ ಆ ಮರಕ್ಕುಲು ಆಕೆದು ಏತು ಕಾಲಿ ಕಾಲಿ ತೋಜುದು ಏತೊಂಜಿ ಅರ್ಥ ಉಂಡು ನಮ್ಮ ಆಲೋಚನೆ ಮಾಡ್ಬೋದು ಇಂದುಲ ಜರ್ಮನಿದವು ಸ್ಯಾಂಟಿಯಾಗೋ ಚಂದ್ರನ ನಲಿಪಾಟಿ ಇತ್ಯಾದಿ ಸ್ಯಾಂಟಿಯಾಗೋ ಎಂಚಿನಕ್ಕೆ ಬತ್ತಂಡ ಅವು ಅಯ್ಯನ ಬದಲಾವಣೆ ಮಾಡ್ಬಾರ ಬಲ್ಲಿ ಅಂಚ ಕಾರಣ ಅವು ಬತ್ತಂಡ ಇಜ್ಜಂಡ ಇಂದುಲ ತುಳುವೇ ಆತು ಅಂಚ ಜರ್ಮನ್ ಜೋಕಲಿನ ಕವಿ ತೋಲೊಂದುಂಡು ಎಂಚ ಇಡೀ ಲೋಕಡು ಜೋಕ್ಲು ಒಂಜೆ ರೀತಿ ಯೋಚನೆ ಮಲ್ಪಿರೋ ಒಂಜಿ ಬುಕ ಎಡ್ಡ ಬುದ್ಧಿವಂತರ್ನಕ್ಲ ಎಂಚ ಒಂಜೆ ಲೆಕ್ಕ ಯೋಚನೆ ಮಲ್ಪಿರೋಂದ್ಲ ಮತ್ತೆ ಪಣಪಿರು ಒಂಜಿ ಜೋಕ್ಲೆ ಪದ್ಯ ಒಂಜಿ ಬಂಗಾರ ಪಕ್ಕಿ ಬಂಗಾರ ಪಕ್ಕಿ ಒಡಗಿ ಪಿದಾಡ್ದ ರಾವಂದು ಪೋಲ ನಿನ್ನ ಗೋಡು ಕನಲ ನೈತಪ್ಪೋನು ಒಂಜಿ ಎಂಕ್ ಒಂಜಿ ನಿಕ್ ಒಂಜಿ ಪಾಪದ ಜೋಕುಳಿಗೆ ಒಂಜಿ ಪಾಪದ ಜೋಕುಳಿಗೆ ಎಂಚ ತುಳುತ್ತ ಭಾವನೆ ಸರಿಯಾದ ತುಳುನಾಡು ತುಳುತ್ತ ಒಂಜಿ ಬಾಲೆ ಪನ್ಪುನ ಒಂಜಿ ಪದ್ಯದ ಲೆಕ್ಕ ಉಂಟು ನಮ್ಮ ಇಂದನು ಆಲೋಚನೆ ಮಾಡ್ಕೊಳ್ಳಿಂದಿಟ್ಟು ಇಂಚ ಪದ್ಯ ರಚನೆ ಇಡ್ಲ ಆರಿನ ಸಾಮರ್ಥ್ಯಗೆ ಅವು ಎಂಚ ದಾನೆ ನಂಗೆ ಸ್ಪಷ್ಟವಾದ ಇಂದಿಟ್ಟು ಗೊತ್ತಾಪುಂಡು ಒಂಜಿ ರಡ್ಡು ಆರಿನ ಪಾತ್ರದ ಉದಾಹರಣೆ ಕುರಿದು ನಾನು ದುಂಬು ಪೋಪೆ ಇಂಗ್ಲೀಷ್ ಕವಿ ತೊಳೆ ತುರು ಸುರ್ಪು ಅಂದ ಒಂಜಿ ಲೇಖನ ಉಂಡು ಇಂಗ್ಲೀಷ್ ಪ್ರಾಧ್ಯಾಪಕರಾಯಿನ ಶೀನಾ ನಾಡೊಳಿ ಇಂಬೆರ್ನ ಇಂಗ್ಲೀಷ್ ಕವಿತಲಿನ ತುಳು ತರ್ಜುಮೆ ರೂಪಕ್ಕೂ ಇರ್ ಆರ್ ಬರೇ ನಾವು ಆಯ್ತು ಆಯ್ನ ವಿಶೇಷತೆ ಹೆಂಚಿನಂತ ಪಣ್ಪೀರು ಆರಿಂದ ನನ್ನೊಂಜಿ ಮಲ್ಲ ಕಾಣಿಗೆ ಪಂಡ ಆರು ಉಂಡು ಮಲ್ತಿನ ತುಳುತ್ತ ಪೊಸದೇಕಿದ ನುಡುಗಟ್ಟು ನುಡಿಗಟ್ಟು ಇಂದು ಮಾತ ತುಳು ಬರವುದ ಕರಿಕೆಗೆ ಬೂರ್ನ ಪೊಸ ಬಿದೆಕ್ಕುಳು ತುಳು ಭಾಷೆದ ತುಳು ಬರವುದ ಬುಳೆಚಿಲುಗು ಇಂಚಿತ್ತಿನ ಶಬ್ದ ಸಂಪತ್ತುಲು ಮಲ್ಲ ಸೇರಿಗೆ ಅಂದು ಯಾನು ಪನ್ಪೆ ಅಂಚ ಈ ಕಾರಣ ಯಾನು ತುಳು ನಿಘಂಟಿಲ್ಲ ಕೆಲಸ ಯಾರು ಸಲಹೆಗಾರರಾದ ಇತ್ತೇರಿ ತುಳು ನಿಘಂಟು ರಚನೆ ಅನಗ ಮುಳ್ಪ ತುಳು ನಿಘಂಟಿಟ್ಟು ಕೆಲಸ ಮಲ್ತನ ಅಶೋಕ ಆಳು ಇರಲ್ಲ ಉಳ್ಳೆ ರೆಂಕ್ಲ ಒಟ್ಟಿಗೆ ಸಹೋದ್ಯೋಗಿಲಾದು ತುಳು ನಿಘಂಟು ರಚನೆ ಇಡು ಕೆಲಸ ಮಲ್ತದ ಏತೋ ಶಬ್ದ ಬಾಕಿಯಾಯಿನ ಉಪ್ಪು ಐಡದು ಬುಕ್ಕ ತುಳು ನಿಘಂಟು ಪ್ರಕಟ ಆಯ್ನೆ ಇಡ್ದು ಬುಕ್ಕ ಏತು ಸೃಷ್ಟಿ ಅದನ್ನ ಅದನ್ನು ಟಂಕಿ ಸಾವನೆ ಅಂದ್ಕೊಂಡ್ಪಿರತ್ತ ಅಂಚ ಟಂಕಣ ಆಯ್ನ ಏತೋ ಶಬ್ದ ರೂಪ ಉಪ್ಪು ಅವು ನನತ್ತ ನಿಘಂಟು ಪರಿಷ್ಕರಣಡು ಸೇರಡು ಇಜ್ಜಂಡ ಬೇತೆ ಒಂಜಿ ನಿಘಂಟು ಹೆಚ್ಚುವರಿ ಸಂಪುಟ ಬರಡು ಪ್ರೊಫೆಸರ್ ರೈಕ್ಳಿಗೆ ಅಂಚಿನ ಪೊಸ ಪೊಸ ಶಬ್ದ ಬರಡು ಒಂದುಂಡು ಆಂಡ ಆ ಪೊಸ ಶಬ್ದ ನಮ್ಮ ಸಾಂಪ್ರದಾಯಿಕವಾಯಿನ ಅಥವಾ ನಮ್ಮ ಭಾಷಾ ಸ್ವರೂಪ ಇಂಚಿನ ಉಂಡು ಆ ಸ್ವರೂಪವು ಭಿನ್ನವಾದ ನನಕ್ಕೆ ನಾನು ಯಾರ ಒಂದು ಏಪಲ್ ಅಯ್ನೇ ಆಲೋಚನೆ ಮಾಡ್ಪೀರಿ ಆಲೋಚನೆ ಮಾಡ್ತೊಂದು ಪೀರಾರು ಕೋಡೆ ಯಾನು ಫೋನ್ ಇಟ್ಟು ಪಾತೇರಿ ಬಾತರ್ನಾಗ ಪಂಡೇರು ಆರೆಗೆ ಈ ನಮ್ಮ ಏತಲ ಬಳಕೆ ಮಾಡ್ಕೊಂಡು ಕೃತಕ ಅಂದ ಒಂಜಿ ಶಬ್ದ ಉಂಡು ಅವು ಸಂಸ್ಕೃತ ಶಬ್ದ ಐಕ್ ತುಳುಟೆಂಚಿನ ಪಣೋಳಿ ಇತ್ತ ಕೂಡಲೇ ಈರ ಪಣ್ಣೋಡು ಅಂದ ಪರೀಕ್ಷೆ ಮಾಡ್ಪಾರ ಪಣ್ಣೆತ್ತು ಪಂಡೇರು ಕೂಡಲೇ ಪಣ್ಣೋಡು ಅಂದ ಮಣ್ಣೆತ್ತು ಒಂದು ಆಲೋಚನೆ ಮಾಡ್ಕೊಳ್ಳಿ ಇಂಚ ತುಳುತ್ತ ಬಗ್ಗೆ ಏರು ಆಲೋಚನೆ ಮಾಡ್ತೊಂದು ಉಳ್ಳೇರು ಅಕ್ಲೇಗೆ ಹೊಸ ಹೊಸ ವಿಷಯ ಆರು ಕೊರೊಂದು ಉಳ್ಳೇರು ಅಯ್ಯನು ತಗೋಡು ಬೇತಲ ಲೇಖನಡು ಅಯ್ಯನ ಪಣ್ತೇರು ದೇವಿಕಾ ನಾಗೇಶ್ ಇರನ್ನ ಬೊಲ್ಪುದಪ್ಪ ಅಂತೆ ಉಳ್ಪದ ಪ್ರಕಟಣೆವು ಐಟು ಸುರೂಟಾರ ಪಾಣ್ಪೇರು ಈ ತುಳು ಕವಿತಲನ ಗೊಂಚಿಲಿಡ್ದು ಕವಿತಲನ ಮಲ್ಲ ಶಕ್ತಿ ಪಂಡ ತುಳು ಬಾಸಿಡು ಇನಿ ಬಳಕಿಡು ಇಜ್ಜಂದಿನ ದೇಸಿ ಶಬ್ದಲನ ಆರು ಇಂದಟ್ಟು ಗಳಸಿನವು ದೇಸಿ ಶಬ್ದ ಎಂಚನ ಉಂಡು ಅಯ್ಯನು ನಮ್ಮ ಗಳಸೋಡು ನಮ್ಮ ಉಪಯೋಗ ಮಾಡ್ಪೋಡು ಉಪಯೋಗ ಮಾಡ್ತಂಡ ತನ್ನಿತಾನಾದವು ಬೂರದು ಪೋಪುಂಡು ರಟ್ಟದು ಪೋಪುಂಡು ಉದುರದು ಪೋಪುಂಡು ಇಜ್ಜಿ ಅವು ಬುಕ್ ಆ ಶಬ್ದ ಇಜ್ಜಿ ಬಳಕೆಗೆ ಬರ್ಪುಜಿ ಇನಿ ಸಹಜವಾದ ಯಥವ ಶಬ್ದ ನಂಕ್ ಬಳಕಡೆ ಇಜ್ಜಂದೆ ಪೋಯಿನ ಉಂಡು ವಸ್ತು ಪೋನಾಗ ಅವಲ ಪೋಪುಂಡು ಇತ್ತೆ ನೀರಿಗೆ ದುಂಬಾಂಡ ಕೆದುತ್ತ ನೀರನ್ನು ಬೋಯ್ಪ್ಯರ ಪಣೆ ಪಾಡೊಂಡುತ್ತೀರು ಆ ಪಣೆ അവിടൊന്നും ഉണ്ടായിട്ട് ഏത് ഐക്ക് ബെറിമറ ബേത്തെ മറായി ബേത്തെ നന്നല്ല ഭരണി ബേത്തെ ഏതുണ്ട് ഐക്ക് ശബ്ദ അവല ഇനിജി പമ്പ് ഉണ്ട് നമ്മുടെ പമ്പ് പൊസത്ത് പത്ത് ഒഞ്ചി പമ്പ് പത്തത് പണത്ത നൂത് ശബ്ദ പോണ്ടു ഇജ്ജി അതിന് നമുക്കിത്തെ പിറ ഗളസ്യര കൊണ്ടിരല സാധ്യ ഇജ്ജി ബളക്കെ മൽപ്പിരല സാധ്യ ഇജ്ജി ഞാനുണ്ട് ആ വസ്തുവെ ഇജ്ജി ആണ്ട ഏതോ നമ്മ അനിവാര്യവാദ ബുഡ്പോത്ത ബുഡ്ചി ബേത്തെ പൊസത്താവൊന്നു വാജനക്കളെ കടസുന പണപ്പുണ ഇജ്ജേ ഇജ്ജി മാത്ര ലേട്ടാപ്പുണ മാത്രം ഒഞ്ചേപ്പുണെ ആ ലേട്ട് ഒഞ്ചി പത്തത് കടസുന്ന ഏരേക്കല കടസുജ്ജി കടസുന ക്രമമാണ് ഇജ്ജി ഏരേക്കല മാത്ത ആയിട്ട് സമയക്ക് സരി ഉള്ളിരന്തത്തർത്ഥ ആ കടസുജ്ജി ലേട്ടാപ്പുണ്ടാത്തേ അഞ്ച ഇഞ്ച ഒഞ്ചി ബേത്തെ ഭാഷത ഒഞ്ചി ശബ്ദ നമ്മ കൊണത്തത് നമ്മുടെ ഏര് നമ്മ അജ്ജരനജ്ജരോ അത്ത ഏരെന്ന് ഏരേ കുത്തോ ആ കാലോട് നെഞ്ചി ഭത്തന ശബ്ദ മാത്ത പിതായി പോപ്പുണ്ട് ഇഞ്ച നമനെ അയിന് കീലിതത്ത് റട്ടാവ് നമ്മ ഭാഷ എടുത്ത് ഇഞ്ചി നായ രാമന്തും ധാരണ കൊഞ്ച് മനസ്സുണ്ടു അയിന് ഈ കെലവ് ലേഖനത കൊഞ്ചൊഞ്ചി വാക്യോട് ആറ് പണ്ടന ഉണ്ടു അത് നമ്മ മുൾപ്പ തെരയണോടാപ്പുണ്ട് ബേത്ത ബേത്ത എന്തിട്ട് കാദംബരി ഉണ്ടു അടുത്ത ബുക്ക ബേത്തെ ഭരവണി കെലവുണ്ട് തുളുട്ടു കാദംബരി എട്ട ദീർഘ കാദംബരികളാ ഭത്തന ഉണ്ടു അയിന് വിമർശമൽപ്പനകല ആതെ ആ കാദംബരിത മാത മർഗിനുള്ള തൂതു എഞ്ച നിരൂപണി മൾപ്പൊളിന്നുകൊണ്ട് ആറ് എന്നിട്ട് മൽത്തു തോജ് പാത് കുറത്തേർ ഉദാഹരണക്ക് ദെങ്കതുളൈ മൊങ്കൈ എന്നൊഞ്ചി ദീർഘലേഖനമുണ്ട് പത്ത് ഇരുവ പുട്ടത്താത്തുണ്ട് ആ അതിന് മാത നമ്മ ഓതുത്തുണ്ട ഈത്ത് മാത്ത എന്നിട്ട് ഒഞ്ചി പുസ്തകം ഈത്ത് മാത്ത ഉളായി ഉളായി പോതു തൂപ്പണ വിഷയം ഉണ്ടെത്താന്ന് നിനക്ക് ഗൊത്താപ്പുണ്ട് അതിന് ദത്ത് തോജാവണമെഞ്ചി മല്ല കെലസനാറ് എന്നിട്ട് മളത്തുതേര് അന്ന് നമ്മ ധാരാള പണോളി ആ കാദംബരി പണ്ട എഞ്ച ഉപ്പോട് ഒന്ന് ഒഞ്ചി പാത്തര പണിത്തരും എന്ത് ആ തൊടുത്ത കാദംബരി ഒഞ്ചയ്ക്ക് പണ്ണാവത്ത് ഒഞ്ചി സാഹിത്യ വിഷയമാവും ഏപ്പല ഒഞ്ചി കാദംബരി ഒഞ്ചി കോഴിട് പോത് ഉന്തരവല്ലി ഒഞ്ചി കോഴിട്ട് പോത് ഉന്തുന അത്തത്ത് അഞ്ചത്ത് ഉന്തരബല്ലി ഒന്തിരബല്ലി അയക്ക് പത്ത് കോടി ബോഡു പതിനാഞ്ച് സാധി ബോഡു അഞ്ചാതെ റാവോ റാവു കുറങ്കോ റാവന്തേനുദാണ് ബേ റാവോ റാവു കുറങ്കോ അവ കണ്ടട് പണപ്പുന ഒഞ്ചി കബിതാവും റാവോ റാവു കുറങ്കോ റാവന്തേനു ദാനുബേ അവ ഇടി എയ്ത്ത് വർണ്ണനെ പോണമെഞ്ചി തീരെ പദ്ധതി തുത്തല കുറങ്കോ തുത്താന്തേനു ദാനുബേ റാവോ റാവു കുറങ്കോ റാവന്തേനു ദാനുബേ കൈക്ക് കാജി തീല കുറങ്കോ ദിവന്തേനു ദാനുബേ അവ കുറങ്ങു കൊണ്ടുപോണത്ത് പൊഞ്ചനാക്കിൽ വാവാ ദുസ്തായിത്ത മാത്ത ഉണ്ട് അതിന് മാത്ത പണ്ടത് റാവോ റാവു കുറങ്ങ പണപ്പേര് ഞാൻ കേണ്ണാവും അഞ്ച ആ റാവോ റാവു കുറങ്കോന്ന് ഇന്ത്യക്ക് കൊഞ്ചി ജോഡിക്ക മൽത്തത് ആ കൊഞ്ചി സാഹിത്യ തത്വം പണപ്പേരാറ് റാവോ റാവു കുറങ്കോ റാവന്തേന ദാനബേ പന്നാക ഇടീ ബാന ഇടീ അക്കസോ നമുക്ക് റായറുണ്ട് നമ്മ അല്പമാത്ത ദിക്കിട്ടുള്ള റാവളി നമ്മ തൊട്ടില ബൂടുള്ള റാവളി ന്യൂജെർസിട്ടുള്ള റാവളി ഡെല്ലിട്ടുള്ള റാവളി നമ്മ ബേത്തെ ബേത്തെ നമ്മി പ്രയോഗശാലയുള്ള റാവളി സംശോധനട്ട് യൂണിവേഴ്സിറ്റിട്ട് അഞ്ചി അയക്ക് മാതാ ഒഞ്ചി അവകാശം ഉണ്ട് പണപ്പുണച്ചിന ഒഞ്ചി രൂപകദാർത്ഥല ഉണ്ട് അവ റാവോ റാവു കുറങ്കോ പണപ്പുണിട്ട് ഒഞ്ചി ജാനപദത ഒഞ്ചി വാക്യം തെത്തുണ്ട് ഇട്ട് ഏത് മാത്ത അർത്ഥ നമ്മ മൽപ്പൊളി എഞ്ച മാത്താന് അന്വയം മൽപ്പൊളി എന്ന് പറഞ്ഞു ആറ് തോജ്പാത കുറത്തേര് ഇഞ്ച പൊസത്ത് ബരപ്പുണാക്കിലേക്ക് പൊസത്ത് നാടുനാക്കിലേക്ക് സംശോധന മൽപ്പുണാക്കിലേക്ക് മാത്തരകല ഒഞ്ചി പൊസ പൊസ വിഷയക്കുറപ്പ അനേക വിഷയങ്ങൾ ഇന്നിട്ട് ഉള്ള ഹെച്ച സമയജാന്തി കാരണം ഞാൻ ദീർഘ പാത്ര പോപ്പുജി എന്നിട്ട് നനഞ്ചി വിഷയപ്പുണവും പദപത്തയ പണ്ടത് പദപത്തയ ആകാശവാണി ദക്കലന മംഗളൂർ ആകാശവാണി ദക്കലന ഒഞ്ചി യോജനവും തുളുത്ത വിശേഷവായന പദപ്രയോഗം ഉണ്ടത്ത ഈ പദപ്രയോഗം ഒരു ഒരു ഒഞ്ചി മൂജ് മിനിറ്റിന് മാത്ത പണ്ട് താപ്പിലേക്ക് ഒഞ്ചി പണോട് അയക്ക് ഉദാഹരണം ഇത്യാദി മാത്ത കുറോട് അഞ്ചിനായിട്ട് ഒഞ്ചി അയിനാജി സർത്തി ആറ് ആ കാര്യക്രമോട് ബത്തത് ആ പദപത്തയോട് കെലവ് ശബ്ദ വിചാര പണിത്തർ ആയിട്ട് ഹെച്ച ദീർഘ പണിരായിട്ട് അവകാശം എത്തി ഒഞ്ചി രണ്ട് മൂജ് മിനിറ്റിന് മാത്ത ആവോട് എന്നിട്ട് പദപത്തയായിട്ട് മുട്ട ബുക്ക ജോക്കുളു പരങ്കി പിളക്കായി മറിയാല ಗುಜ್ಜೆ ದಿ ಗುಜ್ಜೆ ಸೊಲ್ಮೆ ಇತ್ಯಾದಿ ಉಂಟು. ಸೊಲ್ಮೆ ಆರು ಸುರುಟ್ ಬರೀನ ಲೇಖನ ಆರೆ ಮಗಲನ್ನ ಪುದರ್ಲಾವೆ ಸೊಲ್ಮೆ ಪಂಡದು ಇಂದಿಡ್ದು ಅಕೇರಿಗೆ ಒಂಜಿ ತೆನಾಲಿ ರಾಮೆ ಬದನೆ ಕಂಡಿನ ಕತೆ ಎಂದೊಂಜಿ ಕತೆ ಕೊಡ್ತೇವೆ. ತುಳುಟು ಒಂಜಿ ಕತೆ, ಆ ಕತೆ ಅಯ್ಯನ ರೂಪಾಂತರ ಎಂಚಮಂತ ಉಂಡು ಅಂತ ಕೂಡ ಆಯ್ತು ಆರು ಕೊರ್ತೀರಿ. ಇಂದು ಈ ಪುಸ್ತಕದ ಅಕೇರಿದಾವು ಆರಿನ ಬ್ಲಾಗ್ಡ್ 2010 ಇಸವಿಡ್ ಕನ್ನಡ ಬರೆಯಿನ ಕನ್ನಡ ಬರುವುದ ಸಾರಾಂಶ ರೂಪದ ಒಂಜಿ ತುಳು ತರ್ಜುಮೆ ಇಂದಿಟ್ಟುಂಡು. ಬುಕ್ಕಂಜಿ ಬಂಡ ಇಂದೆತ್ತ ಭಾಷೆ ಆರು ಆರನವೇ ಭಾಷೆ ಅಯ್ಯನ ಉಪಯೋಗ ಮಾಡ್ತೀರಿ. ಆರೇ ಪಂಡಿಲಕ್ಕ ಎನ್ನ ಭಾಷೆ ವಿಟ್ಲ ಪುತ್ತೂರು ಆ ಪರಿಸರದ ಭಾಷೆಯಿಂದ ಅರ್ಪಣ್ತೀರಿ. ಆರು ನಾಲ್ವರ್ಗ ಆರು ಪೋತಿರು ನಾಲ್ವರುಡು ತುಳುನಲ್ಲ ತೂತಿರು ಕೇಂದಿರು ಉಪಯೋಗ ಮಾಡ್ತೀರಿ. ಅಂಡ ಆ ಭಾಷೆ ಎನ್ನ ಭಾಷೆಯಿಂದ ಆರು ಪಂಡುಂಡುಳ್ಳೇರು. ಅಂಡ ಇಂದಿಟ್ಟು ಮಾತಾಟ್ಲ ಒಂಜೇ ಭಾಷೆ ಇದೆ, ಚೂರು ಚೂರು ವ್ಯತ್ಯಾಸ ಉಂಡು. ಅವು ದಾನ ಏನ್ಬಂಡ ಆರನ ಕೆಲವು ಲೇಖನ ಆರು ಪಣ್ಣೆಯನ್ನು ಕೆಲವರು ಬರೆಯೋದು ಆಯ್ನು ಕೆಲವು ಬೇತೆ ಜನ ಅಯ್ಯನ ಈ ತುಳುತ ಲೇಖನ ರೂಪವು ಕಣತನಕ್ಲು ಬೇತೆ ಜನ ಅಂಚಾಯ ಕಾರಣ ಒಂಜೇ ಭಾಷೆ ಇದ್ದು ಚೂರು ಚೂರು ವ್ಯತ್ಯಾಸ ಉಂಟು. ಭಾಷೆ ಸ್ವರೂಪ ಚೂರು ಚೂರು ವ್ಯತ್ಯಾಸ ಉಂಟು. ಎಂಚಿನ ಇತ್ತಂಡಲ್ಲ ಆರನ ವಿಷಯ ಆರು ಪಣ್ಣೋಡಾಯ್ನವು ನೇರವಾದ ಸರಿಯಾದ ಇಂದಿಟ್ಟು ತೋಜದು ಬರ್ಪುಂಡು. ನಮ್ಮ ಈ ನಾಲಾಯ್ಡದ ನಾಲ್ವರುಗೂ ಎಂಚ ಬತ್ತಂಡ ಅವೇ ತುಳು ಜಾಲ ಪೊಲಿ. ಈ ಪೊಲಿ ಬೇತೆ ಬೇತೆ ಲೋಕೋಡದ ಇಂಚಿಗೆ ಬತ್ತದು ನಮ್ಮ ಪೊಲಿ ಹೆಚ್ಚದು ಐಡದು ಬುಕ್ಕ ಇಂದು ಮಾತ ಊರಲ್ಲ ಪದರೋಡು ಪಸರೋಡು ಪೋವಡು ಪಣ್ಪುನ ಒಂಜಿ ಆಶಯ. ಈ ಆಶಯಗ ಸರಿಯಾದ ಈ ಪುಸ್ತಕ ಭಾರಿ ಪುರ್ಲಡೆ ಬತ್ತಂಡು ಅಯ್ಯನ ತುಳು ಅಕಾಡೆಮಿ ದಾಖಲಪ್ಪಿದಾಯಿ ಪ್ರಕಟ ಮಲ್ತನೆ ಅಕಾಡೆಮಿಗಳ ಒಂಜಿ ವಿಶೇಷವಾಯಿನ ಒಂಜಿ ಪೆರ್ಮೆ ಐಟು ಉಂಡು ಅಂತ ಪಂಡದು ಈ ಒಂಜಿ ಲೇಸ್ಗೆ ಏನಲ್ಲ ಲೆತ್ತದೆ ಯಾನ ಆರನ ಶಿಷ್ಯ ತರಗತಿದ ಶಿಷ್ಯ ಪಾಠ ಕೇಳ್ದೆ ಐಟ್ಲ ಆರು ಎಮ್ ಎ ತರಗತಿಗೆ ಪ್ರಾದೇಶಿಕ ಅಧ್ಯಯನ ಅಂದೊಂಜಿ ಹೊಸ ವಿಭಾಗ ವಿಷಯ ಬಂದಾಗ ಐಟು ಸುರುಟು ಎಂಕ್ಲೆಗೆ ಯಾರು ಪಾಠ ಮಾಡ್ತಾನೆ ಐಟು ಯಾನು ಪ್ರಥಮ ವಿದ್ಯಾರ್ಥಿಯಾದ ಉಳ್ಳೆ ಆ ತುಳು ಮೂಜಿ ಸೆಮೆಸ್ಟರ್ದ ಅಥವಾ ಆರು ಹಿಂದೆ ಕೂತೀರಿ ಈ ಪ್ರಾದೇಶಿಕ ಅಧ್ಯಯನಡು ಐಟು ಒಂಜಿ ಸೆಮೆಸ್ಟರ್ಡ್ ತುಳುನಾಡಿನ ಇತಿಹಾಸ ಒಂಜಿ ಸೆಮೆಸ್ಟರ್ಡ್ ತುಳು ಭಾಷೆ ಜಾನಪದ ಸಾಹಿತ್ಯ ಇತ್ಯಾದಿ ಈತ ಮಾತ್ರ ಪುಸ್ತಕ ಊಲ ಪ್ರಕಟ ಆತ ಯಾ ಸಮಯಡು ಐಡು ಬುಕ್ಕ ಮೂಜನೇ ಸೆಮೆಸ್ಟರ್ ಯಕ್ಷಗಾನ ಸಾಹಿತ್ಯ ಮಾತೈತಿಂಡ್ರಿ ಅಂಚಾಯ ಕಾರಣ ಆ ನೆಂಪುಡು ಆರು ಎನ್ನ ಪುದರ್ನ ಸೂಚನೆ ಕೊಡ್ತಿರೋದು ಯಾನು ನೆನಪೆ. ಈ ಒಂದು ಅವಕಾಶ ತೆಕ್ಕನೇಕು ಯಾನೇ ಧನ್ಯತಾಭಾವ ಎನ್ನ ತೆಗೆ ಪಡೆಯೊಂದು ಈ ಪಾತ್ರಗೂ ಅಂತಿಮ ಬಿಂದು ದೀಪೆ. ನಮಸ್ಕಾರ.
1: ಗೇನೋ ಜಿಂಜಿ ಪಾತ್ರಗು ಬೂಕುಲೆ ಪರಿಚಯಗು ಸೊಲ್ಮೇಲೆ ಸರ್.
0: ಈತನೇಟ ಇಂಚಿಪ್ಪ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಲೆಕ್ಕೊಡು ಕುಡ್ಲದ ತುಳುಭವನದ ಸಿರಿಚಾವಡಿಡ ನಡತ್ತಿನ ಬೆನ್ನಿದ ಪನಿದೊಂಪ ಉದಿಪನ ಪ್ರೊಫೆಸರ್ ಬಿ ಎ ವಿವೇಕ್ ರೈಕುಲ್ನ ರಡ್ಡು ಬೂಕುಲೆ ಬುಡುಗಡೆ ತುಳುವ ಜಾಲಪೊಲಿ ನಾಲಾ ಇಡ್ದ ನಾಲೂರುಗು ಬರವು ಸರವುದ ತುಲಿಪು ಪಾತರ ಕತೆತ ಪೊರ್ಲು ಈ ಲೇಸಿಡು ಬೂಕುಲೆನು ಬುಡುಗಡೆ ಮಲ್ತದು ಐತ ಪೊಲಬುನು ಮಲ್ತುಕೊರ್ನ ಹಿರಿಯ ಸಂಶೋಧಕರು ಅಂಚನೆ ನಿವೃತ್ತ ಪ್ರಾಂಶುಪಾಲರಾಯಿನ ಡಾಕ್ಟರ್ ಪಾದೆಕಲ್ಲು ವಿಷ್ಣು ಭಟ್ ಅರ್ನ ಪಾತರನ್ನು ಕೇನೊಂದು ಬತ್ತಾರೆ ಕೇನೊಂದು ಪುಲೆ ರೇಡಿಯೋ ಸಾರಂಗ 107.8 FM.
3: ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಭಾಗವಹಿಸುವ ಅತಿಥಿ ಕವಯಿತ್ರಿ ಹಾಗೂ ಲೇಖಕಿ ಪ್ರಿಯಾ ಬಾಯಾರ್. ಕರೆ ಮಾಡಿ 6364204949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.
4: ಹೃದಯ ರಾಗ ಹೃದಯ ರಾಗ
0: ರೇಡಿಯೋ ಸಾರಂಗ ತುಳು ಪ್ರಸಾರಕ್ಕೆ ಏನೊಂದಲ್ಲ ರೀ ನನ್ನ ದುಂಬಗ್ ಕೆಲವೊಂದು ತುಳು ಪದಕುಲಿನಿಕ್ಕೆ ಏನೊಂದು ಬರ್ಕ.

ಈತನೇಟ ಕೆಲವೊಂಜಿ ತುಳು ಪದಕುಲಿನ ಕೇನೊಂದು ಬತ್ತರು. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರಿಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕ.

0: ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ಕವಯಿತ್ರಿ ಹಾಗೂ ಲೇಖಕಿ ಪ್ರಿಯಾ ಬಾಯಾರ್. ಕರೆ ಮಾಡಿ 6364204949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ಹೃದಯರಾಗ ಹೃದಯರಾಗ
2: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
3: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಹಲೋ, ಎಲ್ಲರೂ ಸ್ವಲ್ಪ ಈ ಕಡೆ ಕಿವಿಗೊಡಿ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಅರವಿಂದ್ ಬೋಳಾರ್ ಮಾತಾಡ್ತಾ ಇದ್ದೀನಿ. ನೀವು ಸಾರಂಗ್ ಕೇಳ್ತಾ ಇದ್ದೀರಿ ಅಲ್ವಾ? ಸಾರಂಗ್ ರೇಡಿಯೋ 107.8 FM ಇದನ್ನು ಯಾವಾಗಲೂ ಕೇಳ್ತಾ ಇರಬೇಕು. ಇದು ಬಣ್ಣ ಬಣ್ಣದ ಬದುಕು.

ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ಕವಯಿತ್ರಿ ಹಾಗೂ ಲೇಖಕಿ ಪ್ರಿಯಾ ಬಾಯಾರ್. ಕರೆ ಮಾಡಿ 6364204949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

ನಾನು ಕುಂಬಳೆ ಸುದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಜನಪದ ಗಮ್ಮತ್ತು.
1: ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ಕವಯಿತ್ರಿ ಹಾಗೂ ಲೇಖಕಿ ಪ್ರಿಯಾ ಬಾಯಾರ್. ಕರೆ ಮಾಡಿ 6364204949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ ಮೂಡಿ ಬರ್ತಾ ಇರತಕ್ಕಂತಹ ಈ ಆರೋಗ್ಯ ಸಾರಂಗ್ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಈ ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ನಾವು ಬೇರೆ ಬೇರೆ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಆರೋಗ್ಯ ಮಾಹಿತಿಯನ್ನು ತಿಳಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತೀವಿ. ಸೊ ಅದೇ ರೀತಿಯಲ್ಲಿ ಇವತ್ತಿನ ಈ ಒಂದು ಆರೋಗ್ಯ ಸಾರಂಗ್ ಕಾರ್ಯಕ್ರಮದಲ್ಲಿ ನಾವು ಪ್ರಮುಖವಾಗಿ ಮಾತನಾಡಬೇಕಾದಂತಹ ಒಂದು ವಿಚಾರಣೆ ಕೂಡ ಹೌದು, ಮಧುಮೇಹ, ಶುಗರ್. ನಾವು ಹೆಚ್ಚಾಗಿ ಪ್ರತಿಯೊರವರಲ್ಲಿ, ಇವಾಗ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಇವತ್ತು ಶುಗರ್ ಪೇಷಂಟ್ ಇರುವಂತಹ ಒಂದು ವ್ಯಕ್ತಿಯನ್ನು ನಮಗೆ ಕಾಣಬಹುದು. ಯಾಕಾಗಿ ಬರುತ್ತೆ, ಅದಕ್ಕೆ ಕಾರಣ ಏನು, ಅದನ್ನು ಯಾವ ರೀತಿಯಲ್ಲಿ ಪತ್ತೆ ಹಚ್ಚಬೇಕು, ಯಾವ ರೀತಿಯ ಲಕ್ಷಣಗಳು ಅದರಲ್ಲಿ ಗೊತ್ತಾಗುತ್ತೆ, ಆ ಪ್ರಾಥಮಿಕ ಹಂತದಲ್ಲಿ ನಾವು ಯಾವ ರೀತಿಯಲ್ಲಿ ಚಿಕಿತ್ಸೆ ಕೊಡಬೇಕು, ಇದರೆಲ್ಲದರ ವಿಚಾರವಾಗಿಯೂ ಕೂಡ ನಾವು ನೋಡಬೇಕಾದದ್ದು ಬಹಳ ಅನಿವಾರ್ಯತೆ, ಪ್ರಮುಖವಾದಂತಹ ಒಂದು ವಿಚಾರ ಕೂಡ ಹೌದು. ಸಣ್ಣ ಮಕ್ಕಳಲ್ಲಿಯೂ ಕೂಡ ಇವತ್ತು ಬರುವಂತಹ ಮಧುಮೇಹವನ್ನು ಕೂಡ ನಾವು ನೋಡಬಹುದು. ಏನಾಗಿರ್ಬೋದು ಇದಕ್ಕೆ ಕಾರಣ? ಸೊ ಇದರೆಲ್ಲದರ ವಿಚಾರವಾಗಿಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಖಂಡಿತವಾಗಿಯೂ ಕೂಡ ಮಾತನಾಡೋಣ. ನಮ್ಮ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಶಾರದಾ ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜು ಮತ್ತು ಆಸ್ಪತ್ರೆ ತಲಪಾಡಿ ಇಲ್ಲಿ ಮೆಡಿಕಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಹರ್ಷಿತಾ ಬಿ ಇವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನ ಬಹಳ ಪ್ರೀತಿಪೂರ್ವಕವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಡಾಕ್ಟರ್.
1: ಎಲ್ರಿಗೂ ನಮಸ್ತೆ.
0: ಈ ಮಧುಮೇಹ ಅನ್ನುವಂಥದ್ದು ಬಹುಶಃ ಇತ್ತೀಚಿನ ದಿನದಲ್ಲಿ, ಯಾಕಂದ್ರೆ ಇವಾಗ ನಮ್ಮ ಭಾರತದಲ್ಲಿ ಕೂಡ ಮಧುಮೇಹ ರೋಗಿಗಳ ಸಂಖ್ಯೆ ಹೆಚ್ಚುತ್ತಾ ಇದೆ, ಏನಾಗಿರ್ಬೋದು ಅದಕ್ಕಿಂತ ಮುಂಚೆ ಈ ಮಧುಮೇಹ ಎಂದ್ರೆ ಏನು ಅಂತ ನಮಗೆ ಗೊತ್ತಾಗಬೇಕಾಗಿದೆ. ಸೊ ಇದರ ಬಗ್ಗೆ ಒಂದು ವಿವರಣೆ ಕೊಡಬಹುದಾ?
1: ಮಧುಮೇಹ, ಇದನ್ನು ನಾವು ಡಯಾಬಿಟೀಸ್ ಅಥವಾ ಸಕ್ಕರೆ ಕಾಯಿಲೆ ಅಂತ ಕೂಡ ಕರಿತೇವೆ. ಇದಕ್ಕೆ ಮೇನ್ ಆಗಿ ಕಾರಣಗಳೇನೆಂದರೆ, ನಮ್ಮ ದೇಹದಲ್ಲಿ ರಕ್ತದಲ್ಲಿ ಸಕ್ಕರೆಯ ಅಂಶ ಜಾಸ್ತಿ ಆಗ್ತಾ ಉಂಟು. ಹೆಚ್ಚಿನ ಸಕ್ಕರೆಯ ಅಂಶ ರಕ್ತದಲ್ಲಿ ಜಾಸ್ತಿ ಆದ ಕಾರಣ ಜೀವಕೋಶಗಳಿಗೆ ಈ ಸಕ್ಕರೆಯ ಅಂಶ ಬಹುಮುಖ್ಯ. ನಮ್ಮ ದೇಹಕ್ಕೆ ಶಕ್ತಿ ಬೇಕಾದ್ರೆ, ಪ್ರತಿಯೊಂದು ಜೀವಕೋಶಕ್ಕೆ ಶಕ್ತಿ ಬೇಕಾದ್ರೆ ಸಕ್ಕರೆ ಅಥವಾ ಗ್ಲೂಕೋಸ್ ಅಂತ ಎಂತ ಹೇಳ್ತೇವೆ ನಾವು ಇಂಗ್ಲಿಷಲ್ಲಿ, ಅದನ್ನು ಸರಿಯಾಗಿ ಮೆಟಬಾಲಿಸಮ್ ಆಗಬೇಕು, ಅಂದರೆ ಅದು ಕರೆಕ್ಟ್ ಆಗಿ ಜೀರ್ಣ ಆಗಬೇಕು. ಅದಕ್ಕೋಸ್ಕರ ಒಂದು ಹಾರ್ಮೋನ್ ಅಗತ್ಯ, ಅದನ್ನು ನಾವು ಇನ್ಸುಲಿನ್ ಅಂತ ಹೇಳ್ತೇವೆ. ಈ ಇನ್ಸುಲಿನ್ ದೇಹದಲ್ಲಿರುವ ಮೇಧೋಜೀರಕಾಂಗ ಗ್ರಂಥಿಯ ಬೀಟಾ ಸೆಲ್ಸ್ ಎನ್ನುವ ಒಂದು ಜೀವಕೋಶದಲ್ಲಿ ಉತ್ಪತ್ತಿ ಆಗ್ತದೆ. ಈ ಸಕ್ಕರೆ ಕಾಯಿಲೆಯಲ್ಲಿ ಮುಖ್ಯವಾಗಿ ಈ ಹಾರ್ಮೋನ್ ಇದ್ದು ಕೊರತೆ ಇರ್ತದೆ. ಆದ ಕಾರಣ ಅವರಿಗೆ ಸುಸ್ತಾಗುವಂಥದ್ದು ಅಥವಾ ಗ್ಲೂಕೋಸ್ ಅವರಿಗೆ ಬಾಡಿಗೆ ಕರೆಕ್ಟ್ ಸಿಗುವುದಿಲ್ಲ, ಹಾಗೆ ಅವರ ದೇಹದಲ್ಲಿ ತುಂಬಾ ಬದಲಾವಣೆಗಳು ಕಾಣಿಸ್ತೊಡಗ್ತವೆ. ಸೊ ಇದರಿಂದ ಸುಸ್ತಾಗುವಂಥದ್ದು ಅಥವಾ ಪದೇ ಪದೇ ಮೂತ್ರಕ್ಕೆ ಹೋಗುವಂಥದ್ದು, ಪದೇ ಪದೇ ಹಸಿವಾಗುವುದು,
0: ಅನಾರೋಗ್ಯಕ್ಕೆ
1: ಅನಾರೋಗ್ಯ ಇದರಿಂದವೇ ಸ್ಟಾರ್ಟ್ ಆಗ್ತದೆ. ಬೇರೆ ಬೇರೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ. ಹೈಪರ್ ಟೆನ್ಷನ್ ಅಂದ್ರೆ ಅಧಿಕ ರಕ್ತದೊತ್ತಡ ಈ ತರ, ಮತ್ತೆ ಗಾಯ ಆದ್ರೆ ಗುಣ ಆಗುದಿಲ್ಲ, ಆತರ ಲಕ್ಷಣಗಳು ಶುರುವಾಗ್ತದೆ
0: ಬರುತ್ತೆ ಅಂತ. ಒಂದು ರೀತಿಯಲ್ಲಿ ನೀವು ಹೇಳುವ ರೀತಿಯಲ್ಲಿ ಅಂದ್ರೆ, ನಾವು ತಿನ್ನುವ ಯಾವುದೇ ಒಂದು ಆಹಾರದಲ್ಲಿ ಆ ಗ್ಲೂಕೋಸ್ ಮಟ್ಟ ಅಂತ ಏನಿರುತ್ತೋ, ಸೊ ಅದು ಏರಿಕೆ ಆಗಬಾರದು ಅಂತ.
1: ಹೌದು, ನಾವು ತಿನ್ನುವ ಆಹಾರದಲ್ಲಿ ಬೇರೆ ಬೇರೆ ಕಾರ್ಬೋಹೈಡ್ರೇಟ್ಸ್ ಇರ್ತದೆ, ಪ್ರೋಟೀನ್ ಇರ್ತದೆ, ಫ್ಯಾಟ್ ಇರ್ತದೆ. ಸೊ ಇದನ್ನು ನಾವು ಸರಿಯಾಗಿ ನಮ್ಮ ದೇಹ ಡೈಜೆಸ್ಟ್ ಮಾಡಬೇಕಾದ್ರೆ ಇನ್ಸುಲಿನ್ ಹಾರ್ಮೋನ್ ಮುಖ್ಯ. ಹಾಗೆ ಈ ಕೊರತೆ ಇರುವ ಕಾರಣ ಇವರಲ್ಲಿ ರಕ್ತದಲ್ಲಿ ಕಾರ್ಬೋಹೈಡ್ರೇಟ್ಸ್ ಲೆವೆಲ್ ಜಾಸ್ತಿ ಇರ್ತದೆ, ಜೀವಕೋಶಗಳು ಉಪಯೋಗ ಮಾಡಿಕೊಳ್ಳುವುದಿಲ್ಲ, ಯಾಕಂದ್ರೆ ಹಾರ್ಮೋನ್ ಕೊರತೆ ಇರುವ ಕಾರಣ. ಹಾಗಾಗಿ ರಕ್ತದಲ್ಲಿ ವೇಸ್ಟ್ ಆಗ್ತದೆ ಗ್ಲೂಕೋಸ್. ಅದಕ್ಕೆ ನಾವು ಟೆಸ್ಟ್ ಮಾಡುವಾಗ ಅಧಿಕ ಸಕ್ಕರೆಯ ಅಂಶ ಕಾಣ್ತದೆ ರಕ್ತದಲ್ಲಿ. ಅವಾಗ ಡಾಕ್ಟರ್ಸ್ ಹೇಳ್ತಾರೆ ನಿಮ್ಗೆ ಶುಗರ್ ಉಂಟು, ಡಯಾಬಿಟೀಸ್ ಉಂಟು ಅಂತ ಹೇಳ್ತಾರೆ.
0: ಈ ಮಧುಮೇಹ ಇದರಲ್ಲಿ ಟೈಪ್ಸ್ಗಳಿದೆಯಾ, ವಿಧಗಳಿದೆಯಾ?
1: ಹೌದು, ಡಯಾಬಿಟೀಸ್ ಅಥವಾ ಮಧುಮೇಹ ಇದರಲ್ಲಿ ತುಂಬಾ ವಿಧಗಳಿವೆ. ಟೈಪ್ ಒನ್ ಅಂತ ಹೇಳ್ತೇವೆ, ಅಂದ್ರೆ ಇದರಲ್ಲಿ ನಾವು ಮೇನ್ ಆಗಿ ಅವರು ಇನ್ಸುಲಿನ್ ಎನ್ನುವ ಒಂದು ಹಾರ್ಮೋನ್ ಮೇಲೆ ಸಂಪೂರ್ಣವಾಗಿ ಡಿಪೆಂಡ್ ಆಗಿರ್ತಾರೆ. ಅಂದ್ರೆ ನಮ್ಮ ದೇಹದಲ್ಲಿ, ಅವರ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗುದಿಲ್ಲ, ಯಾಕಂದ್ರೆ ಅದೊಂದು ಆಟೋ ಇಮ್ಯೂನ್ ಪ್ರಾಬ್ಲಮ್ ಅಂತ ಹೇಳ್ತೇವೆ. ಅಂದ್ರೆ ಅವರ ಜೀವಕೋಶವನ್ನು ಅವರ ದೇಹದ ರೋಗ ನಿರೋಧಕ ಶಕ್ತಿಯೇ ಅದು ಬೇರೆ ಫಾರಿನ್ ವಸ್ತು ಅಂತ ತಿಳ್ಕೊಂಡು ಫೈಟ್ ಮಾಡ್ತದೆ. ಅವಾಗ ಎಂತಾಗ್ತದೆ, ಆ ಜೀವಕೋಶಗಳೆಲ್ಲ ಕ್ಷೀಣಗೊಳ್ತಾ ಹೋಗ್ತದೆ. ನಾನು ಹೇಳಿದಲ್ಲ, ಮೇಧೋಜೀರಕಾಂಗ ಗ್ರಂಥಿಯ ಒಂದು ಜೀವಕೋಶದಲ್ಲಿ ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಆಗ್ತದೆ. ಆದ್ರೆ ಆ ಜೀವಕೋಶವನ್ನು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯೇ ಕಡಿಮೆ ಮಾಡುವ ತರ ಆಗ್ತದೆ. ಸಂಖ್ಯೆಗಳು ಕಡಿಮೆ ಆದ ಹಾಗೆ ಇನ್ಸುಲಿನ್ ಕೂಡ ನಮ್ಮ ದೇಹದಲ್ಲಿ ಕಡಿಮೆ ಆಗ್ತದೆ. ಹಾಗಾಗಿ ಈ ಟೈಪ್ 1 ಡಯಾಬಿಟೀಸ್ ಅಥವಾ ಮಧುಮೇಹದಲ್ಲಿ ಅವರಿಗೆ ನಾವು ಇನ್ಸುಲಿನ್ ಅನ್ನು ಇಂಜೆಕ್ಷನ್ ರೂಪದಲ್ಲಿ ನಾವು ಅವರಿಗೆ ಕೊಡಬೇಕಾಗ್ತದೆ. ಹಾಗಾಗಿ ಇದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣಿಸುವ ಮಧುಮೇಹ ಟೈಪ್ 1 ಅಂತ ಹೇಳ್ತೇವೆ. ಮತ್ತೆ ಟೈಪ್ 2 ಅಂದ್ರೆ ಅದರಲ್ಲಿ ನಾವು ಜೀವಕೋಶದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತದೆ, ಆದ್ರೆ ಅದನ್ನು ನಮ್ಮ ದೇಹವೇ ದೇಹದ ಜೀವಕೋಶಗಳು ರಿಸೀವ್ ಮಾಡಲಿಕ್ಕೆ ಅಂದ್ರೆ ಅದನ್ನು ತಗೊಳ್ಳಿಕ್ಕೆ ರೆಡಿ ಇರುವುದಿಲ್ಲ, ಅಂದ್ರೆ ಅಪೋಸಿಷನ್ ತೋರಿಸ್ತದೆ. ಹೀಗಾಗಿ ಟೈಪ್ 2 ಅಂತ ಹೇಳ್ತೇವೆ. ಮತ್ತೆ ಇನ್ನೊಂದು ಟೈಪ್ ಇದೆ, ನಾವು ಸಾಮಾನ್ಯವಾಗಿ ಗರ್ಭಿಣಿಯರಲ್ಲಿ ಕಾಣಿಸುವ ಸಕ್ಕರೆ ಕಾಯಿಲೆ, ಅದನ್ನು ನಾವು ಗೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಇದು ಸಾಮಾನ್ಯವಾಗಿ ಅವಧಿ ಮುಗಿಯುವಾಗ ನಾರ್ಮಲ್ ಆಗ್ತದೆ, ಅಂದ್ರೆ ಸಹಜ ಸ್ಥಿತಿಗೆ ನಮ್ಮ ದೇಹದ ಗ್ಲುಕೋಸ್ ಅಂಶ ನಾರ್ಮಲಿ ಬರ್ತದೆ. ಆದ್ರೆ ಕೆಲವೊಂದ್ಸಲ ಇದೇ ಕಂಟಿನ್ಯೂ ಆಗಿ ಟೈಪ್ 2 ಡಯಾಬಿಟಿಸ್ ಆಗುವ ಚಾನ್ಸಸ್ ಇರ್ತದೆ.
0: ಓಕೆ, ಹಾಗಾಗಿ ವಿಧಗಳಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಮಧುಮೇಹ ಇದೆ ಅಂತ ಕೂಡ ನಮಗೆ ಗೊತ್ತಾಯಿತು. ಸೊ ಇದು ಹೆಚ್ಚಾಗಿ ಯಾವ ವಯಸ್ಸಿನಲ್ಲಿ ಕಂಡು ಬರುತ್ತೆ?
1: ಸಾಮಾನ್ಯವಾಗಿ ಒಂದು 10% ನಷ್ಟು ಟೈಪ್ 1 ಡಯಾಬಿಟೀಸ್ ಇದೆ, ಮತ್ತೆ 70% ನಷ್ಟು ಟೈಪ್ 2. ಅಂದ್ರೆ ನಾವು ಒಂದು ರಿಸರ್ಚ್ ಮಾಡುವಾಗ ಇಷ್ಟು ಜನರಲ್ಲಿ ಇಷ್ಟು ಪರ್ಸೆಂಟೇಜ್ ಕಂಡು ಬಂದಿದೆ. ಟೈಪ್ 1 ನ ಜುವೆನೈಲ್ ಡಯಾಬಿಟೀಸ್, ಅಂದ್ರೆ ಅದನ್ನು ಚೈಲ್ಡ್ಹುಡ್ ಡಯಾಬಿಟೀಸ್ ಅಂತ ಹೇಳ್ತೇವೆ. ಅಂದ್ರೆ ಅದು ಚಿಕ್ಕ ಮಗು ಇರುವಾಗ ಅದು ಸ್ಲೋ ಆಗಿ ಸ್ಟಾರ್ಟ್ ಆಗುವಂತದ್ದು, ಅಂದ್ರೆ ಒಂದು ಸಣ್ಣ ಮಗು ಇರುವಾಗ ಶುರುವಾಗುವ ಡಯಾಬಿಟೀಸ್. ಟೈಪ್ 2 ಅಂದ್ರೆ ಅದು ಒಂದು 45 ಇಯರ್ಸ್ ಆದ್ಮೇಲೆ ಅದನ್ನು ಅಡಲ್ಟ್ ಆನ್ಸೆಟ್ ಅಂತ ಹೇಳ್ತೇವೆ, ಅಂದ್ರೆ ವಯಸ್ಕರಲ್ಲಿ ಕಾಣುವಂತಹ ಡಯಾಬಿಟೀಸ್.
0: ಓಕೆ, ಸೊ ಇದರ ಪ್ರಮುಖವಾಗಿ ನಾವು ಏನು ಲಕ್ಷಣಗಳನ್ನು ಯಾವ ರೀತಿಯಲ್ಲಿ ಪತ್ತೆ ಹಚ್ಚಬಹುದು?
1: ಸಕ್ಕರೆ ಕಾಯಿಲೆಯಲ್ಲಿ ಮುಖ್ಯವಾಗಿ ಗ್ಲುಕೋಸ್ ಅಂಶ ಸರಿಯಾಗಿ ನಮ್ಮ ದೇಹವು ತಕ್ಕೊಳ್ಳುವುದಿಲ್ಲ, ಹಾಗಾಗಿ ಒಂದು ಸುಸ್ತು ಒಂದು ಸಾಮಾನ್ಯವಾದ ರೋಗ ಲಕ್ಷಣ ಆಗಿರ್ತದೆ. ಸುಸ್ತು ಜೊತೆಗೆ ವೆಯ್ಟ್ ಲಾಸ್, ಅಂದ್ರೆ ತೂಕ ಕಡಿಮೆ ಆಗುವಂಥದ್ದು. ಯಾಕಂದ್ರೆ ನಮ್ಮ ದೇಹದಲ್ಲಿರುವ ಕೊಬ್ಬು ತುಂಬಿರುವ ಜೀವಕೋಶಗಳಿರ್ತವಲ್ಲ, ಅದರಲ್ಲಿ ತುಂಬಾ ಬದಲಾವಣೆಗಳಾಗ್ತವೆ. ಮತ್ತೆ ಪ್ರೋಟೀನ್ ಅಂಶ ಕೂಡ ದೇಹದಲ್ಲಿ ಕಡಿಮೆ ಆಗ್ತಾ ಬರ್ತದೆ, ಹಾಗಾಗಿ ಮಸಲ್ಸ್ ಬ್ರೇಕ್ ಆಗುವಂಥದ್ದು, ಮಸಲ್ಸ್ ಥಿಕ್ನೆಸ್ ಕಡಿಮೆ ಆಗುವಂಥದ್ದು, ಸ್ನಾಯುಗಳ ಸಪುರ ಆಗುವಂಥದ್ದು, ಹಾಗಾಗಿ ವೆಯ್ಟ್ ಕೂಡ ಕಡಿಮೆ ಆಗ್ತದೆ, ತೂಕ ಕೂಡ ಕಡಿಮೆ ಆಗ್ತದೆ.
0: ಓಕೆ, ಈ ರೀತಿಯ ಲಕ್ಷಣಗಳನ್ನು ಕೂಡ ನಾವು ಮಧುಮೇಹದಲ್ಲಿ
1: ಇದಲ್ಲದೆ ಹಲವಾರು ಲಕ್ಷಣಗಳಿವೆ. ಅಂದ್ರೆ ಪದೇ ಪದೇ ಮೂತ್ರಕ್ಕೆ ಹೋಗುವ ಹಾಗೆ ಅನುಭವ ಆಗುವಂಥದ್ದು, ಮತ್ತೆ ಇದರಿಂದಾಗಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್, ನಮ್ಮ ದೇಹದಲ್ಲಿ ಕೆಲವೊಂದು ಖನಿಜಾಂಶಗಳು ಕೂಡ ಬಹುಮುಖ್ಯ. ಈಗ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಜೀವಕೋಶಗಳು ಕೆಲಸ ಮಾಡಬೇಕಾದ್ರೆ ಒಂದೊಂದು ಖನಿಜಾಂಶಗಳು, ಹಾಗಾಗಿ ಇದರಲ್ಲಿ ಕೂಡ ಇಂಬ್ಯಾಲೆನ್ಸ್ ಆಗ್ತದೆ. ಯಾಕಂದ್ರೆ ನಮ್ಮ ಮೂತ್ರದಲ್ಲಿ ತುಂಬಾ ಎಲೆಕ್ಟ್ರೋಲೈಟ್ ಲಾಸ್ ಆಗ್ತದೆ ಪದೇ ಪದೇ ಮೂತ್ರ ಹೋಗುವ ಕಾರಣ. ಹೌದು, ಮತ್ತೆ ಗ್ಲುಕೋಸ್ ಅಂಶ ಕೂಡ ಯೂರಿನ್ ಮೂತ್ರದಲ್ಲಿ ಲಾಸ್ ಆಗುವ ಕಾರಣ ಹಸಿವಾಗುವಂಥದ್ದು, ಪದೇ ಪದೇ ಹಸಿವಾಗುವಂಥದ್ದು, ಮತ್ತೆ ಏನಾದರೂ ಗಾಯ ಆದರೆ ಗುಣ ಆಗುವುದಿಲ್ಲ, ಅದು ಕೂಡ ಬಹುಮುಖ್ಯವಾದ ರೋಗ ಲಕ್ಷಣಗಳಾಗಿರುತ್ತೆ.
0: ಓಕೆ, ಸೊ ಇನ್ನು ಮೈನ್ ಆಗಿ ನಾವು ನೋಡಬೇಕಾದದ್ದು, ಯಾಕಂದ್ರೆ ಇತ್ತೀಚೆಗೆ ನೀವು ಹೇಳಿದ ಹಾಗೆ ಒಂದಿಷ್ಟು ಟೈಪ್ಸ್ಗಳು ಕೂಡ ಇದೆ ಇದರಲ್ಲಿ, ಒಂದಿಷ್ಟು ಲಕ್ಷಣಗಳನ್ನು ಈ ರೀತಿಯಲ್ಲಿ ಕೂಡ ನಾವು ನೋಡಿಕೊಳ್ಬಹುದು. ಆದರೆ ಇದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಕಾರಣ ಅಂತ ಇರುತ್ತೆ. ಇತ್ತೀಚಿನ ಜೀವನ ಶೈಲಿ ಆಗಿರ್ಬೋದು, ಆಹಾರ ಕ್ರಮದಲ್ಲಿ ಒಂದಿಷ್ಟು ವ್ಯತ್ಯಾಸಗಳಾಗಿರ್ಬೋದು, ಇದೆಲ್ಲವೂ ಕೂಡ ಒಂದು ರೀತಿಯ ಕಾರಣಗಳು ಅಂತೂ ಕೂಡ ಬರುತ್ತೆ. ಸೊ ಪ್ರಮುಖವಾಗಿ ಮೈನ್ ಆಗಿ ನಾವು ನೋಡುವಂಥದ್ದು ಈ ಮಧುಮೇಹಕ್ಕೆ ಕಾರಣಗಳು ಏನೇನು?
1: ಕಾರಣಗಳು ಒಂದು ಆಟೋಇಮ್ಯೂನ್ ಕಾಸಸ್ ಇರ್ತದೆ, ಅದು ಜೆನೆಟಿಕ್ ಅಂದ್ರೆ ನಮ್ಮ
0: ವಂಶ
1: ಪಾರಂಪರೆ ಅಂತ ಹೇಳ್ತೇವೆ. 50% ಚಾನ್ಸಸ್ ಇರ್ತದೆ ಇಬ್ರು ತಂದೆ ತಾಯಿ ಇಬ್ಬರಿಗೂ ಶುಗರ್. ಮತ್ತೆ ಬೇರೆ ನಮ್ಮ ಜೀವನ ಶೈಲಿ, ಕಡಿಮೆ ದೇಹದ ಚಟುವಟಿಕೆಗಳು,
0: ವ್ಯಾಯಾಮವಿಲ್ಲ,
1: ಮತ್ತೆ ಆಹಾರದಲ್ಲಿ ಕೂಡ ನಾವು ಅಧಿಕ ಎಂತ ಬೊಜ್ಜು ಭರಿಸುವಂತ ಆಹಾರಗಳು, ಫ್ರೈಡ್ ಫುಡ್ ಅಂದ್ರೆ ಫ್ರೈ ಮಾಡುವಂತ ಆಹಾರಗಳು, ಬೇಕರಿ ಫುಡ್ಗಳು ಆ ತರ ಎಲ್ಲ ತಿಂದ್ರೆ ಅಧಿಕ ಬೊಜ್ಜು ಕಾರಣ ಆಗ್ತದೆ. ಈ ಬೊಜ್ಜಿನಿಂದ ಕೂಡ ಶುಗರ್ ಬರೋ ಚಾನ್ಸಸ್ ಇರ್ತದೆ. ಯಾಕಂದ್ರೆ ಒಂದು ಸ್ಟಡಿ ಅಥವಾ ಒಂದು ರಿಸರ್ಚ್ ಪ್ರಕಾರ ಹೊಟ್ಟೆಯ ಫ್ಯಾಟ್ ಜಾಸ್ತಿ ಇದ್ದವರಿಗೆ ಶುಗರ್ ಬರುವ ಚಾನ್ಸಸ್ ಜಾಸ್ತಿ. ಬೇರೆ ದೇಹದಲ್ಲಿ ಆ ಕೊಬ್ಬಿನಾಂಶ ಈಕ್ವಲ್ ಆಗಿ ಶೇರ್ ಆದ್ರೆ ಕಡಿಮೆ ಚಾನ್ಸಸ್. ಹೊಟ್ಟೆಯಲ್ಲಿ ಜಾಸ್ತಿ ಬೊಜ್ಜಿನಾಂಶ ಇದ್ರೆ ಜಾಸ್ತಿ ಚಾನ್ಸಸ್ ಇರ್ತದೆ. ಹಾಗೆ ಅಧಿಕ ಬೊಜ್ಜು ಕೂಡ ಒಂದು ಕಾರಣ. ಮತ್ತೆ ಎಕ್ಸಸೈಸ್, ಎಕ್ಸಸೈಸ್ ಅಥವಾ ವ್ಯಾಯಾಮ ಮಾಡದೇ ಇದ್ರೆ ಬೊಜ್ಜು ಹಾಗೆ ಉಳಿತದೆ. ಮತ್ತೆ ನಮ್ಮ ಆಹಾರ ಕ್ರಮಗಳು, ಇದೆಲ್ಲ ಮುಖ್ಯವಾದ ಕಾರಣಗಳಾಗಿದೆ. ಅದಲ್ಲದೆ ಸ್ಟ್ರೆಸ್ ಅಂತ ಅಧಿಕ ಒತ್ತಡ, ಕೆಲಸದ ಒತ್ತಡ, ಇದರಿಂದಾಗಿ ಕೂಡ ರಿಪೀಟೆಡ್ ನಮ್ಮ ತುಂಬಾ ಟೈಮ್ ಇಂದ ಸ್ಟ್ರೆಸ್ ಆಗಿದ್ರೆ ನಮ್ಗೆ ಅದರಿಂದ ಕೂಡ ಡಯಾಬಿಟಿಸ್ ಬರುವ ಚಾನ್ಸಸ್ ಇದೆ.
0: ಮಾನಸಿಕ ಒತ್ತಡ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಕೆಲಸದ ಒತ್ತಡ ಎಲ್ಲವೂ ಕೂಡ ಇದಕ್ಕೆ ಪ್ರಮುಖ ಕಾರಣ.
1: ಅದಕ್ಕಾಗಿ ಈಗದ ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಅನ್ನೋಂತೂ ತುಂಬಾ ಕಾಮನ್ ಆಗಿದೆ. ಯಾಕಂದ್ರೆ ಎಲ್ಲರೂ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಇದ್ದೇವೆ, ಎಲ್ಲರೂ ಅಧಿಕ ಒತ್ತಡವನ್ನು ಅನುಭವಿಸ್ತಾ ಇದ್ದೇವೆ ಎಲ್ಲರೂ ಜೀವನದಲ್ಲಿ. ಆದ ಕಾರಣ ಯೋಗ ಮತ್ತೆ ನ್ಯಾಚುರೋಪತಿ ಅಥವಾ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ಬಹು ಮುಖ್ಯ ಪಾತ್ರ ವಹಿಸ್ತದೆ ಡಯಾಬಿಟಿಸ್ ಅನ್ನು ಕಂಟ್ರೋಲ್ ಮಾಡೋದ್ರಲ್ಲಿ.
0: ಎಸ್ ಓಕೆ. ಯಾಕಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಅಂತ ಖಂಡಿತವಾಗಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಯೋಗ ಮತ್ತು ಈ ನ್ಯಾಚುರೋಪತಿ ಇದು ಯಾವ ರೀತಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮಧುಮೇಹವನ್ನು ನಿವಾರಿಸುವ ನಿಟ್ಟಿನಲ್ಲಿ? ಸೊ ಇದರ ಬಗ್ಗೆ
1: ನಾವು ಡಯಾಬಿಟಿಸ್ಗೆ ಬೇಕಾಗುವ ಕಾರಣವನ್ನು ನೋಡಿದ್ರೆ ಅದರಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಈಗ ಅಧಿಕ ಒತ್ತಡ ಕೂಡ ಒಂದು ಕಾರಣ. ಹೀಗೆ ಒತ್ತಡವನ್ನು ಕಡಿಮೆ ಮಾಡೋದ್ರಲ್ಲಿ ಯೋಗ ತುಂಬಾ ಬಹು ಮುಖ್ಯ. ಯಾಕಂದ್ರೆ ನಾವು ಯೋಗವನ್ನು ಮೈಂಡ್ ಬಾಡಿ ಮೆಡಿಸಿನ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಮನಸ್ಸು ಸರಿ ಇದ್ದಾಗ ಮಾತ್ರ ನಮ್ಮ ದೇಹ ಕೂಡ ಸರಿ ಇರುತ್ತೆ. ಹಾಗಾಗಿ ಯೋಗದಿಂದ ನಮ್ಮ ಮನಸ್ಸು ಶಾಂತವಾಗಿರ್ತದೆ, ಒತ್ತಡ ಕಡಿಮೆ ಇರ್ತದೆ, ನಮ್ಮ ದೇಹದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹಾರ್ಮೋನ್ಗಳು ಉತ್ಪತ್ತಿ ಆಗ್ತದೆ. ಇದಕ್ಕೆ ತುಂಬಾ ಆಸನಗಳಿವೆ, ಪ್ರಾಣಾಯಾಮಗಳಿವೆ. ಇದನ್ನು ನಾವು ದಿನನಿತ್ಯ ಒಂದು ಗಂಟೆಯ ಅಷ್ಟು ಹೊತ್ತು ಬೆಳಿಗ್ಗೆ ಅಥವಾ ಸಾಯಂಕಾಲ ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರೆ ನಮ್ಗೆ ಒತ್ತಡ ಕಡಿಮೆ ಇರ್ತದೆ. ಹಾಗಾಗಿ ನಾವು ಡಯಾಬಿಟಿಸ್ ಬರದ ಹಾಗೆ ಪ್ರಿವೆಂಟ್ ಮಾಡಬಹುದು. ಬಂದ ಮೇಲೆ ನೋಡುದಿದ್ರೆ ನಾವು ನಮ್ಮ ಆಹಾರದಲ್ಲಿ ನಾವು ಚೇಂಜಸ್ ಮಾಡ್ಕೊಳ್ಬಹುದು. ಅಂದ್ರೆ ಹೈ ಗ್ಲೈಸಿಮಿಕ್ ಫುಡ್ ಅಂತ ಹೇಳ್ತೇವೆ, ಕೆಲವು ಆಹಾರ ತಿಂದ್ರೆ ನಾವು ಕೂಡಲೇ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಅಧಿಕ ಆಗಿಬಿಡ್ತದೆ. ಈಗ ಆಲ್ರೆಡಿ ಅವರಿಗೆ ಸಕ್ಕರೆ ಅಂಶ ಜಾಸ್ತಿ ಇರುವ ಕಾರಣ ನಾವು ಮತ್ತೆ ಮತ್ತೆ ನಾವು ಹಾಗೆ ಆಹಾರವನ್ನು ಜಾಸ್ತಿ ತಿಂತ ಇದ್ರೆ ಅದ್ರ ಬದಲು ನಾವು ಕಮ್ಮಿ ಇರುವ ಗ್ಲೈಸಿಮಿಕ್ ಇಂಡೆಕ್ಸ್ ಫುಡ್ ತಿನ್ಬೇಕು, ಮತ್ತೆ ಹೈ ಫೈಬರ್ ನಾರಿನಂಶ ಜಾಸ್ತಿ ಇರುವ ಆಹಾರವನ್ನು ತಿನ್ಬೇಕು, ಮತ್ತೆ ಒಳ್ಳೆ ಕೊಬ್ಬಿನಾಂಶ ಇರುವ ಆಹಾರಗಳು, ನಟ್ಸ್ ಅಂತ ಹೇಳ್ತೇವೆ ಅಂದ್ರೆ ಡ್ರೈ ಫ್ರೂಟ್ಸ್, ಒಣ ಹಣ್ಣುಗಳನ್ನು ತಿನ್ನೋದು, ಮತ್ತೆ ಅಧಿಕ ಹಣ್ಣು ಮತ್ತೆ ವೆಜಿಟೇಬಲ್ಸ್ ಅನ್ನು ತಿನ್ನುವಂಥದ್ದು. ಇದರಿಂದ ನಮ್ಗೆ ಹೆಚ್ಚಿನ ಖನಿಜಾಂಶಗಳು ಸಿಗ್ತವೆ ದೇಹಕ್ಕೆ. ಈಗ ಡಯಾಬಿಟಿಸ್ನವರಿಗೆ ದೇಹದಲ್ಲಿ ಏನಾದರೂ ಗಾಯಗಳಿದ್ರೆ ಅಥವಾ ಇನ್ಫೆಕ್ಷನ್ಸ್ ಇದ್ರೆ ಬೇಗ ಗುಣ ಆಗುವ ಚಾನ್ಸಸ್ ಇರ್ತದೆ. ಅದಲ್ಲದೆ ನಮ್ಮದ್ರಲ್ಲಿ ಪ್ರಕೃತಿ ಚಿಕಿತ್ಸೆಯಲ್ಲಿ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇದೆ, ಮಸಾಜ್ ಮತ್ತೆ ಅಕ್ಯುಪಂಕ್ಚರ್ ಅಂತ ಇದೆ. ಅಂದ್ರೆ ದೇಹದಲ್ಲಿ ಒಂದೊಂದು ಪಾಯಿಂಟ್ಸ್ ಇರ್ತದೆ, ಅಕ್ಯುಪಂಕ್ಚರ್ ಪಾಯಿಂಟ್ಸ್ ಅಂತ, ಅದನ್ನು ನಾವು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಹೀಲಿಂಗ್ ಬೇಗ ಆಗ್ತದೆ ದೇಹದಲ್ಲಿ, ಮೆಟಬಾಲಿಸಮ್ಸ್ ಕೂಡ ನಾರ್ಮಲ್ ಆಗ್ತದೆ ದೇಹದ. ಅದಲ್ಲದೆ ಹೈಡ್ರೋಥೆರಪಿ ಅಥವಾ ನೀರಿನ ಚಿಕಿತ್ಸೆಗಳಿವೆ, ಇದರಿಂದಾಗಿ ಕೂಡ ದೇಹದ ರಕ್ತ ಸಂಚಲನೆ ನಾರ್ಮಲ್ ಆಗ್ತದೆ, ಹಾರ್ಮೋನ್ಗಳು ಸರಿಯಾಗಿ ಉತ್ಪತ್ತಿ ಆಗ್ತದೆ. ಇದರಿಂದಾಗಿ ಕೂಡ ನಮ್ಮ ಡಯಾಬಿಟಿಸ್ ಕೂಡ ಗುಣ ಆಗ್ತದೆ,
0: ಕಂಟ್ರೋಲ್ ಬರಬಹುದು,
1: ಕಂಟ್ರೋಲ್ ಬರ್ತದೆ.
0: ಯಾಕಂದ್ರೆ ಮೈನ್ ಆಗಿ ನಾವು ನೋಡಬೇಕಾದದ್ದೇ ಅದರ ಮೂಲವನ್ನು ಪತ್ತೆ ಹಚ್ಚುವುದು.
1: ಹೌದು, ನಾವು ಪ್ರಕೃತಿ ಚಿಕಿತ್ಸೆಯಲ್ಲಿ ಮೇನ್ ಆಗಿ ನಾವು ರೋಗ ಲಕ್ಷಣದ ಮೇಲೆ ಸೆಕೆಂಡರಿ ಅದು ನಮ್ಗೆ ಫಸ್ಟಿಗೆ ನಾವು ನೋಡೋದು ಪ್ರೈಮರಿ ಕಾಸಸ್, ಅಂದರೆ ಆ ರೋಗ ಹೇಗೆ ಉತ್ಪತ್ತಿ ಆಯಿತು. ಸ್ಟ್ರೆಸ್ ಇರ್ಬೋದು ಅಥವಾ ಏನಾದರೂ ವ್ಯಾಯಾಮಗಳು ಕಡಿಮೆ ಆಗಿರ್ಬೋದು, ಹೀಗಾಗಿ ಹಾಗೆ ನಾವು ಅದನ್ನು ಫಸ್ಟ್ಗೆ ಗುಣ ಮಾಡ್ತೇವೆ, ಪ್ರೈಮರಿ ಕಾಸಸ್.
0: ಇತ್ತೀಚಿನ ಒಂದಿಷ್ಟು ಮಧುಮೇಹ ರೋಗಿಗಳು ಗುಣಾದವರು ಕೂಡ ಹೇಳಿರುವಂತ ಒಂದು ವಿಷಯ ಕೂಡ ಹೌದು, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಿಂದ ಒಂದಿಷ್ಟು ಮಧುಮೇಹವನ್ನು ಕಂಟ್ರೋಲ್ಗೆ ಬಂದಿದ್ದೀವಿ ಅಂತ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗೆ ಮೊರೆ ಹೋಗುವಂತವರ ಸಂಖ್ಯೆ ಕೂಡ ಸ್ವಲ್ಪ ಹೆಚ್ಚಾಗಿದೆ ಅಂತ ಕೂಡ ನೋಡಬಹುದು.
1: ಕೆಲವು ಇಂಗ್ಲಿಷ್ ಮೆಡಿಸಿನ್ ಅಂತ ಹೇಳ್ತೇವಲ್ಲ, ಅಲೋಪತಿ ಮೆಡಿಸಿನ್ಸ್, ಅದನ್ನು ತಕೊಳ್ಳೋದ್ರಿಂದ ಕೂಡ ಸಕ್ಕರೆ ಅಂಶ ಜಾಸ್ತಿ ಆಗ್ತದೆ. ಈಗ ಎಲ್ಲಾದ್ರೂ ಅವರಿಗೆ ಫಿನಟಾಯಿನ್ ಅನ್ನುವ ಒಂದು ಡ್ರಗ್ಸ್ ತಕೊಂಡ್ರೆ ಅದರಿಂದಾಗಿ ಕೂಡ ಸಕ್ಕರೆ ಅಂಶ ಜಾಸ್ತಿ ಆಗುವ ಕಾರಣ. ಅದರಿಂದಾಗಿ ಮೆಡಿಸಿನ್ಸ್ಗಳು ಹೆಲ್ಪ್ ಮಾಡ್ತದೆ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ. ಆದಷ್ಟು ನಾವು ನ್ಯಾಚುರೋಪತಿ ಅಥವಾ ಪಕ್ಕ ಚಿಕಿತ್ಸೆಯನ್ನು ಫಾಲೋ ಮಾಡುವ ಮೂಲಕ ಅದನ್ನು ಬರದ ಹಾಗೆ ತಡೆಗಟ್ಟಬಹುದು, ಮತ್ತೆ ಬಂದ ಮೇಲೆ ಕೂಡ ತಕ್ಕ ಮಟ್ಟಿಗೆ ಅದನ್ನು ನಾವು ಗುಣಪಡಿಸಬಹುದು. ತುಂಬಾ ಕಾಂಪ್ಲಿಕೇಶನ್ಸ್ ಇದ್ರೆ ಅವರಿಗೆ ಆಹಾರದ ಒಟ್ಟಿಗೆ ಚೇಂಜಸ್ ಮಾಡೋದ್ರ ಒಟ್ಟಿಗೆ ಮೆಡಿಸಿನ್ ಕೂಡ ಅಗತ್ಯ ಇರ್ತದೆ, ಇಲ್ಲ ಅಂದ್ರೆ ಮೆಡಿಸಿನ್ ಇದು ಅಗತ್ಯ ಇರುತ್ತಿಲ್ಲ.
0: ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಿಂದ ಯಾವ ರೀತಿಯಲ್ಲಿ ಮಧುಮೇಹವನ್ನು ಪ್ರಿವೆಂಟ್ ಮಾಡಬಹುದು, ಸೊ ಅದನ್ನು ಗುಣಪಡಿಸಬಹುದು, ಅದರ ಬಗ್ಗೆ ಕೂಡ ಬಹಳಷ್ಟು ಉತ್ತಮವಾದ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ತಿಳಿಸಿದ್ದೀರಾ. ಕೊನೆಗೆ ನಮ್ಮ ಕೇಳುಗರಿಗೆ ಒಂದು ಸಂದೇಶ ಹೇಳಬಹುದಾ?
1: ಏನಾದರೂ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಬಂದರೆ ಜಾಸ್ತಿ ಒತ್ತಡ ಹಾಕಿಕೊಳ್ಳುವ ಬದಲು ಹೀಗೆ ಕೆಲವೊಂದು ಮನೆಯಲ್ಲೇ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ನಾವು ಸ್ವಲ್ಪ ನಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಬಹುದು. ಯೋಗ ಮಾಡುವಂಥದ್ದು ಅಥವಾ ಏನಾದರೂ ಹತ್ತಿರದ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ವಿಸಿಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳುವ ಮೂಲಕ ನಾವು ಆದಷ್ಟು ಸಕ್ಕರೆ ಕಾಯಿಲೆಯನ್ನು ಕಡಿಮೆ ಮಾಡಿಸಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಓಕೆ, ಎಷ್ಟು ಹೊತ್ತು ನಮ್ಮ ಜೊತೆಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ಕೇಳುಗರೆ, ಇದು ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮದಲ್ಲಿ ಮಧುಮೇಹ, ಅದರ ಕಾರಣಗಳು, ಲಕ್ಷಣಗಳು ಮತ್ತು ಯೋಗ ಮತ್ತು ನ್ಯಾಚುರೋಪತಿ ಈ ಒಂದು ಚಿಕಿತ್ಸೆಯಲ್ಲಿ ಯಾವ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಬೋದು, ಇದರೆಲ್ಲದರ ವಿಚಾರವಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಶಾರದಾ ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜು ಮತ್ತು ಆಸ್ಪತ್ರೆ ತಲಪಾಡಿ ಇಲ್ಲಿ ಮೆಡಿಕಲ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ಹರ್ಷಿತಾ ಬಿ ಇವರು ನಮ್ಮ ಜೊತೆಗೆ ಇವತ್ತು ಭಾಗವಹಿಸಿದರು. ಇದು ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ಕವಯಿತ್ರಿ ಹಾಗೂ ಲೇಖಕಿ ಪ್ರಿಯಾ ಬಾಯಾರ್. ಕರೆ ಮಾಡಿ 6364240949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ಕವಯಿತ್ರಿ ಹಾಗೂ ಲೇಖಕಿ ಪ್ರಿಯಾ ಬಾಯಾರ್. ಕರೆ ಮಾಡಿ 6364204949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ಹೃದಯ ರಾಗ, ಹೃದಯ ರಾಗ.
2: ಕೇಟುಂಟುಲಾರ್ ಇದು ರೇಡಿ ಸಾರಂಗುನ್ 07.8 FM. ಇದೆ ರಂಗ್ ರಂಗ್ರು ಜೀವನ ಮುಂಡಿಯಂಟುಲ್ಲೋ ನಾನಿಂಗ್ಲೂ ಸೇಫ್ ಲಕ್ಕುತ್ತಾರೆ.

ಮನುಷ್ಯ ಸಮಾಜ ಜೀವಿ, ಅವನು ಸಮಾಜದೊಟ್ಟಿಗೆ ಜೀವಿಸನು. ಸಮಾಜತೆ ಬಿಟ್ಟುಟ್ಟು ಅವನಿಗೂ ಪ್ರತ್ಯೇಕ ಅಸ್ತಿತ್ವ ಇಲ್ಲ. ಅವನು ತಂಡು ಜೀವನ ಸಾರ್ಥಕಾವನೆಂಗೆ ಮಾನವೀಯತೆ ಪಿನ ಸೌಹಾರ್ದತೆ ಜೀವನದಲ್ಲಿ ಅಳವಡಿಸನು. ಮಾನವೀಯತೆ ಚೆಂದೆಂಗೆ ಪಿರ್ಸಪ್ಪಾಡು ವರ್ಮೆಪ್ಪಾಡು. ಮನುಷ್ಯ ತಂಡು ಸಂತೃಪ್ತಿಡು ತಂಡು ಉಲ್ಗಮೆ ಕಾನುಗು ಮಾನವೀಯತೆ ಪಿನ ಸೌಹಾರ್ದತೆ ಅವನು ಜೀವನದಲ್ಲಿ ಸಹಕರಿಕರು. ಮಿರ್ಗತ್ತೂ ಕಾಂಡಿ ಶ್ರೇಷ್ಠಮಾಯಿಟ್ಟುಳ್ಳೋ ಮನುಷ್ಯ ತಂಡು ಜೀವನತೆ ಸಾರ್ಥಕಗೊಳಿಸಗು. ಈ ಸಮಾನತೆ, ಈ ಮಾನವೀಯತೆ ಪಿನ ಸೌಹಾರ್ದತೆ ಇದು ಜೀವನದಲ್ಲೂ ರೂಢಿಸಿರೋ ಚೊಮ್ಮೆ ಅಗತ್ಯ. ಮನುಷ್ಯರು ಅಭ್ಯುದಯ, ಪ್ರಗತಿ, ವಿಕಾಸ ಎಲ್ಲಂ ಅವಂಡು ಜೀವನತೋ ಶ್ರೀಮಂತಿಕೆಲು ಪಿನ ಜೀವನತೆ ರೂಪಿಸಿಯೋ ವಿಧಾನದಲ್ಲಿ ಸಾಧಿಸಿಟ್ಟು ಕಾಟ್ರೆ. ಜೀವನದಲ್ಲಿ ಸುಖ ಸಂದೋಲ ಪಿನ್ನ ನೆಮ್ಮದಿ ಕೆಟ್ಟೊನೆಂಗೆ ಸಮಾನತೆ, ಸೌಹಾರ್ದತೆ, ಮಾನವೀಯತೆ ಪಿನ ಪ್ರಾಮಾಣಿಕತೆ ಜೀವನದಲ್ಲೂ ನೊರೆಂಜಿಟ್ಟಿಕ್ಕನು. ಪ್ರತಿಯೊರು ಧರ್ಮಂ ಮಾನವೀಯ ಮೌಲ್ಯತೆಗೆ ಅನುಗುಣಮಾಯಿಟ್ಟು ಜೀವನತೆ ರೂಪಿಸೋಗು ಕರೆ ಕೊಡ್ತರು. ಅಂಗನಮೇ ಮಾನವೀಯ ಏಕತೆ ಪಿನ ಸೌಹಾರ್ದತೆ ಚೆಲ್ರದು ಎಲ್ಲ ಧರ್ಮತ್ತೋ ಸಂದೇಶ ಮಾಯಿಟ್ಟಿಕ್ಕಡು. ಮನುಷ್ಯ ಆಗಾಸಲು ಪಕ್ಕಿರ ಪೋಲೆ ಪಾರೋಗು ಪಡ್ಚಿರ, ತನ್ನಿಲು ಮೀನ್ರ ಪೋಲೆ ನೀಂದೋಗು ಪಡ್ಚಿರ. ಐತೆಂಗ ಈ ಭೂಮಿಲು ಮನುಷ್ಯರ ಪೋಲೆ ಜೀವಿಸೋಗು ಇನ್ನೂ ಪಡಿಚಿಟ್ಲೆ. ಇದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಚೆನ್ನೋ ಫಲಕ ನೇರಾಯೋ ಫಲಕ. ದ್ವೇಷ ಮಚ್ಚಾರ ಹಸದ್ ಪಿನ್ನ ಒಡ ಪರಪ್ಪರೊಟ್ಟುಗೂ ಪರಸ್ಪರ ಕಚ್ಚಾಟ ಚೆಲ್ರದು ಜೀವನತ್ತು ವಾಸ್ತವಿಕತೆರೆ ಇಲ್ಲಾಂಟಾಕರು. ದ್ವೇಷತಿಲಾಯಿಟ್ಟು ದ್ವೇಷ ಪರಕಡು, ಅಲ್ಲಾಂಟೆ ದ್ವೇಷ ಚೆಲ್ರದು ನಾಶತ್ತಿಗೂ ಮೂಲ ಕಾರಣವೂ ಆಯಿಟಿಕ್ಕಡು. ಐತೆಂಗ ಈ ಜೀವನತಲು ಮಾನವೀಯತೆ ಪಿನ ಸೌಹಾರ್ದತೆ ತಂಡತ್ತರ ಸಂದೋಲತೆ ಬೇರೆ ಏದು ಖಂಡಿತ ತಂಡ್ರಲೆ ತರಗು ಸಾಧ್ಯಮಿಲ್ಲ. ಇದು ನೇರಾಯು ಫಲಕ. ನೆರಡಂಗಲೊಟ್ಟುಗೂ ಎಪ್ಪಂ ಅನ್ಯೋನ್ಯತಲು ಪಿರಿಸಪ್ಪಾಡಲು ಒರ್ಮೆಪ್ಪಾಡಲು ಸೌಹಾರ್ದತಲಿಕ್ಕೊನು ಚೆನ್ನಟ್ಟು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಲೋಕತ್ತು ಸಮಗ್ರ ಮಾನವ ಕೋಟಿಗೂ ಕೂಡ ಕರೆ ಕೊಡ್ತರು. ನಂಗ ಇನ್ನೊರ್ತರೊಟ್ಟುಗೂ ಸೌಹಾರ್ದತಲು ಪಿನ ಮಾನವೀಯ ದೃಷ್ಟಿಯಲ್ಲಿ ವರ್ತಿಸಿಯಪ್ಪ. ಇನ್ನೊರ್ತಂ ನಂಗಲೆ ಪಿರಿಸತ್ತಲು ಕಂಡಪ್ಪ ಮಾತ್ರ ಈ ಮಾನವೀಯತರ ಮೌಲ್ಯ ನಂಗಗೂ ಅರ್ಥಾವರು. ಇನ್ಸಾನು ತಾಲ್ಚಿ ಮೇಲೆ ವರ್ತಿಸಿಯಪ್ಪ ಜೀವನದಲ್ಲಿ ಶಾಂತಿ ಸೊಬರು ಸಮಾಧಾನತೆ ಸಾಧಿಸೋಗು ಸಾಧ್ಯ. ಅವರು ಪಿರಿಸಪ್ಪಾಡಲು ಒರ್ಮೆಪ್ಪಾಡಲು ಕಿರ್ಫತ್ತಲು ಸೌಹಾರ್ದತಲು ಮಾನವೀಯತಲು ಅವರು ಪುದಿಯ ಜೀವನ ಬೀರಿಡು. ಅಲ್ಲಾಂಟೆ ಜೀವನದಲ್ಲಿ ಇನ್ನೂ ಮಿಂಜನು ಚೆಲ್ರೋ ಅವರು ಆಸಕ್ತಿ ನೊರೆಯಿರು. ನಲ್ಲೋ ನಡವಡಿ, ನಲ್ಲೋ ಬಿಸಿಯ, ನಲ್ಲೋ ಯೋಚನೆ ಒಡಪರಪ್ಪರೊಟ್ಟುಗೂ ನೊರೆಂಜು ಪಿರಿಸಪ್ಪಾಡು ಪಿನ್ನ ಕಿರ್ಫ ಇದೆಲ್ಲ ಜೀವನದಲ್ಲಿ ನೊರೆಂಜಪ್ಪ ನಂಗಲಿ ಜೀವನ ಕೂಡ ಸಾರ್ಥಕ. ಅವರು ಸಮಾಜದಲ್ಲಿ ಆಚಾರ ವಿಚಾರ ಭಾಷೆ ನಂಬಿಕೆ ನಡವಡಿಲೆಲ್ಲ ವ್ಯತ್ಯಾಸ ಇಕ್ಕರು. ಐತೆಂಗ ನಂಗೆ ಎಲ್ಲರೂ ಮನುಷ್ಯಮಾರು ಚೆಲ್ರೋ ನೆಲಲು ಜೀವನದಲ್ಲಿ ಒರ್ಮಿಚ್ಚು ಕೂಡಿಯಪ್ಪ. ಈ ಜೀವನ ಚೆಲ್ರದು ಅರ್ಥಪೂರ್ಣ ಆವುಡು. ಸಹೋದರತೆ ಪಿನ ಮಾನವೀಯತೆ ಚೆಲ್ರದು ಎಲ್ಲ ಜನಾಂಗತ್ತೋ ಆಲ್ಮಾರುಡೋ ಹೃದಯತೆ ಒನ್ನಾಕರು. ಪಿರಿಸಪ್ಪಾಡು ಒರ್ಮೆಪ್ಪಾಡು ಕಿರ್ಫ ಸಮಾನತೆ ಪಿನ ಸಹೋದರತೆ ಜೀವನದಲ್ಲಿ ಅಳವಡಿಸಿರದೆ ಮಾನವೀಯತೆ. ಜೀವನದಲ್ಲಿ ತಂಡೋರ್ತಾರೋ ನಲ್ಲರ ಮಾತ್ರ ಬಿಯಾರಿಕಿರೋನು ಸ್ವಾರ್ಥಿ. ತಂಡ ಪೋಲೆಮೆ ಎನಿವರ್ತಂ ಚೆಲ್ರದೆ ಮಾನವ ಧರ್ಮತ್ತು ಮೂಲ ಮಂತ್ರ ಆಯಿಟಿಕ್ಕಡು. ಪಡಚೋಂಡ ನೆನಪು ಜೀವನತ್ತು ಉದ್ದೇಶ ಪಿನ ಸಾರ್ಥಕತರು ಮುನ್ನಲು ಬೇಯಿಚಿಟ್ಟು ಮಾನವೀಯತೆ ಪಿನ ಸೌಹಾರ್ದತೆಲೆ ಪಿರಿಸಪ್ಪಾಡು ಒರ್ಮೆಪ್ಪಾಡಲು ಜೀವನತ್ತು ಮುನ್ನಲು ಕುಂಪೋನು. ಅಪ್ಪ ಮಾತ್ರ ಈ ಜೀವನ ಚೆಲ್ರದೆ ಸಾರ್ಥಕ ಅವರು ಅರ್ಥಪೂರ್ಣ ಆವು. ಶ್ರೋತೃಗಳೇ, ಇದುವರೆಗೂ ಬ್ಯಾರಿಡೋ ಹಿರಿಯ ಲೇಖಕ ಕವಿ ಪಿನ ಚಿಂತಕಾಯಿಟ್ಟುಲು ಕೆಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಐಲ್ಡು ನಲ್ಲ ತೆರು ಬುಕ್ಕಲ್ ನಿಂಡತ್ತು ಜೀವನತ್ತೆ ಪ್ರತಿಬಿಂಬಿಸಿರೋ ಮಾನವೀಯತೆ ಪಿನ ಸೌಹಾರ್ದತೆ ಈ ಏಳ್ತಂಗ ಕೇಟೊಂಡ್ ಬಂದಾರೆ.

ಶ್ರೋತೃಗಳೇ, ಇದುವರೆಗೂ ಬ್ಯಾರಿಡೋ ಹಿರಿಯ ಲೇಖಕ ಚಿಂತಕ ಆಯಿಟುಲು ಕೆಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಎಲ್ದಿಯೋ ನಂಗಲೆ ನಂಗಮೇ ತೆರಞ್ಞು ಈ ಊರು ಎಲ್ತಂಗ ಕೇಟೊಂಡ್ ಬಂದಾರೆ. ಎಪ್ಪಂ ಕೇಟೊಂಡಿಕ್ಕರು ಇದು ರೇಡಿಯೋ ಸಾರಂಗುನ್ 07.8 FM ರಂಗ್ರಂಗ್ರು ಜೀವನ.

0: ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ಕವಯಿತ್ರಿ ಹಾಗೂ ಲೇಖಕಿ ಪ್ರಿಯಾ ಬಾಯಾರ್. ಕರೆ ಮಾಡಿ 6364204949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.
1: ಹೃದಯ

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗನಾಟ್ 7.8 FM. ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನೇರ ಪ್ರಸಾರದ ಬದಲಾಗಿ ವಿವಿಧ ಭಾಷೆಗಳಿಂದ ಆಯ್ದ ಹಾಡುಗಳನ್ನ ಕೇಳ್ತಾ ಬರೋಣ.

107.8 FM. Radio Saran. Ega app nalu

ಹಲೋ, ಎಲ್ಲರೂ ಸ್ವಲ್ಪ ಈ ಕಡೆ ಕಿವಿಗೊಡಿ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಅರವಿಂದ್ ಬೋಳಾರ್ ಮಾತಾಡ್ತಾ ಇದ್ದೀನಿ. ನೀವು ಸಾರಂಗ್ ಕೇಳ್ತಾ ಇದ್ದೀರಲ್ವಾ? ಸಾರಂಗ್ ರೇಡಿಯೋ 107.8 FM.

ಇದುವರೆಗೆ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನೇರ ಪ್ರಸಾರದ ಬದಲಾಗಿ ವಿವಿಧ ಭಾಷೆಗಳಿಂದ ಆಯ್ದ ಹಾಡುಗಳನ್ನ ಕೇಳ್ತಾ ಬಂದ್ರೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಭಾಗವಹಿಸುವ ಅತಿಥಿ ಕವಯಿತ್ರಿ ಹಾಗೂ ಲೇಖಕಿ ಪ್ರಿಯಾ ಬಾಯಾರ್. ಕರೆ ಮಾಡಿ 6364204949 ಸಂಖ್ಯೆಗೆ. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನದ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನಿದ್ದೀನಿ ಆರ್ ಜೆ ಎಡ್ವರ್ಡ್. ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಕೇಳುಗರೆ, ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಓರ್ವ ಅತಿಥಿ ಕೂಡ ಈಗಾಗಲೇ ನಮ್ಮ ಸ್ಟುಡಿಯೋದಲ್ಲಿ ಹಾಜರಿದ್ದಾರೆ. ಇವರು ಕವಯಿತ್ರಿ ಹಾಗೂ ಲೇಖಕಿ ಪ್ರಿಯಾ ಬಾಯಾರ್. ಇವರು ನಮ್ಮ ಸಾರಂಗನ ನಿತ್ಯ ಕೇಳುಗರು ಕೂಡ, ಹಾಗೆ ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. ಬೆಳಕು ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ರಾಷ್ಟ್ರಮಟ್ಟದ ಸಾಹಿತ್ಯ ರತ್ನ ಪ್ರಶಸ್ತಿ ಪಡೆದಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ಕಾಯಕವಿ ಭೂಷಣ ಪ್ರಶಸ್ತಿ ಪಡೆದಿದ್ದಾರೆ. ಹಾಗೆ 2024 ಕಾಸರಗೋಡಿನಲ್ಲಿ ದಸರಾ ಸಾಧಕ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ಹಾಗೆ ಭಾವ್ಯಕ್ಯತ ಕಾವ್ಯ ಸೇರಿ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಲೇಖನ ಹಲವಾರು ಪತ್ರಿಕೆಗಳಲ್ಲಿ ಬರೆದಿದ್ದಾರೆ. ಕರಾವಳ್, ಪೂವರಿ, ತುಳು ಪತ್ರಿಕೆ, ಪೊಸಾಡಿ ಗುಂಪೆ ಮುಂತಾದ ಪತ್ರಿಕೆಯಲ್ಲಿ ಇವರ ಹಲವಾರು ಲೇಖನಗಳು ಪ್ರಕಟವಾಗಿವೆ. ಮತ್ತೊಂದು ವಿಶೇಷ ಅಂದರೆ ಇವರು ನಮ್ಮ ಮಂಗಳೂರಿನಲ್ಲಿ ಮರಿಯಾ ಸಭಾಂಗಣದಲ್ಲಿ ಒಂದು ಪ್ರಶಸ್ತಿ ಪಡೆದದ್ದು ಈಗಾಗಲೇ ಹೇಳಿದಂಥ ಭಾವೈಕ್ಯತ ಕಾವ್ಯ ಸೇರಿ ಪ್ರಶಸ್ತಿ ಕೂಡ ಅದು ಮುಖ್ಯವಾದದ್ದು. ಈಗ ನಮ್ಮ ಸಾರಂಗಿಗೆ ಬಂದಿದ್ದಾರೆ. ಇವರು ಸಾರಂಗಿಗೆ ಹಿಂದೆ ಭೇಟಿ ನೀಡಿದ್ದರು, ಆದರೆ ಇವತ್ತು ಎಷ್ಟು ವರ್ಷದ ನಂತರ ಸಾರಂಗಿಗೆ ಒಂದು ಅತಿಥಿಯಾಗಿ ಬಂದಿದ್ದಾರೆ. ಇವರ ಬಗ್ಗೆ ಇನ್ನಷ್ಟು ಹೇಳೋದಾದರೆ, ಸೀತಂಗೋಳಿ ಪುದರ್ದೀತಿ ಕಲಾವಿದರು. ಈ ನಾಟಕ ತಂಡದಲ್ಲಿ ಇವರು ಈಗ ಕಲಾವಿದೆಯಾಗಿ ಕಲಾ ಸೇವೆ ಮಾಡ್ತಾ ಇದ್ದಾರೆ. ಹಾಗೆ ದೇವಿ ಪ್ರಸಾದ್ ಮಾವೆ ಆಸ್ಪತ್ರೆ ಉಪ್ಪಳ, ಇಲ್ಲಿ ಸ್ಟಾಫ್ ನರ್ಸಾಗಿ ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವರು ಸಾರಂಗಿನ ನಿತ್ಯ ಕೇಳುಗರು, ಹಾಗೆ ಪತ್ರ ಮಿತ್ರರು ಕೂಡ ಆಗಿದ್ದಾರೆ. ಇವತ್ತು ನಮ್ಮ ಕೇಳುಗರೊಂದಿಗೆ ಕೇಳುಗರು ನಡೆಸುವ ಹೃದಯ ರಾಗ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಾದಂಥ ಪ್ರಿಯಾ ಬಾಯಾರ್ ಇವರ ಜೊತೆ ನೀವು ಕೂಡ ಮಾತಾಡಬೇಕು, ಮಾತಾಡಬೇಕಾದ್ರೆ ಕರೆ ಮಾಡಬೇಕು. ಹಾಗೆ ಪ್ರಿಯಾ ಬಾಯಾರ್ ಅವರೇ, ಇವತ್ತಿನ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ.
1: ಥ್ಯಾಂಕ್ ಯು ಸರ್.
0: ಹೇಗಿದ್ರಿ? ಉಪ್ಪಳದಿಂದ ಬಾಯರಿಂದ ಬಂದಿದ್ದೀರಿ, ಇವತ್ತು ರಜಾ ಹಾಕೊಂಡು ಬಂದಿದ್ರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ. ಯಾಕಂದರೆ ನಾನು ಕಳೆದ ತಿಂಗಳಲ್ಲಿ ನಿಮ್ಮನ್ನು ಸಂಪರ್ಕಿಸಿದ್ದೆ, ಆವಾಗ ಹೇಳಿದ್ರಿ ನಾನು ಬರುವ ತಿಂಗಳು ಖಂಡಿತ ಬರ್ತೇನೆ, ಮಾತಿನಂತೆ ತಪ್ಪದೇ ಬಂದಿದ್ದೀರಿ. ಯಾಕಂದರೆ ನಿಮ್ಮನ್ನು ನಂಬೋದು ನಮ್ಮಲ್ವ, ಕೆಲವರಂತೂ ಮಾತಿಗೆ ತಪ್ಪುದು ಜಾಸ್ತಿ. ಅಂದರೆ ಬರ್ತೇನಂತ ಹೇಳಿಕೊಂಡು ಪೋಸ್ಟರ್ ಎಲ್ಲ ಆದ ನಂತರ ತಪ್ಪಿಸ್ಕೊಳ್ಳೋರು ಇದ್ದಾರೆ. ಪರವಾಗಿಲ್ಲ, ಇವತ್ತು ಭಾಳ ಸಮಯದ ಬಳಿಕ ಸಾರಂಗಿಗೆ ಬಂದಿದ್ದೀರಿ. ಒಂದು ರೀತಿಯಲ್ಲ ಈಗ ನೀವು ಹೊಸ ವಾತಾವರಣದಲ್ಲಿ ಇದ್ದೀರಿ, ಯಾಕಂದರೆ ಹಿಂದೆ ನೋಡಿದ ಸಾರಂಗ ಮತ್ತು ಈಗ ಕೆಲವೊಂದು ವ್ಯತ್ಯಾಸಗಳಿವೆ. ಏನು ಹೇಳ್ತೀರಿ ಈ ಸಾರಂಗಿಗೆ ಬಂದು ಏನಾಯಿತು ಹೇಳಿ, ಮೊದಲಿಗೆ ಇಲ್ಲಿ ಬಂದಾಗೆ ಹೇಗೆ ಅಂತ.
1: ತುಂಬ ಖುಷಿಯಾಗಿದೆ ಸರ್, ಇಲ್ಲಿಯ ವಾತಾವರಣ ನೋಡಿ ತುಂಬ ಖುಷಿ ಆಗ್ತದೆ. ಮತ್ತೆ ಪ್ರಕೃತಿಯ ಮಾತೆಯ ಮಡಿರು ಕೂಡ ಹೌದು. ಇವತ್ತು ಮೊದಲಿಗಿಂತ ತುಂಬ ಚೇಂಜಸ್ ಆಗಿದೆ.
0: ಆಯ್ತು, ಅವಾಗ ಇದ್ದಂತ ವಾತಾವರಣ ಬದಲಾಗಿದೆ, ಸ್ವಲ್ಪ ಚೇಂಜ್ ಆಗಿದೆ ಅಂತ ಹೇಳ್ತಾ ಇದ್ರಿ. ಸೊ ನಿಮ್ಮ ಒಂದು ಸಾರಂಗ ಹಿಂದೆ ಕೇಳುವಾಗ ಹೇಗಿತ್ತು?
1: ತುಂಬ ಖುಷಿಯಾಗ್ತಿತ್ತು ಸರ್, ಯಾಕಂದರೆ ನಾವು ಎಲ್ಲರೂ ಸೇರಿ ಪಕ್ಕದವ್ರ ಮನೆಯಲ್ಲೆಲ್ಲ ಒಟ್ಟಾಗಿ ಸೇರಿ ಕೇಳ್ತಿದ್ದೆವು. ಈಗ ಸಮಯದ ಅಭಾವದಿಂದ ನನಗೆ ಕೇಳಲಿಕ್ಕೆ ಸಾಧ್ಯ ಆಗ್ತಿಲ್ಲ.
0: ಕೆಲಸದ ಒತ್ತಡ.
1: ಹೌದು, ಕೆಲಸದ ಒತ್ತಡ. ಮತ್ತೆ ಪತ್ರ ಕೂಡ ಬರೆಯುತ್ತಿದ್ದೆ, ಅದು ಕೂಡ ಈಗ ಸಾಧ್ಯ ಆಗ್ತಿಲ್ಲ. ಅಂದರೆ ಬೆಳಗ್ಗೆ ನಾನು 8 ಗಂಟೆಗೆ ಡ್ಯೂಟಿಗೆ ಹೊರಟ್ರೆ ಮತ್ತೆ ಸಾಯಂಕಾಲ 8 ಗಂಟೆಗೆ ಮನೆಗೆ ರೀಚ್ ಆಗ್ತಿದ್ದೇನೆ. ಹಾಗೆ ಕೆಲವೊಂದು ಪ್ರೋಗ್ರಾಮ್ ಅನ್ನು ಕೇಳೋಕೆ ಸಾಧ್ಯವಾಗ್ತಿಲ್ಲ.
0: ಮನೆಯಲ್ಲಿ ಕೇಳ್ತಾ
1: ಇದ್ದಾರೆ, ಮನೆಯಲ್ಲಿ ಅಪ್ಪ ಕೇಳ್ತಿದ್ದಾರೆ. ಬೆಳಗ್ಗೆಯಿಂದ ಸ್ಟಾರ್ಟ್ ಆಗ್ತದೆ ಕಾರ್ಯಕ್ರಮ, ರಾತ್ರಿ ಕೂಡ ಅದೇ ಕೇಳ್ತಾ ಇರ್ತಾರೆ.
0: ಒಮ್ಮೊಮ್ಮೆ ಕೇಳ್ತೀರಿ?
1: ಕೇಳ್ತೇನೆ, ರಾತ್ರಿ ಹೊತ್ತಲ್ಲೂ ಹೋಗಿ ಕೇಳ್ತೇನೆ. 8 ಗಂಟೆಗೆ ಯಕ್ಷಗಾನ, ನಂತರ ಕಾರ್ಯಕ್ರಮ ಕೇಳ್ತೇನೆ 10 ಗಂಟೆ ತನಕ.
0: ಓಕೆ, ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೀರಿ.
1: ಹೌದು ಸರ್.
0: ಓಕೆ, ನಮ್ಮ ಕೇಳುಗರು ಏನಾದರೂ ಮಾತಾಡ್ತಾರ ನೋಡೋಣ. ನಾನು ಅಂದರೆ ಇದು ಕೇಳುಗರು ಕೇಳುಗರೊಂದಿಗೆ ನಡೆಸುವಂಥ ಕಾರ್ಯಕ್ರಮ, ಅದರಿಂದ ಕೇಳುಗರು ಮಾತಾಡಿದರೆ ಅವ್ರ ಜೊತೆ ನೀವು ಕೂಡ ಅವರ ಪ್ರಶ್ನೆ ಕೂಡ ಉತ್ತರ ಕೊಡ್ಬೋದು, ಅವರು ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು. ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ರೆ. ಈ ಕವಿತೆ ಬರೆಯುವುದು ಹೇಗೆ ಶುರುವಾಯಿತು ಅಂದರೆ, ಕೆಲವರು ಹೇಳ್ತಾರೆ ತುಂಬ ನೋವಿಗೆ ಒಳಗಾದವರು ಏನಾದರೂ ಹುಡುಕ್ತಾರೆ, ಯಾರ ಹತ್ರ ಹೇಳಿದಪ್ಪ ಈ ನೋವನ್ನು ಅಂತ, ಆವಾಗ ಕವಿತೆ ಬರೀತಾರೆ, ಹಾಡು ಹಾಡ್ತಾರೆ, ಹೌದಲ್ವ, ಏನಾದರೂ ಕಲೆಯನ್ನು ಅಪ್ಕೊಳ್ತಾರೆ ಅಂತ.
1: ಈ ನಾನು ಕವನ ಬರೆಯೋಕೆ ಹೇಗಂದರೆ, ನಾನು ರೇಡಿಯೋ ಸಾರಿಂಗಿಂದಲೇ ನಾನು ಕವನ ಬರೆಯೋದು ಕಲಿತುಕೊಂಡೆ. ಮೊದಲು ಇಲ್ಲಿ ಹಾಡು ಆಟಾಡೋ ಕಾರ್ಯಕ್ರಮ ಇತ್ತು, ನಂತರ ಹೃದಯರಾಗ ಕಾರ್ಯಕ್ರಮ ಇತ್ತು, ಅದರಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಕೊಡ್ತಾಯಿದ್ರು, ಅದರಿಂದ ಮೂಲಕ ನಾನು ಒಂದೊಂದು ಕವನ ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕವನ ಬರೆದು ಹೋದು, ಮತ್ತು ಲೇಖನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ, ಮತ್ತು ಕವನ ಬರೆದೆ, ಕತೆ ಬರೆದೆ. ಇದಕ್ಕೆಲ್ಲ ಸ್ಫೂರ್ತಿ ಅಂತ ಹೇಳಿದ್ರೆ ನನಗೆ ರೇಡಿಯೋ ಸಾರಂಗ ಅಂತಲೇ ಹೇಳ್ಬೋದು.
0: ಒಂದು ರೀತಿಯಲ್ಲಿ ಕವಿತೆ ಬರೆಯಲಿಕ್ಕೂ ಕತೆ ಬರೆಯಲಿಕ್ಕೂ ಸಾರಂಗೇ ಕಲಿಸಿತ್ತು ನಿಮಗೆ?
1: ಹೌದು, ಖಂಡಿತವಾಗಿ.
0: ಈಗ ಒಮ್ಮೊಮ್ಮೆ ಹಾಡು ಹಾಡ್ತೀರಿ ಅಲ್ವಾ? ಅದು ಹಾಡೋಕ್ಕೆ ಕೂಡ?
1: ಹೌದು ಸರ್.
0: ಓಕೆ, ಒಂದು ಒಟ್ಟಿನಲ್ಲಿ ಸಾರಂಗ್ ಕೇಳಿದ ನಂತರ ನಿಮ್ಮಲ್ಲಿ ತುಂಬ
1: ಬದಲಾವಣೆ ಆಗಿದೆ.
0: ಎಷ್ಟು ವರ್ಷ ಆಯಿತು ಒಂದು ಸಾರಂಗ್ ಕೇಳಿಕೊಂಡು?
1: ಒಂದು
0: ಹತ್ತು ವರ್ಷ ಆಗಿದೆ. ಹತ್ತು ವರ್ಷದಿಂದ ಕೇಳ್ತಾ ಇದ್ದೀರಿ, ಸರಿ. ಓಕೆ, ನೀವು ಬರೆದಂಥ ಆವಾಗ ತುಂಬ ಪತ್ರ ಬರೀತಾ ಇದ್ರಿ, ಒಂದೆರಡು ಮೂರು ಪತ್ರಗಳು ನಮಗೆ ಸಿಕ್ಕಿದೆ, ನನ್ನ ಕೈಯಲ್ಲಿ ಹುಡುಕಿ ಇಟ್ಕೊಂಡಿದ್ದೀನಿ, ಅದನ್ನು ಮತ್ತೆ ಹೇಳ್ತೀನಿ ಯಾವೆಲ್ಲ ವಿಷಯದ ಬಗ್ಗೆ ಬರೆದಿದ್ದೀರಿ ಅನ್ನೋದ್ರ ಬಗ್ಗೆ. ಕವಿಗೋಷ್ಠಿಗಳಲ್ಲಿ ಹಲವಾರು ಕಡೆ ಭಾಗವಹಿಸಿದ್ದೀರಿ, ಅದೇ ನೀವು ಹೇಳಿದಾಗೆ ರಾಷ್ಟ್ರಮಟ್ಟದ ಒಂದು ಸಾಹಿತ್ಯ ರತ್ನ ಪ್ರಶಸ್ತಿ ಕೂಡ ಪಡೆದಿದ್ದೀರಿ ರಾಯಚೂರಿನಲ್ಲಿ, ಮತ್ತು ಬಳ್ಳಾರಿಯಲ್ಲಿ ಕೂಡ ಒಂದು ಪ್ರಶಸ್ತಿ ಪಡೆದಿದ್ದೀರಿ, ಹಾಗೆ ಮಂಗಳೂರಿನಲ್ಲಿ ಭಾವೈಕ್ಯತ ಕಾವ್ಯಸಿರಿ ಪ್ರಶಸ್ತಿ ಕೂಡ ಪಡೆದಿದ್ದೀರಿ. ಈ ಕವಿಗೋಷ್ಠಿಯಲ್ಲಿಲ್ಲ, ಕನ್ನಡ ಮತ್ತು ತುಳು ಭಾಷೆಯಲ್ಲಿ ಕವಿಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ರಿ. ಕವಿಗೋಷ್ಠಿಯಲ್ಲಿ ಎಲ್ಲಿಲ್ಲ, ನಿಮ್ಮದೇ ಒಂದು ತಂಡ ಇದೆಯಾ?
1: ಇಲ್ಲ ಇಲ್ಲ,
0: ಕಾಸರಗೋಡಿನಲ್ಲಿ
1: ಒಂದೊಂದು ಟೀಮ್ ಉಂಟು, ಅದರಲ್ಲಿ ನಮಗೆ ಜಾಯ್ನ್ ಆಗ್ಲಿಕ್ಕೆ ಹೇಳಿದ್ದಾರೆ, ಅದ್ರ ಮೂಲಕ ಒಂದು ಕಾರ್ಯಕ್ರಮ ಇದೆ, ಅಲ್ಲಿಗೆ ನಾವು ಹೋಗ್ತಾ ಇದ್ದೇವೆ.
0: ಈಗ ಕೆಲಸದ ಒತ್ತಡದಿಂದ ಕಡಿಮೆ ಆಗಿದೆ?
1: ಕಡಿಮೆ ಆಗಿದೆ ಸರ್, ಹೋಗುದು ಕಾರ್ಯಕ್ರಮ ಆಗ್ತಾ ಉಂಟು, ಹೋಗ್ಲಿಕ್ಕೆ ಬಿಡುವಿಲ್ಲ.
0: ಓಕೆ, ಹಾಗೆ ಏನು ಬರೀಲಿಕ್ಕೆ ಅಂದರೆ ಸಾಹಿತ್ಯ ಕೂಡ ಬರೀತೀರಿ, ಒಂದು ಹಾಡಿಗೆ ಏನು ಸಾಹಿತ್ಯ ಎಲ್ಲ ಬರೆದಿದ್ದೀರಿ?
1: ಹೌದು ಸರ್,
0: ಅದು ನೀವೇ ರಚನೆ ಮಾಡಿದ್ದು, ಮತ್ತೆ ನೀವೇ ಏನು ಹಾಡನ್ನೆಲ್ಲ
1: ರಚನೆ ಮಾಡಿದ್ದು ನಾನು, ಅದನ್ನು ಹಾಡಿದ್ದು ನಮ್ಮ ಇವರು ಸತೀಶ್ ಕಯ್ಯರ್ ಅವರ ಮೂಲಕ ಹಾಡು ಹಾಡಿಸಿದ್ದೇನೆ.
0: ಮತ್ತೆ ನಿರ್ಮಾಣ ಮಾಡಿದ್ದು ನೀವೇ ಮಾಡಿದ್ದು? ಅದು ಏನು ಗಾಳಿ ಅಡ್ಕದ ಒಂದು
1: ಸತ್ಯಗಳು ಅಂತ,
0: ಸತ್ಯಗಳು ಅಂತ ಒಂದು ಒಂದು ಹಾಡನ್ನು ಕೂಡ ಬರೆದಿದ್ದೀರಿ. ಹಲವಾರು ಲೇಖನಗಳನ್ನು ಬರೆದಿದ್ದೀರಿ, ಕಾರಾವಳ ಮತ್ತೆ ಪೂವರಿ ತುಳು ಪತ್ರಿಕೆಯಲ್ಲಿ, ಮತ್ತೆ ಹಲವಾರು ಪತ್ರಿಕೆಗಳಲ್ಲಿ ಬರೆದಿದ್ದೀರಿ.
1: ಮಾದಕ ಮುಕ್ತ ಸಮಾಜ ಎನ್ನುವ ಶೀರ್ಷಿಕೆಯಲ್ಲಿ ಒಂದು ಕವನ ಲೇಖನ ಬರೆದಿದ್ದೇನೆ, ಮತ್ತೆ ಬದುಕು ಬಲಿಯಾಯಿನ ಬದುಕು ಅದರ ಕುರಿತು ಕೂಡ, ವರದಕ್ಷಿಣೆ ಕುರಿತು ಕೂಡ ಒಂದು ಲೇಖನ ಬರೆದಿದ್ದೇನೆ, ಮತ್ತೆ ಮಾರ್ನೆಮಿದ ಪಿಲಿ ಅದರ ವಿಷಯದಲ್ಲೂ ಕೂಡ ಲೇಖನ ಬರೆದಿದ್ದೇನೆ ಈಗಾಗಲೇ.
0: ಓಕೆ, ಒಂದು ಕವಿತೆ ವಾಚನ ಮಾಡೋದಾದರೆ ಯಾವ ಕವಿತೆ? ತುಳು ಕವಿತೆ ಇದೆ, ತುಳುವಿನಲ್ಲಿ ತುಂಬ ಚೆನ್ನಾಗಿ ಬರೀತೀರಿ ನೀವು ಅಲ್ವಾ? ಸರಿ, ಯಾವ ಕವಿತೆ ವಾಚನ?
1: ತುಳುನಾಡದ ಪೊರ್ಲು ಅಂತೇಳಿ.
0: ತುಳುನಾಡದ ಪೊರ್ಲು.
1: ಪರಶುರಾಮ ಕುಳರಿ ಸೃಷ್ಟಿದ ನಾಡಿಯೇ, ಅವ್ವೆ ನಮ್ಮ ಕಲೆ ಸಂಸ್ಕೃತಿನ ದಿರ್ತು ಪತ್ತಿ ನಾಡಿಯೇ. ಪರಶುರಾಮ ಕುಳರಿ ಸೃಷ್ಟಿ ನಾಡಿಯೇ, ಅವ್ವೆ ನಮ್ಮ ಕಲೆ ಸಂಸ್ಕೃತಿನ ದಿರ್ತು ಪತ್ತಿ ನಾಡಿಯೇ. ತಾರೆ ಬಾರೆ ಕಂಡ ತೋಟ ಬೆನ್ನಿ ಬೆನ್ಪಿ ಜನಕುಲು, ಪಚ್ಚೆ ಪಜಿರು ಕಾಡಗುಡ್ಡೆ ತುಲು ಅಪ್ಪೆನವರಕುಲು. ತಾರೆ ಬಾರೆ ಕಂಡ ತೋಟ ಬೆನ್ನಿ ಬೆನ್ಪಿ ಜನಕುಲು, ಪಚ್ಚೆ ಪಜಿರು ಕಾಡಗುಡ್ಡೆ ತುಲು ಅಪ್ಪೆನವರಕುಲು. ಕನ್ನ ನೆಲಿಕೆ ತೂದು ಸಬಿಕೋ ಬಲೆ ಎಂಕ್ಲೆನ ಊರುಗು, ಕನ್ನ ನೆಲಿಕೆ ತೂದು ಸಬಿಕೋ ಬಲೆ ಎಂಕ್ಲೆನ ಊರುಗು, ಗಂಧ ಪರಡು ಪುರ್ಪ ಅರಳಿ ತುಲುವ ನಾಡದ ತೋಟುಗು, ಗಂಧ ಪರಡು ಪುರ್ಪ ಅರಳಿ ತುಲುವ ನಾಡದ ತೋಟುಗು. ಆಟಭೂತ ಕಲಂದೆ ಜೋಗಿ ಬನ್ನ ಬನ್ನದ ಏಸಲು, ಆಟಭೂತ ಕಲಂದೆ ಜೋಗಿ ಬನ್ನ ಬನ್ನದ ಏಸಲು, ಕತೆ ಕಬಿದ ಪಾರ್ದನ ಗೊಬ್ಬು ತುಳು ನಾಡದ ಕಲಿಗುಲು, ಕತೆ ಕಬಿತೆ ಪಾರ್ದನ ಗೊಬ್ಬು ತುಳು ನಾಡದ ಕಲಿಕುಲು. ಬಲೆಯಮೆಲ್ಲ ಜಾಲ ಜತದು ಪೊಲ್ಲ ಐಸಿರಿ ತೂಯರೆ, ಬಲೆಯಮೆಲ್ಲ ಜಾಲ ಜತದು ಪೊಲ್ಲ ಐಸಿರಿನ ತೂಯರೆ, ಎತೆನು ಬುಡುದು ತೆಲಿತು ನಲಿತು ಮನಸ್ಸು ಚಲ್ಮನೆ ಮಲ್ಪರೆ, ಎತ್ತಿನ ಬಿಡುದು ತೆಲಿತು ನಲಿತು ಮನಸ್ಸು ಚಲ್ಮನೆ ಮಲ್ಪರೆ.
0: ಬಾರಿ ಪುರುಳದ ಒಂಜಿ ಕವಿತೆಯನ್ನು ಓದಿಯರು. ಒಂದು ಮಾತ ಕವಿತೆ ನಮ್ಮ ತುಳು ಮನ್ನದ ಒಂಜಿ ಹೆಂಚಿನ ಆಯ್ತಾ ಪೆರ್ಮೆನ್ ಪಂಡ್ಪುಂಡು, ಆ ತುಳು ಮನ್ನದ ಒಂಜಿ ಮೂರಿ ಪನ್ಪ ಒಂಜಿ ಮಣ್ಣದ ವಾಸನೆ ಮಣ್ಣದ ಒಂಜಿ ಐಕ್ ಉಂಡು ಐಟು ಅಂಚ ಈ ತುಳುತ್ತ ಬಗ್ಗೆ ಪನ್ಪುನಾಂಡ ಈ ಮತ ಕೆಲವಾತ ಶಬ್ದಗಳು ಮತ ಇರು ಗ್ಲಸಿಯರ್ ಎಂಚ ಈ ಪದಕಲು ಇದನ್ನ
1: ಮನಸ್ಸಿಗೆ ಮುಟ್ಟುಣು ಕೆಲವೊಂಜಿ ಪತ್ರಿಕೆ ಓದುದು ಅಯ್ನ ವಿಷಯ ತೆರೆಯೊಂದೆ
0: ತೆರೆಯೊಂದೆ
1: ಜಾಸ್ತಿ ಆದ ನಮ್ಮ ಪತ್ರಿಕೆ ನೀವು ಪರ ಓದುನ ಐಟ್ ನಮಕು ಅಯ್ನ ವಿಷಯ ಗೊತ್ತ ಮತ್ತೆ
0: ಹಿರಿಯಕಲು ಪಾತ್ರನ ಪಾತ್ರನ ಮತ ಗೆ ನೋಡ್ದೆ ತೊಂದು
1: ಮತ ಅಕಲ ಶಬ್ದಗಳ ಸುನಂದು ಐಟ್ ನಮಕು ಬರೆಯಲ ಸಾಧ್ಯ ಅಪ್ನು ಒಂಜಿ ಜೋಡಾನೆ ಅಂತ ಪೇರ ಅಪ್ನು ಪದಕಲು ನಮಕು
0: ಅಂಚ ಕವಿತೆ ಕೆಲವು ಸರ್ತಿ ಬರೆಯೋಡು ಬಂದೆ ಬರೆಪರ ಆತೆ ಎಂಚ ಬರೆಪರ ಅಂದ್ರೆ ಪನ್ಲೆ
1: ಕವಿತೆ ಪಂಡ ಯಾನೊಂಜಿ ನಿಶಬ್ದ ವಾತಾವರಣ ಕುಳ್ಳುದು ಬರೆಯಪ್ಪೆ ಐಟ ನಮಕೊಂಜಿ ಪ್ರಶಾಂತತೆ ತಿಕ್ಕೊಂಡು ಎಡೆಡ್ಡೆ ಆಲೋಚನೆ ಅಂಪೇರು ತಿಕ್ಕೊಂಡು ಎಟ್ಟು ಬರೆಯ ಸಾಧ್ಯ ಆಪುಂಡು ಬುಕ್ಕ ಕೆಲವು ಸೌಂಡ್ ಉಂಜಿ ನೆಟ್ಟು ನಮಕು ಊಲ ಮಂಡಿಗು ಬರ್ತುಜಿ ಸಂಚಿನ ವಾತಾವರಣ ಐತೆ ನಮಕು ಕವನ ಬರೆಯಲು ಸಾಧ್ಯ ಆಪುಂಡು ಕೆಲವೊಂಜಿ ಡೀಪಾದ ನಮ್ಮ ಯೋಚನೆ ಮಲ್ತನ ನಮಕು ತರಬೇನೆ ಇರಲ ಆಯರ್ಲ ಚಾನ್ಸಸ್ ಉಪ್ಪುಂಡು ಒಂದು ಪನ್ನುಡಿ
0: ಸರಿ ಒಂಜಿ ಈರ್ ಬರತಿನ ಗಾಳಿ ಎಡ್ಕದ ಸತ್ಯವರು ಈ ಪದವನ್ನು ಕೇಂದ್ರ ಬರ್ತಾರೆ.

0: ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಕೆಳಗುರೆ ಹೃದಯ ರಾಗ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪ್ರಿಯಾ ಬಾಯಾರ್ ಅವರು ಇದ್ದಾರೆ, ಕವಯಿತ್ರಿ ಹಾಗೂ ಲೇಖಕಿ, ಹಾಗೆ ನಮ್ಮ ಸಾರಂಗಿನ ಕೇಳುಗರು ಕೂಡ. ನೀವು ಕೂಡ ಇವ್ರ ಜೊತೆ ಮಾತಾಡ್ಬೋದು. ಕರೆ ಮಾಡೋಂಥ ಸಂಖ್ಯೆ 6364020949. ಕರೆ ಮಾಡಿ ಮಾತನಾಡಿ, ಹಾಗೆ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ಹಾಗೆ ಪ್ರಿಯಾ ಬಾಯಾರ್ ಅವರೇ, ನೀವು ಈಗಾಗಲೇ ಒಂದು ಹಾಡನ್ನು, ನೀವು ಬರೆದ ಹಾಡನ್ನು ಪ್ರಸಾರ ಮಾಡಿದ್ದೀವಿ. ಹೇಗೆ ಅದರ ನಿರ್ಮಾಣ ಮಾಡಿದ್ರಿ? ಹೇಗೆ, ಎಲ್ಲಿ, ಯಾವ ಸ್ಟುಡಿಯೋದಲ್ಲಿ ಅದು ರೆಕಾರ್ಡಿಂಗ್ ಆಯಿತು?
1: ಅದು ಉಪ್ಪಳ.
0: ಉಪ್ಪಳದಲ್ಲಿ?
1: ಉಪ್ಪಳದಲ್ಲಿ ಸ್ಟುಡಿಯೋದಲ್ಲಿ ರೆಕ್ ಮಾಡಿದ್ದೇವೆ.
0: ಹಾಗೆ ಹಾಗೆ ಈ ಹಾಡನ್ನು ಬರೆದಿದ್ದಿರಿ, ತುಂಬ ಚೆನ್ನಾಗಿ ಒಂದು ಆ ಕ್ಷೇತ್ರದ ಬಗ್ಗೆ ಬರೆಯುವಂತ ಹಾಡು. ನಂತರ ಯಾರಾದರೂ ಹೇಳಿದ್ರ ಇನ್ನಷ್ಟು?
1: ಹೇಳಿದ್ದಾರೆ, ಬೇಕುರಿನ ಅವರು ಹೇಳಿದ್ದಾರೆ. ಅದನ್ನು ಆಲ್ರೆಡಿ ಬರ್ದ ಆಗಿದೆ, ಇನ್ನು ರೆಕಾರ್ಡ್ ಮಾಡಲಿಕ್ಕೆ ಮಾತ್ರ ಉಂಟು ಬಾಕಿ. ಅದನ್ನು ಆಲ್ರೆಡಿ ನಾನು ಅವರು ಸತೀಶ್ ಕಯ್ಯರ್ ಅವರಲ್ಲಿ ಕೂಡ ಅದನ್ನೊಮ್ಮೆ ಸ್ಟೇಜಲ್ಲಿ ಆಡಿಸಿದ್ದೇನೆ, ಆಡಿದ್ದಾರೆ, ಚೆನ್ನಾಗಿದೆ. ಇನ್ನು ರೆಕಾರ್ಡ್ ಒಂದು ಬಾಕಿ ಇದೆ ಸರ್.
0: ಅದನ್ನು ನಿರ್ಮಾಣ ಮಾಡುವವರು ಕ್ಷೇತ್ರದವರು ಮಾಡ್ತಾರಾ?
1: ಹಾಂ ಹೌದು ಸರ್, ಮಾಡ್ತೇನೆ ಅಂತ ಅವ್ರು ಹೇಳಿದ್ದಾರೆ.
0: ಒಬ್ಬರು ಕಾಲರ್ ಇದ್ದಾರೆ. ಹಲೋ, ಓಕೆ, ಕರೆ ಮಾಡಿ ಮಾತನಾಡಿ. ಓಕೆ ಕೇಳುಗರೆ, ಒಬ್ಬರು ಕಾಲರ್ ಇದ್ದಾರೆ. ಹಲೋ
2: ಹಲೋ
0: ಹಲೋ, ನಮಸ್ತೆ.
2: ನಮಸ್ತೆ
0: ನಮಸ್ತೆ, ಯಾರು ಮಾತಾಡೋದು?
2: ಅಶೋಕ್ ಮಂಗಳದೇವಿ.
0: ಅಶೋಕ್ ಮಂಗಳದೇವಿ, ಹೇಳಿ ಅಶೋಕನ, ಮಾತಾಡಿ. ಹೌದು, ಪ್ರಿಯಾ ಬಾಯರ್ ಹಿಂದಿನ ಹಿಂದೆ ತುಂಬಾ ಪತ್ರ ಬರೀತಾ ಇದ್ರು,
2: ಮತ್ತೆ
0: ಮಾತಾಡಿ.
1: ನಮಸ್ತೆ. ನಮಸ್ತೆ ಸರ್, ಹೇಳಿ. ಥ್ಯಾಂಕ್ ಯು ಸರ್. ಹೌದೌದು ಸರ್, ಹೌದು.
2: ಒಂದು ವೇಳೆ ನಿಮ್ಮ ಮುಖ ನೋಡದಿದ್ರು ಮಾತಾಡ್ಲಿಕ್ಕೆ ಒಳ್ಳೆ ಆಗ್ತದೆ.
1: ಹೌದು ಸರ್,
2: ನೀವು ರಚಿಸಿದ ಕಥೆ ಕೇಳಿ ಒಳ್ಳೆದಾಯ್ತು.
1: ಥ್ಯಾಂಕ್ ಯು ಸರ್.
2: ನೀವು ಉಪ್ಪಳ ಆಸ್ಪತ್ರೆ ನರ್ಸಿಂಗ್ ಹೋಮ್ ಹೇಳಿದ?
1: ಹೌದೌದು
2: ಹೌದು. ಅಲ್ಲಿ ಉಪ್ಪಳ ಗಿಟ್ಟದ ನನ್ನ ಅಣ್ಣನ ಅಂತಿದ್ದೆ.
1: ಹೌದಾ ಸರ್?
2: ಚಂದ್ರ, ಚಂದ್ರವತಿ ಅಂತ.
0: ಅದೇ ಆಸ್ಪತ್ರೆಯಲ್ಲಿ
2: ಅಲ್ಲ, ಅವ್ರು ಟೀಚರ್ ಆಗಿದ್ದಾರೆ.
0: ಟೀಚರ್ ಆಗಿದ್ದಾರೆ,
2: ನಿಮ್ಗೆ ಗೊತ್ತಿರ್ಬೋದು. ಹಾಗೆ ತುಂಬಾ ಸಂತೋಷ ಇದೆ. ನೀವು ಒಂದೇ
0: ಏನಾದರೂ ಪ್ರಶ್ನೆ ಇದೆಯಾ?
2: ಪ್ರಶ್ನೆ ಅಂತ ಕೇಳೋದು, ಎಲ್ಲ ತಿಳಿದವರು ಇರೋದು. ಯಾಕಂದ್ರೆ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು ತುಂಬಾ ಕಷ್ಟದ.
0: ಅದು ಕೇಳಿ, ಅದರ ಬಗ್ಗೆನೇ ಕೇಳಿ, ಹೇಗೆ ನಿಭಾಯಿಸ್ತೀರಿ ಎಲ್ಲ ಪೇಷಂಟ್ಗೆ ಎಲ್ಲ ನೋಡ್ಬೇಕಾದ್ರೆ ತುಂಬಾ ಪೇಷನ್ಸ್ ಕೊಡಬೇಕಲ್ಲ.
2: ಅದೇ ಒಂದು ಆಸ್ಪತ್ರೆ ಬರುವ ಪೇಷಂಟ್ ಅವರು ಕೆಲವು ತರ ಇರ್ತಾರೆ.
1: ಹೌದು ಸರ್,
2: ಅದು ಅವರನ್ನ ಅವರು ಹೇಗೆ ನಿಭಾಯಿಸ್ತಾರೆ ಅಂತ ಅವರಿಗೆ ಗೊತ್ತು.
0: ಸರಿ, ಹೇಗೆ ನಿಭಾಯಿಸ್ತೀರಿ ಅಂತ ಹೇಳಿ.
2: ನಂಗೆ ಎಲ್ಲ ಸಾಧಾರಣವಾಗಿ ವಿಷಯ ಗೊತ್ತುಂಟು ಆಸ್ಪತ್ರೆ ಅಂತ ಹೇಳಿ ಪ್ರಯೋಜನ ಇಲ್ಲ. ಆಸ್ಪತ್ರೆ ಹೋದಂತ ಒಂದು ಯಾವ ದೊಡ್ಡ ಪೇಷಂಟ್ ಬಂದ್ರು, ಯಾವ ರೋಗಿಗಳು ಬಂದು ಅದು ನಾವು ಇದು ಮಾಡ್ಲೇಬೇಕು, ಅನುಸರಿಸಿ ಹೋಗ್ಲೇಬೇಕು.
0: ಸರಿ,
2: ಅದೇ ಅದರ ಕಷ್ಟ ಅವರವರಿಗೆ ಗೊತ್ತು.
0: ಓಕೆ,
2: ಕೇಳೋರು ಇದ್ದಾರೆ ತುಂಬಾ ಜನ ಫೋನ್.
0: ಓಕೆ ಓಕೆ ಓಕೆ, ಧನ್ಯವಾದಗಳು. ಓಕೆ, ನಮ್ಮ ಅಶೋಕ್ ಮಂಗಳದೇವಿ ಅವರು ಕರೆ ಮಾಡಿ ಕೇಳ್ತಾ ಇದ್ದಾರೆ. ಅವರು ಸಾಮಾನ್ಯವಾಗಿ ಕೇಳುವಂಥದ್ದು, ಹೇಗೆ ಮನೆಯಲ್ಲಿರ್ತೀರೋ, ಒತ್ತಡದಲ್ಲಿರ್ತೀರಿ, ಮನೆ ಕೆಲಸ ಅದೆಲ್ಲ ಈಗ ನಿಭಾಯಿಸಬೇಕು ನೀವು, ಹೇಗೆ ಮತ್ತೆ ಆಸ್ಪತ್ರೆಯಲ್ಲಿ ಕೂಡ ಒತ್ತಡದನೇ ಕೆಲಸ ಹೇಗೆ ನಿಭಾಯಿಸ್ತೀರಿ ಅಂತ
1: ಅಂದ್ರೆ, ಅಲ್ಲಿ ಕೂಡ ನಾವು ಸಮಾಧಾನದಲ್ಲಿ ನಿಭಾಯಿಸಬೇಕು. ಮನೆಯದೆಲ್ಲ ಮನಸ್ಸಲ್ಲಿಟ್ಟು ಕೆಲಸ ಮಾಡಿದಾಗ
0: ಅಷ್ಟೊಂದು ಸೇವೆ ಅಂತ ತಿಳ್ಕೊಂಡ್ರೆ ಅದರಲ್ಲಿ ನಮ್ಗೆ ಪ್ರೀತಿಯಿಂದ ತೊಡಗಿಸಿಕೊಳ್ಳಿಕ್ಕೆ
1: ಸಾಧ್ಯ. ಅವರ ಕಷ್ಟ ಎಲ್ಲ ನಮಗೆ ಗೊತ್ತಾಗ್ತದೆ.
0: ಒಬ್ರು ಕಾಲರ್ ಇದ್ದಾರೆ. ಹಲೋ
3: ಹಲೋ, ನಮಸ್ತೆ.
0: ನಮಸ್ತೆ ನಮಸ್ತೆ,
3: ನಾನು ಕೊಟ್ಟಾಯದಿಂದ ಕುಸುಮಾಕರಣ.
0: ಕುಸುಮಾಕರಣ,
3: ನಮಸ್ತೆ ಮೇಡಮ್.
1: ನಮಸ್ತೆ ನಮಸ್ತೆ ಸರ್. ಕೂಸಜ್ಜಿ ಹೌದು ಸರ್, ಗೊತ್ತಾಯ್ತು.
0: ಒಂದು ವಾಯ್ಸ್ ತೆಗೀರಿ, ಕೂಸಜ್ಜಿ ಕೂಸಜ್ಜಿ ಕೂಸಜ್ಜಿ ಇಲ್ಲೇ ವಾಯ್ಸ್ ಅಲ್ಲಿ ಮಾತಾಡಿ ಅಂತ.
3: ಇದು ನಿಮ್ಮ ಹಾಡು ಮೊನ್ನೆ ಕೂಡ ಒಮ್ಮೆ ಕೇಳಿದೆ ಸರ್, ಕೈಯಾರ ಬರುವಾಗ
1: ಅವ್ರು
3: ಹೇಳಿದ್ರು ನಿಮ್ಮ ಹೆಸರು ಹೀಗೆ ಹೀಗೆ ಅವರು ಬರ್ದದ್ದು. ಹೌದು, ಒಳ್ಳೇದಾಗಿದೆ ತುಂಬಾ.
1: ಓಕೆ ಸರ್, ಥ್ಯಾಂಕ್ ಯು.
3: ನೀವು ಈಗ ಅದು ಲೆಟರ್ ಎಲ್ಲ ಬರೆಯುವಾಗ ಒಂದು ಬರ್ತಾ ಇದ್ರೆ ಎಂತದ್ದು ನೆನಪು ಬರೋದಿಲ್ಲ, ಹಿಂಗೆ ಬಾನುಲಿ ಸಾಕಿ ಎಂತದ.
1: ಹೌದು, ಬಾನುಲಿ ಸಾಕಿ. ಈಗ ಬಿಡುವಿಲ್ಲ ಹಾಗೆ ಬರ್ಲಿಕ್ಕೆ ಆಗುದಿಲ್ಲ.
3: ಹೌದು ಹೇಳಿದ್ರಿ ನೀವು. ಹೌದೌದು, ಆಗುದಿಲ್ಲಪ್ಪ, ಡ್ಯೂಟಿ ಎಲ್ಲ ಒಮ್ಮೆ ಡೇ ನೈಟ್ ಅಲ್ಲಿ ಇರುವಾಗ.
1: ಹೌದು,
3: ಆಗುದಿಲ್ಲಲ್ಲ.
1: ಹೌದು ಸರ್,
3: ನೀವು ಲೇಖನ ಪ್ರಿಯ, ಕವಿತೆ ಪ್ರಿಯ, ಹಾಡು ಪ್ರಿಯ, ತಾರಂಗ ಪ್ರಿಯ, ಇವರೇ ನಮ್ಮ ಎಲ್ಲರ ನೆಚ್ಚಿನ ಪ್ರಿಯ.
1: ಹೌದು ಸರ್,
0: ಎಲ್ಲ ಫ್ರೀ ಇದ್ದರಿಂದ ಎಲ್ಲ ಫ್ರೀಯ.
3: ಓಕೆ,
0: ಆದ್ರೆ ಅವರು ಫ್ರೀ ಮಾತ್ರ ಇಲ್ಲ, ಬಿಜಿ ಇದ್ದಾರೆ. ಬಿಜಿ ಇದ್ದಾರೆ.
3: ನೋಡಿದೆ ಆಗ ಎಲ್ಲಿ ವರ್ಕಾಡಿಯ ಅವರ ಯಾರ ಮದುವೆಗೆ ಬರುವಾಗ ಒಮ್ಮೆ ನೋಡಿದ್ದು ನೆನಪು ನಿಮ್ಮ.
1: ಹೌದು ಸರ್, ಅವರ ಅಕ್ಕನ ಮದುವೆಗೆ ಬಂದಾಗ.
0: ದಾಮೋದರ ವರ್ಕಾಡಿ
3: ಆಗ್ಲೇ ಸಂತೋಷ ಆಯ್ತು, ಬಂದಾಗ ತುಂಬಾ ಖುಷಿ ಆಯ್ತು.
1: ಸರಿ ಸರ್,
0: ಧನ್ಯವಾದಗಳು. ಓಕೆ, ನಮ್ಮ ಕುಸುಮಾಕರ ಕೊಟ್ಟಾರ ಅವರು ಅವ್ರು ಹೇಳಿದರು ಹಿಂದೆ ಎಲ್ಲ ಪತ್ರ ಬರೀತಾ ಇದ್ದೀರಿ ಅಂತ. ನೋಡೋಣ ಏನೆಲ್ಲ ಪತ್ರ ಬರೀತಾ ಇದ್ರೆ, ಒಂದೆರಡು ಮೂರು ಪತ್ರಗಳಿವೆ. ಅಂದರೆ ಸ್ವಲ್ಪ ಮೇಲಿಂದ ಮೇಲೆಗೆ ಹೇಳೋದಾದರೆ, ನೀವು ಪತ್ರ ಬರೀತಾ ಇರುವಂಥ ಒಕ್ಕಣಿಗೆ ಹೇಗಿರ್ತಂದರೆ, ಹಾಯಿ ನಲ್ಮೆಯ ಭಾವನಾ, ಸಾರಂಗಣ ಭಾವನಾ ಅಂತ ಕರೀತಾ ಇದ್ರಿ, ನೀನು ಕ್ಷೇಮವೆಂದು ನಂಬಿದ್ದೇನೆ. ಹೌದಲ್ವಾ? ಓಕೆ, ಯಾಕೆ ಭಾವನ ಅಂತ ಕರೀತಾ ಇದ್ರಿ? ಭಾವನೆ, ಪ್ರೀತಿ, ಪ್ರೀತಿಯ ಭಾವನೆ. ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
4: ಹಲೋ.
0: ಹಲೋ, ನಮಸ್ತೆ.
4: ನಮಸ್ತೆ ಸರ್, ಪೂರ್ಣಿಮಾ ಸಾಲಿತರಿಂದ.
0: ಪೂರ್ಣಿಮಾ ಸಾಲಿತರಿಂದ.
4: ನಮಸ್ತೆ ಪ್ರಿಯಾ ಮೇಡಮ್.
1: ನಮಸ್ತೆ. ನಮಸ್ತೆ ಮ್ಯಾಮ್,
4: ಹೇಗಿದ್ದೀರಿ?
1: ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ?
4: ನಾನು ಚೆನ್ನಾಗಿದ್ದೇನೆ.
0: ಪರಿಚಯ ಇದೆಯಾ?
4: ಹಾಗೆಲ್ಲ ಕೇಳಿದೆ, ಖುಷಿ ಆಯ್ತು ಕೇಳಿ. ಚೆನ್ನಾಗಿದೆ, ರಚಿಸಿದ್ದೀರಿ.
1: ಥ್ಯಾಂಕ್ ಯು ಮ್ಯಾಮ್.
4: ಮತ್ತೆ ನೀವು ಇದು ಸಾಹಿತ್ಯ ಪ್ರಕಾರದಲ್ಲಿ ಯಾವುದೆಲ್ಲ ಪ್ರಕಾರದಲ್ಲಿ ಬರಿತಿದ್ದೀರಿ?
1: ನಾನು ಲೇಖನ, ಮತ್ತೆ ಕವನ, ಕಾವ್ಯ, ಮತ್ತೆ ಚುಟು ಕೂಡ ಬರಿತಿದ್ದೇನೆ.
4: ನಾನು ಕಾಸರಗೋಡಲ್ಲಿ ಒಮ್ಮೆ ನೋಡಿದ ನೆನಪು ನಿಮ್ಮನ್ನು.
1: ಹೌದಾ?
4: ಮಾತಾಡಿಸ್ಲಿಲ್ಲಲ್ಲ.
1: ಹೌದಾ,
0: ಮಾತಾಡಿಸಿಲ್ವಾ?
4: ಮತ್ತೆ ನಿಮ್ದೊಂದು ಕ್ವಶನ್ ಕೇಳ್ಬೇಕಿದ್ರೆ, ಆಸ್ಪತ್ರೆ ವಾತಾವರಣ ಮತ್ತು ರೋಗಿಗಳ ನೋವು ಇದೆಲ್ಲ ಏನಾದ್ರೂ ನಿಮ್ಮ ಕವನಕ್ಕೆ ಸ್ಫೂರ್ತಿ ನೀಡಿದ ಅಂತ?
1: ಕೆಲವೊಂದು ನೀಡಿದೆ ಮ್ಯಾಮ್.
4: ಅದೇ
1: ಅವರ ನೋವಿನ
4: ಇಂಥ ಭಾವುಕ ಸಂದರ್ಭದಲ್ಲಿ ಏನಾದ್ರೂ ಕವಿತೆ ಏನಾದ್ರೂ ರಚಿಸಿದ್ದೀರಾ?
1: ಭಾವುಕ ಸಂದರ್ಭದಲ್ಲಿ ಬರ್ದಿದ್ದೇನೆ.
4: ಈಗ ರೆಡಿ ಇದ್ರೆ ಒಂದು ಹೇಳಿಬಿಡಿ.
1: ಈಗ ಅದು ರೆಡಿ ಇಲ್ಲ.
0: ತಂದಿಲ್ವಾ?
4: ಖುಷಿ ಆಯ್ತು ಮಾತಾಡಿ. ನಿಮಗೆ ಇನ್ನು ಮುಂದೆ ಹೆಚ್ಚೆಚ್ಚು ವೇದಿಕೆ ಸಿಗ್ಲಿ ಅಂತ ಹೇಳಿ ಆಶಿಸ್ತೇನೆ.
1: ಥ್ಯಾಂಕ್ ಯು ಮ್ಯಾಮ್.
0: ಓಕೆ, ಧನ್ಯವಾದಗಳು.
4: ಧನ್ಯವಾದ.
0: ಓಕೆ, ಪೂರ್ಣಿಮಾ ಸಾಲಿತರ ಅವರು, ಅವರು ಕೂಡ ನಿಮ್ಮ ಕವಿತೆ ಎಲ್ಲ ಬರೀತಾರೆ. ಹಾಗೆ ಒಂದು ಕಾಸರಗೋಡಲ್ಲಿ ಬಂದಿದ್ರು, ನೋಡಿದ ಹಾಗೆ ಇತ್ತು ಅಂತ ಹೇಳಿದರು. ಓಕೆ, ಅದೇ ಅವರು ಹೇಳಿದಂಥ ಏನೋ ಆಸ್ಪತ್ರೆಯಲ್ಲಿ ಇರ್ತೀರಿ, ಹಲವಾರು ಕತೆಗಳು ಅಲ್ಲಿ ಗೊತ್ತಾಗ್ತದೆ, ಹಲವರು ತಮ್ಮ ದುಃಖವನ್ನು ಹೇಳ್ತಾರೆ, ಹಲವಾರು ರೀತಿಯ ನಿಮಗೆ ಕೌಟುಂಬಿಕ ಸಂಬಂಧಗಳ ಪರಿಚಯ ಆಗ್ತದೆ. ಅದನ್ನು ನೀವು ಕವಿತೆಯ ವಸ್ತುವಾಗಿ ಅಥವಾ ಕಥೆಯ ವಸ್ತುವಾಗಿ ಬಳಸಿದ್ದೀರಾ ಅನ್ನೋದನ್ನು ಕೂಡ ಅವರು ಕೇಳ್ತಾ ಇದ್ದಾರೆ. ಹಾಗೆ ಅವರು ನೋಡಿದ ನಂತರ ಕಥೆಗಳು ಕವಿತೆಗಳು ಅರಳಿದ್ದಿದೆ.
1: ಅರಳಿದ್ದಿದೆ, ಯಾಕಂದ್ರೆ ಹೆರಿಗೆ ಸಂದರ್ಭದಲ್ಲಿ ಒಂದು ತಾಯಿಯ ನೋವಿನ ಬಗ್ಗೆ ಒಂದು ಕವನ ಬರೆದಿದ್ದೇನೆ, ಅದು ತುಂಬಾ ತರಲಿಲ್ಲ. ಮತ್ತೊಂದು ಡಾಕ್ಟರ್ನ ಬಗ್ಗೆ ಕೂಡ ಬರೆದಿದ್ದೇನೆ.
0: ಡಾಕ್ಟರ್ ಅವರು ಪಡುವಂತ ಕಷ್ಟ ಆ ಸಂದರ್ಭದಲ್ಲಿ, ಒಂದು ಜೀವ ಉಳಿಸ್ಲಿಕ್ಕೆ ಅವರು ಪಡುವಂತ ಏನು ಅಷ್ಟೊಂದು ಪಡುವಂತ ಶ್ರಮ

0: ಮೆರೆದ ಶರ್ಮಿಳ ಕೊನೆಗೂ ತನ್ನ ತಪ್ಪಿನ ಅರಿವು ಗೊತ್ತಾಗಿ ತನ್ನ ಮೇಲೆ ಅಸಹ್ಯ ಅವರ ಮೇಲೆ ಏನು ನಿಮಗೆ ಅಸಹ್ಯ ಭಾವನೆ ಉಂಟಾಯಿತು. ಕುಸುಮಕರ ಕೊಟ್ಟರ್ ಅವರ ಮಧುಕರ ಪಾತ್ರ ಅಂತೂ ತುಂಬ ಚೆನ್ನಾಗಿತ್ತು. ಈಗಾಗಲೇ ಕರೆ ಮಾಡಿದ್ರು ಅವರು, ಹಾಗೆ ದರ್ಪದ ಮಾತು ಒಮ್ಮೆಲೆ ನಡುಗಿ ನಿಂತು ಒಳ್ಳೆಯ ರೀತಿಯಲ್ಲಿ ನಾಟಕ ಸುಖಾಂತ್ಯಗೊಂಡಿದೆ ಅಂತ ಹೇಳಿದಿರಿ. ಮತ್ತು ಆ ದಿನವೇ ಕೂಡ ಏನು 8/9/2014 14ರಂದು ನೀವು ಪತ್ರ ಬರೀತಾ ಇದ್ದೀವಿ ಅಲ್ವಾ, ನಂತರ ಸ್ಟಾಪ್ ಮಾಡಿದ್ದೆ ಅವಾಗ. ಓಕೆ, ಆ ದಿನ ಏನು ಆವಾಗ ಮೂಡಿ ಬಂದ ಕಟ್ಟೆಗೊಂಜಿಸುತ್ತು ಕಾರ್ಯಕ್ರಮ ಚೆನ್ನಾಗಿತ್ತು. ಒಂದು ಯಾವುದೇ ನೇರ ಪ್ರಸಾರ ಕಾರ್ಯಕ್ರಮ ಇರಲಿಲ್ಲ, ಬೋರ್ ಆಗಿತ್ತು ಕೂಡ ಬರೆದಿದ್ದೀರಿ. ಹಾಗೆ ತುಳಿ ಭಾಗದಲ್ಲಿ ಮೂಡಿ ಬಂದ ಕತೆ ಪನ್ಪೆ ಕೇಂದ್ರ ಜಯಪ್ರಕಾಶ್ ಕುರ್ ಅವರು ಪ್ರಸ್ತುತಪಡಿಸಿದ ಮಣ್ಣು ಕೈ ಬಿಡಂದು ಎನ್ನುವ ಕತೆ ಅರ್ಥಪೂರ್ಣವಾಗಿತ್ತು. ಕೊನೆಗೂ ರಾಜೀವನ ಕೈ ಬಿಡಲಿಲ್ಲ. ಭೂಮಿ ತಾಯಿ ಕಷ್ಟಪಟ್ಟು ದುಡಿದರೆ ಫಲ ಎಂಬುದು ರಾಜೀವನೇ ಸಾಕ್ಷಿ ಅಂತ ಹೇಳಿದ್ರಿ. ಇತಿ ಬಾಣೋಲಿ ಸಖಿ ಅವ್ರು ಹೇಳಿದರು ಬಾಣೋಲಿ ಸಖಿ ಅಂತ. ಮತ್ತೆ ಇನ್ನೊಂದು ಇದೆ. ಹಾಯ್ ನಲ್ಮೆ ಭಾವನಾ, ನಮಸ್ತೆ, ಹೇಗಿದೆಯಾ? ನಿನ್ನ ನಿಲಯದಿಂದ ಮೂಡಿಬರುವ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರ್ತಾ ಇದೆ. ದಿನಾಂಕ 14/6/2014 ಶನಿವಾರ ತುಳು ವಿಭಾಗದಲ್ಲಿ ಮೂಡಿ ಬಂದ ಸಾರಂಗಿ ಎಕ್ಸ್ಪ್ರೆಸ್, ಆವಾಗ ಒಂದು ಸಾರಂಗಿ ಎಕ್ಸ್ಪ್ರೆಸ್ ಅನ್ನುವ ಕಾರ್ಯಕ್ರಮ. ಹಾಗೆ ಸುನಿಲ್ ಕಡಬ ಅವರು ಕೆ ಜೆ ಯೇಸುದಾಸ್ ಅವರ ಸ್ವರದಲ್ಲಿ ಹಾಡಿದ ಹಾಡುಗಳು ಸೂಪರ್ ಆಗಿತ್ತು ಅಂತ ಬರ್ತಿದ್ದೀರಿ. ಹಾಗೆ 3 ಗಂಟೆಗೆ ಬಂದಂಥ ಏನು ತುಳು ಚಾವಡಿ ಕೂಡ ಕಾರ್ಯಕ್ರಮ ಸೊಗಸಾಗಿತ್ತು. ಹಸಿರು ಗದ್ದೆಯಲ್ಲಿ ಕೆಲಸ ಮಾಡಿದ ಅನುಭವ ಆಯಿತು. 4 ಗಂಟೆಗೆ ನೇರ ಪ್ರಸಾರ ನಿಮ್ಮೂರಿಗೆ ನಮ್ಮ ಸಾರಂಗ್ ಕೂಡ. ಆವಾಗ ಲೇಡಿಲ್ನ ರಿಕ್ಷಾ ಚಾಲಕರ ಮಾತು ಮಾನವೀಯತೆ ಹಾಗೂ ಶುಚಿತ್ವದ ಬಗ್ಗೆ ವಿಷಯ ತಿಳಿದು ಹೆಮ್ಮೆ ಆಯಿತು. ಇತಿ ಬಾನುಲಿ ಸಖಿ ಪ್ರಿಯ ಬಾಯಾರ್. ಹಾಗೆ ಇನ್ನೊಂದು ಪತ್ರ ಇದೆ. ಹಾಯಿನಲ್ಮೆಯ ಭಾವನ, ನಮಸ್ತೆ, ನಿನ್ನ ನಿಲಯದಿಂದ ನಿರಂತರವಾಗಿ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ದಿನಾಂಕ 5/7/2014 ಶನಿವಾರ 11:30 ಮೂಡಿ ಬಂದ ಸಾರಂಗಿ ಎಕ್ಸ್ಪ್ರೆಸ್ ಎಕ್ಸಲೆಂಟ್ ಆಗಿದ್ದು, ಇದರಲ್ಲಿ ಎಚ್ಚರ ಆಗಿ ಎಚ್ಚರ ಎಂಬ ಹಾಡು ನಿಜಕ್ಕೂ ಎಚ್ಚರಿಸುತ್ತದೆ. ಉತ್ತಮ ಪ್ರಯತ್ನವೂ ಹೌದು ಅಂತ. ಹಾಗೆ ತುಂಬ ವಿಷಯಗಳ ಬಗ್ಗೆ ಕೂಡ ಬರೆದಿದ್ದೀರಿ. ತುಳು ಚಾವಡಿ ಉತ್ತಮವಾಗಿತ್ತು, ಇವಿಷ್ಟು ಹರಿಕತೆ ಯಕ್ಷಗಾನ ತುಳು ಹಾಡು ಚೆನ್ನಾಗಿತ್ತು ಅಂತ ಬರೆದಿದ್ದೀರಿ. ಓಕೆ, ಬಾನುಲಿ ಸಖಿ ಇವತ್ತು ಬಾನುಲಿಗೆ ಬಂದಿದ್ದೀರಾ. ಹಾಗೆ ಹಲವಾರು ಕವಿತೆ ಲೇಖನಗಳನ್ನು ಬರೆದಿದ್ದೀರಾ, ಏನಾದರೂ ಕವಿತೆ ಇದೆಯಾ?
1: ನಾನೊಂದು ಕನ್ನಡ ಕವನ ಹೇಳ್ತಿದ್ದೇನೆ.
0: ಕನ್ನಡ ಕವಿ
1: ಅಪ್ಪ ಅಂತೇಳಿ. ಬೆವರಿಳಿದು ಬಸವಳಿದರೂ ನಿನ್ನ ಕಾಯಕಕ್ಕೆ ವಿರಾಮವಿಲ್ಲ. ಬೆವರಿಳಿದು ಬಸವಳಿದರೂ ನಿನ್ನ ಕಾಯಕಕ್ಕೆ ವಿರಾಮವಿಲ್ಲ. ತನ್ನವರ ಹೊಟ್ಟೆ ಚೀಲ ತುಂಬಲು ಬದುಕು ಹೆಣಗಾಡಿದ. ತನ್ನವರ ಹೊಟ್ಟೆಯ ಚೀಲ ತುಂಬಲು ಬದುಕು ಹೆಣಗಾಡಿದ. ಹಣೆಯಲ್ಲಿ ಮೂಡಿದೆ ಚುರುಕುಗಟ್ಟಿದ ನೆರಿಗೆ. ಹಣೆಯಲ್ಲಿ ಮೂಡಿದೆ ಚುರುಕುಗಟ್ಟಿದ ನೆರಿಗೆ. ಇನ್ನೂ ಪಾವತಿಸಿರದ ಮನೆ ತೆರಿಗೆ. ಇನ್ನೂ ಪಾವತಿಸಿರದ ಮನೆ ತೆರಿಗೆ. ದುಡಿಯುತ್ತಿದ್ದ ತನಗಲ್ಲ ತನ್ನವರಿಗಾಗಿ. ದುಡಿಯುತ್ತಿದ್ದ ತನಗಲ್ಲ ತನ್ನವರಿಗಾಗಿ ಕಷ್ಟದ ಕಾವು ತಿಳಿಯದಂತೆ. ಎಲ್ಲವನ್ನು ದಾರೆ ಎಳೆದ ಅವರ ಸಂತೋಷಕ್ಕಾಗಿ. ಎಲ್ಲವನ್ನು ದಾರೆ ಎಳೆದ ಅವರ ಸಂತೋಷಕ್ಕಾಗಿ. ಅವನ ಮನದಿ ಅದೆಷ್ಟೋ ನೋವುಗಳು ಮಡುಗಟ್ಟಿರದು. ಅವನ ಮನದಿ ಅದೆಷ್ಟೋ ನೋವುಗಳು ಮಡುಗಟ್ಟಿರದು. ಒಲಮಯ್ಯ ಮುಖ ಯಾರಿಗೂ ಕಾಣಿಸದು. ಒಲಮಯ್ಯ ಮುಖ ಯಾರಿಗೂ ಕಾಣಿಸದು. ಬೆವೆತ ಮುಖವ ಹೆಗಲಿಗೆ ಹಾಕಿದ ಶಲ್ಯದಿಂದ ಒರೆಸಿದ. ಬೆವೆತ ಮುಖವನ್ನು ಹೆಗಲಿಗೆ ಹಾಕಿದ ಶಲ್ಯದಿಂದ ಒರೆಸಿದ. ಮತ್ತೆ ಅದೇ ಭಾವ ಮಂದಹಾಸ ನಗೆ ಬೀರಿದ ಅಪ್ಪ.
0: ಓಕೆ, ಅಪ್ಪನ ಬಗ್ಗೆ ಒಂದು ಪ್ರೀತಿಯ ಒಂದು ಕವಿತೆಯನ್ನು ಬರೆದಿದ್ದೀರಿ. ನೀವು ಸೀತಂಗೋಳಿಯ ಏನು ಪುದರ್ದೀತಿಜಿ ನಾಟಕ ತಂಡದಲ್ಲಿದ್ದೀರಿ. ಈ ನಡುವೆ ಒಬ್ಬರು ಕೆಳಗುರಿದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ
1: ನಮಸ್ತೆ ಮ್ಯಾಮ್, ಹೇಳಿ. ಇಜ್ಜಿ ಇಜ್ಜಿ ಪಲ್ಲೆ ನಲಿನಿ ಕೊತ್ತೆ
0: ಕೇಳುಗರೆ
1: ಅಂದಂದ.
0: ಹಂಚಿ ಇಂಚಿ ಬರಲೇ ಆಯ್ತು, ಏರ್ಬೋಡ ಅಂದ 5 ಗಂಟೆ ಬಿಟ್ಟು ಉರ್ಲಿರಿ. ಅಂದೆ ಒಯ್ದಿರಿ
1: ಅಂದಿ
0: ಬಾರಿ ಬಿಸಿ ಇರ್ಲಿರ.

0: ಅಂಚ ಒಂದು ಬೇಲೆ ಬೇಲೆ ಆಯ್ಬೇಕು ಒಂಜಿ ನಾಟಕದ ತಂಡೋಡು ಮಾತ ಕಲಾವಿದೆ ಅದು ಲಭ್ಯ ನೊಂದುಲ್ಲೇರೆ. ಪಲ್ಲೆ ದಾಲ ಒಂದು ಕೇಂದ್ರ ಉಂಡೆ ಪ್ರಶ್ನೆ. ಅಂದೆ ಅಂದುಂಬುದ ಕೇಳುಗರೆ ಅದೆ. ಅಂಚ ಅಂಚ ಅಕ್ಲೇನ್ ಪುರ ಪಾತೆರ ಬಗ ನಿಕ್ಲೆ ಗುಂಜಿ ಅಂದೆ. ಅಂದಾದ ಅವನ್ ಬಣಿ ಅಂದೆ. ಸರಿ
1: ಪಲ್ಲೆ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್.
0: ಸೋಲ್ಮೇಲು ಓಕೆ. ನಮ್ಮ ನಳಿನಿ ಕೋಟೆಕಾರ ಇವರು ಕೂಡ ಅವಾಗ ಎಲ್ಲ ನೀವು ಪತ್ರ ಬರೀತಾ ಇರುವಾಗ ಎಲ್ಲ ಪರಿಚಯ ಇತ್ತು. ಕೇಳುವರು ಓಕೆ. ಇದ್ರ ನಡುವೆ ಅವರು ಏನು ಪ್ರೇಮ ಪಳ್ನೀರವರ ನೆನಪು ಮಾಡಿಕೊಂಡು ಹಾಗೆ ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ ನಮಸ್ತೆ. ಯಾರು ಮಾತಾಡೋದು? ಸತೀಶ್ ಕಯ್ಯಾರ್. ಈಗಾಗಲೇ ನಿಮ್ಮ ಹಾಡು ಪ್ರಸಾರ ಮಾಡ್ತೀವಿ ಅಲ್ವಾ? ನಿಮ್ಮ ಊರಿನಿಂದ ಬಂದಿದ್ದಾರೆ. ನಿಮ್ಮ ನಿಮ್ಮ ಊರಿನಿಂದ ಬಂದಿದ್ದಾರೆ.
2: ಖುಷಿ
1: ಅಂದೆ
0: ಸತೀಶ್ ಅಣ್ಣ. ಈಗ ನನ್ನೊಂದು ಪದ್ಯ ರೆಡಿ ಆತನಿಗೆ ಸತೀಶ್ ಅಣ್ಣ. ಸರಿ ಪ್ರಿಯ ಪ್ರಿಯ ಪ್ರಿಯ ಹೊಡತೆ ಎಂಚ ಬನ್ಲೆ ಯಾರು ಪ್ರಿಯ ಪೇರ್ ಎಂಚ ಬನ್ಲೆ ಎಂಚ ಬನ್ಲೆ ಪ್ರಿಯ ಉಂಡತೆ ಪ್ರಿಯ ಉಂಡತೆ ಐಟಿ ಯಾದ ಎಪ್ಪುಳೆ ಪ್ರಶ್ನೆ ಇತ್ತನಕ್ಕೆ ಅಪ್ಪನ ಬಗ್ಗೆ.
1: ಥ್ಯಾಂಕ್ ಯು.
2: ನಿಜವಾದ ನಮಸ್ತೆ ಅಪ್ಪ ಏತು ಪಂದ ನಮಕ್ ನಮಕ್ಕೋಸ್ಕರ ಆಗ್ಲಿ ನಮ್ಮ ಬಂದಿದ್ದ ಯಾರಿಗೋಸ್ಕರ ಆಗ್ಲಿ ಬೇಗಾರು ಬಿಚ್ಚಾದ್ರು ಒಂದ್ಯಾತು ಏತೋ ಆಗ್ಲಿಕ್ಕೆ ಬೇರೆ ಇಪ್ಪು ಏತೋ ಬೇಜಾರು ಇಪ್ಪು ಆಂಡಲ್ಲ ಗಾದ ಗೊತ್ತಿಲ್ಲ ಯಾರಪ್ಪ ಅನ್ಕೊಂಡೆ ಮುಗಲ ಗುಡಿಕ್ಕೆ ಒಂದು ಮೆಂಕುನ ಗೊಳ್ಳಿದಲ್ಲ ಕಟ್ಲಿ ಮೆನ್ಕೊಂಡ ಗೊಳ್ಳಿ ಬಂದ ಅದನ್ನ ಉಲ ಏತೋ ಬೇನಕ್ಕು ಏತೋ ಬೇಜಕ್ಕು ಏತೋ ಬರ್ತಿರ್ಬೇಕು ಅಂತ ನಮ್ಮ ಮೋನೆ ಅಥವಾ ಒಂದು ಖುಷಿಟ್ಟು ತಿಳಿಸಿ ತಿಳಿಸಿದ ನಮ್ಮ ಸಂತೋಷಕ್ಕೋಸ್ಕರ ಅಥವಾ ಒಂದು ತಿಳಿಸಿದ ಬರ್ತಿದ್ರೆ ಟೈಮ್ ನಮ್ಮ ಏತನ ಮರತ್ತರ ಅದು ಅಂತ ಒಂದು ಕವನ ಬರ್ನ ಒಂದು ಭಾರಿ ಶೋಕ ಆಗ್ತದೆ
0: ಗೊತ್ತ
2: ಅಮ್ಮನ ಕುರಿತಾದ್ರೆ ಒಂದು ಕವನ ಬರ್ತದೆ ಬೈತೈತೀನಿ
0: ಎಷ್ಟು ಬರೀತೀನಿ
2: ಈ ರೀತಿ ಒಂದ್ಯಾತು ಈ ಸಾಹಿತ್ಯದ ಬಗ್ಗೆ ಒಂದ್ಯಾತ ಕೆಲಸ ಮಾಡ್ಕೋರು ಒಂದ್ಯಾತ ಕಡೆ ಹೋಗ್ಬಾರು ನೆಕ್ಕದಂಬರು ಅಂತೀನಿ ಅವತ್ತಂದ್ರೆ ಡ್ರಾ ಮಾಡ್ಬೋರು ಆಕ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಬಗ್ಗೆ ಈರ್ನ ಇಲ್ಲದ ಸಹಕಾರದ ಬಗ್ಗೆ ಅವತ್ತು ನನ್ನ ಈ ರೀತಿ ಇದೇ ಬೇಕು ಸಹಕಾರದ ಬಗ್ಗೆ ಒಂದ್ಯಾತು ವಿವರ ಮಂತ್ರದ ನಮ್ಮ ಸಾರಂಗದ ಚೇರ್ಮ ಕೇಳುಗೆರೆಗೆ ಒಂದು ತನ್ನೊಳ್ಳಿ
1: ಸರಿ ಪಂಪ
2: ಸರಿಯಪ್ಪ
0: ಸೊಲ್ಮೇಲು ಓಕೆ. ಸತೀಶ್ ಕಯ್ಯಾರ್ ಅವರು ಕರೆ ಮಾಡಿದರು. ಅವರು ಕೂಡ ಅವರ ಒಂದು ಹಾಡು ಆಗಲೇ ಪ್ರಸಾರ ಮಾಡಿದ್ದೀವಿ. ಅವ್ರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಡ್ಬೋದು?
1: ಕೊಡ್ಬೋದು. ಯಾಕಂದರೆ
0: ಹೇಗೆ
1: ನನಗೆ ಮನೆಯಲ್ಲಿ ಅಪ್ಪ ಮತ್ತು ಅಣ್ಣನ ಸಪೋರ್ಟು ಇದೆ. ಅವರು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ದಾರೆ, ಪ್ರೋತ್ಸಾಹ ಮಾಡ್ತಿದ್ದಾರೆ. ಅದು ಬಿಟ್ಟು ನನಗೆ ಅಣ್ಣಯ್ಯ ಅಂತೇಳಿ ಒಬ್ಬರು ಅಣ್ಣ ಇದ್ದಾರೆ. ಅವರು ಅಣ್ಣಯ್ಯ ಅಂತ ನನ್ನ ಒಡ ಹುಟ್ಟಿದವರಲ್ಲ, ಅದಕ್ಕಿಂತಲೂ ಮಿಗಿಲು ಅಂತ ಹೇಳ್ಬೇಕು ಅವರು. ನಾನು ಈ ಒಂದು ಪ್ರಶಸ್ತಿ ಪಡೆದುಕೊಳ್ಳೋಕೆ ಅವರೇ ನಂಗೆ ಒಂದು ಸಪೋರ್ಟ್ ಆಗಿ ನಿಂತದ್ದು. ಅಷ್ಟು ದೂರ ಕರ್ಕೊಂಡೋಗಿ ನಂಗೆ ಆ ಪ್ರಶಸ್ತಿಯನ್ನು ಪಡೆಕೊಳ್ಳಾಗಿ ಮಾಡಿದ್ದವರೇ.
0: ಹೆಸರು ಹೇಳಬಹುದು?
1: ಅವರು ಕೇಶವ ಕೊಂಡೆವರು ಅಂತೇಳಿ.
0: ಕೇಶವ ಕೊಂಡೆವರು
1: ಅವರು ಅಣ್ಣಯ್ಯ ಅಂತೇಳಿ ನಾನು ಯಾವತ್ತು ಕರೀತಿದ್ದೇನೆ.
0: ಕೇಶವಣ್ಣ ನಿಮ್ಗೆ ತುಂಬಾ ಥ್ಯಾಂಕ್ಸ್, ತಂಗಿಯನ್ನು ದತ್ತು ಪಡೆದಿದ್ದೀರಿ.
1: ಅವರು ಕೂಡ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ, ಅವರು ಕೂಡ ಬ್ಯುಸಿ ಆಗಿರೋದು ಸಮಯದ ಅಭಾವದಿಂದ. ಅವರು ಇವತ್ತು ಬರುವವರು ನನ್ನ ಜೊತೆಗೆ, ಸಮಯದ ಅಭಾವದಿಂದ ಅವರು ಕೂಡ ಬರಲಿಲ್ಲ.
0: ಓಕೆ. ಕಾರ್ಯಕ್ರಮ ಕೇಳ್ತಾ ಇದ್ದಾರಾ?
1: ಕೇಳ್ತಾ ಇದ್ದಾರೆ.
0: ಓಕೆ. ಹೇಳಿ ಕೇಶವ, ನಾನು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ, ಮತ್ತೆ ಮನೆಯಲ್ಲಿ ಕೂಡ ಸಪೋರ್ಟ್ ಇದೆ. ನಾಟಕ ತಂಡದಲ್ಲಿ ಮೊದಲು ರಂಗಕ್ಕೆ ಇಳಿದಾಗ ಹೇಗೆ ಅನಿಸ್ತು ನಿಮಗೆ?
1: ಅಂದ್ರೆ ಫಸ್ಟ್ ಟೈಮ್ ನಾನು, ನಮ್ಮ ಒಂದು ಟೀಮ್ ಕಟ್ಟಿದ್ದೇವೆ, ಒಂದು 13 ಜನ ಇದ್ದೇವೆ ಅದರಲ್ಲಿ. ಅದರಲ್ಲಿ ಫಸ್ಟ್ ಶೋ ಆದದ್ದು ಒಂದು ಪೆರ್ಲದಲ್ಲಿ ಸತ್ಯಗುತ್ತಾನಾಗ ಎಂಬ ನಾಟಕ.
0: ಸತ್ಯಗುತ್ತಾನಾಗ
1: ಆ ಟೈಮಲ್ಲಿ ನಾನು ಕೂಡ ಡ್ಯೂಟಿಯಲ್ಲಿದ್ದೆ, ಹಾಗಾಗಿ ಹೋಗಿ ಪ್ರಾಕ್ಟೀಸಿಗೆಲ್ಲ ಪ್ರಿಪೇರ್ ಆಗ್ತಿದ್ದೆ. ಲಾಸ್ಟ್ ಮೂಮೆಂಟಲ್ಲಿ ಇನ್ನೊಂದು 10 ನಾಟಕಕ್ಕೆ 10 ದಿವಸ ಉಂಟು ಅಂತ ಹೇಳುವಾಗ ನನಗೆ ಹುಷಾರಿಲ್ಲ ಆಯಿತು, ಜಾಂಡಿಸ್ ಬಂತು. ಅಲ್ಲಿ ಪಾರ್ಟ್ ಚೇಂಜ್ ಮಾಡಲಿಕ್ಕೆ ಬೇರೆಯವರನ್ನು ಹಾಕಿದ್ರು. ಮತ್ತೆ ಆಯಿತು, ನಾನು ಅದು ಫಸ್ಟ್ ಟೈಮ್ ಇದು ಸ್ಟೇಜಿಗೆ ಹತ್ತುದು, ಅದನ್ನು ಬಿಡಲಿಕ್ಕೆ ಮನಸ್ಸಾಗಲಿಲ್ಲ. ಅವರಲ್ಲಿ ಒತ್ತಾಯ ಮಾಡಿ ಮತ್ತೆ ನಾನೇ ಹೋದೆ. ಅದು ಬೆಳಕನ್ನು ಕೂಡ ಫೇಸ್ ಮಾಡಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಆ ಟೈಮಲ್ಲಿ
0: ಜ್ವರ ಇತ್ತು,
1: ಹೈ ಆಗಿತ್ತು, ಜಾಂಡಿಸ್ ಬಂದು ಹೈ ಆಗಿ ಲಿವರ್ ಎಲ್ಲ ಇದಾಗಿತ್ತು, ಸ್ಪ್ರೆಡ್ ಆಗಿತ್ತು. ಅದು ಕೂಡ ಅಲ್ಲಿ ಒಂದು ಆಕ್ಟ್ ಮಾಡಿದೆ.
0: ಅಯ್ಯೋ, ಏನು ಏನು ಸಾಹಸ ಮಾಡಿದ್ರಿ,
1: ರಿಸ್ಕ್ ತೆಗೆದು ಮಾಡಿದ್ದೇನೆ.
0: ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಹೌದಲ್ವಾ? ಸೋ ಏನಾಯ್ತು ಹೇಳಿ ನಂತರ?
1: ನಂತರ ಅದೇ ಆಕ್ಟ್ ಮಾಡಿದ್ದೇವೆ.
0: ಆಕ್ಟ್ ಮಾಡಿ ಹೇಗೆ ಪಾತ್ರ ಎಲ್ಲ ಜನರಿಗೆ ಮೆಚ್ಚುಗೆ ಆಯ್ತು?
1: ಮೆಚ್ಚುಗೆ ಆಗಿದೆ. ಅದನ್ನು ಅವತ್ತು ಹುಷಾರಿಲ್ಲ ಅಂತ ಹೇಳಿ ಅನ್ನ ಕೂಡ ಬಂದಿದ್ರು ಮನೆಯಲ್ಲಿ ನೋಡೋಕೆ, ಮನೆ ಏನಾಗ್ತದೆ ಅಂತ ಹೇಳಿ ನೋಡ್ಲಿಕ್ಕೆ. ಹುಷಾರಿಲ್ಲದ ಹೋಗಿದ್ದಲ್ಲ ಅಂತ ಹೇಳಿ ಅನ್ನ ಮತ್ತೆ ಚಿಕ್ಕಪ್ಪ ಅವರೆಲ್ಲ ಬಂದಿದ್ರು. ನಾಟಕ ಚೆನ್ನಾಗಾಗಿದೆ. ಈಗ ಅದು
0: ಬೈಲಿಲ್ವಾ?
1: ಬೈದಿದ್ದಾರೆ, ಒಮ್ಮೆ ಬೈದಿದ್ದಾರೆ.
0: ಇದೆಲ್ಲ ಬೇಕಿತ್ತು ಬೇಕಿತ್ತಂತ ಪರಿಸ್ಥಿತಿ, ಏನು ಹುಡುಗಾಟ ಆಡ್ತೀಯ ಜೀವದ ಜೊತೆ.
1: ಅಪ್ಪ ಬೈದಿದ್ದಾರೆ, ಮತ್ತೆ ಅಮ್ಮ ಸಪೋರ್ಟ್ ಮಾಡಿದ್ರು.
0: ನಂತರ ಪಾತ್ರ ಚೆನ್ನಾಗಿ ಬಂತು. ಪಾಪ, ಆ ಒಂದು ಕಲಾವಿದಿಗೆ ಒಂದು ಅವಕಾಶ ತಪ್ಪಿತ್ತಲ್ವಾ?
1: ಹೌದು,
0: ಅವರು ಆಸೆ ಮಾಡಿದ್ರ?
1: ಇಲ್ಲ, ಅವ್ರು ಪ್ರಾಕ್ಟೀಸ್ ಅವ್ರು ಹೇಳಿದಷ್ಟೇ, ಅವ್ರು ಪ್ರಾಕ್ಟೀಸ್ ಬರ್ತಾ ಇರ್ಲಿಲ್ಲ. ಜಸ್ಟ್ ನಾನು ಇಲ್ಲ ಅಂತ ಹೇಳಿ ಅವ್ರಲ್ಲಿ ಹೇಳಿದ್ರು, ಒಮ್ಮೆ ಆಕ್ಟ್ ಮಾಡ್ಲಿಕ್ಕೆ ಬರ್ಬೋದಾ ಅಂತ ಹೇಳಿ. ಬರ್ಲಿಲ್ಲ
0: ಒಪ್ಕೊಂಡ್ರಿ ಕೊಟ್ಟರು.
1: ನಾನೇ ಇಲ್ಲಿ, ನಾನೇ ಬರ್ತೇನೆ, ನಾನೇ ಮಾಡ್ತೇನೆ ಅಂತ ಹೇಳಿ.
0: ಸರಿ, ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ಸತೀಶ್ ಬಿಳಿಯೂರು. ಕಲಾವಿದರು ಉಳ್ಳೇರು ಪಾತಿರ್ಲಿ ಎರಡ.
1: ನಮಸ್ತೆ ಸತೀಶರೇ.
0: ಇರ್ರಿ, ಟೀಮ್ ಇಲ್ಲದೆ. ಸಾಧನೆಗೆ ಇರು ಸಪೋರ್ಟ.
1: ಸಪೋರ್ಟ್ ಮಾಡದ ಕೊರ್ಪುನಾಗ್ಲಿ ಮಂಡ ಅನ್ನ ಏ ಮಾತ್ರ ಕೊರೊಂದುಲ್ಲೇರ ಬುಕ್ಕೊಂಜಿ ಸ್ಫೂರ್ತಿ ಆಯ್ನೆ ಪಂಡ ರೇಡಿಯೋ ಸಾರಂಗ್ ಸ್ಫೂರ್ತಿ ಆತಂದು
0: ಪನ್ಲೆ ಪನ್ಲೆ. ಹಲೋ,
1: ಹಾ ಪಲ್ಲೆ ಪಲ್ಲೆ. ಪ್ರೋತ್ಸಾಹ ಇರ್ಲ ಕೊರೊಂದುಲ್ಲಾರ.
0: ಸರಿ, ಇರ್ನ ಟೀಮ್ ಇಡುಲ್ಲೇರ ಆರು ಪನ್ಲೆ. ಪ್ರಿಯ ಪ್ರಿಯ ಮೇರ್ನ ಬಗ್ಗೆ ದಾದ ಪನ್ಪರ ಅನಂತ್ ಅರ್ನ ಬಗ್ಗೆ ಅರ್ನ ಬಗ್ಗೆ ಎಂಚ ಅರ್ನ ವ್ಯಕ್ತಿತ್ವ ಎಂಚ ಪನ್ಲೆ ಎಪ್ಪಲ ತಿಳ್ತೊಂದುಲ್ಲೇರ ಆರು. ಪಾತ್ರ ಲೆಕ್ಕದ ಪಾತ್ರ ಇರು. ಹಂಚ ಪ್ಲಸ್ ಮೈನಸ್ ಬರ ಒಟ್ಟಿಗೆ ಬಂದರು, ಪ್ಲಸ್ಸೇ ಜಾಸ್ತಿ ಅಪಗ. ಸರಿ ಸರಿ, ಓಕೆ ಓಕೆ. ಅವರು ಹೇಳ್ತಾ ಇದ್ದಾರೆ ತುಂಬಾ ಸರಳ ವ್ಯಕ್ತಿತ್ವ ಅಂತ. ನಿಮ್ಮನ್ನ
1: ಅವರು ಒಂದು ಪುತ್ತೂರಿನ ಕವಿಗೋಷ್ಠಿಯಲ್ಲಿ ಅವರು ಕೂಡ ಇದ್ದಾರೆ, ನಮ್ಮ ಟೀಮ್ ಅಲ್ಲಿ ಇದ್ದಾರೆ.
0: ಓಕೆ, ನಾಟಕ
1: ಇಲ್ಲ ಚಿಗುರಲ್ಲಿ ಸಾಹಿತ್ಯ ಬಲಗದಲ್ಲಿ ಅವರು ಕೂಡ ಇದ್ದಾರೆ. ಕವಿಗೋಷ್ಠಿಯಲ್ಲಿ ನಾವೆಲ್ಲ ಒಟ್ಟಿಗೆ ಹೋಗ್ತಿದ್ದೇವೆ.
0: ಓಕೆ, ನಾಟಕದ ಬಗ್ಗೆ ಹೇಳ್ತಾ ಇದ್ರಿ, ಪ್ರಥಮ ಎಂಟ್ರಿ ಹೇಗೂ ಆಯ್ತು, ನಂತರ ಕಂಟಿನ್ಯೂ ಮಾಡಿದ್ರಿ.
1: ಸೆಕೆಂಡ್ ಶೋ ಇಲ್ಲಿ ತಲಪಾಡಿ ನಮ್ಮ ಕುಂಜತೂರಲ್ಲಿ ಆಯ್ತು, ಮಹಾಕಾಲಿ.
0: ಅಲ್ಲಿ ಜಾಂಡಿಸ್ ಇರ್ಲಿಲ್ಲ,
1: ಇಲ್ಲ ನೇರ
0: ಬದುಕಿದ್ರು. ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
3: ನಮಸ್ತೆ,
0: ಜಯಪ್ರಕಾಶ್ ಶೇಖರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಸರ್, ಹೇಳಿ.
3: ಖುಷಿ ಆಯ್ತು ನೀವು ಬಂದದ್ದು, ರೇಡಿಯೋ ಸಾರಂಗ್ ನಲ್ಲಿ ನಿಮ್ಮ ಮಾತುಗಳನ್ನು ಕೇಳೋದು.
1: ಹಾ ಸರ್,
3: ನೀವು ಕವಿತೆ ನಿಮ್ಮ ಹಾಡು ಹಾಡು ಮುಂಚೆ ಕೂಡ ಕೇಳಿದ್ದೇನೆ
1: ನಾನು,
3: ಸತೀಶ್ ಸರ್ ಹಾಡಿದ್ದು. ಅದೇ ಮತ್ತೆ 12 ವರ್ಷದ ಹಿಂದಿನ ಪತ್ರ ಓದಿದ್ದು ಕೂಡ.
1: ಹೌದು,
3: ಅದು ಮೊನ್ನೆ ಮೊನ್ನೆ ಕೇಳಿದಾಗೆ ಆಗ್ತದೆ.
1: ಖಂಡಿತವಾಗಿ ಹೌದು ಸರ್.
3: ನಿಮ್ಮ ಪತ್ರದ ಒಕ್ಕಣೆ ಕೊನೆಗೊಳಿಸುವ ರೀತಿ ಎಲ್ಲವೂ ಕೇಳಿ ಖುಷಿ ಆಯ್ತು ಮೇಡಮ್.
1: ಥ್ಯಾಂಕ್ ಯು ಸರ್.
3: ಮುಂದೆ ಕೂಡ ತುಂಬಾ ಕವನಗಳು ಹಾಡುಗಳು ನಿಮ್ಮ ಪೆನ್ನಿಂದ ಮೂಡಿ ಬರಲಿ ಅಂತೇಳಿ ಆಶಯ ಆರೈಕೆ.
1: ಥ್ಯಾಂಕ್ ಯು ಸರ್, ಖಂಡಿತವಾಗಿಯೂ.
3: ಸರಿ ಮೇಡಮ್, ಧನ್ಯವಾದಗಳು.
1: ಓಕೆ ಸರ್.
0: ಓಕೆ, ಧನ್ಯವಾದಗಳು.
3: ಸರಿ ಸರ್.
0: ಓಕೆ, ಜಯಪ್ರಕಾಶ್ ಶುಕ್ರ ಅವರು ಅವಾಗ ಎಲ್ಲ ಪತ್ರ ಬರೀತಾ ಇದ್ರೆ, ನೀವು
1: ಬರೀತಾ
0: ಇದ್ರೆ ಈಗ ಮಾತಾಡಿ
1: ತುಂಬಾ ಖುಷಿ ಆಯ್ತು.
0: ಭೇಟಿಯಾಗಿದ್ರೆ ಇಲ್ಲಿ ಇಲ್ಲ
1: ಮುಖತ
0: ಭೇಟಿಯಾಗಿಲ್ಲ. ಸರಿ, ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
4: ಹಲೋ, ನಮಸ್ತೆ.
0: ನಮಸ್ತೆ ನಮಸ್ತೆ, ಯಾರು ಮಾತಾಡೋದು?
4: ನಾನು ಶ್ರೀಪತಿ.
0: ಶ್ರೀಪತಿ ಕಳಂಬಾಡಿ. ಪ್ರಿಯಾ ಬಾಯರ್ ಅವರು ಬಂದಿದ್ದಾರೆ, ಹಳೆಯ ನಮ್ಮ ಕೇಳುಗರು.
4: ನಮಸ್ತೆ ಮೇಡಮ್.
1: ನಮಸ್ತೆ ಸರ್, ಹೇಳಿ.
4: ನಮಸ್ತೆ, ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೇನೆ ಸರ್, ನೀವು ಹೇಗಿದ್ದೀರಿ?
4: ಬಂದದ್ದು ತುಂಬಾ ಖುಷಿ ಆಯ್ತು. ನಿಮ್ಮ ಕವಿತೆ ನಾವು ಸತ್ಯಕಣ್ಣನ ಪರದಲ್ಲಿ ಕೇಳಿ ತುಂಬಾ ಖುಷಿ ಆಯ್ತು. ನಿಮ್ಮ ರಚನೆ ಅಂತ ಹೇಳಿದ್ವಿ. ಆನಂತರ ನಿಮ್ಮ ಕವಿತೆಗಳು ತುಂಬಾ ಚೆನ್ನಾಗಿತ್ತು. ಮತ್ತು ಯಾಕಂದ್ರೆ ನಿಮ್ಮದು ವೃತ್ತಿ ಮತ್ತೆ ಪ್ರವೃತ್ತಿ ಎರಡು ವಿರುದ್ಧವಾಗಿದ್ದ ಕಾರಣ ನೀವು ವೃತ್ತಿ ಅಂತ ಹೇಳಿದ್ರೆ ನಿಮ್ಮ ವೈದ್ಯಕೀಯ ವೃತ್ತಿ ತುಂಬಾ ಟೆನ್ಷನ್ ಅಲ್ಲಿ ಇರುವಂತದ್ದು, ಬಿಸಿಯಲ್ಲಿ ಇರುವಂತ ಹೇಳಿಲ್ಲಲ್ಲ.
1: ಹೌದು ಸರ್.
4: ಆ ಮಿಡ್ಲ್ ಅಲ್ಲಿ ನೀವು ಈ ತರ ಕವಿತೆಗಳನ್ನು ಕವನಗಳನ್ನೆಲ್ಲ ಬರೀತೀರಿ ಅಂತ ಹೇಳುವಾಗ ನಿಮ್ಮ ಸಾಧನೆಗೆ ತುಂಬಾ ಹ್ಯಾಟ್ಸ್ ಆಫ್ ಹೇಳಿ. ಮತ್ತೆ ಆಗ್ಲಿ, ಇನ್ನು ಇದನ್ನು ನೀವು ನಿಲ್ಲಿಸಬೇಡಿ, ಇದನ್ನು ಇನ್ನು ಜಾಸ್ತಿ ಮಾಡಿಕೊಂಡು ಬನ್ನಿ ಅಂತ ಹೇಳಿ ನಮ್ಮ ಆಶಯ.
1: ಹಾಗೆ
4: ಇನ್ನು ನಮ್ಮ ಇವತ್ತು ಸಾರಂಗಿಗೆ ಬಂದ ತುಂಬಾ ಖುಷಿ ಆಯ್ತು. ಯಾಕೆಂತ ಹೇಳಿದ್ರೆ ಯಾವಾಗದಿಂದ ನಿರೀಕ್ಷೆಯಲ್ಲಿ ಇದ್ದೆವು, ಕೆಲವರೆಲ್ಲ ಇನ್ನು ಬರ್ಲಿಕ್ಕೆ ಇದ್ದಾರೆ.
0: ಹೌದು, ನಮ್ಮ ಕೇಳುಗರಿಗೆ ಪ್ರಥಮ ವಾರ.
4: ಹೌದು,
0: ಪ್ರಥಮ ವಾರ ಕೇಳುಗರಿಗೆ ಅಂತ ಮೀಸಲಿಟ್ಟಿದ್ದೇವೆ.
4: ಹೌದು,
0: ಎಷ್ಟು ದಿನ ಬರ್ತಾರೆ ಅಂತ ಹೇಳಿಕ್ ಆಗ್ಲಿ, ಎಷ್ಟು ದಿನ ಮುಂದುವರಿಸ್ತೇವೆ ಅಂತ.
4: ಹೌದು, ಆಗ್ತದೆ ಖಂಡಿತ. ನಿಮ್ಮ ಪ್ರಯತ್ನಕ್ಕೆ ಫಲ ಇದ್ದೇ ಇರ್ತದೆ.
0: ಹೌದು,
4: ಹಾಗೆ ರೇಡಿಯೋ ಸಾರಂಗ್ನವರು ನಮ್ಮಂತ ಅವರಿಗೆಲ್ಲ ತುಂಬಾ ಅವಕಾಶಗಳನ್ನು ಮಾಡಿಕೊಡ್ತಾರಲ್ಲ, ಧನ್ಯವಾದಗಳನ್ನು
1: ಹೇಳ್ಬೇಕು. ಹಾಗೆ
4: ಮ್ಯಾಮ್, ಸಾಧನೆಗಳಿಗೆ
0: ಧನ್ಯವಾದಗಳು. ಶ್ರೀಪತಿ ಕಳಂಬಾಡಿ ಅವರ ನಾಟಕದಲ್ಲೆಲ್ಲ ಕೇಳಿರ್ಬೋದು, ಕುಸುಮಕರ ಕೊಟ್ಟರ ಅವರ ನಾಟಕದಲ್ಲೆಲ್ಲ. ಹಾಗೆ ನೀವು ಕೂಡ ನಮ್ಮ ರೇಡಿಯೋದಲ್ಲಿ ನಾಟಕ, ರೇಡಿಯೋ ನಾಟಕ ಮಾಡಬಹುದು, ಬರೆದು ನಿಮ್ಮ ಕಲಾವಿದರನ್ನು ಕರ್ಕೊಂಡು ಬರಬಹುದು. ಸ್ವಲ್ಪ ಪ್ರಯತ್ನ ಮಾಡಿ, ನಮ್ಮ ನಿಮ್ಮ ವಾಯ್ಸ್ ಯಾವ ಕೇಳಲಿಕ್ಕೆ ಆಗ್ತದೆ. ಸರಿ, ಈ ನಾಟಕ ತಂಡದಲ್ಲಿ ನಂತರ ಏನು ತಲ್ಪಾಡಿಯಲ್ಲಿ ಏನು ಕಾರ್ಯಕ್ರಮ ಕೊಟ್ರಿ,
1: ಅಲ್ಲಿ ಪ್ರೋಗ್ರಾಮ್ ಆಯಿತು. ಮತ್ತೆ ಮೊನ್ನೆ ಲಾಸ್ಟ್ ಆಗಿ ಕುಂಬ್ಳೆಯಲ್ಲಿ ಶೇಡಿಕನ ದೇವಸ್ಥಾನದಲ್ಲಿ ಪ್ರೋಗ್ರಾಮ್ ಆಯಿತು, ಲಾಸ್ಟ್ ಪ್ರೋಗ್ರಾಮ್.
0: ಓಕೆ ಓಕೆ, ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
5: ಹಲೋ, ನಮಸ್ತೆ ಸರ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡೋದು?
5: ನೀರಜ.
0: ನೀರಜ
5: ಕಿನ್ನಿಗೋಳಿ
0: ಮಾತಾಡಿ.
1: ನಮಸ್ತೆ ನಮಸ್ತೆ.
5: ಹೇಗಿದ್ದೀರಾ?
1: ನಾನು ಚೆನ್ನಾಗಿದ್ದೇನೆ, ನೀವು?
5: ನಾನು ಆರಾಮಾಗಿದ್ದೇನೆ. ನಿಮ್ಮ ಬಗ್ಗೆ ಹೇಳಿದ್ದಾರೆ ನನ್ನ ಫ್ರೆಂಡ್ ಆದವರು ಸತೀಶ್ ಕಯ್ಯಾರ್ ಅವರು, ನಿಮ್ಮ ಮಾಹಿತಿ ಎಲ್ಲ ನನಗೆ ಕೊಡ್ತಾ ಇದ್ದಾರೆ.
0: ಪಾಪ, ನಿಮ್ಗೆ ರೇಡಿಯೋ ಕೇಳಕ್ ಆಗದಿದ್ರು ಕೂಡ ರೇಡಿಯೋದ ಬಗ್ಗೆ ಏನು ಅವರು ಕೇಳಿಸ್ತಾರೆ ಅಲ್ವಾ ನಿಮ್ಗೆ ಮೊಬೈಲ್?
5: ಈಗ ರೇಡಿಯೋ ಕೇಳ್ತಾ ಇದ್ದೇನೆ ನಿಮ್ಮ ಮಾತುಕತೆ.
0: ನೋಡಿ, ನಿಮ್ಮ ಮಾತುಗಳನ್ನು ಇಂದ ಕೇಳಿಸ್ತಾ ಇದ್ದಾರೆ.
5: ಕವನ ಎಲ್ಲ ಬರೀತೀರಂತೆ, ಮತ್ತೆ ವೃತ್ತಿಯ ಜೊತೆ ಇದನ್ನೆಲ್ಲ ನೀವು ಮಾಡಿಕೊಂಡು ಹೋಗ್ತೀರಾ, ತುಂಬಾ ನಿಮ್ಗೆ ಇನ್ನಷ್ಟು ನೀವು ಎತ್ತರಕ್ಕೆ ಬೆಳೆಯಬೇಕಂತ ನನ್ನದೊಂದು
1: ಆರೈಕೆ.
0: ನೀರಜ್ ಅವರೇ, ತುಂಬಾ ಖುಷಿ ಆಯ್ತು ನಿಮ್ಗೆ ಕೈಯಾರದಿಂದ ಒಂದು ಸಾರಂಗಿ ಅಂತ ಸಬ್ ಸ್ಟೇಷನ್ ಮಾಡಿದಿರಲ್ಲ, ಅಲ್ಲಿಂದ ಮತ್ತೊಂದು ಮರುಪ್ರಸಾರ ಕೇಂದ್ರ, ಅಲ್ಲಿಂದ ಮೊಬೈಲ್ ಮೂಲಕ ನಿಮ್ಗೆ ಕಳಿಸ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಒಲವಿನ ಹಾಡು ಕೂಡ ನಿಮ್ಗೆ ಕೇಳಿಸ್ತಾರೆ ಅಲ್ವಾ? ಓಕೆ ಓಕೆ, ಆಯ್ತು. ರೇಡಿಯೋ ಕೇಳದಿದ್ರು ಈ ರೀತಿ ಒಂದು ನಮ್ಮ ಸಾರಂಗನ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡಿದಾರಲ್ಲ, ತುಂಬಾ ತುಂಬಾ ಥ್ಯಾಂಕ್ಸ್. ನಿಮ್ಗೆ ಬೇಜಾರಾಗ್ತದೆ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಓಕೆ ಓಕೆ. ನೋಡಿ, ಏನು ಅವರು ನಿಮಗೆ ಆತ್ಮೀಯರೆಲ್ಲ, ಅವರ ಆತ್ಮೀಯರು ಯಾರಾದರೂ ಬಂದರೆ ಈ ಥರ ಕೇಳ್ತಾರೆ. ಓಕೆ ಕಾರ್ಯಕ್ರಮಗಳನ್ನು ಅಂತ. ಓಕೆ, ಹಾಗೆ ನಾಟಕ ತಂಡದಲ್ಲಿ ಈಗ ಇದ್ದೀರಿ, ಇನ್ನೇನು?
1: ಇನ್ನು ಬೇರೆ ತಂಡದವರು ಕರೀತಾ ಇದ್ದಾರೆ ಹೋಗ್ಲಿಕ್ಕೆ.
0: ಹೌದಾ? ಆದ್ರೆ ಬಿಡ್ತೀರಾ?
1: ಇಲ್ಲ, ಒಂದೇ ಟೈಮ್ ಅದು ಒಂದೇ ನಾಟಕದ ಟೀಮ್ ಅಲ್ಲಿ ಹೋಗ್ತಿದ್ರೆ ಇನ್ನೊಂದು ಟೀಮ್ ಒಂದೇ ದಿವಸ ಎರಡು ನಾಟಕ ಇದ್ರೆ ಆಗ್ಲಿಕ್ಕಿಲ್ಲ,
0: ಕಷ್ಟ ಆಗ್ತದೆ. ಈ ಕೆಲಸ ಬಿಡೋಕ್ಕಾಗಲ್ಲ,
1: ಬಿಡ್ಲಿಕ್ಕೆ ಆಗ್ತಿಲ್ಲ. ಅದಕ್ಕೆ ಮನೆಯವರು ಹೇಳೋದು ಹೀಗೆ, ಒಂದೇ ಟೀಮ್ ಅಲ್ಲಿ ಸಾಕು, ಇನ್ನೊಂದು ಟೀಮ್ಗೆ
0: ಹೋಗ್ಬೇಡ.
1: ಮನೆಗೆ ಬಂದವರು ಅಪ್ಪ ಅಣ್ಣನಲ್ಲೆಲ್ಲ ಕೇಳ್ತಾ ಇದ್ದಾರೆ, ಬರ್ಲಿ ಬರ್ಲಿ ಅಂತ ಹೇಳಿ.
0: ಓಕೆ ಓಕೆ ಓಕೆ. ಅಂದ್ರೆ ಯಾವೆಲ್ಲ ಪಾತ್ರ ಮಾಡಿದ್ರಿ ಈಗ ಫಸ್ಟಿಗೆ?
1: ನೋವಿನದ್ದು.
0: ನಂತರ
1: ಅದೇ ಒಂದು ಅದೇ ನಂಗೆ ಸಿಗ್ತಾ ಇರೋ ನೋವಿನದ್ದೇ ಪಾತ್ರ.
0: ಯಾಕೆ ತುಂಬಾ ಅಳ್ತಾ ಇರ್ತೀರ ಅಂದ್ರೆ, ತುಂಬಾ ಜೀವನದಲ್ಲಿ ಕಷ್ಟವನ್ನು ಅನುಭವಿಸಿದ್ರೆ ಅಂತ ಪಾತ್ರ ನಿಮಗೆ ನೈಜವಾಗಿ ಅಭಿನಯಿಸ್ತೀರ? ಹೇಗೆ ಹೇಗೆ ಅಭಿನಯ ಬರುತ್ತೆ ನಿಮಗೆ?
1: ನೈಜವಾಗಿ ಬರ್ತದೆ ಸರ್, ಅದು ಎದುರಿಗಿರುವಂತವರ ಸಂಭಾಷಣೆಯಿಂದ ಅದನ್ನು ಒಂದು ಆಳವಾಗಿ ತಕೊಂಡು ಹೋದ್ರೆ ಖಂಡಿತವಾಗಿ ಬರ್ತದೆ ನಮಗೆ.
0: ಈಗ ಸ್ಟಾಫ್ ನರ್ಸ್ ಆಗಿದ್ದೀರಾ, ಕೆಲಸ ಮಾಡ್ತಾ ಇದ್ದೀರ, ಒಂದು ರೀತಿಯಲ್ಲಿ ರೋಗಿಗಳ ಸೇವೆ, ರೋಗಿಗಳ ಜೊತೆ ಇರ್ತೀರಿ. ಸ್ಟಾಫ್ ನರ್ಸ್ ಆಗದಿದ್ರೆ ಏನು ಆಗ್ಬೇಕಂತ ಕನಸು
1: ನಂಗೆ? ಖಂಡಿತವಾಗಿ ನಾನು ಸ್ಟಾಫ್ ನರ್ಸ್ ಆಗ್ಲಿಕ್ಕೆ ನಂಗೆ ಇಷ್ಟನೇ ಇರಲಿಲ್ಲ.
0: ಹೌದಾ?
1: ನಾನೊಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ ಫ್ಯಾಕ್ಟ್ರಿಯಲ್ಲಿ. ಅವರೇಳ್ದು ನೀನು ಕಲ್ತು ನೀನೆಂತ ಇಲ್ಲಿ ನಮ್ಮ ಜೊತೆಗೆ ಇದು ಹರಟುದು, ಇಲ್ಲಿ ಕೆಲಸ ಮಾಡುದು, ನಿಂಗೆ ನರ್ಸಿಂಗ್ ಮಾಡ್ಲಿಕ್ಕೆ ಆಗುದಿಲ್ವಾ ಅಂತ ಹೇಳಿದ್ರು. ನಂಗೆ ನಿಜವಾಗಿ ಪೊಲೀಸ್ ಆಗ್ಲಿಕ್ಕೆ ತುಂಬಾನೇ ಇಷ್ಟ.
0: ಹೌದಾ?
1: ಅದಕ್ಕೆ ತುಂಬಾ ಎಕ್ಸಾಮ್ ಎಲ್ಲ ಬರ್ದಿದ್ದೇನೆ, ಆದ್ರೂ ಕೂಡ ನಂಗೆ ಆಗ್ಲಿಲ್ಲ, ಹೈಟ್ ಇಲ್ಲ,
0: ಹೈಟ್ ಇರ್ಲಿಲ್ಲ.
1: ಹೌದು, ಹಾಗೆ ತುಂಬಾ ರಿಜೆಕ್ಟ್ ಆಯ್ತು. ಮತ್ತೆ ನರ್ಸಿಂಗ್ ಕೋರ್ಸ್ಗೆ ಅವರು ಹೇಳಿದ್ರು ಅಂತೇಳಿ ನಾನು ಸೇರಿದೆ. ನಾನು ಬೇಕು ಅಂತಲೇ ಹೋಗಿ ನಾನು ಸೇರಲಿಲ್ಲ, ನಂಗೆ ಆ ಫೀಲ್ಡ್ ಕೂಡ ಇಷ್ಟನೇ ಇರ್ಲಿಲ್ಲ. ಮತ್ತೆ ಜಾಯಿನ್ ಆದೆ, ಮತ್ತೆ
0: ಹೇಗೋ
1: ಕಲ್ತೆ,
0: ಕಲ್ತ್ರಿ.
1: ಮತ್ತೆ ಈಗ ಇಷ್ಟ ಆಗ್ತಾ ಉಂಟು.
0: ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
6: ಹಲೋ
0: ಹಲೋ, ನಮಸ್ತೆ.
6: ನಮಸ್ತೆ ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡೋದು?
6: ನಮಸ್ತೆ, ದಾಮೋದರ್ ಅಂತ ಹೇಳಿ, ವರ್ಕಡೆಯಿಂದ.
0: ದಾಮೋದರ್ ವರ್ಕಡೆಯಿಂದ?
6: ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಇದ್ದೇನೆ.
0: ಈಗ ಬೆಂಗಳೂರಿಂದ? ಏನು ವಾಯ್ಸ್ ಎಲ್ಲ ಚೇಂಜ್ ಆಗಿದೆ, ತುಂಬಾ ಚೇಂಜ್ ಆಗಿಬಿಟ್ಟಿದ್ರೆ, ಬದಲಾಗಿದ್ದೀರಾ?
6: ಹೌದಾ? ನನ್ನ ಪ್ರಿಯ, ನನ್ನ ತಂಗಿ.
0: ನಿಮ್ಮ ತಂಗಿ ತಂಗಿ ಬಂದಿದ್ದಾರೆ ಅಂತ ಖುಷಿಯಾಗಿದ್ದೀರಿ ಈಗ?
6: ಹೌದು.
0: ಓಕೆ, ತಂಗಿ ಜೊತೆ ಮಾತಾಡಿ.
6: ಹಲೋ ಪ್ರಿಯಾ.
1: ನಮಸ್ತೆ, ಅನುಷರ್ಲಿ ಏನ್ ಚೋಲರೆ?
6: ಅನುಷರ್ಲಿ ಪ್ರಿಯಾ. ಶೀತ ಜ್ವರ ಮಾತಾಡ್ತೇನೆ. ಅವಕಾಶ
0: ದಾಮೋದರಣ್ಣ, ಅಣ್ಣ ತಂಗಿಯ ಸಂಬಂಧ ಜನ್ಮ ಜನ್ಮದ ಅನುಬಂಧ.
6: ಅಣ್ಣ ತಂಗಿಯರ ಸಂಬಂಧ.
0: ಒಂದು ಹಾಡು ಹೇಳಿ ಅವರಿಗಾಗಿ, ಹೇಳಿ ಹಾಡಿನಲ್ಲಿ ಹೇಳಿಬಿಡಿ.
6: ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ, ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ, ದೇಹಕ್ಕೆ ಕೊರಳು ಜೀವಕ್ಕೆ ನೆರಳು ನೀವಾಗಳೆಂದು ಅರಸುತ್ತಿದ್ದೆ. ಈ ರಕ್ಷಾ ಬಂಧನ.
0: ವಾ ವಾ ವಾ, ನಮ್ಗೆ ಕಣ್ಣೀರು ಬರ್ತಾ ಇದೆ. ಪ್ರಿಯಾ ಅವರು ಕೂಡ ಕಣ್ಣೀರ್ ಹಾಕ್ತಾ ಇದ್ರೆ, ಕಣ್ಣಂಚಲ್ಲಿ ನೀರು ಬರ್ತಾ ಇದೆ.
6: ನಮ್ಮ ಬಾಂಧವ್ಯ ಅಂದ್ರೆ ಶಿವರಾಜ್ ಕುಮಾರ್ ಮತ್ತೆ ರಾಧಿಕೇತ್ರ ಹಾಗೆ.
0: ಓಕೆ ಓಕೆ ಓಕೆ, ಧನ್ಯವಾದಗಳು, ಧನ್ಯವಾದಗಳು. ಓಕೆ ಓಕೆ ಓಕೆ ಓಕೆ ಓಕೆ. ಪ್ರಿಯರವರೇ, ಹಾಗೆ ಹಾಗೆ ಕನಸು ಪೊಲೀಸ್ ಆಗ್ಬೇಕಂತ, ನಂತರ ಹೇಗೋ
1: ನರ್ಸ್ ಆದ್ರಿ,
0: ಹಾಗೆ ನಾಟಕ ರಂಗ. ಈಗ ಹೊಸ ಏನು ನಾಟಕ?
1: ಹೌದು, ಪಿರ ಬರುವೇರ ಅಂತ ಹೇಳಿ,
0: ಪಿರ ಬರುವೇರ
1: ಅದು ಮುಹೂರ್ತ ಈ ಮಂತ್ ಅಲ್ಲಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದು ಕೂಡ ಎಲ್ಲರಿಗೂ ಸಮಯದ ಅಭಾವದಿಂದ ಆಗ್ತಾ ಇರಲ್ಲ.
0: ಎಲ್ಲೆಲ್ಲ ಈಗ ಪ್ರದರ್ಶನ ಆಗಿತ್ತು ನಿಮ್ಮ ಹಳೆ ನಾಟಕ?
1: ಒಂದು ಪೆರ್ಲಾ, ಮತ್ತೊಂದು ಕುಂಬ್ಳೆ, ಮತ್ತು
0: ಈ ಕಡೆ ಬರಲಿಲ್ಲ ಮಂಗಳೂರಿಗೆ?
1: ಇಲ್ಲ ಬರಲಿಲ್ಲ, ಬರ್ಬೇಕಷ್ಟೇ.
0: ಕರೆ ಬರಲಿಲ್ವಾ?
1: ಬರಲಿಲ್ಲ. ಮತ್ತೆ ಕುಕ್ಕಾಜೆ.
0: ಜಾಸ್ತಿ ಸಾಮಾಜಿಕ ನಾಟಕ ಅಭಿನಯಿಸ್ತಾ ಇದ್ರೆ. ಓಕೆ, ಪ್ರಿಯವರಿಗೆ ಯಾವ ಪ್ಲೇಸ್ ಇಷ್ಟ, ಅಂದರೆ ಯಾವ ಜಾಗ ನೋಡ್ಬೇಕಂತ ಅನಿಸೋದು, ಇಂಥ ಒಂದು ಜಾಗಕ್ಕೆ ಹೋಗ್ಬೇಕು ಸ್ವಲ್ಪ ನೋಡ್ಬೇಕು ಅಂತ ಅನಿಸ್ತದ್ರಿ?
1: ನಂಗೆ ಬೇಕಲಕೋಟೆ ಅಂದ್ರೆ ಇಷ್ಟ.
0: ಬೇಕಲಕೋಟೆಗೆ ಹೋಗ್ತಾ ಇರ್ತೀರಾ? ಇಲ್ಲ. ಓಕೆ, ಅದು ನಿಮ್ಮ ಫೇವರೇಟ್ ಪ್ಲೇಸ್. ಫೇವರೇಟ್ ತಿಂಡಿ?
1: ಫೇವರೇಟ್ ತಿಂಡಿ ಇಡ್ಲಿ.
0: ಈಗ ಮೂವಿ ಏನಾದರೂ ನೋಡ್ತಾ ಇದ್ದೀರಾ? ಯಾವುದು ನೋಡಿ?
1: ಕಡಿಮೆ ಸರ್,
0: ಕಡಿಮೆ
1: ಕಡಿಮೆ.
0: ಹಾಗೆ ಅರಳುವ ಹೂಗಳೇ ಅಂತ ಈ ಹಾಡು ನಿಮಗೆ ತುಂಬ ಇಷ್ಟ, ಯಾಕೆ ಇಷ್ಟ?
1: ಯಾಕೆಂದ್ರೆ ಅದರಲ್ಲೊಂದು ಕಷ್ಟದಿಂದ ಮುನ್ನುಗ್ಗು ಎಂಬ ಸಂದೇಶ ಕೊಡ್ತದೆ.
0: ಸಾಧನೆ ಮಾಡಬೇಕು,
1: ಸಾಧನೆಗೆ ಒಂದು ಪ್ರೋತ್ಸಾಹ ಮಾತು. ಹಿಗ್ಬೇಡ, ನೀನು ಮುಂದೆ ಹೋಗು, ಧೈರ್ಯ ತಗೊಂಡು ಮುಂದೆ ಹೋಗು, ಸಾಧನೆ ಅನ್ನೋದಿರ್ತದೆ, ಸಾಧ್ಯಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ.
0: ಸರಿ, ಹಾಡನ್ನು ಹಾಡಬಹುದೇ ನೋಡೋಣ. ಕವಿ ಕವಿ ಕವಯತ್ರಿಯಾಗಿ ಬಂದ್ರಿ, ಲೇಖಕಿ ಆದ್ರೆ ಒಂದು ಹಾಡಿನಲ್ಲಿ ಒಂದೆರಡು ಲೈನ್ ಹೇಳಿ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಈಗ ಹೃದಯರಾಗ ಕಾರ್ಯಕ್ರಮದಲ್ಲಿ ಪ್ರಿಯಾ ಅವರು ನಮ್ಮ ಜೊತೆ ಇದ್ದಾರೆ. ಪ್ರಿಯಾ ಅವರೇ, ಕಾರ್ಯಕ್ರಮದ ಸಮಯ ಆಗ್ತಾ ಬಂದಿದೆ, ಏನು ಹೇಳಬೇಕಂತ ಇದ್ದೀರಾ? ಕೊನೆಯದಾಗಿ ಕವಿತೆ ಹೇಳ್ತೀರಾ?
1: ಒಂದು ಕವನ ಮತ್ತೊಂದು ಚುಟುಕು ಹೇಳ್ತಾ ಇದ್ದೇನೆ.
0: ಹೇಳಿ.
1: ಚುಟುಕು: ಬದುಕು ಅನ್ನೋದು ಸವೆದು ಹೋದ ಚಪ್ಪಲಿಯಂತೆ, ಬದುಕು ಅನ್ನೋದು ಸವೆದು ಹೋದ ಚಪ್ಪಲಿಯಂತೆ, ಕಲ್ಲು ಮುಳ್ಳುಗಳ ಹೊಳಿತ ನೋವು ನಲಿವಿನ ತೊಡೆತ, ಕಲ್ಲು ಮುಳ್ಳುಗಳ ತುಳಿತ ನೋವು ನಲಿವಿನ ಹೊಡೆತ, ಕಾಲ ಸರಿಯುತ್ತಿದೆ ಪ್ರಕೃತಿ ನಿಯಮದಂತೆ, ಕಾಲ ಸರಿಯುತ್ತಿದೆ ಪ್ರಕೃತಿ ನಿಯಮದಂತೆ. ಇನ್ನೊಂದು ಕವನ ಅಪ್ಪೆ ಅಂತೇಳಿ: ದಿಂಜಿದಿ ಬಂಜಿದ ದುನ್ನೋನು, ದಿಂಜಿದಿ ಬಂಜಿದ ದುನ್ನೋನು, ಬೇನೆ ಸಂಕಟನು ನಿಂಗಿದು ಜಾಯಿನ ಪುರ್ತು, ನೆತ್ತೆರ್ದ ಮುದ್ದೆಗೆ ನರಮಾನ್ಯನ ರೂಪ ಕೊಡ್ದು, ಪೊಸತೊಂಜಿ ಲೋಕನು ತೋಜಾಯಿನ ದೇವಿರು, ಇರ್ಲು ಪಗೆಲು ದಿಟ್ಟಿದೀದು ದೇವರ ಸೃಷ್ಟಿಗೆ ಅಪ್ಪೆ ದೃಷ್ಟಿ ಕಣ್ಣಾಯರು, ಇರ್ಲು ಪಗೆಲು ದಿಟ್ಟಿದೀದು ದೇವರ ಸೃಷ್ಟಿಗೆ ಅಪ್ಪೆ ದೃಷ್ಟಿ ಕಣ್ಣಾಯರು, ಪೇರು ನುಪ್ಪು ಕೊಡ್ದು ತರ್ಕ ತಾಂಕದು ತೊಟ್ಟಿಲ್ದ ಮಾನಾಯರು, ಪೇರು ನುಪ್ಪು ಕೊಡ್ದು ತರ್ಕ ತಾಂಕದು ತೊಟ್ಟಿಲ್ದ ಮಾನಾಯರು, ಮಲ್ತಿ ತಪ್ಪುನು ಮಾಪು ಮಲ್ತದು ಕಿನ್ಯ ತೆಲಿಕೆಡು ಬೇನೇನು ಮಾಜಾಯರು, ಮಲ್ತಿ ತಪ್ಪುನು ಮಾಪು ಮಲ್ತದು ಕಿನ್ಯ ತೆಲಿಕೆಡು ಮಾಜಾಯರು, ದೇವರ ಪ್ರತಿರೂಪ ಇರು ದೇವರ ಪ್ರತಿರೂಪ ಇರು, ಅಮ್ಮ ಇರ್ನ ನೆಂಪು ಸಂಪುಲು ಮದ್ಯಾವಂದೆ ಪಚ್ಚೆ ಪಜಿರಾದೆ ಉರಿಂಡು ಈ ಉಡಲದ ಬದುಕಿಡು, ಅಮ್ಮ ಇರ್ನ ನೆಂಪು ಸಂಪು ಮದ್ಯಾವಂದೆ ಪಚ್ಚೆ ಪಜಿರಾದೆ ಉರಿಂಡು ಈ ಉಡಲದ ಬದುಕಿಡು.
0: ಬಹಳ ಚೆನ್ನಾಗಿ ಕವಿತೆಯನ್ನು ವಚನ ಮಾಡಿದಿರಿ. ಇವತ್ತು ಸಾರಂಗ್ ಸ್ಟುಡಿಗೆ ಬಂದಿದ್ದೀರಿ, ಏನು ಹೇಳ್ತೀರಿ?
1: ನನಗೆ ತುಂಬ ಖುಷಿ ಆಯಿತು. ಹಳೆಯ ಫೋನಿನ ಮಾತಾಡುವಂಥ ಸ್ನೇಹಿತರು ಮತ್ತೆ ಸಿಕ್ಕಿದ್ರು, ಪತ್ರ ಮಿತ್ರರು ಕೂಡ ನನಗೆ ಸಿಕ್ಕಿದ್ರು ಮಾತಾಡಲಿಕ್ಕೆ, ತುಂಬ ಖುಷಿ ಆಯಿತು. ಮತ್ತು ಈ ಒಂದು ನನ್ನಲ್ಲಿರುವಂಥ ಕಲೆಯನ್ನು ಇಲ್ಲಿ ಒಂದು ಸಾದರ ಪಡಿಸಲಿಕ್ಕೆ ಒಂದು ವೇದಿಕೆ ಸಿಕ್ಕಿತ್ತು. ತುಂಬ ಹೃದಯ ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಮತ್ತೆ
0: ಓಕೆ, ಓರ್ವ ಸಾರಂಗ್ ಕೇಳುಗರು ಸಾರಂಗ್ ಕೇಳಿದ ನಂತರ ನಿಮ್ಮಲ್ಲಿ ತುಂಬ ಬದಲಾವಣೆ ಆಯಿತು, ಕವಿಯಾದ್ರಿ, ನಂತರ ಹಾಡು ಬರೀಲಿಕ್ಕೆ ಎಲ್ಲ ಶುರು ಮಾಡಿದ್ರಿ. ಆ ಸಾರಂಗದಿಂದಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಬಂತು, ಹಾಗೆ ನಾಟಕದಲ್ಲಿ ಕೂಡ ಅಭಿನಯಿಸ್ತಾ ಇದ್ದೀರಿ.
1: ಹೌದು,
0: ಒಂದು ರೀತಿಯಲ್ಲಿ ಇನ್ನೊಂದು ಕವನ ಸಂಕಲನ
1: ಸದ್ಯಕ್ಕೆ ಬಿಡುಗಡೆ ಮಾಡ್ಬೇಕು ಅಂತೇಳಿ ಕೂಡ ಇದ್ದೇನೆ ಸರ್.
0: ಹೌದಾ?
1: ಅದೇ ಆಗ್ತಾನೆ ಇಲ್ಲ, ಒಂದು ಕಡೆಯಲ್ಲಿ ಒತ್ತಡದಿಂದ ಆಗ್ತಾ ಇಲ್ಲ, ಮಾಡಬೇಕು.
0: ಓಕೆ ಓಕೆ, ಪ್ರಿಯವರೇ ಇಷ್ಟು ಹೊತ್ತು ನಮ್ಮ ಸಾರಂಗ್ ಸ್ಟುಡಿಯೋಗೆ ಬಂದು ನಿಮ್ಮ ಜೀವನದ ಬಗ್ಗೆ ಒಂದಷ್ಟು ಪರಿಚಯ ಮಾಡಿಕೊಟ್ರಿ. ನಮ್ಮ ಸಾರಂಗ್ ಕೇಳುಗರಾಗಿ ನಿಮ್ಮಲ್ಲಿ ಆದಂಥ ಬದಲಾವಣೆ ನಮಗೆ ಅಂತೂ ತುಂಬ ಖುಷಿ ಕೊಟ್ಟಿದೆ. ಹಾಗೆ ಇನ್ನಷ್ಟು ಸಾಧನೆ ನಿಮ್ಮದಾಗಲಿ, ನಿಮ್ಮ ಸಾಧನೆ ಜೊತೆಗೆ ನಮ್ಮ ಸಾರಂಗಿ ಕೂಡ ಹೆಸರು ಬರಲಿ ಅಂತ. ಇನ್ನು ಕೂಡ ನೀವು ಕೂಡ ಮತ್ತೆ ನೀವು ಸಾರಂಗಿ ಕೇಳ್ತಾ ಸಾರಂಗಿ
1: ಸಣ್ಣ ಪುಟ್ಟ ಕವನಗಳಿಂದಲೇ ನಾನು ಇವತ್ತು ಈ ರಾಷ್ಟ್ರ ಮಟ್ಟದ ಪ್ರಶಸ್ತಿಗೆ ಕಾರಣ ಈ ಸಾರಂಗ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್.
0: ಓಕೆ ಓಕೆ, ಹಾಗೆ ಇನ್ನಷ್ಟು ನಮ್ಮ ಪತ್ರ ಮಿತ್ರತ್ವ ಇರಲಿ ನಮ್ಮ ಸಾರಂಗ್ ಜೊತೆ. ಸಾರಂಗ್ ಕೇಳಿ ಅಪರೂಪಕ್ಕಾದ್ರೂ ಒಂದು ತಿಂಗಳಿಗೊಂದೇ ಒಂದಾದ್ರೂ ಪತ್ರ ಬರೀತಾ ಇರಿ. ಓಕೆ, ಇಷ್ಟೊತ್ತು ನಮ್ಮ ಸಾರಂಗ್ ಈ ಕಾರ್ಯಕ್ರಮಕ್ಕೆ ಬಂದು ಅತಿಥಿಯಾಗಿ ಭಾಗವಹಿಸಿ ನಮ್ಮ ಕೇಳುಗರ ಬಗ್ಗೆನೂ ಒಳ್ಳೆಯ ಮಾತನ್ನು ಮಾತಾಡಿದ್ರಿ, ಮತ್ತು ನಿಮ್ಮ ಜೀವನದ ಬಗ್ಗೆ ಹೇಳೋದಕ್ಕೆ ನಿಮಗೆ ಎಲ್ಲ ಸಾರಂಗ್ ಕೇಳುಗ ಬಾಂಧವರ ಪರವಾಗಿ ನಿರ್ದೇಶಕರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳು.
1: ಧನ್ಯವಾದಗಳು, ಥ್ಯಾಂಕ್ ಯು ಸರ್.
0: ಕೇಳುಗರೇ, ಇವತ್ತಿನ ಹೃದಯ ರಾಗ ಕಾರ್ಯಕ್ರಮ ಪ್ರಿಯಾ ಬಾಯಾರ್ ಕವಯಿತ್ರಿ ಹಾಗೂ ಲೇಖಕಿ, ಹಾಗೆ ನಮ್ಮ ಸಾರಂಗಿನ ಹಳೆ ಕೇಳುಗರು ಇವರ ಜೊತೆ ನಡೆದಂಥ ಈ ಕಾರ್ಯಕ್ರಮ ಕೇಳಿದಿರಿ. ಮುಂದಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅದುವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಎಲ್ಲರಿಗೂ ಶುಭ ಸಂಜೆ, ಗುಡ್ ಈವ್ನಿಂಗ್, ನಮಸ್ಕಾರ.
2: Radio Sarang, 107.8 FM. ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಎಲ್ಲ ಸಹೃದಯರಿಗೆ ನಮಸ್ಕಾರ. ಬೇಂದ್ರೆ ನನಗೆ 10 ಸಲ ಹೇಳಿದ್ದುಂಟು, ನೀವು ವಿಜ್ಞಾನಿಗಳು ಪವಾಡ ಮಾಡ್ತೀರಾ, ಪ್ರಳಯಾಂತಕರ ನೀವೆಲ್ಲ ಅನ್ನೋರು. ಅವ್ರ ಮನೆಗೆ ಜಂಗಮರು ಬರಬೇಕು ಊಟಕ್ಕೆ, ಅಜ್ಜಿ ಊಟಕ್ಕೆ ಹಾಕಬೇಕು ಇಷ್ಟು ಮುಖ ದಪ್ಪ ದಪ್ಪನ 2 ಸೇರು ಅಕ್ಕಿಯನ್ನು ಅಂತ ಹೇಳೋರು, 2 ಸೇರು ಅಕ್ಕಿಯನ್ನು ಹಾಕಬೇಕು ಒಬ್ಬರಿಗೆ. ಅವರು ಊಟ ಕೂತ್ಕೊಂಡಾಗ ಏನು ಮಾಡಬೇಕು, ಕೊರಳಲ್ಲಿ ಇದ್ದಂಥ ಲಿಂಗ ತಕ್ಕೊಂಡು ಕೈಗೆ ಇಟ್ಕೊಂಡು ಜಯ ಅಲಕ್ನೇ ರಂಜನ್ ಅಂತ ನುಂಗಿಬಿಡೋದು, ಅದನ್ನು ಇಡೀ ಲಿಂಗ ನುಂಗಿಬಿಡೋದು. ಆಮೇಲೆ ಎರಡು ಸೇರು ಅಕ್ಕಿ ಅನ್ನ ಊಟ ಮಾಡೋದು. ಊಟ ಆದ್ಮೇಲೆ ಬಂದು ಕೈ ತೊಳ್ಕೊಂಬಂದು ಓ ಅನ್ನೋದು, ಲಿಂಗ ಹೊರಗೆ ಬರ್ಕೊಳ್ಳಿ ಕಟ್ಕೋಬೇಕು ಹೋಗ್ಬೇಕು. ಅವ್ರು ಹೇಳಿದ್ರೆ ನೀನು ಸೈನ್ಸ್ ಬೇಕಾದ್ರೆ ಮಾಡಿ ನೋಡೋಣ ಇದನ್ನು, ಅದು ಅವ್ರು ಕಂಡದ್ದು ನೋಡಿದ್ದು ಹೇಳ್ತಾರೆ ಅವ್ರಿಗೆ. ಆದರೆ ಇದು ಯಾವುದು ಪವಾಡ ಅಂತ ಗೊತ್ತಾಗಲ್ಲ. ಅದರಿಂದ ನಾವು ಮುಖ್ಯವಾಗಿ ತಗೋಬೇಕಾದದ್ದು ಪವಾಡ ಫಿಸಿಕಲ್ ಫಿನಾಮಿನಾಕ್ಕಿಂತ ಅದ್ರ ಹಿಂದಿರುವಂಥ ಏನು ಶಕ್ತಿ ಇದ್ದಿರಬೇಕು ಅಂತ, ಅದನ್ನು ಬಹಳ ಚೆನ್ನಾಗಿ ಹರಿಹರ ಅನಲೈಸ್ ಮಾಡ್ತಾನೆ. ಹೀಗೆ ಪವಾಡಗಳನ್ನು ಮಾಡ್ತಾ ಹೋದರು ಅಂತ ನೂರಾರು ಪವಾಡಗಳನ್ನು ಹೇಳ್ತಾರೆ. ನೂರಾರು ಪವಾಡಗಳು ಮುಖ್ಯ ಅಲ್ಲ, ನಮ್ಮಲ್ಲಿ ಯಾವುದು ಭಾಗ್ಯ ಮುಖ್ಯ ಯಾವುದು ಮುಖ್ಯ ಅಲ್ಲ ಅದನ್ನು ತಗೊಂಡು ಅದರಿಂದ ಮಧ್ಯಾತ್ಮಕ ಜೀವನಕ್ಕೆ ಏನಾದರೂ ಪ್ರಯೋಜನ ಆಗತ್ತಾ? ಯಾವಾಗಲೂ ಕಣ್ಣಿಗೆ ಕಾಣಿಸುವಂಥ ದರ್ಶನದ ಹಿಂದೆ ಒಂದು ಸತ್ವ ಇರ್ತದೆ, ಒಂದು ತತ್ವ ಇರ್ತದೆ. ಆ ತತ್ವ ಸಿಕ್ಕರೆ ಸಾಕು, ಅದೇ ಪವಾಡ ನಮಗೆ. ಆದರೆ ಸಾಮಾನ್ಯವಾಗಿ ಕಣ್ಣಿಗೆ ಕಾಣುವ ಅನುಭೂತಿಗಳಲ್ಲೇ ನಾವು ಸಮಯ ಕಳೆದಾಗ ತತ್ವ ಕಾಣಿಸೋದಿಲ್ಲ. ಅದನ್ನು ಹೇಳ್ತಾರೆ, ಪವಾಡಗಳನ್ನು ನೋಡಬೇಕಾದ್ರೆ ಪವಾಡ ಆದದ್ದು ನೋಡಬೇಡ್ರಿ, ಜೋಳ ಆಯಿತು ಮುತ್ತಾಯಿತು ನೋಡಬೇಡ್ರಿ. ಆ ಬಂದಂಥ ರೈತನ ಮನಸ್ಸಲ್ಲಿ ನಂಬಿಕೆ ಹುಟ್ಟಿಸಿದ್ರ, ಯಾಕೆ ಕೃಷ್ಣ ಪವಾಡ ಮಾಡಬೇಕಾಗಿತ್ತು, ಯಾಕೆ ರಾಮ ಪವಾಡ ಮಾಡಬೇಕಾಗಿತ್ತು, ಅವ್ರು ಯಾಕೆ ಮಾಡಬೇಕಾಯಿತು ಅಂದರೆ, ಜನರ ನಂಬಿಕೆ ನನ್ನೊಳಗೆ ಬರಬೇಕಾದ್ರೆ ನಾಯಕನಾಗಿ ಅವ್ರಿಗಿಂತ ಹೆಚ್ಚಿಗೆ ನನ್ನೊಂದು ಶಕ್ತಿ ಇರಬೇಕು ಅಂದಾಗ ನಂಬ್ಕೋತಾರೆ ಜನ, ಹೇಳಿದ ಮಾತು ನಂಬ್ತಾರೆ. ಕೃಷ್ಣ ಯಾಕೆ ಮಾಡಬೇಕ ಅಂದರೆ, ಗೊಲ್ಲ ಹುಡುಗ ಅವನು, ನಮಗಿಂತ ಹೆಚ್ಚಿಗೆ ಶಕ್ತಿ ಇದೆ ಅಂತ ಅಂದಾಗ ಅವ್ನು ನಂಬ್ಕೋತಾರೆ, ಜನ ಹಿಂದೆ ಬರ್ತಾರೆ ಅನ್ನೋ ಉದ್ದೇಶದಿಂದ ಅವರು ಮಾನವರಿಗೆ ಅಸಾಧ್ಯವಾದಂಥ ಕೆಲವು ಕೆಲಸಗಳನ್ನು ಮಾಡಿ ತೋರಿಸಿದರು ಅಂತ.

0: रेडियो सारंग 107.8 FM।
1: ನಿನ್ನೆ ದಿವಸ ಬಸವಣ್ಣವರ ಜೀವನದಲ್ಲಿ ಅವರು ಬಸವ ದಂಡನಾಥ ಭಂಡಾರಿ ಬಸವ ಆದಮೇಲೆ ಆ ಬದುಕಿದಂಥ ಕಾಲದಲ್ಲಿ ಕೆಲವೊಂದು ಪವಾಡಗಳು ನಡೀತು ಅಂತ ಅನೇಕ ಜನ ಅವರ ಚರಿತ್ರೆಯನ್ನು ಬರೆದಂಥವರು ಬೇರೆ ಬೇರೆ ಥರದ ಪವಾಡಗಳನ್ನು ದಾಖಲಿಸಿದ್ದಾರೆ. ಕೆಲವರು 60, 70, 80 ದಾಳದ ಪವಾಡಗಳನ್ನು ದಾಖಲಿಸಿದ್ದಾರೆ. ಅದನ್ನು ಸಂಶೋಧನೆ ಮಾಡಿದವರು ಹೇಳ್ತಾರೆ ಅದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳೋದು ಕಷ್ಟ. ಮತ್ತು ಅದು ಅಲ್ಲದೆ ಈ ಕಾಲದಲ್ಲಿ ಪವಾಡಗಳನ್ನು ನಂಬೋದಿಲ್ಲ ಅನ್ನುವಾಗ ಆ ಪವಾಡಗಳ ಬಗ್ಗೆ ಹೇಳೋದು ಹೇಗೆ ಅಂತ ಕೆಲವು ವಿಚಾರ. ನಿನ್ನೆ ನಾನು ಹೇಳಿದ ಹಾಗೆ ಒಂದು ಪವಾಡ, ಆ ಕೇದಿಗೆಯ ಹೂಗಳನ್ನು ತನ್ನ ಇಷ್ಟಲಿಂಗದ ಮೇಲೆ ಹಾಕಿದಾಗ ಹಾಕಬಾರ್ದು, ಈಶ್ವರನಿಗೆ ಕೇದಿಗೆ ಹಾಕಬಾರ್ದು ಅಂತಂದಾಗ ಮುಖ್ಯಲಿಂಗದಲ್ಲಿ ಕೂಡ ಆ ಕೇದಿಗೆ ಎಸಳು ಕಂಡದ್ದನ್ನು ತೋರಿಸಿ ಮೂಲ ತತ್ವ ಇಷ್ಟೇನೆ, ನಿಮಗೆ ಇಷ್ಟವಾದದ್ದನ್ನು ಭಗವಂತನ ಕೊಡಿ, ಭಗವಂತ ಸ್ವೀಕಾರ ಮಾಡ್ತಾನೆ. ನಾವು ಮನೇಲಿ ಮಾಡೋದು ಹಾಗೆ ಅಲ್ವಾ, ನೈವೇದ್ಯ ಅಂತ ಮಾಡ್ತೀವಿ. ಆ ದೇವರಿಗೆ ಇದು ಭಾಳ ಇಷ್ಟ, ಈ ದೇವರಿಗೆ ಇದು ಭಾಳ ಇಷ್ಟ, ಇದು ಇದೇ ಆಗ್ಬೇಕು ಆ ದೇವರಿಗೆ ಅಂತ ಹೇಳಿ ನೈವೇದ್ಯ ಮಾಡ್ತೀವಿ. ಯಾರು ಹೇಳ್ತಿದ್ರು, ಅಕಸ್ಮಾತ್ ಭಗವಂತ ತಿನ್ನೋದೇ ಆಗಿದ್ದರೆ ಯಾರೂ ಇಡ್ತಾ ಇರಲಿಲ್ಲೇನು ಅಂತ. ಆತ ತಿನ್ನೋಲ್ಲ ಅಂತ ಹೇಳಿ ನಮಗೇನು ಬೇಕೋ ಅದನ್ನೆಲ್ಲ ಮಾಡಿಸ್ಕೊಂಡು ಇಡ್ತೀವಿ, ತಪ್ಪಲ್ಲ. ಅದು ನನಗೆ ಯಾವುದು ಅತ್ಯಂತ ಶ್ರೇಷ್ಠ ಅನ್ನಿಸ್ತದೋ ಅದನ್ನು ಭಗವಂತಗೆ ಅರ್ಪಣೆ ಮಾಡಬೇಕು ಅಂತಷ್ಟೇ. ನಾನು ಬೇಡಾದ ಕೊಡಬೇಕು ಅಂತಲ್ಲ, ನನಗೆ ಅತ್ಯಂತ ಬೇಕಾದ್ದನ್ನು ಅರ್ಪಣೆ ಮಾಡಬೇಕು ಅಂತ. ತಾವು ಬಹುಶಃ ಕೇಳುವಂಥ ಥರ ಒಂದು ಸಂಪ್ರದಾಯ ಆಗಿಬಿಟ್ಟಿದೆ, ಯಾರಾದರೂ ಕಾಶಿಗೆ ಹೋದರೆ ಏನಾದರೂ ಬಿಟ್ಟು ಬರಬೇಕು ಅಂತಾರೆ. ಬಿಟ್ಬಿಡೋದಲ್ಲ, ಅದನ್ನು ಅವತ್ತು ತ್ಯಾಗ ಮಾಡ್ತೀನಿ ಅಂತ, ನನಗೆ ಅತ್ಯಂತ ಪ್ರಿಯವಾದದ್ದನ್ನೇ ತ್ಯಾಗ ಮಾಡ್ತೀನಿ ಅಂತ. ಭಾಳ ಕಷ್ಟ ಕೆಲವರಿಗೆ. ನೋಡಿದ್ದೇನೆ, ನಮ್ಮ ಅಜ್ಜ ಅಜ್ಜಿ ಕಾಶಿಗೆ ಹೋದರು ಬಹಳ ಹಿಂದೆ. ಹೋದಾಗ ಗದ್ದಲ ಇತ್ತು ಅನಿಸುತ್ತೆ, ತುಂಬ ಗದ್ದಲ ಇತ್ತು. ಅಜ್ಜಿ ಮುಂದೆ ಇದ್ದಾಳೆ, ಆಕೆ ಸ್ವಲ್ಪ ಕಿವಿ ಕೇಳಿಸ್ತಿರ್ಲಿಲ್ಲ, ಸ್ವಲ್ಪ ಏನು ಭಾಳ ಕೇಳಿಸ್ತಿರ್ಲಿಲ್ಲ. ಆಕೆ ಹಿಂದೆ ಅಜ್ಜ ಇದ್ದಾನೆ. ಅಲ್ಲಿ ಹೋದಾಗ ಅವ್ರು ಜೋರಾಗಿ ಹೇಳಿದ್ರಂತೆ, ನೀವೇನು ತುಂಬ ಇಷ್ಟಪಡ್ತೀರಿ ಅದನ್ನು ಬಿಟ್ಬಿಡಿ ಅಂತ ಹೇಳಿದ್ರಂತೆ. ನಮ್ಮ ಅಜ್ಜಿ ಏನು ಅಂತ ಕೇಳಿದ್ರು, ನಿಮಗೆ ಯಾವುದು ಬಹಳ ಇಷ್ಟನೋ ಅದನ್ನು ಬಿಟ್ಬಿಡ್ಬೇಕು ದೇವರಿಗೆ, ಗೊತ್ತಿತ್ತು ಆಕೆಗೆ ಬಿಡಬೇಕು ಅಂತ ಗೊತ್ತಿತ್ತು. ತಯಾರಾಗಿ ಹೋಗಿದ್ದಾಳೆ. ಆಕೆಗೆ ತುಂಬ ಇಷ್ಟ ಅಂದರೆ ಜಿಲೇಬಿ ಅಂತ. ಆಯಿತು, ಜಿಲೇಬಿ ಬಿಟ್ಟಿದ್ದೇನೆ ಅಂದ್ಲು. ಅಂದ ತಕ್ಷಣ ಅವನು ಇದ್ದವನು ಹಿಂದೆ ಅಜ್ಜನ ಕೇಳಿದ, ನೀವೇನು ಬಿಡ್ತೀರಿ ಅಂತ. ಆಕೆ ಕೇಳಿಸ್ತದೋ ಇಲ್ಲೋ ಅಂತ ಗಾಬರಿಯಲ್ಲಿದ್ದಂಥ ನಮ್ಮ ಅಜ್ಜ, ಅವನು ಜಿಲೇಬಿ ಅಂದ್ಬಿಟ್ಟ. ಅವನಿಗೆ ನೋಡಿ ಹೇಗಿದೆ ಮನಸ್ಸು, ಜಿಲೇಬಿ ತುಂಬ ಇಷ್ಟ ಆದರೆ ಬಿಡೋ ಮನಸ್ಸಿರಲಿಲ್ಲ, ಇನ್ನೇನಾದರೂ ಒಂದು ಬಿಟ್ಟರಾಯ್ತಲ್ಲ, ಸೇರೋ ಅಂಥದ್ದು ಬೇಕಾದಷ್ಟು ಇದೆಯಲ್ಲ, ಬಿಡ್ಬೋದಲ್ಲ ಅಂತ. ಮುಂದೆ ನನಗೆ ಗೊತ್ತಿರೋ ಮಟ್ಟಿಗೆ ಅಜ್ಜ ಬದುಕಿರೋವರೆಗೂ ಅಜ್ಜಿನ ಬೈತಾ ಇದ್ದ, ನೀ ಮುಂದೆ ನಿಂತು ಜಿಲೇಬಿ ಅಂದ್ಬಿಟ್ಟು ನಾನು ಜಿಲೇಬಿ ಅಂದ್ಬಿಟ್ಟೆ. ಇದು ಬಿಡೋದಲ್ಲ, ಇದು ಹಿಡ್ಕೊಂಡದ್ದು ಗಟ್ಟಿಯಾಗಿ. ಅವನೊಂದು ಐಡಿಯಾ ತೆಗೆದಿದ್ದ, ಜಿಲೇಬಿ ತಿನ್ನಬೇಕು ಅಂತ ಆಸೆ, ಬಿಟ್ಟಿದ್ದಾನೆ. ಹೇಗೆ ಮಾಡೋದು, ಕಾಂಪ್ರಮೈಸ್ ಫಾರ್ಮುಲಾ ಅಂತ. ಇದು ಕಾಂಪ್ರಮೈಸ್ ಫಾರ್ಮುಲಾ ಅಂದ್ರೇನು, ಆ ಜಿಲೇಬಿನ ಎಳೆ ಎಳೆಯಾಗಿ ಹಾಕ್ತೀವಲ್ಲ ಹಂಗೆ ಹಾಕಬೇಡ, ಅದನ್ನು ಪೂರಿ ಥರ ಹೀಗೆ ಮಾಡಿ ಹಾಕ್ಬಿಡು, ಅಂದರೆ ಆಕಾರ ಬದಲಿ ಆದರೆ ಜಿಲೇಬಿ ಅಲ್ಲ ಅಂತ. ಇದು ಒಂಥರ ಕಾಂಪ್ರಮೈಸ್ ಫಾರ್ಮುಲಾ. ಬಹಳ ಜನ ಬಿಡ್ತೇವೆ ಬಿಡ್ತೇವೆ ಅಂತಾರಲ್ಲ, ಬಿಟ್ಟಿರೋಲ್ಲ, ಗಟ್ಟಿಯಾಗಿ ಅಂಟ್ಕೊಂಡಿರ್ತಾರೆ. ಇಲ್ಲಿ ಬಿಡೋದು ಜಿಲೇಬಿ ಮುಖ್ಯ ಅಲ್ಲ, ನೀವು ಯಾವುದೋ ಪದಾರ್ಥ ಬಿಡೋದು ಮುಖ್ಯ ಅಲ್ಲ, ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯಗಳಲ್ಲಿ ಯಾವುದಾದ್ರೂ ಒಂದು ಬಿಡ್ರಿ ಅಂತ ಕೇಳಿದ್ದೆ ಅಲ್ಲಿ ಹೋದಾಗ.

Radio Sarang 107.8 FM. ಯಾವುದಾದ್ರೂ ಒಂದು ಒಳ್ಳೆ ಗುಣ ಅಪ್ಪಿಕೊಳ್ರಪ್ಪ, ಹೋದಾಗ ಈಶ್ವರನ ಸನ್ನಿಧಾನದಲ್ಲಿ ನಿಂತಿದ್ದೀರಿ, ಹೋದಾಗ ನಿಮಗೆ ಅತ್ಯಂತ ಬೇಕಾದ ಯಾವುದು, ಯಾವುದಕ್ಕೆ ಜಾಸ್ತಿ ಅಂಟ್ಕೊಂಡಿದ್ದೀರೋ ಈ ಆರರೊಳಗೆ ಅರ್ಪಣೆ ಮಾಡೋದಂದ್ರೆ ಅದು. ಈ ಬಾಳೆಹಣ್ಣು ಜಿಲೇಬಿ ತಗೊಂಡು ಏನು ಮಾಡ್ತಾನೆ ಈಶ್ವರ? ಅವನಿಗೇನು ಬೇಕಾಗಿದೆ? ಅವನೇ ಸೃಷ್ಟಿ ಮಾಡಿದ್ದಲ್ಲ, ಅದನ್ನೇನು ಕೊಡೋದು ಅವನಿಗೆ? ಆದರೆ ನಮ್ಮಲ್ಲಿ ಏನು ಬಂದಿದೆ ಅಂದರೆ ಅದನ್ನು ಕೊಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ಇದನ್ನು ಕೊಡಬೇಕು ಅಂತ. ಹಾಗೆ ಇಲ್ಲಿ ಬಂದಾಗ ಪ್ರಶ್ನೆ ಹೀಗಿದೆ, ಅವನಿಗೆ ಬಾಳೆಗಳನ್ನು ಕೊಡ್ಕೊಂಡು ಬರೋದು ಅಂತ ಹೇಳ್ತೀವಲ್ಲ, ಬಿಡಬೇಕು ಅಂತಾಗುತ್ತೆ. ಬಿಡಬೇಕು, ನಾವು ಬೇಕಾದನ್ನು ಕೊಡ್ತೀವಿ. ನಮ್ಮ ಮನೆಯಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದಿದೆಯೋ, ಅತ್ಯಂತ ಪ್ರೀತಿ ಪಾತ್ರವಾಗಿದ್ದು ಯಾವುದಿದೆಯೋ ಅದನ್ನು ಭಗವಂತನಿಗೆ ಕೊಡಬೇಕು ಅನ್ನುವಂಥ ಆಸೆಯಿಂದ ನೈವೇದ್ಯ ನಿಮಗೆ ವೇದ್ಯ ಮಾಡ್ತಾ ಇದ್ದೇನಪ್ಪ, ನೀವು ಒಪ್ಪಿಸ್ತಾ ಇದ್ದೀನಿ ಅಂತ ಹೇಳಬೇಕಾದಂಥದ್ದು. ಅಲ್ಲಿ ಭಗವಂತ ಒಪ್ಪುತ್ತಾನೆ, ಕೊಟ್ಟಿದ್ದನ್ನು ತಿಂತಾನೆ, ಪಾಪ ತಿನ್ನಬೇಕು ಅಂತಲ್ಲ, ಕೊಟ್ಟಿದ್ದನ್ನು ಸಂತೋಷ ಪಡ್ತಾನೆ, ಮನಸ್ಸಿಂದ ಕೊಟ್ಟಿದ್ದೀಯಲ್ಲ ಅಂತ. ಅದು ಪವಾಡದ ಹಿಂದಿರುವಂಥ ಒಂದು ತತ್ವ ಅಂತ. ಅಂಥದ್ದು ಇನ್ನೊಂದು ಘಟನೆ ಆಗುತ್ತೆ, ಮಳೆ ತಮಾಷೆ ಅದು ಘಟನೆ. ಕೆಲವರು ಹೇಳಿಕೊಡ್ತಾರೆ, ಈ ಎಲ್ಲ ವರ್ಣ ಸಂಕರ ಆಗ್ತಾ ಇದೆಯಲ್ಲ, ಇವನು ಮೇಲ್ಜಾತಿ ಇದ್ದಂಥ ಬಸವಣ್ಣ ಎಲ್ಲರನ್ನು ಕರ್ಕೊಂಬಂದು ಅರಮನೆಯಲ್ಲಿ ಕೂಡಿಸ್ಕೋತಾ ಇದ್ದಾನೆ, ಮಹಾಮನೆ ಕರ್ಕೊಂಬರ್ತಾನೆ, ಜಾತಿ ಇಲ್ಲ ಅಂತಾನೆ, ಆದ್ದರಿಂದ ಇವನೇ ಕಾರಣ ಎಲ್ಲದಕ್ಕೂ, ಅವನೇ ಅಪಹರಣ ಮಾಡಿಬಿಡಬೇಕು ಅಂತ ವಿಚಾರ ಮಾಡ್ತಾರೆ. ಒಂದಿಷ್ಟು ಜನ ತಯಾರು ಮಾಡಿ ಕಳಿಸ್ಕೊಡ್ತಾರೆ ಬಸವಣ್ಣನ ಮನೆಗೆ, ಅವನೇ ಎತ್ಕೊಂಬಂದ್ಬಿಡಿ, ಅಪಹರಣೆ ಮಾಡಿಬಿಡಿ ಅಂತ. ಅವ್ರು ನೋಡಿ ಹೇಗಿದ್ದಾರೆ, ಹೇಗೆ ಬಂದರು ಅವರು ಅಂತ, ಅವ್ರು ಹೇಗಿದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ಅವ್ರು ರಾತ್ರಿನೇ ಬಂದ್ಬಿಟ್ರಂತೆ, ಬಂದಲ್ಲಿ ವಸ್ತಿ ಹಾಕಿ ಹೊರ ವಿಭೂತಿಗಳನ್ನಿಟ್ಟು ರುದ್ರಾಕ್ಷಿಗಳನ್ನು ತೊಟ್ಟು ಕಪ್ಪು ಬಣ್ಣದ ದುಂಡನೆಯ ಎಳೆ ಬದನೆಕಾಯಿಗಳನ್ನು ಲಿಂಗಗಳೆಂದು ವಸ್ತ್ರದಲ್ಲಿ ಕಟ್ಟಿಕೊಂಡಿದ್ರು. ಲಿಂಗಧಾರಣೆ ಆಗಬೇಕು ಅಂತಿತ್ತಲ್ಲ, ಅದಕ್ಕೆ ವಸ್ತ್ರದಲ್ಲಿ ಲಿಂಗ ಇಲ್ಲ ಅವ್ರ ಕಡೆಗೆ. ಈ ಸಣ್ಣ ಸಣ್ಣ ಕಪ್ಪು ಬದ್ನೆಕಾಯಿ ಸಿಗ್ತಾವೆ ಬಿಜಾಪುರ ಕಡೆ ಎಲ್ಲ, ಸಣ್ಣ ಸಣ್ಣದು ಇಷ್ಟಿಷ್ಟೇ ಸಿಗ್ತದೆ, ಅದನ್ನು ಕಟ್ಕೊಂಡಿದ್ದಾರೆ, ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ದಾರೆ, ಲಿಂಗದಂಗೆ ಕಾಣಿಸ್ಬೇಕು, ಒಳಗೆ ಕಪಟ ಮೇಲೆ ವಿಭೂತಿ ಹಾಕ್ಕೊಂಡು ಬಂದಿದ್ದಾರೆ. ರಾತ್ರಿ ಇದ್ದು ಅವ್ರು ಹೇಗಿದ್ರು ಅಂತ ಹರಿಹರ ಎಷ್ಟು ಚಂದ ಮಾತು ಹೇಳ್ತಾನೆ. ಅವ್ರು ಹೇಗಿದ್ರು ಅಂದರೆ ಕಳ್ಳ ಬೆಳ್ಳಿಗೆ ಚಿನ್ನದ ಮುಲಾಮ ಕೊಟ್ಟಂತಿದ್ದರು ಅಂತ. ಅದು ಒಳ್ಳೆ ಬೆಳ್ಳಿನೂ ಅಲ್ಲ, ಕಳ್ಳ ಬೆಳ್ಳಿ, ನೋಡೋಕೆ ಬೆಳ್ಳಿ ಥರ ಕಾಣಿಸುತ್ತೆ, ಅದಕ್ಕೆ ಚಿನ್ನದ ಮುಲಾಮ ಕೊಟ್ಟಂಗಿದ್ರು ಅಂತ. ಮೇಲೆ ಚಿನ್ನದ ಮುಲಾಮ, ಒಳಗಡೆ ಕಳ್ಳ ಬೆಳೆಯೋದು. ಹಾಗೆ ಮನಸ್ಸು ಕೆಡಿಸ್ಕೊಂಡು ಮೇಲೆ ಆಕಾರದಲ್ಲಿ ಶಿವಭಕ್ತರಾಗಿ ಬಂದಿದ್ದಾರೆ.

0: Radio Sarang 107.8 FM.
1: ಬಂದು ರಾತ್ರಿ ಕೂತು ಶರಣರ ಜೊತೆ ಕೂತ್ಕೊಂಡ್ರು, ದಾಸೋಹದಲ್ಲಿ ಸೇರ್ಕೊಂಡ್ರು, ಊಟ ಮಾಡಿದ್ರು. ಊಟ ಮಾಡಿ ರಾತ್ರಿ ಸುಮಾರು 3 ಗಂಟೆ ಹೊತ್ತಿಗೆ ಎಲ್ಲರೂ ಮಲ್ಕೊಂಡಿದ್ದಾರೆ ಅಂತಾದಾಗ ಒಂದೇ ಸಲ ಆ ಬಸವಣ್ಣ ಮಲ್ಕೊಂಡಂತ ಕೋಣೆಗೆ ದಾಳಿ ಇಟ್ರು. ಅವನ್ ಹೆಡಮೂರ್ಗೆ ಕಟ್ಟಬೇಕು ಅಂತ ಹಗ್ಗ ಎಲ್ಲ ತಗೊಂಡು ಹೋಗಿದ್ದಾರೆ. ಅವನು ಹೋಗಿ ಎಬ್ಬಿಸಿ ಕೈ ಕಾಲು ಕಟ್ಟು ಹೊತ್ತಿಗೆ ಬಸವಣ್ಣ ಏನ್ ಮಾಡಿದ ಅಂದ್ರೆ ಬಹಳ ಅದ್ಭುತ ಕೆಲಸ ಮಾಡಿದ. ಎದ್ದವನಿವ್ರು ನೋಡಿ, ಅಯ್ಯೋ ಶರಣು ಶರಣಾರ್ಥಿ ಜಂಗಮರಿಗೆ ಅಂದ. ಜಂಗಮರಿಗೆ ಶರಣು ಶರಣಾರ್ಥಿ ಅಂದ್ಬಿಟ್ಟು ಎಲ್ಲರದು ಕಾಲು ಮುಟ್ಟಿ, ಸಂಗಮನಾಥ ಈ ರೂಪದಲ್ಲಿ ಬಂದ್ಯಾ, ಈ ವೇಳೆಗೆ ಬಂದ್ಯಾ ಸಂಗಮನಾಥ ಅಂತ ಕಾಲು ಮುಟ್ಟಿ ನಮಸ್ಕಾರ ಮಾಡೋಕೆ ಶುರು ಮಾಡಿದ ತಕ್ಷಣ ಅವ್ರಿಗೊಂಥರ ಆಗ್ಬಿಡ್ತು. ಅವನು ಪ್ರತಿಭಟಿಸ್ತಾನೆ, ಹೇಗಾದ್ರೆ ಹೆಡಮೂರ್ಗೆ ಕಟ್ಕೊಂಡು ಹೋಗಬೇಕು ಅಂದರೆ ಈ ಹೊತ್ತಿಗೆ ಹಾಕಿ ಬಂದ್ರಿ, ನೀವು ಯಾವಾಗ ಹೇಳಿದ್ರಿ ನಿಮ್ಮ ಜೊತೆಗೆ ಬಂದೇ ಬಿಡ್ತಿದ್ದೆನಲ್ಲ, ನಾನು ಎಲ್ಲಿ ಬೇಕಾದರೂ ಬರ್ತಿದ್ದೆ, ಜಂಗಮರು ಕರೆದೆ ಬರೋದಿಲ್ಲ ಅಂತೇನ ನಾನು ಅಂತ ಶುರು ಮಾಡಿಬಿಟ್ರು. ಇದು ನೋಡೋ ಮನಸ್ಸು ಪರಿವರ್ತನೆ ಆಗೋಯ್ತಂತೆ. ಅಯ್ಯೋ ಇಂಥವ್ನ ಹಿಡ್ಕೊಳಕ್ ಬಂದಿದ್ವಲ್ಲ ನಾವು, ತಪ್ಪು ಮಾಡಿದ್ವಿ ನಾವು ಅಂತ. ಅವನ ಕಾಲು ಹಿಡ್ಕೊಂಡ್ರಂತೆ, ತಪ್ಪಾಯ್ತು, ನಾವು ಕಳ್ಳರು ಬಂದವರು, ಶರಣರಲ್ಲ ನಾವು ಅಂತ. ಇಲ್ಲಪ್ಪ ನಿಜವಾಗ್ಲೂ ನೀವು ಶರಣರೇ ಅಂತ ಹೇಳಿದಂತೆ. ಅದಕ್ಕೆ ಅವ್ರು ಹೇಳಿದ್ರಂತೆ, ನಮ್ಮ ಕೊರಳಲ್ಲಿ ಕಟ್ಟಿದಂತಹ ಇದನ್ನ ನೋಡ್ಕೊಂಡು ನೀವು ಲಿಂಗ ನೋಡ್ಕೊಂಡು ಅಂತೀರಿ, ಲಿಂಗ ಇಲ್ಲ, ಒಳಗೆ ಬದನೇಕಾಯಿ ಇದೆ, ನಾ ಕಟ್ಕೊಂಬಂದಿದ್ದೀವಿ ಆಕಾರಕ್ಕೋಸ್ಕರ ಅಂತ. ಆ ಬಸವಣ್ಣ ಹೇಳ್ತಾನೆ, ಇಲ್ಲಪ್ಪ ನಿಜವಾಗ್ಲೂ ಲಿಂಗಾನೇ ಕಟ್ಕೊಂಡಿದ್ದೀರಿ, ತೆಗೆದು ನೋಡಿ ಅಂತ. ಆ ಕೊರಡಲ್ಲಿ ಕಟ್ಕೊಂಡಂತಹ ಬದನೇಕಾಯಿ ಬಿಚ್ಚಿ ನೋಡಿದ್ರೆ ಅವು ನಿಜವಾಗ್ಲೂ ಇಷ್ಟು ಲಿಂಗಗಳೇ ಆಗಿರ್ತವೆ ಅಂತ. ಆ 7 ಜನಕ್ಕೆ ಆಶ್ಚರ್ಯ ಆಗ್ಬಿಡ್ತು. ನಾವು ಕಂಡುಕೊಂಡದ್ದು ಬದನೇಕಾಯಿ ಅಂತ ಗೊತ್ತಿದೆ, ಗೊತ್ತಿದ್ರು ಕೂಡ ಬಸವಣ್ಣ ಹೇಳಿದ ತಕ್ಷಣ ಆ ಬದನೇಕಾಯಿ ಹೋಗಿ ಇಷ್ಟು ಲಿಂಗ ಆಗ್ಬಿಡ್ತಲ್ಲ, ಇಂಥ ಮಹಾನುಭಾವ ಬದನೇಕಾಯಿನ ಇಷ್ಟು ಲಿಂಗವನ್ನಾಗಿ ಮಾಡುವಂಥವನು, ಕದ್ದುಕೊಂಡು ಹೋಗಕ್ಕೆ ಬಂದವ್ರನ್ನ ಕಾಲು ಮುಟ್ಟಿ ಜಂಗಮಾನಾಥ ಸಂಗಮನಾಥ ಬಂದಿದ್ದಾನೆ ಈ ರೂಪದಲ್ಲಿ ಅಂತ ಹೇಳಿ ನಮಸ್ಕಾರ ಮಾಡುವಂಥವನು, ಇವನು ಹಿಡ್ಕೊಳಕ್ ಬಂದ್ವಲ್ಲ ಅಂತ ಹೇಳಿ ಅವನ ಶಿಷ್ಯರಾದ್ರಂತೆ. ಅವ್ರು ಬೇರೆ ಹೆಸರು ಕೊಡ್ತಾನೆ ಬಸವಣ್ಣ, ಎಷ್ಟು ಚೆನ್ನಾಗಿ ಹೆಸರು ಕೊಡ್ತಾನೆ ನೋಡಿ. 7 ಜನ ಇದ್ರು ಅವರು. ಆ 7 ಜನರ ಹೆಸರು ಏನು ಕೊಟ್ಟ ಅಂದರೆ, ನಿಜಲಿಂಗ ಅದು ಇತ್ತಲ್ಲ ಬದನೇಕಾಯಿ ಲಿಂಗ ಹೋಗಿ ನಿಜಲಿಂಗ ಆಯ್ತಲ್ಲ, ಅದಕ್ಕೆ 7 ಜನಕ್ಕೂ ನಿಜಲಿಂಗ ಅಂತ ಹೆಸರಿನಿಂದಾನೆ ಹೆಸರು ಕೊಟ್ಕೊಂಡು ಹೋದದ್ದು. ಅವ್ರು ಯಾರು ಅಂದರೆ, ನಿಜಲಿಂಗ ದೇವ, ನಿಜಲಿಂಗ ಚಿಕ್ಕ, ನಿಜಲಿಂಗ ಬಲ್ಲಯ್ಯ, ನಿಜಲಿಂಗ ಬಾಳಣ್ಣ, ನಿಜಲಿಂಗ ಕಲ್ಲಯ್ಯ, ನಿಜಲಿಂಗ ಚಾಮಣ್ಣ, ನಿಜಲಿಂಗ ಶಾಂತ ಅಂತ 7 ಜನ.

0: Radio Sarang 107.8 FM.
1: ಅವ್ರು ಎಷ್ಟರ ಮಟ್ಟಿಗೆ ಬಸವಣ್ಣನಿಗೆ ಪ್ರೀತಿ ಪಾತ್ರರಾದಂತಹ ಶರಣರಾದರು ಅಂದ್ರೆ, ಅವನು ನಿಜಲಿಂಗ ಕಲ್ಲಯ್ಯ ಅನ್ನೋನ ಮೇಲೆ, ನಿಜಲಿಂಗ ಚಿಕ್ಕಣ್ಣ ಅನ್ನೋನ ಮೇಲೆ ಒಂದು ಐದಾರು ವಚನಗಳನ್ನು ಬರೆದಿದ್ದಾರೆ ಬಸವಣ್ಣ. ಅಂತ ದೊಡ್ಡವನು ನೋಡಿ, ಯಾರು ಕಳ್ಳರು ಅಂತ ಬಂದವರು, ಇವ್ರು ಎತ್ಕೊಂಡು ಹೋಗ್ಬೇಕು ಬಂದವರು ಮಹಾಶರಣರಾಗಿ ಉಳ್ಕೊಂಡ್ಬಿಟ್ರು. ಇದು ಬಹಳ ಅದ್ಭುತ ಘಟನೆ ಇದೆ. ಅವ್ರನ್ನೇ ಹೊತ್ಕೊಂಡು ಹೋಗ್ಬೇಕು ಅಂತ ಬಂದಂತಹ ಮನುಷ್ಯನ, ಅವ್ರನ್ನ ಪರಿವರ್ತನೆ ಮಾಡೋದಿದೆಯಲ್ಲ, ಒಂದು ಕ್ಷಣದ ಪರಿವರ್ತನೆ ಹೆಂಗಾಗ್ಲಿ ಸಾಧ್ಯ ಅಂತ ಅನ್ಸುತ್ತೆ, ಪವಾಡ ಅಂತ ಅನ್ಸುತ್ತೆ ಇದೆಲ್ಲ. ಅದ್ರಲ್ಲಿ ಒಂದು ಭಾಗ ಬಿಟ್ಟುಕೊಳ್ಳ ಬೇಕಾಗುತ್ತೆ, ಆ ಬದನೆಕಾಯಿ ಹೋಗಿ ಇಷ್ಟು ಲಿಂಗ ಆಯ್ತು ಅಂತ ಅನ್ನೋದು ಬಿಡೋಣ. ನಮ್ಗೆ ಇದಾಗ್ತಿದ್ರೆ ಅದನ್ನೇನು ಹೇಳ್ಬೋದು, ಅವ್ರ ಪರಿವರ್ತನೆ ಆದಮೇಲೆ ನಿಜವಾಗ್ಲೂ ಲಿಂಗಧಾರಣೆ ಮಾಡ್ಕೊಂಡ್ರು ಅಂತ ಕೂಡ ಹೇಳ್ತಾರೆ. ಬದನೆಕಾಯಿ ಕಟ್ಕೊಂಡಿದ್ದವರು ನಂತರ ಲಿಂಗಧಾರಣೆ ಮಾಡಿಕೊಂಡು ಶರಣರಾದರು ಅಂತ ಹೇಳ್ಬೋದು. ಅಥವಾ ಪವಾಡ ಅಂತ ನಂಬಿಕೊಳ್ಳೋದಾದ್ರೆ, ಒಂದ್ಸಲ ನನಗೆ ಬಹಳ ಪ್ರೀತಿ ಆಗಿದೆ. ಯಾವುದೋ ಕಡೆ ಹೋದಾಗ ಯೇಸು ಕ್ರಿಸ್ತನ ಕಥೆಗಳಲ್ಲಿ ಹೇಳ್ತಾ ಇದ್ದಾಗ, ಒಬ್ಬ ಮನುಷ್ಯ ಸತ್ತೋಗಿದ್ದ, ಗಾಡ್ ಬ್ರಾಟ್ ಹಿಮ್ ಬ್ಯಾಕ್ ಟು ಲೈಫ್ ಅಂತ ಬರುತ್ತೆ ಬೈಬಲಲ್ಲಿ. ಅವನ ಸತ್ತವನ್ನ ಜೀವಂತ ತಂದ ಅಂತ. ಅವ್ ನಾನು ಅದನ್ನು ಹೇಳಿದೆ, ಸತ್ತವನು ಬಂದ ಅಂತ ಅನ್ನೋದು ಒಂದು ಭಾಗ. ಆದ್ರೆ ಅದು ಹಾಗಲ್ಲ, ನಾವು ಬಹಳಷ್ಟು ಜನ ಆಧ್ಯಾತ್ಮಿಕವಾಗಿ ಸತ್ತು ಹೋಗಿದ್ದೀವಿ, ಆಧ್ಯಾತ್ಮಿಕದ ಚಿಂತನೆ ಇಲ್ಲ. ಆ ಒಂದು ಚೈತನ್ಯ ಸ್ವರೂಪಿಯಾದ ಜೀವ ಬಂದು ನಮ್ಮನ್ನು ಮುಟ್ಟಿದಾಗ ನಾವು ಚೈತನ್ಯ ಸ್ವರೂಪಿಗಳಾಗ್ತೀವಿ. ಹಾಗೆ ದ ಪರ್ಸನ್ ವಾಸ್ ಸ್ಪಿರಿಚುವಲಿ ಡೆಡ್ ಅಂಡ್ ಗಾಡ್ ಬ್ರಾಟ್ ಹಿಮ್ ಬ್ಯಾಕ್ ಟು ಲೈಫ್ ಅಂತ ನಾನು ಹೇಳಿದೆ. ಅವ್ರು ಸಿಟ್ಟು ಬಂದ್ಬಿಟ್ರು, ಹಂಗಲ್ಲ ಸರ್, ನಿಜವಾಗ್ಲೂ ಸತ್ತು ಹೋಗಿದ್ದೆ ಸರ್ ಅವನು, ಅದೇ ಹಾಗೆ ತಿಳ್ಕೊಂಡ್ರೆ ಏನು ತಪ್ಪಿಲ್ಲ ಅಂತ ತಿಳ್ಕೊಂಡು ತಪ್ಪಿಲ್ಲ. ಎಷ್ಟಡಿ ಆಳಕ್ಕೆ ಹೋಗಿದ್ರು ಅವನ್ನ, ಹೊರಗೆ ಹ್ಯಾಕ್ ಬಂದ, ಅಟ್ಯಾಂಗ್ ಬದುಕಿದ್ದ ಆಕ್ಸಿಜನ್ ಇಲ್ಲದೆ ಅಂತ ಚರ್ಚೆ ಮಾಡೋದಕ್ಕಿಂತ ಎರಡು ರೀತಿ ಅರ್ಥ ಮಾಡ್ಕೋಬೋದು. ಒಂದು ಬ್ರಾಸ್ ಲೆವೆಲ್, ಗ್ರಾಸ್ ಲೆವೆಲ್ ಏನಪ್ಪ ಅಂದ್ರೆ, ಅವ್ನು ಸತ್ಯ ಹೋಗಿದ್ದ ಬದುಕಿಸಿದ ಯೇಸು ಕ್ರೈಸ್ತ ಅನ್ನೋದು ಒಂದಾದ್ರೆ, ಇನ್ನೊಂದು ಆಧ್ಯಾತ್ಮಿಕವಾಗಿ ಸತ್ಯ ಹೋದಂತ ಮನುಷ್ಯನನ್ನ ಚೈತನ್ಯ ಸ್ವರೂಪ ಮಾಡಿದ ಯೇಸು ಕ್ರಿಸ್ತ ಅಂತ ಹೇಳಿದ್ರು. ಇಲ್ಲಿ ಕೂಡ ಅದೇ ಥರನೇ, ಅವನು ಬದನೆಕಾಯಿನೇ ಕಲ್ಲಾಯ್ತು ಅಂತ ಒಪ್ಪಿಕೊಳ್ಳೋದಾದ್ರೆ ಏನು ತಪ್ಪಿಲ್ಲ, ನಂಬಿಕೆ ಏನಾದ್ರೂ ಮಾಡಿಸ. ಆದ್ರೆ ಇನ್ನೊಂದು ದೃಷ್ಟಿಯಿಂದ ನಂಬಿಕೆಯನ್ನು ಉಳಿಸಿಕೊಂಡು ಕೂಡ ಅಲ್ಲಿರುವಂತಹ ಆಧ್ಯಾತ್ಮಿಕ ಸತ್ಯವನ್ನು ಹಿಡ್ಕೊಳ್ಬೇಕು ಅಂದ್ರೆ, ಬಸವಣ್ಣನಂತವನ ದರ್ಶನ ಆದ ಮೇಲೆ ಕಳ್ಳರು ಕೂಡ ಶರಣರಾದರು, ಶರಣರಾಗಿ ಬದನೆಕಾಯನ್ನು ಬಿಚ್ಚಿ ಹಾಕಿ ಇಷ್ಟಲಿಂಗವನ್ನು ಕಟ್ಕೊಂಡ್ರು ಅಂತ ಹೇಳ್ಬೇಕು.

ಬಯಸುವ ಕೂಡಲ ಸಂಗನ ಶರಣರೆ ಕುಲಜರು ಕೂಡಲ ಸಂಗನ ಶರಣರೆ ಕುಲಜರು ಕೂಡಲ ಸಂಗನ ಶರಣರೆ ಕುಲಜರು ಕೊಲ್ಲುವ

0: Radio Sarum, 107.8 FM.
1: ಒಂದು ಕ್ಷಣದಲ್ಲಿ ಆಗುವಂತಹ ಬದಲಾವಣೆ ಸಾಕಷ್ಟು ಧರ್ಮದಲ್ಲಿ ಕೂಡ ಈ ತರದ ಕಥೆಗಳು ಬರ್ತವೆ. ಒಂದು ಬಹಳ ದೊಡ್ಡ ಸೂಫಿ ಕಥೆ ಬರ್ತದೆ. ಒಬ್ಬ ಸೂಫಿ ಸಂತ, ಮೊದಲೇ ಬಡವ ಅವನ ಕಡೆ ಜಾಸ್ತಿ ಇಲ್ಲ, ಕೂತಿದ್ದಾನೆ, ಒಂದು ಐದಾರು ಜನ ಶಿಷ್ಯರು ಕೂತಿದ್ದಾರೆ, ಉಪದೇಶ ಮಾಡ್ತಾ ಇದ್ದಾರೆ. ಉಪದೇಶ ಮಾಡ್ತಾ ಮಾಡ್ತಾ ರಾತ್ರಿ ಆಗಿದೆ.

ಕಾರಣ ಎಲ್ಲ ತಗೊಂಡ. ಇನ್ನೇನ್ ಮನೆ ದಾಟಿ ಹೋಗ್ಬೇಕು ಕರೆದ್ರು, ಏ ಮೂರ್ಖ ದುಡ್ಡು ತಗೊಂಡು ಹೋಗ ಥ್ಯಾಂಕ್ಸ್ ಅಂತ ಹೇಳಕ್ ಬರಲ್ಲ ನಿನಗೆ, ಧನ್ಯವಾದ ಹೇಳಿ ಬರೋದಿಲ್ಲ ಅಂದ್ರು. ಅವನು ಧನ್ಯವಾದಗಳು ಗುರುಗಳೆ ಅಂತ, ಧನ್ಯವಾದ ಅಷ್ಟೇ ಅಲ್ಲ ನಾಳೆ ನನಗೆ ಮನೆಗೆ ಟ್ಯಾಕ್ಸ್ ಕಟ್ಟಬೇಕಾಗಿದೆ, ಅದ್ರಲ್ಲಿ ಒಂದಿಷ್ಟು ದುಡ್ಡು ಮಾತ್ರ ಉಳಿಕೆದೆಲ್ಲ ತಗೊಂಡು ಅಷ್ಟು ದುಡ್ಡು ಇಟ್ಟ ಹೋದ. ಮುಂದೆ ಒಂದು ದೈವ ಪೊಲೀಸರ ಕೈಯಲ್ಲಿ ಸಿಕ್ಕಾಕೊಂಡು ಅವ್ನು ಕೋರ್ಟಿಗೆ ತಂದ್ರು. ಕೋರ್ಟಿಗೆ ತಂದ್ಮೇಲೆ ಅವ್ನು ಹೇಳ್ದು ಎಲ್ಲೆಲ್ಲಿ ಕಳ್ತನ ಮಾಡಿದ್ದೀನಿ ಅಂತ ಹೇಳ್ದ. ಈ ಸೂಫಿ ಸಂತನ ಮನೇನು ಹೇಳ್ದ ಎಲ್ಲೂ ಕಳ್ತನ ಮಾಡಿದ್ದೀನಿ ಅಂತ. ಇವನು ಕರೆದ್ರು ಸಾಕ್ಷಿ, ಇವನು ಹೋದ ಹೋ ಕಟ್ಕಡೆಯಲ್ಲಿ ಎತ್ಕೊಂಡ. ಆ ನ್ಯಾಯಾಧೀಶರು ಕೇಳಿದ್ರಂತೆ, ನೋಡಿ ನಿಮ್ಮ ಮನೆಯಲ್ಲಿ ಕಳ್ತನ ಮಾಡಿದ್ದಾನೆ ಅಂತ. ಹೌದು ಇಲ್ಲ ಮಾಡಿಲ್ಲ ಅಂದ. ಆ ಕಳ್ಳನಿಗೆ ಗಾಬರಿ, ನೀವು ಮರ್ತು ಬಿಟ್ಟಿದ್ದೀರಿ ಗುರುಗಳೇ, ನೀವು ಪಾಠ ಮಾಡ್ತಾ ಇದ್ರಿ ನೆನಪಿದೆಯಾ, ಅಲ್ಲಿ ದುಡ್ಡಿದೆ ತಗೊಂಡು ಹೋಗ್ರಿ. ಹೌದು ಹೇಳಿದೆ. ಆಮೇಲೆ ಸ್ವಲ್ಪ ದುಡ್ಡು ಇಟ್ಟು ಹೋಗು ಅಂದ್ರೆ ಇಟ್ಟು ಹೋಗಿದ್ದೀನಿ. ಹೌದು ನಾನೇ ತಾನೇ ಕಳ್ಳ ಮಾಡಿದ್ದು, ನೀ ಕಳ್ಳ ಹಂಗಾದ್ಯೋ ಅಂದ್ರು. ನಾನೇ ಕೊಟ್ಟಿಲ್ವಾ ನಿನಗೆ, ನಾನೇ ಕೊಟ್ಟು ನಿನ್ ಕಳ್ಳ ಆಗ್ಲಿಲ್ಲ ಅಂತ ಹೇಳಿ ಜಡ್ಜಿಗೆ ಹೇಳಿದ್ರಂತೆ. ಆತ ಕಳ್ಳಲ್ಲ, ನಾನಾಗೆ ಕೊಟ್ಟದ್ದು ಅವ್ನು ಕಳ್ಳ ಅಲ್ಲ ಅಂದ್ರು. ಅವ್ನು ಹೊರಗಡೆ ಬಂದ ತಕ್ಷಣ ಮೊದಲನೇ ಕೆಲಸ ಮಾಡಿದ್ದು ಕಾಲು ಹಿಡ್ಕೊಂಡು ಶಿಷ್ಯ ಆದ, ಅವನೊಬ್ಬ ಸೂಫಿ ಸಂತ ಆಗೋದು. ಹೀಗೆ ತಮ್ಮ ಅತ್ಯಂತ ಕರುಣೆಯಿಂದ ತಮ್ಮ ಸ್ಪರ್ಶದಿಂದ ವ್ಯಕ್ತಿಗಳನ್ನು ಕ್ಷಣ ಮಾತ್ರದಲ್ಲಿ ಬದಲಾಯಿಸುವಂತವ್ರು. ಕಬೀರ್ ದಾಸರ ಜೀವನದಲ್ಲೂ ಹಾಗೆ. ನನಗೆ ಯಾವುದೋ ಮನುಷ್ಯ ಹೋಗ್ತಿದ್ದ, ಆಕಳು ತಗೊಂಡು ಹೋದ, ಇವ್ರ ಮನೆಯಲ್ಲಿ ಆಕಳು ತಗೊಂಡು ಹೋದ, ಓಡ್ಕೊಂಡು ಹೋದ್ರು ಕಬೀರ್ ಬರೀ ಆಕಳು ತಗೊಂಡು ಹೋಗ್ಬೇಡ ಕರುಣ ತಗೊಂಡು ಹೋಗಪ್ಪ ಅಂತ ಓಡ್ಕೊಂಡು ಹೋದ್ರು ಅಂತ ಹೇಳಿ ಅವನ್ ಎರಡೂ ತಂದು ಬಿಟ್ಟು ಹೋದ. ಇದು ಆಗುವಂತಹದ್ದು ಹೀಗೆ ಇದೇ ಥರದ ಬಸವಣ್ಣ ಅವರ ಜೀವನದಲ್ಲಿ ಬರುವಂತಹದ್ದು. ಹಾಗೇಳಿ ಆ ಏಳು ಜನ ಅವನ ಪರಮ ಶಿಷ್ಯರಾಗಿ ಹೋದ್ರು ಅಂತ. ಲೋಕದ

0: 107.7 FM.
1: ಇನ್ನೊಂದು ಅತ್ಯಂತ ಮನಮಿಡಿಯುವಂಥದ್ದು, ಅತ್ಯಂತ ಆಧ್ಯಾತ್ಮಿಕ ದರ್ಶನ ಆಗುವಂಥ ಒಂದು ಕಥೆ ಇದೆ ಅವ್ರ ಜೀವನದಲ್ಲಿ ಆದಂಥದ್ದು. ಬಸವಣ್ಣ ದಿನ ಎದ್ದು ಕೂರ್ತಿದ್ರಂತೆ ಮಹಾಮನೆ ಮುಂದೆ, ದಾಸೋಹ ಆಗಬೇಕು. ಅವ್ರ ಉದ್ದೇಶ ತನಗೆ ಬಂದಂಥ ದುಡ್ಡನ್ನೆಲ್ಲ ಹಂಚಿ ಬಿಡಬೇಕು, ಮಹೇಶ್ವರೇ ಕೊಡಬೇಕು, ಎಲ್ಲರೂ ಕೊಡಬೇಕು, ಜಂಗಮರಿ ಕೊಡಬೇಕು, ಯಾರಾದರೂ ಅಲ್ಲಿ ಬಂದು ಹೋಗಿ ಅಂತ. ಅವರು ಶಿವಪೂಜೆ ಆದರೆ ದಾನ ಧರ್ಮ ಮಾಡಿ ಅಂಡು ದಣಿತಿರಲಿಲ್ಲ, ಕೂತ್ಕೊಂಡ್ಬಿಡ್ತಿದ್ರಂತ. ಅವ್ರ ಮಾತು ಹೆಂಗಿದೆ ನೋಡಿ ನೋಡಿ, 84 ಲಕ್ಷ ಮುಖದೊಳಗೆ ಒಂದೇ ಮುಖವಾಗಿ ಕಾಡಿ ನೋಡಿ ನೋಡಿ. ಭಗವಂತನಿಗೆ ಯಾರೂ ಕೇಳಿಗಳಿಗಲ್ಲ ಈ ಥರದ ಪ್ರಾರ್ಥನೆಯನ್ನು, ನನ್ನ ಕಾಡು ಅಂತ, ನನ್ನ ಕಾಪಾಡು ಅಂತ ಎಲ್ಲರೂ ಕೇಳೋರಿದ್ದಾರೆ, ನನ್ನ ಕಾಡು ಅಂತ ಕೇಳಿದವರು ಯಾರು ಇಲ್ಲ. ಇವರೊಬ್ಬರೇ 84 ಲಕ್ಷ ಮುಖದೊಳಗೆ ಒಂದೇ ಮುಖವಾಗಿ ಕಾಡು ನನ್ನ ಬೇಡಿ ನೋಡಿ ನೋಡಿ. ನಾನು ಬೇಡದಿದ್ದರೆ ಅಯ್ಯ ನಿಮಗೆ ಪ್ರಮಥರ, ನೀನಾವ ಮುಖದಲ್ಲಿ ಬಂದು ಬೇಡಿದೊಳೆ ನೀವೇ ಕೂಡಲು ಸಂಗಮ ದೇವ. ನಮ್ಮಲ್ಲಿ 84 ಲಕ್ಷ ಜೀವರಾಶಿಗಳಿದ್ದಾವೆ ಆ ಜೀವನದಲ್ಲಿ ನಮ್ಗೊಂದು, ಅದರಲ್ಲಿ ಯಾವುದೇ ರೂಪದಲ್ಲಿ ಬರಲಿ ಹೇಳಿ ನಾನು ಕೊಡ್ತೀನಿ, ಕೊಡೋದಿಲ್ಲ ಅಂದ್ರೆ ಆಣೆ ಮಾಡಿ ಹೇಳ್ತೀನಿ, ಪರಮಾತ್ಮನ ಆಣೆ ಮಾಡಿ ಹೇಳ್ತೀನಿ. ನನ್ನ ನೋಡುವರಿಲ್ಲದೆ ಕುಂದಿದೆ ನಯ್ಯ, ಕಂದಿದೆ ನಯ್ಯ, ನನ್ನ ನುಡಿಸುವರಿಲ್ಲದೆ ಯಾರಾದರೂ ನನ್ನ ಕೇಳಿ ಹೇಳಲ್ಲ ಅಂತ ದೊಡ್ಡ ಇದ್ದೆ, ಕೇಳಿ ಸಾರ್ಸ್ಕೊಂಡು ಕೂತಿದ್ದೆ, ಅವ್ರು ಕೇಳದೆ ಹೋದ್ರೆ ನಾನು ಕಂದಿ ಹೋಗಿದ್ದೇನೆ, ಕುಂದಿ ಹೋಗಿದ್ದೇನೆ ಅಂತ ಹೇಳಿ ಬಡವಾದೆ ನಯ್ಯ. ನನ್ನ ತನು ಮನ ಹಣವ ಬೇಡುವರಿಲ್ಲದೆ, ನನ್ನ ತನು ಮನ ಹಣ ಕೇಳೋರಿಲ್ಲ ಅಂತ ದೊಡ್ಡ ಇದ್ದೆ ನಾನು ಅಂತ ಹೇಳಿ ಮುಂದೆ ಹೇಳ್ತಾನೆ, ಕಾಡುವ ಬೇಡುವ ಶರಣರ ತಂದು ಕಾಡಿಸು ಬೇಡಿಸು ಕೂಡಲ ಸಂಗಮ ದೇವ. ಇಂಥವ್ರು ಯಾರೂ ಕೇಳ್ಕೊಂಡಿರ್ಲಿಕ್ಕೆ, ನನ್ನ ಕಾಡುವಂಥವ್ರು ಕಾಡುವ ಬೇಡುವ ಶರಣರ ತಂದು ಕಾಡಿಸು ಬೇಡಿಸು ಕೂಡಲ ಸಂಗಮ ದೇವ. ಬೇಕು ಅಂತ ಕೆಲಸ ಮಾಡ್ಕೊಂಡು ಅಂತ ಹೇಳ್ತಿದ್ರಂದ್ರೆ ಅದೊಂದು ಸಂತೋಷ ಕೊಡ್ತೀನಿ ನೀನು. ಆ ಹೊತ್ತಿಗೆ ಒಬ್ಬ ಸಂಗಮ ಬರ್ತಾರೆ, ಬಂದು ಬಸವಣ್ಣ ನೋಡಿ ನೀನು ಬಹಳ ಜೋರಾಗಿ ಹೇಳ್ಕೊತಾ ಇದೀಯಾ, ಬೇಡದನ್ನೆಲ್ಲ ಕೊಡ್ತೀನಿ ಅಂತ ಹೇಳ್ತೀಯಾ, ನಾ ಬಂದಿದ್ದೇನೆ ಹಾಗಾದ್ರೆ ಬೇಡು ಮಾಡ, ನಿನಗೆ ಏನ್ ಬೇಡಬೇಕು ಅಂತ. ಆ ಚಂದ್ರ ಹೇಳ್ತಾನೆ, ಎಲ್ಲರೂ ಅಂತ ಕೇಳೋ ಬಂದಿಲ್ಲ, ನಾನು ವಿಶೇಷವಾದದನ್ನು ಕೇಳೋಕೊಳ್ತಿದ್ದೇನೆ, ಎಲ್ಲರೂ ಕೇಳುವಂತ ಕೇಳೋದಲ್ಲ, ನಾನು ಕೇಳು ಕೇಳು ಹೇಳ್ತಾನೆ, ಬೇಡಿ ಬೇಡಿನೂ ಕೊಡಬೇಡಿ ಎಂಬುದನ್ನು ಕೇಳಿ ಏನೋ ಒಂದನ್ನು ಬೇಡಿ ಬಯಸಿದ್ದೇನೆ ಕೇಳುವಾಗ ಹೇಳ್ತಾನೆ, ಎಲ್ಲರೂ ಬೇಡಿದನ್ನು ತಾನು ಬೇಡಲು ಬರಲಿಲ್ಲವೆಂದು ಹೇಳಿ ಬಿಂಕದಿಂದ ಅವನು ಹೇಳು ಮಾತು ಹೆಂಗಿದೆ ನೋಡಿ, ನನಗೆ ಮುಖಂಡನಾಗಬೇಕೆಂಬ ಆಶೆ, ನನಗೆ ಮುಖಂಡ ಆಗಬೇಕು ಅಂತ ಆಸೆ ಇದೆ, ನನಗೆ ಇನ್ನೊಂದು ಕಣ್ಣನ್ನು ಕೊಡು ಅಂತ ಕೇಳಿದ್ರು. ಇದು ಅಪರೂಪ ಅಲ್ಲ ಕೇಳಿದ್ರು, ಧಾನ್ಯ ಕೇಳಿದ್ರೆ ವಸ್ತು ಕೇಳಿದ್ರೆ ಜಮೀನು ಕೇಳಿದ್ರೆ ಕೊಡ್ಬೋದು, ನನಗೆ ಇನ್ನೊಂದು ಕಣ್ಣು ಕೊಡ್ಬೋದು. ಹಾಗೆ ಬಸವಣ್ಣ ಮಾಡಿದಂಥದ್ದು ಎಷ್ಟು ಚೆನ್ನಾಗಿದೆ ಗೊತ್ತಾ, ಬಸವಣ್ಣ ಮುಗುಳ್ನಗೆ ನಕ್ಕು ಒಂದು ಕನ್ನಡಿಯನ್ನು ತರಿಸಿ ನೀವು ಸಾಕ್ಷಾತ್ ಮುಕ್ಕಣ್ಣನಾಗಲಿ ಮಾತಾಡಿ ಅಂತ ಹೇಳಿದ್ರೆ, ಒಂದು ಕನ್ನಡಿ ತರಿಸಿ ಅವನ ಕೈಯಲ್ಲಿ ಕೊಟ್ಟು ನೋಡ್ಕೋ ಮುಕ್ಕಣ್ಣ ಅಲ್ವಾ ನೀನು ಅಂತ ಹೇಳಿದಾಗ ಆ ಮಾತು ಹೆಂಗಿದೆ ನೋಡಿ ನೋಡಿ, ಆ ಜಂಜಮದ ಮತಕ್ಕೆ ಕನ್ನಡಿಯನ್ನು ಹೇಳಿದ್ರು, ಕನ್ನಡಿಯನ್ನು ತನ್ನ ಮೂರನೇ ಕಣ್ಣನ್ನು ಕಂಡ ಜಂಗಮ ನಾಚಿ ಎರಡೂ ಕೈಗಳಿಂದ ತನ್ನ ಮುಖವನ್ನು ಮುಚ್ಚಿ ಓಡಿ ಹೋಗಲ ಕಾಣಿಸಿದ. ಕನ್ನಡಿಯ ಮೂರನೇ ಕಣ್ಣು ಕಾಣಿಸ್ಕೊಳ ಅರ್ಥ ಇಷ್ಟೇನೆ, ಬಂದದ್ದು ಶಿವನೇ, ಅವನು ಶಿವ ಅಂತ ಬಸವೇಶ್ವರ ಗೊತ್ತಾಗಿದೆ. ನಿನ್ನ ಕಣ್ಣು ಕೈ ಬಂದಿಲ್ಲಪ್ಪ, ಇದೆಯಲ್ಲ ಕಣ್ಣು ನೋಡ್ಕೊ ನೀವು ನಿನ್ನ ಕನ್ನಡಿ ಕೊಡಿರಂತ. ಆಗ ತನ್ನ ಮೂರನೇ ಕಣ್ಣು ಕಾಣಿಸ್ಕೊಂಡ್ರೆ ಶಿವ ಕೂಡ ತನ್ನ ನಿಜರೂಪವನ್ನು ಮುಚ್ಚಿಕೊಳ್ಳಕ್ಕಾಗಿಲ್ಲ ಬಸವಣ್ಣವ್ರ ಮುಂದೆ, ತಕ್ಷಣ ಕಾಣಿಸ್ತು ತಕ್ಷಣ ಕನ್ನಡಿ ಹಿಡಿದ ತಕ್ಷಣ ಅಯ್ಯೋ ಕಾಣಿಸೇ ಬಿಡ್ತಾ ಇವನಿಗೆ ಅಂತ ಮುಖ ಮುಚ್ಕೊಂಡು ಓಡೋಕ್ ಶುರು ಮಾಡಿದ್ನಂತೆ. ಆ ಓಡಿದಾಗ ಬಸವಣ್ಣ ಅವನು ಬೆನ್ನ ಹತ್ತಿ ಓಡ್ತಾರೆ, ಬೆನ್ನ ಹತ್ತಿ ಓಡಿ ಓಡಿ ಹೆಂಗ್ ಹೇಳ್ತಾರೆ ನೋಡಿ ಅವ್ರಿಗೆ, ಆ ಒಂದು ಕಡೆ ಹೋದಾಗ ಜಂಗಮ ರೂಪ ಮಾಯ ಕೂಡಲೇ ಆ ಶೂನ್ಯದ ಕಡೆ ಕೈ ಮಾಡಿ ಆಕಾಶ ಕಾಯಿ ಕೈ ಮಾಡಿ ಬಸವಣ್ಣ ಜೋರಾಗಿ ಹೇಳ್ತಾರೆ, ಓಡದಿರು ಓಡದಿರು ಎಲೆ ಎಲೆ ದೇವ, ಈಶ್ವರನ ಬೆನ್ನಿದ್ದೀನಿ ಗೊತ್ತಾಗ್ಬಿಟ್ಟಿದೆ, ಓಡದಿರು ಓಡದಿರು ಎಲೆ ಎಲೆ ದೇವ, ಎಲೆ ಎಲೆ ಸ್ವಾಮಿ ಕೂಡಲ ಸಂಗಮ ದೇವ, ಓಡಬೇಡ ಓಡಬೇಡ, ನಾನು ನಿನ್ನೊಂದನೂ ಕೇಳಿ ನೀನು ಏನು ಬೇಡ್ಕೊಳ್ಳೋದಿಲ್ಲ, ನಾನು ನಿನ್ನೊಂದನೂ ಬೇಡ, ದಾಸಯ್ಯನಂತೆ ತವನಿಧಿಯ ಬೇಡುವುದಿಲ್ಲ, ಕರಿಕಾಲನಂತೆ ಚಿನ್ನದ ಮಳೆಯ ಕರೆಸೆನ್ನುವುದಿಲ್ಲ, ಕುಂಬಾರ ಗುಂಡಯ್ಯನಿಗೆ ಕೊಟ್ಟ ನೀ ಮಿಂಡಪ್ರಾಯ ನನಗೆ ಬೇಡ, ಸ್ವರ್ಗ ಅಪಸರ್ಗ ಸೌಖ್ಯವೂ ಬೇಡ, ನಿಮ್ಮ ಪ್ರಮಥರ ಮನೆಯ ಪ್ರಸಾದವೇ ಸಾಕನಿಗೆ. ಬಸವಣ್ಣ ನಿನ್ನ ಪ್ರಮಥರ ಮನೆಯ ಪ್ರಸಾದವೇ ಸಾಕನಿಗೆ, ತನುವ ಬೇಡಿದರಿಯಲಿ ಮನವ ಬೇಡಿದರಿಯಲಿ ಬೇಡ ಬೇಡ ಕಣ್ಣ ಬೇಡಿದರಿಯಲಿ ಕೂಡಲ ಸಂಗಮ ದೇವ, ನಿಮಗಿತ್ತು ಶುದ್ಧನಾಗಿಟ್ಟೆ ನಿಮ್ಮ ಪುರಾತನರ ಮನೆಯಲ್ಲಿ ಅಂತ. ಇಂಥ ಅದ್ಭುತ ಅನಿಸುತ್ತೆ. ಆ ಬಂದವನು ಕಣ್ಣು ಕೊಡು ಇನ್ನೊಂದು ಅಂತಂದಾಗ, ಕಣ್ಣು ಇದೆಯಲ್ಲಪ್ಪ ನೀನು ಇನ್ನೊಂದು ಯಾಕೆ ಅಂತ ಹೇಳಿ ಈಶ್ವರನ ಕಣ್ಣನ್ನು ಕಂಡು ಕನ್ನಡಿ ಹಿಡ್ಕೊಂಡಾಗ
0: ಅಯ್ಯೋ ಇವನು ಕಾಣಿಸ್ಬಿಡ್ತಾ ಹಾಗಾದ್ರೆ ಅಂತ ಅನ್ಕೊಂಡು ನಾಚಿ ಈಶ್ವರ ಓಡಿ ಹೋದ ಹಾಗೆ ಆ ಜಂಗಮ ರೂಪ ಮಾಯ ಆದಾಗ ನೀನು ಏನು ಕೇಳೋದಿಲ್ಲಪ್ಪ, ನಾನು ಏನು ಕೇಳೋದಿಲ್ಲ ನಿನಗೆ, ಯಾರೋ ನಿನಗೆ ಇದನ್ನು ಕೇಳಿದ್ರು, ಯಾರೋ ತವನಿಧಿಗೆ ದುಡ್ಡು ಕೇಳಿದ್ರು, ನಾನು ದುಡ್ಡು ಕೇಳೋದಿಲ್ಲ ನಿನಗೆ, ಇನ್ನೊಬ್ಬ ಆಯುಷ್ಯ ಕೇಳಿದ ಆಯುಷ್ಯ ಕೇಳೋದಿಲ್ಲ, ಹಣದ ಮಳೆ ಕೊಡುವಂತ ಅದನ್ನು ಕೇಳೋದಿಲ್ಲ, ನನಗೇನು ಬೇಕು ಗೊತ್ತಾ, ನನಗೆ ಸ್ವರ್ಗ ಕೂಡ ಬೇಡ, ನಿನಗೇನು ಸ್ವರ್ಗ ಕೂಡ ಕೇಳೋದಿಲ್ಲ, ನನಗೆ ಕೊಡಬೇಕಾದ್ರೆ ನಿಮ್ಮ ಪ್ರಮಥರ ಮನೆಯ ಪ್ರಸಾದ ಸಹಸ. ನಿಮ್ಮ ಮನವ ಬೇಡಿದರೆ ಇವೆ, ಬೇಡು ಬೇಡಲೇ ತಂದೆ, ಏನ್ ಬೇಕಾದ್ರೂ ಕೇಳು, ಕಣ್ಣು ಬೇಡಿದರೆ ಇವೆ, ಕಣ್ಣು ಬೇಕಾದ್ರೆ ಕೊಡ್ತೀನಿ, ಹೆಂಗಿದೆ ನೋಡಿ ಕಣ್ಣು ಕೌರ್ಸಿ ಕಣ್ಣು ಕೊಡುವಂತ ಈ ಕಣ್ಣು ಕೊಡ್ತೀನಿ ಆದ್ರಿಂದ ಏನ್ ಬೇಕಾದ್ರೂ ಕೊಡ್ತೇನೆ ಅಂತ ಅದು ಅಂದಾಗ ಎಚ್ಚರ ಆಗ್ಬಿಡ್ತಂತೆ ಬಸವಣ್ಣವರಿಗೆ. ಎಚ್ಚರ ಆದಾಗ ನೋಡ್ತಾರೆ ಕೈಯಲ್ಲಿ ಕನ್ನಡಿ ಇಟ್ಕೊಂಡು ಮನೆ ಬಾಗಿಲಲ್ಲಿ ನಿಂತಿಲ್ಲ, ಎಷ್ಟು ಇದು ಹೇಳಿ ಹೇಳ್ತಾರೆ, ಕಣ್ಣಲ್ಲಿ ಕಣ್ಣು ನೋಡುತ್ತಾರೆ ಮನೆಯ ಎಲೆಬಾಗಲಲ್ಲಿ ಕನ್ನಡಿ ಹಿಡಿದಿದೆ ನಿಂತಿದ್ದ ತಮ್ಮ ಚಿತ್ರ, ತಾವೇ ಕನ್ನಡಿ ಹಿಡ್ಕೊಂಡಿದ್ದಾರೆ. ಎರಡು ಅರ್ಥ ಆಗುತ್ತೆ ಇದ್ರೊಳಗೆ, ಒಂದು ಬಂದವನು ಶಿವ ಅವನಿಗೆ ತೋರಿಸಿ ಅವನ ಮುಕ್ಕಣ್ಣ ತಾನು ಅವನ ಮುಕ್ಕಣ್ಣ ಅಂತ ತನಗೆ ಗೊತ್ತಾಗಿದ್ದನ್ನು ಅವನು ತೋರಿಸಿ ಆತ ಓಡಿ ಹೋದ ಶಿವ ಶಿವ. ಇನ್ನೊಂದರ್ಥ ತಾನೇ ಪರಶಿವನ ಒಂದು ಅರ್ಥ, ತನ್ನ ಕೈಯಲ್ಲಿ ಕನ್ನಡಿ ಹಿಡಿದ್ರೆ ತಾನೇ ಮುಕ್ಕಣ್ಣನಾಗಿ ಕಂಡದ್ದು ಅಂತ.

ನಾನು ಸದಾಶಿವಾಳ್ವ ತಲಪಾಡಿ, ಯಕ್ಷಗಾನ ಕಲಾವಿದ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ಸಮಾಜಮುಖಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ವಾರಕ್ಕೊಬ್ಬರು ಅತಿಥಿಗಳು, ಅವರ ಸಮಾಜಮುಖಿ ಕೆಲಸಗಳು, ಅವರು ಸಮಾಜಕ್ಕೆ ನೀಡಿದಂತ ಕೊಡುಗೆ, ಅವರ ಜೀವನದ ಪ್ರಯಾಣ ಎಲ್ಲವನ್ನ ಕೂಡ ಒಂದು ಗಂಟೆಗಳ ಕಾಲ ಮಾತಾಡ್ತಾ, ನೀವು ಕೂಡ ಅವರಲ್ಲಿ ಒಂದಿಷ್ಟು ವಿಷಯಗಳನ್ನ ಮಾತಾಡ್ತಾ ಅನಿಸಿಕೆಗಳನ್ನು ಹೇಳ್ತಾ ಹೋಗುವಂತ ವಿಶೇಷವಾದಂತ ಕಾರ್ಯಕ್ರಮ. ಇವತ್ತಿನ ಈ ಹೊತ್ತು ನಮ್ಮ ಜೊತೆ ಇರುವಂತ ಅತಿಥಿ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ವೈಟ್ ಹೌಸ್ ಅನ್ನುವಂಥ ಸಂಸ್ಥೆಯ ಸಂಸ್ಥಾಪಕಿಯಾಗಿರುವಂತ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಬಹಳ ಪ್ರೀತಿಯಿಂದ ಅವರ ಈ ಹೊತ್ತು ನಾನು ವೆಲ್ಕಮ್ ಮಾಡ್ತಾ ಇದ್ದೇನೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಹೇಗಿದ್ದೀರಿ ಮ್ಯಾಮ್? ಆರಾಮ?
1: ಚೆನ್ನಾಗಿದ್ದೇನೆ, ಸ್ವಲ್ಪ ಥ್ರೋಟ್ ಪ್ರಾಬ್ಲಮ್ ಅಷ್ಟೇ,
0: ಪರವಾಗಿಲ್ಲ. ಮೇಡಮ್ ಅವ್ರ ಜೊತೆಗೆ ಮಾತಾಡೋಕ್ಕಿಂತ ಮುಂಚಿತವಾಗಿ ಅವರ ಬಗೆಗಿನ ಅವರ ಜೀವನದ ಪ್ರಯಾಣವನ್ನು ಒಮ್ಮೆ ತಿಳ್ಕೊಂಡು ಬರೋಣ, ಕೇಳ್ತಾ ಬನ್ನಿ. ಕೊರಿನ್ ರಸ್ಕಿನ, ಮಾನವೀಯತೆ, ಸೇವಾಭಾವನೆ, ಕಲಾತ್ಮಕತೆಯ ಅಪೂರ್ವ ಸಂಕಲನ. ತನ್ನ ವೈಟ್ ಡೌಸ್ ಎನ್ನುವ NGO ಮೂಲಕ ಇವರು ಮಾಡಿದ ಕೆಲಸಗಳು ಒಂದೆರಡಲ್ಲ. ಮಂಗಳೂರು ನಗರದ ಬೀದಿಗಳಲ್ಲಿ ಕಂಡುಬಂದ 1,500 ಹೆಚ್ಚು ನಿರ್ಗತಿಕರಿಗೆ ಪುನರ್ವಸತಿ, ಮನೋವೈಕಲ್ಯದಿಂದ ತೊಂದರೆಗೊಳಗಾಗಿದ್ದ ಸುಮಾರು 480 ಅಧಿಕ ನಿರ್ಗತಿಕರಿಗೆ ಚಿಕಿತ್ಸೆ ನೀಡಿ ಅವರ ಕುಟುಂಬದೊಂದಿಗೆ ಪುನರ್ಜೋಡಿಸುವ ಕೆಲಸ, ಬಡ ಮತ್ತು ಅವಶ್ಯಕವಿರುವ ಕುಟುಂಬಗಳಿಗೆ 8 ಮನೆಗಳ ನಿರ್ಮಾಣ, 180 ಹೆಚ್ಚು ಮಕ್ಕಳಿಗೆ ತಾನು ಶಿಕ್ಷಣವನ್ನು ನೀಡುವುದರ ಜೊತೆಗೆ ಪ್ರಸ್ತುತ 32 ಮಣಿಪುರದ ಯುವಕರಿಗೆ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಕಳೆದ 29 ವರ್ಷಗಳಿಂದ ಪ್ರತಿದಿನ ರಸ್ತೆಗಳಲ್ಲಿ ಇರುವವರಿಗೆ, ನಿವೇಶನ ರಹಿತರಿಗೆ ಆಹಾರದ ವಿತರಣೆ, ಕೋವಿಡ್ ಅವಧಿಯಲ್ಲಿ ಸುಮಾರು 75,000 ಆಹಾರ ಪ್ಯಾಕೆಟ್ಗಳ ವಿತರಣೆ, ಕರ್ನಾಟಕದಲ್ಲೇ ಅತಿ ದೊಡ್ಡದು ಎನ್ನಬಹುದಾದ 200 ಹಾಸಿಗೆಗಳ ಸಾಮರ್ಥ್ಯದ ಮಾನಸಿಕ ಅಸ್ವಸ್ಥರ ನರ್ಸಿಂಗ್ ಹೋಮ್ ನಿರ್ವಹಣೆ, ಇವೆಲ್ಲವೂ ಕೂಡ ಕೊರಿನ್ ರಸ್ಕಿನ್ ಅವರು ಮಾಡುತ್ತಿರುವ ಸಮಾಜಮುಖಿ ಕಾರ್ಯಗಳು. ಈ ಎಲ್ಲದರ ಜೊತೆಗೆ ಗಾಯಕಿಯಾಗಿ, ಸಂಗೀತಗಾರ್ತಿಯಾಗಿ, ಸಂಗೀತ ನಿರ್ದೇಶಕಿಯಾಗಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ವಿಶ್ವದ ಸುಮಾರು 14 ಹೆಚ್ಚು ದೇಶಗಳನ್ನು ಸುತ್ತಾಡಿದವರು. 25 ವರ್ಷಗಳಿಂದ ಸುಮಾರು 300 ಹೆಚ್ಚು ಬೀದಿ ನಾಟಕಗಳನ್ನು ನಿರ್ದೇಶಿಸಿದವರು. 2025 ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿ, ಅದರ ಜೊತೆಗೆ ರಚನಾ ವಿಮೆನ್ ಆಫ್ ದಿ ಇಯರ್, ಬಸ್ತಿ ವಾಮನ್ ಚೆನ್ನೈ ವರ್ಲ್ಡ್ ಕೊಂಕಣಿ ಪ್ರಶಸ್ತಿ ಸೇರಿದಂತೆ ಅವೆಷ್ಟೋ ಪುರಸ್ಕಾರಗಳಿಗೆ ಭಾಜನರಾದವರು. ಹೀಗೆ ಬದುಕನ್ನೇ ಸೇವೆಗೆಂದು ಅರ್ಪಣೆ ಮಾಡಿದ, ಅಪರೂಪದಲ್ಲೇ ಅಪರೂಪ ಎನ್ನಬಹುದಾದ ಸಮಾಜಮುಖಿ ವ್ಯಕ್ತಿತ್ವ ಕೊರಿನ್ ರಸ್ಕಿನ್ ಅವರು ಇವತ್ತಿನ ಈ ಹೊತ್ತು ಸಮಾಜಮುಖಿ ಕಾರ್ಯಕ್ರಮದಲ್ಲಿದ್ದಾರೆ ಅನ್ನೋದೇ ನಮಗೆಲ್ಲರಿಗೂ ಕೂಡ ಸಂತೋಷದ ಸಂಗತಿ. ಬನ್ನಿ, ವೈಟ್ ಹೌಸ್ ಸಂಸ್ಥೆಯ ಸಂಸ್ಥಾಪಕಿ ಕೊರಿನ್ ರಸ್ಕಿನ್ ಅವ್ರ ಜೊತೆ ಮಾತಾಡೋಣ, ಅವರ ಜೀವನದ ಪಯಣಕ್ಕೆ ಕಿವಿಯಾಗೋಣ. ಎಸ್ ಮ್ಯಾಮ್, ನಿಮ್ಮ ಜರ್ನಿ ಅನ್ನೋದೇ ಒಂದು ವಿಶೇಷ ಅಂತ. ನಾನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ನಾನು ಶುಭಾಶಯ ಹೇಳೋದು ಯಾಕೆ ಕಾರಣಕ್ಕೋಸ್ಕರ ಅಂತ ಹೇಳಿದರೆ, ನಿಮಗೆ ಪ್ರಶಸ್ತಿ ಬಂದಿದೆ ಅಂತಲ್ಲ, ಪ್ರಶಸ್ತಿಗೆ ನಿಮ್ಮಿಂದಾಗಿ ಗೌರವ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ.
1: ನಾನು ಹೇಳುವುದಂದ್ರೆ, ಈ ಸತಿ ಸಂತೋಷದು ಇದೆ ಅಂತಕ್ಕೆ ಅವರು ಸೆಲೆಕ್ಟ್ ಮಾಡಿದವರಲ್ಲ, ಹುಡುಕಿ ಸೆಲೆಕ್ಟ್ ಮಾಡಿದಲ್ಲಿ ಬೇರೆಯವರಿಗೆ ನನಗೆ ನಾನು ನೋಡಿ ಸಂತೋಷ ಆಯ್ತು. 104 ವರ್ಷದ ಒಂದು ಅಜ್ಜಿ 14,000 ಡಿಲಿವರಿ ಮಾಡಿದ್ದಾರೆ. ವಿಜಯನಗರದವರು, ಕಲಬುರ್ಗಿ ಲಂಬಾಣಿಯವರು, ಸಿಂಪಲ್ ಜನರು ಮಾತ್ರ ಅವರ ಕೆಲಸ ವಿಶೇಷ ಇದೆ, ಅದು ಗುರುತಿಸಿ ಅವರಿಗೆ ಕೊಟ್ಟಿದ್ದಂದು ನನಗೆ ಸಂತೋಷ. ಅವರ ಒಟ್ಟಿಗೆ ನನಗೆ ಸಿಗ್ಬೇಕಂದ್ರೆ ನನಗೆ ಸಂತೋಷ.
0: ವೈಟ್ ಹೌಸ್, ಬಿಳಿಯ ಪಾರಿವಾಳ ಅಲ್ವಾ ಮ್ಯಾಮ್?
1: ಹೌದು.
0: ಶಾಂತಿ, ಪ್ರೇಮ ಅಲ್ವಾ, ಈ ಎಲ್ಲ ಸಂಕೇತವಾಗಿ ನಾವು ಶುದ್ಧತೆ ಇವೆಲ್ಲದರ ಸಂಕೇತವಾಗಿ ಪಾರಿವಾಳವನ್ನು ನೋಡ್ತೇವೆ. ಯಾಕೆ ವೈಟ್ ಡೌಸ್ ಅನ್ನುವಂತ ಹೆಸರು ಕೊಟ್ಟರು, ನೀವಿಟ್ಟ ಕಾರಣ ಏನು?
1: ಅದೇ ವೈಟ್ ಡೌಸ್, ಡವ್ ಒಂದು ಹೋಪ್ ಕೊಡ್ತಾರೆ ಅಲ್ಲ. ನಾವು ಈಗ ಹೋಗುದು ಬೀದಿಗೆ ಹೋಪ್ ಇಲ್ಲದವರಿಗೆ, ಕನ್ನಡದಲ್ಲಿ ಹೋಪ್ ಎಂತ ಹೇಳ್ತಾರೆ ಗೊತ್ತಿಲ್ಲ, ಮತ್ತೆ ಹಾಗೆ ನಾವು ಹೋಪ್ ಕೊಡ್ಲಿಕ್ಕೆ ಬೀದಿಗೆ ಹೋಗುದು. ಯಾರು ಎಲ್ಲರೂ ಕೈ ಬಿಟ್ಟು ಹಾಕಿದವರಿಗೆ,
0: ಅವರಿಗೆ ಒಂದು ಜೀವನದಲ್ಲಿ ಆತ್ಮವಿಶ್ವಾಸವನ್ನು ತುಂಬಿಸ್ಲಿಕ್ಕೆ, ನಾವಿದ್ದೇವೆ ಅನ್ನುವಂತ ಬಲವನ್ನು ತುಂಬಿಸ್ಲಿಕ್ಕೆ ಅಲ್ವಾ.
1: ಹೌದು.
0: ಇದು ಜರ್ನಿ ಎಷ್ಟು ವರ್ಷದ ಹಿಂದೆ ಶುರುವಾಯ್ತು, ಹೇಗೆ?
1: 31 ಆಯ್ತು.
0: 31 ವರ್ಷ.
1: ಹೌದೌದು. ನಾನು ಒಂದು ವರ್ಲ್ಡ್ ಲೈಫ್ ಹೇಳ್ತಾರೆ ಅಲ್ಲ ಅಂತದ್ದು ಜೀವನ, ಯಾಕೆಂದ್ರೆ ಜೀವನದಲ್ಲಿ ಎಲ್ಲಿ ಎಲ್ಲ ಇತ್ತು ಹಾಗೆ ನನ್ನ ನನ್ನಕ್ಕೋಸ್ಕರ ನಾನು ಜೀವನ ಮಾಡಿದ್ದೇನೆ. ಮ್ಯೂಸಿಕ್, ಕ್ಲಬ್, ಪಾರ್ಟೀಸ್, ಹಾಗೆ ಜೀವನ, ಶಾಪಿಂಗ್, ಎಂತ ಮೀನಿಂಗ್ಲೆಸ್ ಲೈಫ್. ಮತ್ತೆ ನನಗೆ ಮದುವೆ ಆಗಿದ ನಂತರ 5 ವರ್ಷಕ್ಕೆ ಮಕ್ಕಳು ಆಗ್ಲಿಲ್ಲ, ಯಾಕಂದ್ರೆ ನನಗೆ ಮೆಡಿಕಲ್ ಪ್ರಾಬ್ಲಮ್ಸ್ ಇತ್ತು. ನನಗೆ 5 ಆಪರೇಷನ್ ಆಯ್ತು. ನಂದು ಒಂದು ಸೈಡ್ ಓವರಿ ಆಗಿ ತೆಗೆದಿದ್ದಾರೆ, ಮತ್ತೆ 2 ಸೈಡ್ಸ್ ಟ್ಯೂಬ್ ಹಾಳಾಗಿದೆ. ಹಾಗೆ ಬಯೋಲಾಜಿಕಲಿ ನನಗೆ ಮಗು ಆಗುದಿಲ್ಲ ಅಂದಾಯ್ತು. ಹಾಗೆ ನಾನು ಟೆಸ್ಟ್ ಟ್ಯೂಬ್ ಬೇಬಿ, ಮತ್ತೆ IVF, ಇನ್ಸಿಮಿನೇಷನ್, ಆರ್ಟಿಫಿಷಿಯಲ್, ಎಲ್ಲ ಆರ್ಟಿಫಿಷಿಯಲ್ ಮೆಥಡ್ಸ್, ಹಣ ಇತ್ತಲ್ಲೋ ಹಣದಲ್ಲಿ ಎಂತ ಆಗ್ತದೆ ಎಂದು ಎಲ್ಲ ಟ್ರೈ ಮಾಡಿದೆ. ಎಲ್ಲ ಸೋತೋಗಿದ ನಂತರ ದೇವರ ಕಡೆಗೆ ತಿರುಗಿ ಜೀವನ ಪರಿವರ್ತನೆ ಮಾಡಲಿಕ್ಕೆ ಒಂದು ನನ್ನ ಬೇರೆ ಜೀವನ ಲೀಡ್ ಮಾಡಬೇಕು. ಯಾಕಂದ್ರೆ ನಾವು ವೆರಿ ಸೆಲ್ಫಿಶ್, ನಾನು ನನ್ನ ಆರಾಮ್ಸೆ ಜೀವನ. ಹಾಗೆ ನಾನು ಮ್ಯೂಸಿಕ್ ಅಲ್ಲಿ ಎಂಥದಲ್ಲಿ ನನ್ನಕ್ಕೋಸ್ಕರ ಮಾಡಿದ್ದು ಶೋಸ್ ಎಲ್ಲ, ಅದಕ್ಕೆ ನಾನು ನೆನೆಸಿದ್ದು ಇನ್ನೂ ನಾನು ಮಾಡಿದರೆ ದೇವರ ಸೇವೆ ಮಾಡಬೇಕು, ದೇವರಿಗೆ ಹಾಡು ಹೇಳಬೇಕು. ಹಾಗೆ ಸ್ವಲ್ಪ ಆಗ ನಾನು ಗಾಯಕರು ಮ್ಯೂಸಿಷಿಯನ್ಸ್ ಎಲ್ಲ ಒಟ್ಟಿಗೆ ಹಾಕಿ ನಾವು ಸಿಂಗ್ ಮಾಡಿ ಟ್ರೀಮ್ ಮಾಡಿ ಅದರಲ್ಲಿ ಫಂಡ್ಸ್ ರೇಸ್ ಮಾಡಿ ನಮ್ಮ ಸ್ವಂತ ನಮ್ಗೇನು ಆಗ್ಲಿಕ್ಕೆ ಆಗ್ತದೆ ಅದೆಲ್ಲ ಹಾಕಿ ವೆನ್ ಲಾಕ್ ಲೇಡಿ ಕೋಶನಿಗೆ ಹೋಗಿ ಸ್ಟಾರ್ಟ್ ಮಾಡಿದ್ದೇನೆ. ಅಲ್ಲಿ ಅವರ ಕಷ್ಟ ನೋಡುವಾಗ ಎಷ್ಟು ಯಾರಿಲ್ಲ ಅವರಿಗೆ, ಎಷ್ಟು ಗಲೀಜು, ಟಾಯ್ಲೆಟ್ಸ್, ಲೀಕಿಂಗ್, ಯಾವುದು ಇದು, ನಮ್ಗೆ ನನಗೆ ಎಲ್ಲ ಬೇಕು. ಒಂದು ತಲೆ ಸ್ವಲ್ಪ ನೋವಾಗಿದ್ರೆ ಯಾರು ಅದು ಒತ್ತಬೇಕು, ನಮ್ ಇಷ್ಟು ಶೇಳೆ ಮಾಡ್ತೇವೆ ನಮ್ಗೇನೆ. ಹಾಗೆ ಅವರ ಇದು ನೋಡಿ ನನ್ ಎಂತ ಮಾಡಿ ಅವ್ರಿಗೆ ರೀಚ್ ಔಟ್ ಮಾಡ್ಬೇಕು, ಯಾಕಂದ್ರೆ ಅಲ್ಲಿಂದ ಹಾಸ್ಪಿಟಲ್ ಇಂದ ಹೊರಗೆ ಕಳಿಸುವಾಗ ಎಲ್ಲಿಲ್ಲ ಅವರಿಗೆ, ಹೋಗ್ಲಿ ಪುನಃ ಬೀದಿಗೆ ಹೋಗ್ಬೇಕು. ಅಂತದವರಿಗೆ ನಾವು ಮನೆಯಿಂದ ತಂದು ನೋಡ್ಲಿಕ್ಕೆ ಇಲ್ಲ, ಬೀದಿಯಲ್ಲಿ ಯಾರಿದ್ರೆ ವಾಟ್ ಎವರ್ ರಿಲಿಜನ್, ವಾಟ್ ಎವರ್ ಕಂಡೀಷನ್ಸ್ ಎಂತ ಆಗ್ಬಹುದು, ಅಂತದವರಿಗೆ ತಂದು ನಾನು ಸೇವೆ ಮಾಡಬೇಕಂದ್ರೆ ನನ್ನ ಇದು ಆಯ್ತು. ಅಂತದೆ 31 ಇಯರ್ಸ್ ಬ್ಯಾಕ್. ಅದು ನಾನು ಸ್ವಲ್ಪ ಕೆಲಸ ಸ್ಟಾರ್ಟ್ ಮಾಡಿದ ನಂತರ ವೆನ್ ಲಾಕ್ ಲೇಡಿ ಕೋಶನ್ ಹೋಗಿ ಸ್ವಲ್ಪ ಸೇವೆ ಕೊಟ್ಟಿದ ನಂತರ ನಾನು ಒಂದು ಅದ್ಭುತವಾಗಿ ದೇವರು ನನಗೆ ಒಂದು ಮಗು ಕೊಟ್ಟಿದ್ದು. ನಾನು ಗರ್ಭಿಣಿಯಾಗಿ ನನಗೆ ಒಂದು ಮಗಳು ಕೊಟ್ಟಿದ್ರು. ಅದು ನನ್ನ ಜೀವನ ಪರಿವರ್ತನೆ. ಯಾಕೆಂದ್ರೆ ನಾನೊಂದು ಪಾಪಿ, ನಾನು ಒಂದು ಪಾಪಿನ ಜೀವನದಲ್ಲಿ ದೇವರು ಒಂದು ಇಷ್ಟು ದೊಡ್ಡ ಅದ್ಭುತ ಮಾಡಿದ್ದಾರೆ. ಯಾಕಂದ್ರೆ ನನಗೆ ಗೊತ್ತುಂಟು ಇಂಪಾಸಿಬಲ್, ಅವರು ಪಾಸಿಬಲ್ ಮಾಡಿದ್ದು ದೇವರು. ಅದಕ್ಕೆ ಈ ಕಾಲದಲ್ಲಿ ನಾವು ಹೇಳ್ತೇವೆ, ಎಲ್ಲರೂ ಹೇಳ್ತಾರೆ ನಿಮ್ಗೆ ಸಹ ಕೇಳಿದೆ ದೇವರ ಪ್ರೀತಿ ಮಾಡ್ತೀರ, ಹೌದು ಹೇಳ್ತಾರೆ, ಯಾರು ಇಲ್ಲ ಹೇಳ್ತಾರೆ. ಮಾತ್ರ ದೇವರು ಯಾರಲ್ಲಿ ನಾವು ಕಂಡುತ್ತೇವೆ, ಬಡವರಲ್ಲಿ. ಅದಕ್ಕೆ ನಮ್ಮ ಪವಿತ್ರ ಪುಸ್ತಕದಲ್ಲಿ ಇದೆ, ನೀವು ಬಡವರಿಗೆ ಅಂತ ಮಾಡ್ತೀರಿ ಅದು ದೇವರಿಗೆ ಮಾಡುವುದನ್ನು. ಅದಕ್ಕೆ ನಾನು ಬಡವರ ಪ್ರೀತಿ ಜಾಸ್ತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಗ್ರಾಟಿಟ್ಯೂಡ್.
2: ಈ ಮೊದಲ ದಿನ ನೀವು ಎಲ್ಲಿ ಯಾವ ಸೇವೆಯನ್ನ ಮಾಡಿದ್ರಿ? ಮೊದಲು ನಿಮ್ಗೆ ಸಿಕ್ಕಿದಂತ ಯಾರಾದ್ರೂ ಅಂತ ವ್ಯಕ್ತಿ?
1: ಫಸ್ಟ್ ಒಂದು ಆಶ್ರಮ ಅಲ್ಲಿ, ಹಾಸ್ಪಿಟಲ್ ಅಲ್ಲಿ ಬೇರೆ ಬೇರೆ ಅವರು ಇದ್ರು, ಪ್ಯಾರಾಪೇಜಿಕ್ ವಾರ್ಡ್ ಅಲ್ಲಿ. ಫಸ್ಟ್ ಯಾರಂದ್ರು ನನಗೆ ಗೊತ್ತಾಗ, ಯಾಕಂದ್ರೆ ನಾವು ಎಂತ ರೆಕಾರ್ಡ್ಸ್ ಇಡ್ಲಿಲ್ಲ. ಮಾತ್ರ ಆಶ್ರಮ ಅಲ್ಲಿ 2 ರಿಕ್ಷಾ ಡ್ರೈವರ್ಸ್ ಕುಡಿತಿದ್ರು, ಅವರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಲ್ಲಿ ಇದ್ರು. ಹಾಗೆ ಅವರಿಗೆ ಒಟ್ಟಿಗೆ ಮಾಡುದು ನಮ್ದು ಮತ್ತೆ ಸ್ಟ್ರೀಮ್ ಲೈನ್ ಆಯ್ತು ಎಂತ ಕೆಲಸ ಎಂದು. ನಾವು ಒಟ್ಟರೆ ಯಾರಿಗೆ ಕಷ್ಟ ಇದೆ ಅವರಿಗೆ ರೀಚ್ ಔಟ್ ಮಾಡುದು. ಕುಟುಂಬದ ಪ್ರಾಬ್ಲಮ್ ಆಗ್ಬಹುದು, ಹುಡುಗಿ ಊರು ಬಿಟ್ಟು ಇಲ್ಲಿ ಇಷ್ಟು ಹುಡುಗಿರು ಸಿಕ್ಕಿದ್ರು ನಮ್ಗೆ ರೋಡಲ್ಲಿ, ಹುಡುಗರಿಗೆ ಅವರ ಬಾಯ್ ಫ್ರೆಂಡ್ ಗೆ ಹುಡುಕಿ ಬಂದಿದ್ದವರು. ಹಾಗೆ ನಮ್ಗೆ ಎಂತ ರೂಲ್ಸ್ ಇಲ್ಲ, ಏಜ್ ಇಲ್ಲ, ರಿಲಿಜನ್ ಬ್ಯಾರಿಯರ್ ಇಲ್ಲ. ಯಾರು ಕಷ್ಟದಲ್ಲಿ ಇದ್ದಾರೆ, ಊಟಗೆ ಇಲ್ಲ, ಮನೆಯಲ್ಲಿ ಕಷ್ಟ ಇದೆ, ರೋಗಕ್ಕೆ ಹಣ ಇಲ್ಲ ಟ್ರೀಟ್ಮೆಂಟ್ಗೆ, ಬಡವ ಹುಡುಗಿಯರ ಮದುವೆಗೆ, ಮನೆ ಬೀಳ್ತದೆ ಅಂದ್ರೆ, ಮನೆ ಇಲ್ಲ ಅಂದ್ರೆ ನಮ್ಮ ಕೈಯಿಂದ ಎಷ್ಟು ಆಗ್ತದೆ ಅಷ್ಟು ಮಾಡಿ. ಹಾರ್ಡ್ ಫಾಸ್ಟ್ ರೂಲ್ಸ್ ಇಲ್ಲ. 1993 ಸ್ಟಾರ್ಟ್ ಮಾಡಿದ್ದು. 2001 ನಮ್ಗೆ ಕೆಲಸ ಜಾಸ್ತಿ ಆಯ್ತು, ಮತ್ತೆ NGO ಆಗಿ ರಿಜಿಸ್ಟರ್ ಮಾಡಿದ್ದೆ ನಾನು 2001. ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದೆ ನಾವು ವೈಟ್ ಡವ್ಸ್, ಇಲ್ಲಾಂದ್ರೆ ಹೆಸರ್ಸ ಇಲ್ಲ, ಯಾರಿಗೆ ಸಹ ಗೊತ್ತಿಲ್ಲ ಅಂತ ಮಾಡ್ತಿದ್ದೆ.
2: ವೈಟ್ ಡವ್ಸ್ NGO ಆದ ನಂತರ ನೀವು ಸಂಸ್ಥೆ ಏನೊಂದು ಕಟ್ಟಿದ್ರಿ, ಒಂದು ಬಿಲ್ಡಿಂಗ್ ಅಂತ, ಅದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರೆ?
1: ಇಲ್ಲ, 25 ಇಯರ್ಸ್ ನಂತರ ನೋಡಿ. ನಾನು ಎಂತ ಟ್ರಸ್ಟ್ ಮಾಡಿ ಫಂಡ್ ರೇಸ್ ಮಾಡ್ಲಿಲ್ಲ. ಇದು ಅದರಕ್ಕಿಂತ ಬೈ ಇಟ್ ಸೆಲ್ಫ್ ಅದರಕ್ಕಿಂತಾನೆ ಬೆಳೆತು ಬಂತು. ಸೊ ನಾವು ಟ್ರಸ್ಟ್ ಫಸ್ಟ್ ಮಾಡ್ಲಿಲ್ಲ, ಟ್ರಸ್ಟ್ ಮತ್ತೆ ಬಂತು. 2001 ಟ್ರಸ್ಟ್ ರಿಜಿಸ್ಟ್ರೇಷನ್, 1993 ಕೆಲಸ ಸ್ಟಾರ್ಟ್ ಮಾಡಿದ್ದು. ಮತ್ತೆ ನಮ್ಗೆ ಬಿಲ್ಡಿಂಗ್ ಇರಲಿಲ್ಲ. ಒಂದು ಒಂದು ಗೊತ್ತಿದ್ದವರು ಅವರು ಬಂದು ಹೇಳಿದ್ರು, ನನ್ನ ಮನೆ ಇದೆ, ಅವರು ದುಬೈಲಿದ್ರು, ಗ್ರೇಸ್ ಡಿಸೋಸ ಎಂದು, ಹಾಗೆ ತೀರಿ ಹೋಗಿದ್ದಾರೆ, ನಮ್ಮ ಮನೆ ಇದೆ ಮನ್ನಗುಡ್ಡಲ್ಲಿ, ನೀವು ಸ್ವಲ್ಪ ನೋಡ್ತೀರಾ ಮನೆ, ನನಗೆ ಯೂಸ್ ಮಾಡಬಹುದಂದು ಹಾಗೆ ಸ್ಟಾರ್ಟ್ ಆಯಿತು. ಎಂತ ಮಾಡ್ತೀರಿ ಅಲ್ಲ, ಕೌನ್ಸಿಲಿಂಗಿಗೆ ಯಾರಿಗೆ ಕಷ್ಟ ಇದ್ರೆ ಹಾಗೆ ಒಂದು ಇಡಬಹುದು ಆಯ್ತಂದು ಹೇಳಿದರು. ಅದು ಅದರಲ್ಲಿ ಮಕ್ಕಳು, ಹೆಂಗಸರು, ಗಂಡಸರು ಎಲ್ಲ ಹಾಗೆ ತಂದು ನೋಡಿ ಒಂದು ಮನೆಯಲ್ಲಿ ಎಷ್ಟು ಜನ. ಅದರ ನಂತರ ಒಂದು ಬೇರೆಯವರು, ನನ್ನ ಗಂಡನ ಕ್ಲಾಸ್ಮೇಟ್ ಅವರು ನೋಡಿ, ನನ್ನ ಮನೆ ಇದೆ ಜೈಲ್ ರೋಡಲ್ಲಿ, ಯೂಸ್ ಮಾಡಿ ಅಂತ ಹೇಳಿದರು. ಅಲ್ಲಿ ಮತ್ತೆ ಗಂಡಸರಿಗೆ ಶಿಫ್ಟ್ ಮಾಡಿದ ಹತ್ತು ಸ್ವಲ್ಪ ವರ್ಷ ನಂತರ. ಹಾಗೆ ಮತ್ತೆ ನಾವು ಬೀದಿಯಲ್ಲಿ ಊಟ ಕೊಡುವಾಗ ಒಂದು ಪಬ್ಲಿಕ್ ಟಿವಿಯ ಯಾವ ಟಿವಿಯಲ್ಲಿ ಹಾಕಿದ್ರು ಅದು
2: ಪಬ್ಲಿಕ್ ಹೀರೋಸ್.
1: ಅದರಲ್ಲಿ ಒಂದು ಹೆಂಗಸು ನನಗೆ ಹುಡುಕಿ ಬಂದಿದ್ರು, ಮಂಗಳೂರವರು, ಐರಿನ್ ಕರ್ಕಡ ಒಂದು, ಅವರ ಮನೆ ಇತ್ತು, 10 ಸೆಂಟ್ ಜಾಗ ಇತ್ತು. ಅವ್ರು ಹೇಳಿದ್ರು ನನ್ನ ಮನೆ ನಿಮ್ಗೆ ಕೊಡ್ಬೇಕು ಎಂದು. ಹಾಗೆ ಅವರ ಟೀಚರ್ ಇದ್ರು, ನಾನು ಮಕ್ಕಳಿಗೆ ಮನೆ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ನಾನು ಈ ಎಂತ ಹೇಳ್ತೇನೆ, ನಾನು ಎಂತ
2: ಪ್ಲಾನ್ಡ್
1: ಪ್ಲಾನ್ಡ್ ಅಲ್ಲ ಅದು, ದಟ್ಸ್ ವೈ ಸೇ, ಅದಕ್ಕೆ ನಾನು ಹೇಳುದು ದೇವರ ಕೆಲಸ. ಯಾಕಂದ್ರೆ ಒಂದು ಸ್ಟೆಪ್ ನಂತರ ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟ್. ನಾನು 2009 ಥರ್ಡ್ ಸ್ಟೇಜ್ ಬ್ರೆಸ್ಟ್ ಕ್ಯಾನ್ಸರ್ ರೋಗ ಬಂತು ನನಗೆ. ಅದರಲ್ಲಿ ಟ್ರೀಟ್ಮೆಂಟ್ ಆಗಿದ ನಂತರ ನನಗೆ ಕೀಮೋ, ರೇಡಿಯೇಷನ್, ಸರ್ಜರಿ ಎಲ್ಲ ಆಗಿ ಬರುವಾಗ ಇನ್ನೊಂದು ರೋಗ ಬಂತು, ದೊಡ್ಡದು ರೋಗ, ಹೆಪಟೈಟಿಸ್ ಬಿ, ಅಕ್ಯೂಟ್ ಹೆಪಟೈಟಿಸ್ ಬಿ. ಅದಕ್ಕೆ ಕ್ಯೂರ್ಸ್ ಇಲ್ಲ, ಇಟ್ಸ್ ಲೈಕ್ HIV. ಅದರಲ್ಲಿ April 4, 2010 ನನ್ನ ಲಿವರ್ ಕಂಪ್ಲೀಟ್ಲಿ ಸತ್ತೋಯ್ತು. ಲಿವರ್ ಎನ್ಝೈಮ್ಸ್ 5,700 ಆಯಿತು. ಡಾಕ್ಟರ್ಸ್ ನನ್ನ ಗಂಡನಿಗೆ ಹೇಳಿದರು, ನನ್ನ ಟ್ರೀಟ್ಮೆಂಟ್ ಬ್ಯಾಂಗ್ಳೂರಲ್ಲಿ ನಾನು ಮಾಡ್ತಿದ್ದೆ, ಹೇಳಿದರು ಎಲ್ಲ ಮುಗಿದಿದ್ದೆ, ಸಾರಿ, ಒಂದು 4 ಗಂಟೆ ಒಳಗೆ ಹೋಗ್ಬೋದು, ಈಗ ಎಲ್ಲ ಆರ್ಗನ್ಸ್ ಫೇಲ್ ಆಗ್ತದೆ, ಅವರ ಕಿಡ್ನಿ ಅದು ಲಿವರ್ ಇಸ್ ಕಂಪ್ಲೀಟ್ಲಿ ಸ್ಟಾಪ್ಡ್. ಅದರಲ್ಲಿ ಬದುಕುದಿಲ್ಲ ಅಂದರು ಎಲ್ಲ ನನ್ನ, ನಾವು 7 ಮಕ್ಕಳು ಹೊರಗಿದ್ರು, ಅವರೆಲ್ಲ ಬಂದಿದ್ರು ದುಬೈಯಿಂದ ಎಲ್ಲ ನನ್ನ ಮರಣಗೆಂದು. ಡಾಕ್ಟರ್ ಸೇಡ್ ಎನಿ ಮೂಮೆಂಟ್. ಅದಕ್ಕೆ ನನಗೆ ರಾತ್ರಿಯಲ್ಲಿ ಮಾತ್ರ ನನಗೆ ICU ಹಾಕಿದ್ರು, ಅಷ್ಟು ತನಕ ರೂಮಲ್ಲಿ ಎಲ್ಲ ಕುಟುಂಬ ಒಟ್ಟಿಗೆ ಸಾಯಲಿ ಎಂದು ಬಿಟ್ಟಿದ್ರು. 8 ದಿನ ನಾನು ಕೋಮಾದಲ್ಲಿದ್ದೆ. 8ನೇ ದಿನ ನಾನು ಎದ್ದು, ನನಗೇನು ಗೊತ್ತಿಲ್ಲ, ಹುಷಾರಿಲ್ಲಂದ್ರೆ ನನಗೆ ಗೊತ್ತಿರಲಿಲ್ಲ, ಕೇಳಿದೆ ನಾನು ಎಲ್ಲಿದ್ದೇನೆ, ಯಾರು ಇದ್ದಾರೆ ಇಲ್ಲಿ, ನನ್ನ ಗಂಡ ಎಲ್ಲಿದ್ದಾರೆ, ನನಗೆ ಅಂತ ಗೊತ್ತಿರಲಿಲ್ಲ. ಲೇಟರ್ ಆನ್ ಮತ್ತೆ ಹೇಳಿದ್ರು, ಡಾಕ್ಟರ್ ನೀವು ಆ ಕಡೆ ಹೋಗಿ ಬಂದಿದ್ರೆಂದು. ಮತ್ತೆ ಗೊತ್ತಾಯಿತು, ಓ, ನನಗೆ ಫಸ್ಟ್ ಆವಾಗ ನಾನು ಸತ್ತಿದ್ದರೆ ಆ 2 ಮನೆ ನನಗೆ ನಂಬಿ ನನಗೆ ಕೊಟ್ಟಿದ್ದಾರೆ. ಕೋಟಿ ಹಣದು ಪ್ರಾಪರ್ಟಿ ನನಗೆ ನಂಬಿ ಕೊಟ್ಟಿದ್ದಾರೆ. ನಾನು ಅವರು 2 ಜನ ಸಹ ನನಗೆ ಹಿಂದೆ ಕೇಳಲಿಲ್ಲ. ಮತ್ತು ನನಗೆ ಇಮ್ಮಿಡಿಯೇಟ್ ನಾನು ಸಾಯೋದು ಮುಂಚೆ ಅದು ಹಿಂದೆ ಕೊಡಬೇಕು ನಾನು, ಯಾಕೆಂದರೆ ಎಂಥ ಕೆಲಸ ನಾವು ಕಂಪ್ಲೀಟ್ ಮಾಡಿ ಹೋಗಬೇಕು. ಅದಕ್ಕೆ ನಾನು ಫಸ್ಟ್ ನೆನೆಸಿದೆ, ನನ್ನ ಕುಟುಂಬಕ್ಕೆ ಎಲ್ಲ ಉಂಟು, ಇವರಿಗೆ ನಾನು ಸತ್ತಿದ್ರೆ ಇವರು ರೋಡಿಗೆ ಹೋಗ್ತಾರೆಂದು ನಮ್ಮ ಬಿಷಪ್ಗೆ ಹೋಗಿ ಕೇಳಿದೆ. ನನ್ನ ವೀಸಾ ಒಂದು ಸತಿ ಬಂತು, ಇನ್ನೊಮ್ಮೆ ಬಂದರೆ ಹೋಗಬೇಕು ಅಂದು. ಎಲ್ಲಿ ಹೋಗ್ತಿರೋದು ಕೇಳಿದರು ಅವರು. ಹೇಳಿದೆ ಮೇಲೆ ಹೋಗ್ಲಿಕ್ಕೆ ಉಂಟು ನನಗೆ, ಹಾಗೆ ಜಾಗ ಹೋಗಬೇಕು ಅಂದು. ಹಠ ಇಟ್ಟಿದ್ದೆ, 1-2 ವರ್ಷ ಆಯಿತು. ಮತ್ತೆ ಅವರು ಹುಡುಕಿ ಒಂದು ಕುಲಶೇಖರಲ್ಲಿ ಜಾಗ ಕೊಟ್ಟಿದ್ದು. ಅದು ಸಹ ನಾನು ಹಳ್ಳಿಯಲ್ಲಿ ಕೇಳ್ತಿದ್ದೆ, ನನಗೆ ಒಂದು ಜಾಗ ಕೊಡಿ, ನನಗೆ ಒಂದು ಬಿಲ್ಡಿಂಗ್ ಹಾಕಬೇಕು ನಾನು ಸಾಯೋದು ಮುಂಚೆ, ಯಾಕೆಂದರೆ ಅವರಿಗೆ ಒಂದು ಸರಿ ಬದುಕು ಬೇಕು, ಪುನಃ ರೋಡಿಗೆ ಹೋಗಬಾರ್ದು ಅವರು. ಹಾಗೆ 25 ಇಯರ್ಸ್ ನಂತರ ನಮಗೆ ಬಿಲ್ಡಿಂಗ್ ಇರಲಿಲ್ಲ, ನಮ್ಮ ಹತ್ರ ಗಾಡಿ ಇರಲಿಲ್ಲ, ವೈಟ್ ಹೌಸ್ ಒಂದು ಗಾಡಿ ಇರಲಿಲ್ಲ, ನನ್ನ ಪರ್ಸನಲ್ ಗಾಡಿ ಇತ್ತು. ಹಾಗೆ ನಾವು ಓವರ್ ನೈಟ್ ಇದಾಗಲಿಲ್ಲ, ಇದು ಸ್ಟೆಪ್ ಬೈ ಸ್ಟೆಪ್ ಬಂದು ಇಲ್ಲಿ ಬಂದಿದೆ.
2: ಅದೆಷ್ಟು ಜನರಿಗೆ ಏನು ನಿರಾಶ್ರಿತರಿಗೆ ಆಶ್ರಯ ಕೊಟ್ಟಿದ್ದೀರಿ ಅನ್ನೋದು ಮಾತ್ರ ನಮ್ಗೆ ಗೊತ್ತಿತ್ತು ಮೇಡಮ್. ಈಗ ಹೇಳಿದಂಥದ್ದು ಇದೆಯಲ್ಲ, ಜೀವನದ ವಿಷಯಗಳು ಹೀಗೂ ಆಗುತ್ತಾ ಅಂತ ಕೆಲವೊಮ್ಮೆ
1: ಅದೇ ಅಲ್ಲ ಜನರು ನೆನೆಸ್ತಾನೆ. ಮತ್ತೆ ಸ್ವಲ್ಪ ಮೀಡಿಯಾ ಕ್ಯಾನ್ಸರ್ ಗೆದ್ದು ಬಂದು ಮಾಡಿದ್ದಲ್ಲ, ಅದು ಹಾಗೆ ಹಾಕಿದ್ದಾರೆ, ಅದು ಟ್ರೂ ಅಲ್ಲ. ನಾನು ಕೆಲಸ ಮಾಡುವಾಗ ನನಗೆ 1993 ಸ್ಟಾರ್ಟ್ ಮಾಡಿದೆ, ನನಗೆ 2009 ಕ್ಯಾನ್ಸರ್ ಆಯಿತು. 2010 ನಾನು ಡಾಕ್ಟರ್ಸ್ ಗೇವ್ ಅಪ್. ಮತ್ತೆ 2017 ಫೌಂಡೇಶನ್ ಹಾಕಿ 2019 200 ಬೆಡ್ 100 ಬೆಡ್ ಗಂಡಸರಿಗೆ, 100 ಬೆಡ್ ಹೆಂಗಸರಿಗೆ ಸೈಕಿಯಾಟ್ರಿಕ್ ನರ್ಸಿಂಗ್ ಹೋಮ್ ಕಟ್ಟಿದ್ದೆ.
2: ಎಲ್ಲರ ಜೊತೆ ಹೋರಾಡ್ತಾ ಕಟ್ಟಿದ್ದು ನೀವು? ಗೆದ್ದು ಕಟ್ಟಿದ್ದಲ್ಲ.
1: ಇಲ್ಲ ಇಲ್ಲ ಇಲ್ಲ.
2: ಎಸ್ ಮ್ಯಾಮ್, ಇನ್ನು ಸುಮಾರು 1,500 ಹೆಚ್ಚು ಜನ ಈಗ ಆಗಿರ್ಬೋದು ಅಲ್ವಾ?
1: ಎಸ್
2: ಎಸ್. ಹೆಚ್ಚಿನವರನ್ನ ನೀವು ಒಂದಿಷ್ಟು ತೊಂದರೆ ಇದ್ದವರನ್ನ ಅವರನ್ನ ಸರಿ ಮಾಡಿ ನಂತರ ಅವರ ಊರಿಗೆ ಕಳಿಸುವಂತ ಕೆಲಸ ಕೂಡ ಮಾಡ್ತೀರಿ ಅಲ್ವಾ?
1: ಬೀದಿಯಿಂದ ತರುವಾಗ ಅವರ ಹೆಸರು, ಒಂದೊಂದ್ಸತಿ ಅವರ ಹೆಸರು ಸಹ ಗೊತ್ತಿಲ್ಲ, ಅವರ ಊರು ಗೊತ್ತಿಲ್ಲ. ಒಂದು ಗಲ್ಲಿ ಅಂತ ಹೇಳ್ತಾರೆ, ಅದು ಗಲ್ಲಿ ಎಲ್ಲಿ ಎಂದು ಗೊತ್ತಿಲ್ಲ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಯಾವ, ಯಾಕಂದ್ರೆ ನಮ್ಗೆ ರೋಡಲ್ಲಿ ಸಿಕ್ಕಿದವರು ಲೋಕಲ್ ಅಲ್ಲ, ಎಲ್ಲ ಹೊರಗಿದವರು. ಟ್ರೈನಲ್ಲಿ ಬರ್ತಾರೆ, ಹೇಗೆ ಬರ್ತಾರೆ ನಮ್ಗೆ ಗೊತ್ತಿಲ್ಲ. ಹಾಗಂದ್ರೆ ನಮ್ಮ ನಮ್ಮ ಊರವರು ಮಾನಸಿಕ ಇಲ್ಲಂದು ಎಲ್ಲ, ನಮ್ಮ ಊರವರು ಬೇರೆ ಕಡೆ ಇದ್ದಾರೆ. ಇಲ್ಲಿ ನೆನೆಸ್ತಾರೆ ಅವ್ರು ಸತ್ತೋಗಿದ್ದಾರೆ, 2 ವರ್ಷ ಆಯ್ತು, 5 ವರ್ಷ ಆಯ್ತು. ವೈಟ್ ಹೌಸ್ ಅಲ್ಲಿ 15 ವರ್ಷ ನಂತರ ನಾವು ಮನೆಗೆ ತಲುಪಿದ್ದೇವೆ. 14 ವರ್ಷ ನಂತರ ಅವರು ಸತ್ತೋಗಿ ಪೂಜೆ ಮಾಡಿ ಅದು ಬಟ್ಟಸ ಹೇಳಿದ್ದಾರೆ, ಸತ್ತೋಗಿದ್ದಾರೆ, ಇದೋಗಿದೆ, ಅವರೇ ಒಂದು ಮರಣ ಮಾಡಿ ಹೆಂಡತಿಗೆ ಮಕ್ಕಳಿಗೆ ಊರಿಗೆ ಹಿಂದೆ ಕಳಿಸಿದ್ದು ಎಲ್ಲ ಇಷ್ಟು ಸ್ಟೋರಿ ಇದೆ. ನಿಜವಾಗಿ ಬದುಕಿದ್ದಾರೆ, ಎಲ್ಲಿ ಎಲ್ಲಿದ್ದಾರೆ, ಈಗ ಸಹ ಇದ್ದಾರೆ ನಮ್ಮ ಆಶ್ರಮಲ್ಲಿ. ಮೇಡಮ್ ಹಮಕು ಘರ್ ಜಾನಾ ಹೇ, ಛೋಟಾ ಬಚ್ಚಾ ಹೇ, ಖಿಲಾನಾ ಹೇ, ಪ್ಲೀಸ್ ಮೇಡಮ್ ಗೋರಖ್ಪುರ್ ಅವ್ರಿಗೆ. ಇವತ್ತು ಒಂದು ಜನ ಕೇಳ್ತಿದ್ರು, ಅವನಿಗೆ ಮನೆಯಲ್ಲಿಂದ ಗೊತ್ತಿಲ್ಲ, ಅಪ್ಪ ಅಮ್ಮದು ಹೆಸರು ಗೊತ್ತಿಲ್ಲ, ತುಂಬಾ ಕಷ್ಟ ಆಗ್ತದೆ. ಅದರಲ್ಲಿ ನಮ್ಮ ಮ್ಯಾನೇಜರ್ ಇದ್ರು ಮುಂಚೆ, ಅವರಿಗೆ ಅದು ಒಂದು ಗಿಫ್ಟ್ ದೇವರು ಕೊಟ್ಟಿದ್ರು. ಅವರು ಹೇಗೆ ಹುಡುಕ್ತಿದ್ರು ನನಗೆ ಗೊತ್ತಿಲ್ಲ, ಎಲ್ಲಿ ಎಲ್ಲಿ ಗಲ್ಲಿಯಲ್ಲಿ ಯಾವ ಯಾವ ಊರು ಕೇಳಿಲ್ಲ, ಊರು ದಾಲ್ಪರ ಕೇಳಿಲ್ಲದ ಊರು.
2: ಈಗ ಅವರನ್ನು ಕರ್ಕೊಂಡು ಬರೋದಿದೆಯಲ್ಲ, ಅದೊಂದು ದೊಡ್ಡ ಚಾಲೆಂಜ್ ಅಲ್ವಾ? ಅವ್ರು ಹಾಗೆ ಬರ್ಲಿಕ್ಕೆ ಕೇಳ್ತಾರಾ ನಿಮ್ಮ ಇದಕ್ಕೆ ಬರ್ಲಿಕ್ಕೆ? ಹೇಗೆ
1: ನೋಡಿ, ಪ್ರೀತಿಯಲ್ಲಿ ನಮ್ಗೆ ಎಲ್ಲ
2: ಸಾಧ್ಯತೆ,
1: ಗೆಲ್ಲಬಹುದು. ಫಸ್ಟ್ ರೆಸಿಸ್ಟೆಂಟ್ ಇದ್ದಾರೆ, ಗಂಡಸರು ಸೀದಾ ಬರ್ತಾರೆ ಮೋಸ್ಟ್ಲಿ, ಹೆಂಗಸರು ಸ್ವಲ್ಪ ಇದು ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಯಾರು ಆಲ್ರೆಡಿ ಬಲಾತ್ಕಾರ ಮಾಡಿದ್ದಾರೆ, ಇಲ್ಲಾಂದ್ರೆ ಆಲ್ರೆಡಿ ಮಿಸ್ಯೂಸ್ಡ್, ಬೀಟನ್, ಥ್ರೋನ್, ಮನೆಯಿಂದ ಹೊರಗೆ ಹಾಕಿದ್ದಾರೆ, ಹಾಗೆ ನಾವು ಸಹ ತಕೊಂಡು ನಾವು ಎಂತ ಯೂಸ್ ಮಾಡ್ತಾರೆ ಅಂದು ಭಯ ಇಡ್ತಾರೆ ಹೆಂಗಸರಿಗೆ. ಒಂದೊಂದು ಹೆಂಗಸರು ಬರ್ತಾರೆ, ಆವಾಗ ನಾವು ಪೊಲೀಸಿಗೆ ಕರೆಯುವುದು. ಯಾಕಂದ್ರೆ ಹೆಂಗಸು ರೋಡಲ್ಲಿ ಇದ್ರೆ ಯಾರೂ ಬಿಡುವುದಿಲ್ಲ, ರಾತ್ರಿ ಎಷ್ಟು ಗಲೀಜಿರ್ಲಿ ನಾನು ನೋಡಿದೆ, ಕಣ್ಣಲ್ಲಿ ನೋಡಿದ ಹೇಳುದು, ಮ್ಯಾಂಗ್ಳೂರ್ ಸಿಟಿಯಲ್ಲಿ ರಾತ್ರಿಯಲ್ಲಿ ಎಷ್ಟು ಗಲೀಜಿರ್ಲಿ, ಎಷ್ಟು ಎಂತಿರ್ಲಿ,
2: ಹಗಲನ್ನ ಹೊತ್ತಿರುವಂತ ಮಂಗಳೂರೇ ಬೇರೆ, 7-8 ಗಂಟೆ ಮಂಗಳೂರೇ ಬೇರೆ ಅಲ್ವಾ?
1: ಕುಡ್ದು ಜನ ಅವ್ರು ಯಾರು ಏನೊಂದು ಗೊತ್ತಿಲ್ಲ. ಒಂದು ದಿನ ರಾತ್ರಿಯಲ್ಲಿ ಜೈಲ್ ರೋಡ್, ನಮ್ಮ ಅದು ಜೈಲ್ ರೋಡ್ ಆಶ್ರಮ ಒಂದು ಒಳಗೆ ಜೈಲ್ ರೋಡ್ ಜೈಲ್ ಇದ್ದ ಹಿಂದೆ ಒಂದು ರಿಕ್ಷಾ ಹೋಗುವಾಗ ಒಂದು ಹೆಂಗಸಿಗೆ ಹೊರಗೆ ಬಿಸಾಡಿ ಹೋಗಿ ಆಯ್ತು. ಹಾಗೆ ತುಂಬಾ ಸಿಗ್ತದೆ ನಮ್ಗೆ, ಗರ್ಭಿಣಿ ಆಗಿದ್ದು ರೋಡ್ ಅಲ್ಲಿ, ಪ್ರೆಗ್ನೆಂಟ್ ಆಗಿದ್ದು, ರೇಪ್ ಆಗಿ ಇದು. ನಾವು ಅದರ ಹಿಂದೆ ಕೇಸ್ ಫೈಲ್ ಮಾಡ್ಲಿಕ್ಕೆ ಅದೆಲ್ಲ ನಾವು ಹೋಗುದಿಲ್ಲ, ನಾವು ಎಷ್ಟು ರೆಸ್ಕ್ಯೂ ಮಾಡಬೇಕು ಅದು ನೋಡ್ಲಿಕ್ಕೆ ನಾವು ಹೋಗ್ತೇವೆ ಅಷ್ಟೇ.
2: ಇದು ಈಗ ಒಮ್ಮೆ ಬಂದ್ರೆ ಎಷ್ಟು ವರ್ಷದಿಂದ ಸಾಧಾರಣ ಇದ್ದವರಿದ್ದಾರೆ ಈಗ ನಿಮ್ಮ ಇದರಲ್ಲಿ
1: ಪ್ರೆಸೆಂಟ್?
2: ಒಂದು 10-15 ವರ್ಷ ಇರ್ತಾರ?
1: ನೋ ಮೋರ್, 20 ವರ್ಷ. 21 ವರ್ಷದವರು ಇದ್ದಾರೆ, 22 ಇಯರ್ಸ್ ಇದ್ದಾರೆ.
2: ಬಂದ ನಂತರ ಮ್ಯಾಮ್, ಬಂದ ನಂತರ ಸ್ವಲ್ಪ ಅವರು ಹುಷಾರಾಗ್ತಾರೆ ಅಂತ ಅನ್ಕೊಳ್ಳಿ, ನಂತರ ಏನ್ ಮಾಡ್ತಾರೆ ಅಂತ, ನಿಮ್ಮಲ್ಲೇ ಇರ್ತಾರ ಹೇಗೆ
1: ನೋಡಿ? ಅವರ ಮನೆ ಸಿಕ್ಕಿದ್ರೆ
2: ಸಿಕ್ಕಿದ್ರೆ
1: ಅವ್ರ ಮನೆಯವರು ಕರ್ಕೊಂಡು ಹೋಗ್ತಾರಂದಾಗಿದ್ರೆ ಕಳಿಸ್ತೇವೆ. ಮನೇನೆ ಇಲ್ಲಂದ್ರೆ ಹೋಗ್ಲಿಕ್ಕೇನೆ, ಎಲ್ಲಿ ಇಲ್ಲಂದ್ರೆ ಎಲ್ಲಿ ಹೋಗುದು? ಅವ್ರಿಗೆ ನಾವು ಇಟ್ಕೊಂಡು ನೋಡುದು, ಸಾಯೋ ತನಕ ನಾವು ನೋಡುದು.
2: ಅಲ್ಲ, ಅಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇರ್ತಾರೆ, ಅಲ್ಲ ಹೊರಗಡೆ ಹೋಗಿ ಬರ್ತಾರೆ ಹೇಗೆ?
1: ಹೌದು, ನಮ್ದು ಪ್ರೋಗ್ರಾಮ್ ಇದು ಇದೆ, ಸಿಸ್ಟಮ್ ಇದೆ,
2: ಸಿಸ್ಟಮ್ ಇದೆ.
1: 5:00 ಬೆಲ್ ಹೋಗ್ತದೆ, ಬೆಲ್ಲಿಗೆ ಏಳ್ಬೇಕು ಅವರು, ಮತ್ತೆ ಸ್ಟಾಫ್ ಇದ್ದಾರೆ ಸ್ನಾನ ಮಾಡ್ಲಿಕ್ಕೆ, ಅವರು ಸ್ನಾನ ಮಾಡ್ಲೇಬೇಕು. ಯಾಕಂದ್ರೆ ಮಾನಸಿಕವರು ಒಳಗೆ ಹೋಗ್ತಾರೆ, ನೀರು ಅಲ್ಲೇ ಬಿಟ್ಟು ಬರ್ತಾರೆ. ಸೊ ಸ್ನಾನ ಮಾಡಿದರೆ ನೋಡ್ಲಿಕ್ಕೆ, ಹಲ್ಲು ಉಜ್ಜಿದ್ದಾರೆ ನೋಡ್ಲಿಕ್ಕೆ, ಅದೆಲ್ಲ ನೋಡಿ 6:30 ಅವರ ಗೇಟ್ ಓಪನ್ ಆಗ್ತದೆ, ಅವರ ವಾರ್ಡ್ ಇದು ಗೇಟ್ ಓಪನ್ ಆಗ್ತದೆ. ಹಾಗೆ ಅವರು ಒಂದು ಹೇಳ್ಬೇಕು, ಕಂಪೇರ್ ಟು ಎನಿ ಹಾಸ್ಪಿಟಲ್ ಇಲ್ಲಿ ಗುಣ ಆಗ್ತದೆ, ಯಾಕಂದ್ರೆ ನಮ್ದು ಓಪನ್. ಸ್ವಲ್ಪ ಜನ ಮಾತ್ರ ಸೆಲ್ ಅಲ್ಲಿ ಇದ್ದಾರೆ, ಅವರಿಗೆ ಹೊರಗೆ ನಾವು ಕರ್ಕೊಂಡು ಬರಬೇಕು, ಇಲ್ಲಂದ್ರೆ ಬೇರೆಯವರಿಗೆ ಫ್ರೀಡಮ್. ಅಫ್ಕೋರ್ಸ್ ನಾವೆಲ್ಲ ವಾಚ್ ಮಾಡ್ತಾರೆ. ಆಗ ಅವರು 6:30 ಕೆಳಗೆ ಗ್ರೌಂಡ್ ಫ್ಲೋರ್ಗೆ ಬಂದು ಪ್ರೇಯರ್ ಇದೆ, ಪ್ರೇಯರ್ ನಂತರ 7:30 ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಆಗಿದ ನಂತರ ಅವರ ಮೆಡಿಸಿನ್ ತಗೊಂಡು ನರ್ಸಸ್ ಮೆಡಿಸಿನ್ ಕೊಡ್ತಾರೆ, ಮತ್ತೆ ಸ್ಪ್ಲಿಟ್ ಆಗ್ತಾರೆ. ಒಂದು ಬ್ಯಾಚ್ ಸ್ಟಾಫ್ ಒಟ್ಟಿಗೆ ಲಾಂಡ್ರಿಗೆ ಹೋಗ್ತಾರೆ, ಒಂದು ಬ್ಯಾಚ್ ಜೆಂಟ್ಸ್ ಬೆಡ್ ಮೇಕಿಂಗ್ ಹೋಗ್ತಾರೆ, ಒಂದು ಬ್ಯಾಚ್ ಲೇಡೀಸ್ ಅಫ್ಕೋರ್ಸ್ ವಿತ್ ಸ್ಟಾಫ್. ಮತ್ತೆ ಕ್ಲೀನಿಂಗ್, ಎಷ್ಟು ದೊಡ್ಡ ಬಿಲ್ಡಿಂಗ್ ನಾವು ಅಷ್ಟು ಶೈನಿಂಗ್ ಆಗಿ ಇಡ್ಲಿಕ್ಕೆ ಅಷ್ಟು ಕ್ಲೀನಿಂಗ್ ಇದೆ, ಕಟ್ಟುದು ಒಂದು, ಮೇಂಟೈನಿಂಗ್ ಜನರ ಹಣ, ನಾನು ರೆಸ್ಪಾನ್ಸಿಬಲ್ ಆಗಿ ಕ್ಲೀನಿಂಗ್. ಮತ್ತೆ ಅವರಿಗೆ ಎಕ್ಸಸೈಸ್ ಇದೆ, ಎರೋಬಿಕ್ಸ್ ಇದೆ, ಯೋಗ ಇದೆ, ಮತ್ತೆ ಅವರಿಗೆ 10 ಗಂಟೆಗೆ ಪುನಃ ರಾಗಿ ಅಂತ ಇದೆ, ಮತ್ತೆ ಎವ್ರಿಡೇ ಏನ್ ಒಂದು ಶೇವಿಂಗ್ ಇದೆ, ಒಂದು ದಿನ ಹೇರ್ ಕಟ್ಸ್ ಇದೆ, ಒಂದು ದಿನ ಅವರಿಗೆ ಬಿ ಪಿ ತೆಗೆಯುದು, ಡೈಲಿ ಬಿ ಪಿ ತೆಗಿತಾರೆ, ಒನ್ಸ್ ಅ ವೀಕ್ ವೇಟ್ ಅದೆಲ್ಲ ರೆಕಾರ್ಡ್ ಮಾಡಬೇಕು.
2: ಮೇಂಟೈನ್ ಮಾಡ್ಲಿಕ್ಕೆ ಎಷ್ಟು ಜನ ಇದ್ದಾರೆ ಮೇಡಮ್?
1: ಈಗ 21-22 ಜನ ಇದ್ದಾರೆ, ಮಾತ್ರ ಮುಂಚೆ 2 ಜನ ಅಷ್ಟೇ, ನಾವೇ ಡ್ರೈವರ್ ಮಾರ್ಕೆಟಿಗೆ ಹೋಗಿದ್ದು, ಗೋಣಿ ಹಾಕುದು ತರುವುದು ಅದೆಲ್ಲ ಎಲ್ಲರೂ. ಈಗ ಮ್ಯಾನೇಜರ್ ಇದ್ದವನು ಅವರು ವುಡ್ ಎಂತ ಹೇಳ್ತಾರೆ, ಮರಸ ಕಟ್ ಮಾಡುದು, ಡ್ರೈನೇಜ್ ಬ್ಲಾಕ್ ಆಗಿದೆ ಅದು ನೋಡುದು, ಕುಕ್ ಮೆಡಿಸಿನ್ ಕೊಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಹಾಗೆ ಕಷ್ಟದಲ್ಲಿ ನಾವು ಈ ಸ್ಟ್ಯಾಂಡರ್ಡ್ ಗೆ ಬಂದಿದ್ದೇವೆ. ಎಸ್, ಈಗ ಇದ್ದಾರೆ, ನರ್ಸಸ್ ಇದ್ದಾರೆ, ಡಾಕ್ಟರ್ಸ್ ಬರ್ತಾರೆ.
2: ಎಷ್ಟು ಜನ ಇದ್ದಾರೆ?
1: ಈಗ ಪ್ರೆಸೆಂಟ್ಲಿ ನಿಯರಿಂಗ್ 192 ಇದ್ದಾರೆ.
2: ಈಗ ಹೊರಗಿನವರಲ್ಲಿ ಕಾಲ್ ಮಾಡಿ ಹೇಳ್ತಾರೆ ನಿಮ್ಗೆ ಇಲ್ಲಿ ಹಾಗಿದ್ದಾರೆ ಹೀಗಿದ್ದಾರೆ?
1: ಪಬ್ಲಿಕ್ ಮತ್ತೆ ಪೊಲೀಸ್,
2: ನೀವೆಲ್ಲಕ್ಕೂ ರೆಸ್ಪಾಂಡ್ ಮಾಡ್ತೀರ?
1: ಎಲ್ಲಕ್ಕೆ ರೆಸ್ಪಾಂಡ್ ಮಾಡ್ತೇನೆ. ಈಗ ಎಂತ ಮಾಡಿದೀವಲ್ಲ, ಜನರಿಗೆ ಗೊತ್ತಾಗುದಿಲ್ಲ ಅವನು ಕುಡಿದು ಮಲಗಿದ್ದಾನೆಯಾ, ಅವ್ರ ಫಿಟ್ಸ್ ಆಗಿ ಬಿದ್ದಿದ್ದಾನೆಯಾ, ಅವ್ರ ಸುಮ್ಮನೆ ಮಲಗಿದ್ದಾನೆಯಾ ಎಂತದು. ಅದಕ್ಕೆ ನಾವು ಫಸ್ಟ್ ಜನರಿಗೆ ಹೇಳುದು, ನೀವು ಫೋಟೋ ತೆಗಿ, ಫೋಟೋ ಲೊಕೇಶನ್ ಕಳಿಸಿ. ಯಾಕಂದ್ರೆ ನಾವು ಇಷ್ಟು ವರ್ಷದ ಬೀದಿಗೆ ಹೋಗಿ ಡೈಲಿ ಊಟ ಕೊಡ್ತೇವೆ ಅಲ್ಲ, ನಮ್ಗೆ ಸಾಧಾರಣ ಸಿಟಿದು ಲೈಫ್ ಗೊತ್ತಿದೆ. ಅದಕ್ಕೆ ಕೊರೋನಾ 2020 ಆವಾಗ ನಮ್ಮ ಲೇಡಿ ಡಿ ಸಿ ಇದ್ರು, ರೆವಿನ್ಯೂ ಆಫೀಸರ್ಸ್ ನನಗೆ ಕಾಲ್ ಮಾಡಿ ಹೇಳ್ತಿದ್ರು, ಮೇಡಮ್ ಪ್ಲೀಸ್ ಕಮ್ ಅಂಡ್ ಐಡೆಂಟಿಫೈ ಇದ್ರಲ್ಲಿ ಯಾರು ಅಲ್ಲಿ ಬಂದು ಕೆ ಪಿ ಟಿ ಬಿಲ್ಡಿಂಗ್ ಒಳಗೆ ಹಾಕ್ತಿದ್ರು, ಬಸ್ ಅಲ್ಲಿ ತಂದು ತಂದು ಹಾಕ್ತಿದ್ರು. ನನಗೆ ಅದರಿಂದ ಕೆಲಸದವರು ಯಾರು, ಕೆಲಸ ಮಾಡುದವರು, ಮತ್ತೆ ಮನೆ ಇಲ್ಲದವರು ಯಾರು, ಹಾಗೆ ನಂಗೆ ಡಿಫ್ರೆನ್ಶಿಯೇಟ್ ಮಾಡಿ, ಯಾಕಂದ್ರೆ ನಾವು ಬೀದಿಯಲ್ಲಿ ಇದ್ದವರು. ಹಾಗೆ ಹಾಗೆ ಸರ್, ನಮ್ಗೆ ಊಟ ಕೊಡ್ಲಿಕ್ಕೆ ಹಂಚ್ಲಿಕ್ಕೆ ಎಲ್ಲ ಸುಲಭ ಆಯ್ತು, ನಮ್ದು ಸಿಸ್ಟಮ್ ಈಗ ಸಹ ಕೊಡ್ತೇವೆ ಅಲ್ಲ, ಅದು ಪ್ರಾಕ್ಟೀಸ್ ಇತ್ತು. ಅದಕ್ಕೆ ನಮ್ಗೆ ಹೇಗೆ ಕೊಡ್ಬೇಕು ಹೇಗೆ.
2: ಈಗ ನೀವು ಡೇ ನೈಟ್
1: ಇಲ್ಲ, 2 ಮೀಲ್ ಅಲ್ಲ, ಒಂದು ಮೀಲ್ ಫಸ್ಟ್ ನೈಟ್ ಕೊಟ್ಟಿದ್ದೇವೆ. ಕೊರೋನಾ ಆಗಿದ ನಂತರ 2020 ನಾವು ಒಂದು ಮಧ್ಯಾಹ್ನದಲ್ಲಿ ಕೊಡ್ತೇವೆ. ಯಾಕೆಂದ್ರೆ ಅದು ಒಂದು ಇಂಪಾರ್ಟೆಂಟ್ ಹೇಳ್ಬೇಕು, ಜನರಿಗೆ ಹೊರಗಿಂದ ನೋಡಿ ಅವರಿಗೆ ಯಾಕೆ ಊಟ ಕೊಡ್ತಾರೆ, ನನ್ನ ಮೇಲೆ ಸಹ ಕಂಪ್ಲೇಂಟ್ ಮಾಡಿದ್ದಾರೆ. ನನಗೆ ಕಮಿಷನರ್ ಸಹ ಹೇಳಿದ್ದು, ಪೊಲೀಸ್ ಕಮಿಷನರ್, ಆವಾಗ ಅಲ್ಲ ಜನರು ಹೇಳ್ತಾರೆ ನೀವು ಒಳ್ಳೆ ಒಳ್ಳೆ ಊಟ ತಂದು ಕೊಡ್ತೀರಂತೆ, ಅದಕ್ಕೆ ಒಳ್ಳೆ ಊಟ ಕೊಡ್ತೇವೆ, 100% ಒಳ್ಳೇದೇ ಕೊಡ್ತೇವೆ ನಾವು. ಯಾಕಂದ್ರೆ ನಾವೆಂತ ಊಟ ಮಾಡ್ತೇವೆ ಅದೇ ತಂದು ಕೊಡೋದು. ನಾನೇ ನೀವು ಒಳ್ಳೆ ಊಟ ಕೊಟ್ಟಿದ್ದಕ್ಕೆ ಜನರು ಕೆಲಸಕ್ಕೆ ಹೋಗುದಿಲ್ಲ. ಅದರಲ್ಲಿ ಯಾರು ಹೋಗಿ ಮಾತಾಡಿದ್ದಾರೆ ಅವ್ರ ಹತ್ರ, ನಿಮ್ ಪ್ರಾಬ್ಲಮ್ ಏನು, ಅವನು ಕುಡ್ಕ ಇದ್ಬಾರ್ದು, ಅವನಿಗೆ ಯಾರು ಕೊಡಿದಿಲ್ಲ ಕೆಲಸ, ಆ ಕುಡ್ಕ ನಾನು ಕುಡುದಿಲ್ಲ ಊಟ, ನಾನು ಬೈದು ಎಲ್ಲ ಮಾಡ್ತೇನೆ. ನಾವು ಕೊಡುದಿಲ್ಲ ಅಂದ್ರೆ ಅವನು ಪಿಕ್ ಪಾಕೆಟ್ ಮಾಡ್ತಾನಲ್ಲಿ, ಇಲ್ಲಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಮರ್ಡರ್ಸ್ ಆಗಿದೆ ಅಲ್ಲಿ ಹೊಟ್ಟೆಗೆ ಹಸಿವೆಯಲ್ಲಿ ನೆಹರು ಮೈದಾನಲ್ಲಿ. ಮತ್ತೆ ಅಲ್ಲಿ ಬರುವುದು HIV ಪೇಷಂಟ್ಸ್ ಇದ್ದಾರೆ, ಕುಷ್ಠರೋಗಿ ಇದ್ದವರು ಬರ್ತಾರೆ, ಇರಾಡಿಕೇಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಬರ್ತಾರೆ ಒಂದ್ ಜನ ಬರ್ತಾರೆ, ಎಲ್ಲ ಗಾಯ ಇದ್ದವನು ಬರ್ತಾನೆ, TB ಅಂತ ರೋಗಿಗಳಿಗೆ ಬರ್ತಾರೆ. ಮತ್ತೆ ಅವಳ ನೋಡುವಾಗ ಹೊರಗಿಂದ ತುಂಬಾ ಜನ ಪ್ಯಾಂಟಿಗೆ ಜಿಪ್ ಇಲ್ಲ, ವಾಸನೆ ಬರ್ತಿದೆ, ಸ್ನಾನ ಮಾಡ್ಲಿಕ್ಕೆ ಎಲ್ಲಿ ಹೋಗಿರ್ಲಿಲ್ಲ, ಯಾರು ಕೆಲಸ ಕೊಡ್ತಾರೆ? ಮಾತ್ರ ನಾನು ಹಾಗೇನೆ ಬಿಡಬಹುದು ಬೇಕು ಅಂದಲ್ಲ, ನಾನು ಸಹ DC ಹತ್ರ ಹೇಳಿದ್ದೇನೆ ಆವಾಗ, ನೀವೊಂದು 50 ಜನ ರೋಡಿಂದ ತಂದು ಅಲ್ಲಿ ಬಂದರಲ್ಲಿ ಅವರ ಬಿಲ್ಡಿಂಗ್ ಇದೆ ಗವರ್ಮೆಂಟ್ ಇದು, ಅಲ್ಲಿ ಹಾಕಿ ಕರಿ ನಮಗೆ, ನಾನು ಊಟದ ವ್ಯವಸ್ಥೆ ಮಾಡ್ತೇನೆ, ಬೇರೆ ಕ್ಲಬ್ ಅವರು ಡಾಕ್ಟರ್ಸ್ ಕೊಡ್ಲಿ, ಸರಿ ಮಾಡಬಹುದು ಅವರಿಗೆ, ಕುಡ್ದು ಅವರು ಹಾಗೆ ಆಗಿದ್ದಾರೆ, ಇಲ್ಲಾಂದ್ರೆ ಮನೆಯವರು ಹೊರಗೆ ಹಾಕಿದ್ದಾರೆ, ಯಾಕೆಂದ್ರೆ ಕೆಲಸ ಮಾಡೋದಿಲ್ಲ, ಲವ್ ಫೇಲಿಯರ್ ಆಗ್ಬಹುದು, ಮತ್ತೆ ಹಣ ಇಲ್ಲ ಹಾಗೆ ಎಲ್ಲ ಹೊರಗೆ ಹಾಕಿ ಹೆಂಡತಿ ಬಿಟ್ಟು ಹೋಗಿದ್ದಾರೆ ಹಾಗೆ ಎಲ್ಲ ಅವರು ಆ ಸ್ಥಿತಿಗೆ ಬರ್ತಾರೆ. ನಾವು ಅವರಿಗೆ ಫಸ್ಟ್ ಕೇಳಬೇಕು, ಹೇಗೆ ನೀವು ರೋಡಿಗೆ ಬಂದಿದ್ದಿ, ಏನಾಯ್ತು? ಅವಾಗ ಅವರ ನಿಜ ಸ್ಟೋರಿ ಗೊತ್ತಾಗ್ತದೆ. ಇಲ್ಲಾಂದ್ರೆ ಹೊರಗೆ ಯಾಕೆ ಊಟ ಕೊಡ್ತಾರೆ ಅವರು, ಹಾಗೆ ಹಾಳು ಮಾಡ್ತಾರೆ. ಇಲ್ಲ ನೋಡಿ, ನನ್ನ ಒಂದು 100 ಕೊಲೆ ಮಾಡಿದವನು ಸಹ ಜೈಲಲ್ಲಿ ಇದ್ರೆ ಅವ್ರಿಗೆ ಊಟ ಕೊಡ್ಲೇಬೇಕು, ಮನುಷ್ಯ. ಹಾಗೆ ನಾನು ಹೇಳುದು, ನಾನು ಒಂದು ಊಟ ಕೊಡ್ತೇನೆ, ಗಟ್ಟಿ ಊಟ ಮಾಡಿ ಮಲಗ್ಲಿಕ್ಕೆ ಅಲ್ಲ, ಬದುಕ್ಲಿಕ್ಕೆ ಅಷ್ಟೇ. ಎಷ್ಟು ಬೇಕೋ ಅಷ್ಟು ಒಂದು ನ್ಯೂಟ್ರಿಷಿಯಸ್ ಮೀಲ್, ಹಾಟ್ ಎಗ್ ಕರಿ ರೈಸ್ ಎಂತ ಒಂದು ಒಳ್ಳೆ ಕೊಡುದು. ಯಾಕೆಂದ್ರೆ ಅವರು ಕ್ರೈಮ್ ಮಾಡಬಾರ್ದು. ಯಾಕಂದ್ರೆ ನಾನೇ ನೋಡಿದ್ದು, ಕಣ್ಣಲ್ಲಿ ನೋಡಿದ್ದು, ಸ್ವಿಟ್ಜರ್ಲೆಂಡ್ ಅಲ್ಲಿ ಒಂದು ಟೈಮಿಗೆ ಸೈರನ್ ಹೋಗ್ತದೆ, ಎಲ್ಲರೂ ಓಡಿ ಹೋಗಿ ಒಂದು ಕಂಡಿ ಹತ್ರ ಹೋಗ್ತಾರೆ. ನಾನು ಕೇಳಿದೆ ಎಂತ ಆಗ್ತದೆ ಅಲ್ಲಿ ಅಂದು, ಡ್ರಗ್ಸ್ ಕೊಡ್ತಾರೆ ಗೌರ್ಮೆಂಟ್, ಸ್ವಿಟ್ಜರ್ಲೆಂಡ್ ಗೌರ್ಮೆಂಟ್, ರೇಷನ್ ಎಷ್ಟು ಬೇಕೋ ಅಷ್ಟು ಅವ್ರು ಕೊಡ್ಲಿಕ್ಕೆ. ಯಾಕಂದ್ರೆ ಅದು ತೆಗಿತಾರೆ, ಹೋಗಿ ಪಾರ್ಕ್ ಇದೆ ಅಲ್ಲಿ ಹೋಗಿ ಅಲ್ಲೇ ಇರ್ತಾರೆ ನೆಕ್ಸ್ಟ್ ಸೈರನಿಗೆ. ಯಾಕಂದ್ರೆ ಇಲ್ಲಾಂದ್ರೆ ಅವರಿಗೆ ಬಿಟ್ಟಿದ್ದಾರೆ, ಅವ್ರು ಕೊಲೆ ಮಾಡ್ತಾರೆ, ಡ್ರಗ್ಸ್ ಬೇಕು ಅವರಿಗೆ. ಐ ಆಮ್ ನಾಟ್ ಸೇಯಿಂಗ್ ದಟ್ ಈಸ್ ಕರೆಕ್ಟ್, ಬಟ್ ಈಫ್ ಅವರು ಡ್ರಗ್ಸ್ ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಟು ಅವಾಯ್ಡ್ ಕ್ರೈಮ್,

0: ನಮಸ್ತೆ.
1: ಅಲ್ಲ, ನಿಮ್ದು ಕತೆ ಕೇಳುವಾಗ ಏನೋ ನಾನೊಂದು ಬೇರೆ ಲೋಕಕ್ಕೆನೆ ಹೋದೆ. ಅದು ಕೇಳಿ ಕೇಳಿ ಮುಂದೆ ಏನೋ ಒಂಥರ ಆಯ್ತು. ನಿಮ್ದು ಮರಣ ನೋಡ್ಲಿಕ್ಕೆ ಅಂತ ನಿಮ್ದು ಫಾರಿನ್ ಎಲ್ಲ ಬಂದಿದ್ರು ಎಲ್ಲ ಕತೆ ಕೇಳ್ತಾ ಕೇಳ್ತಾ.
0: ಅಲ್ವಾ.
1: ಅಲ್ಲ, ಖುಷಿ ಆಯ್ತು ಮಾತ್ರ ಕತೆ ಕೇಳಿ. ಅಂದ್ರೆ ಇಲ್ಲದ್ರೆ ನಮ್ಗೆ ಗೊತ್ತಾಗ್ತದೆ ನಿಮ್ ಕತೆ ಏನು ಅಂತ. ಇಲ್ಲಿ ಸ್ಟುಡಿಯೋಗೆ ಬಂದು ನಿಮ್ಮ ಕತೆ ಎಲ್ಲ ನಮ್ಮಲ್ಲಿ ಹಂಚಿಕೊಂಡಿದ್ದೆ. ಧನ್ಯವಾದಗಳು ಮೇಡಮ್ ನಿಮ್ಗೆ.
0: ಥ್ಯಾಂಕ್ ಯು, ನಿಮಗೆ ಧನ್ಯವಾದ.
2: ಓಕೆ ಓಕೆ ಓಕೆ. ಎಸ್, ನೀವು ಕಾಲ್ ಮಾಡಬೇಕಾದ ಸಂಖ್ಯೆ 6364204949. ಈ ಸಂಖ್ಯೆಗೆ ಕರೆಯನ್ನು ಮಾಡ್ಬೋದು ಅಂತ ನಿಮ್ಮಲ್ಲಿ ಹೇಳ್ತಾ. ಇನ್ನು ಅನೇಕ ವಿದ್ಯಾರ್ಥಿಗಳಿಗೆ ಒಂದು ಬದುಕನ್ನು ಕಲ್ಪಿಸುವಂಥ ಕೆಲಸ ಮಾಡಿದ್ವಿ ನಾರ್ತ್ ಇಂದ, ಅದರಲ್ಲಿ ಕೂಡ ಮಣಿಪುರ ಕಡೆಯಿಂದ ಅನೇಕ ವಿದ್ಯಾರ್ಥಿ.
0: ಹೌದು.
2: ಸೊ ಇದು ಯಾಕೆ ಅಗತ್ಯ ಅಂತ ನಿಮ್ಗೆ ಅನಿಸಿತ್ತು?
0: ನೋಡಿ, ರೋಡಲ್ಲಿ ಇದ್ದವರಿಗೆ ಊಟ,
2: ಊಟ
0: ಯೂತ್ಗೆ ನಮಗೆ ಎಡ್ಯುಕೇಶನ್ ಕೊಡ್ಬೇಕಿಲ್ಲ, ಇಲ್ಲಾಂದ್ರೆ ಅವರು ಸಹ ಮತ್ತೆ ರೋಡ್ಗೆ ಹೋಗ್ತಾರೆ. ಹಣ ಇಲ್ಲಾಂದ್ರೆ ಇಷ್ಟು ಜನ ಟ್ಯಾಲೆಂಟ್ ಇದೆ, ಹಣ ಇಲ್ಲ ಕಂಟಿನ್ಯೂ ಮಾಡ್ಲಿಕ್ಕೆ ಸ್ಟಡೀಸ್, ಅದರಲ್ಲಿ ನಾವು ಸಹ ಸ್ವಲ್ಪ ಹೆಲ್ಪ್ ಮಾಡಿದರೆ ಅವರಿಗೆ ಒಂದು ಒಳ್ಳೆ ದಾರಿ ಕಳಿಸಿದ್ರೆ. ಈಗ ನಮ್ಮ ಆಶ್ರಮಲ್ಲಿ ಸಹ ನಾವು ತುಂಬಾ ಸ್ಟ್ರಿಕ್ಟ್ ಇದ್ದೇವೆ, ಡಿಸಿಪ್ಲಿನ್, 5ವರೆಗೆ ಏಳ್ಬೇಕು ಹಾಗೆಲ್ಲ. ಮಣಿಪುರಲ್ಲಿ ನಾವೊಂದು 72 ಹುಡುಗರಿಗೆ ತಂದಿದ್ದೇವೆ, ಅದರಲ್ಲಿ ತುಂಬಾ ಜನದು ಪಿ ಯು ಸಿ ಆಗಿ ಹಿಂದೆ ಹೋಗಿದ್ರು. ಒಂದು 21-22 ಈಗ ಹಿಂದೆ ಹೋಗಿದ್ರು, ಇದಾಗಿ ಸ್ವಲ್ಪ ಜನ ಕೆಲಸಕ್ಕೆ ಹಾಕಿದ್ದೇವೆ. ಅವಾಗನೇ ಬಂದಿದ್ದು 2 ಇಯರ್ಸ್ ಬ್ಯಾಕ್, ಈಗ 3rd ಇಯರ್. ಉಳಿದವರು ಡಿಗ್ರಿಯಲ್ಲಿ ಇದ್ದಾರೆ, 1st ಇಯರ್ ಮತ್ತೆ 3rd ಇಯರ್. ನಾವು ತರುದಿಲ್ಲ ಅಂದ್ರೆ ಅವರು ಸಹ ಬೆಡಿ ತೆಗೆದು ಗನ್ ತೆಗೆದು ಅವರು ಸಹ ಜಗಳಗೆ ಹೋಗ್ತಾರೆ. ಯಾಕಂದ್ರೆ ಅವರ ಕಾಲೇಜ್ ಎಲ್ಲ ಬಂದ್ ಆಗಿದೆ ಅಲ್ಲ, ಜಗಳ ಮಾಡುದು ಅಷ್ಟೇ.
2: ಈಗ ಮ್ಯಾಮ್, ಈಗ ನೀವು ಅನೇಕರು ಈಗ ಡ್ರಿಂಕ್ಸ್ ಅಂದ್ರೆ ದಿನಾಲೂ ಮದ್ಯಪಾನ ಮಾಡ್ಬೇಕು ಅಂತ ಅಂದ್ಕೊಳ್ಳೋಕೆ ಅದರಲ್ಲಿ ಜೀವನ ಹಾಳು ಮಾಡ್ಕೊಂಡಿರ್ತಾರೆ. ನೀವು ನಿಮ್ಮ ಏನು ಸೆಂಟರ್ಗೆ ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಅದ ನಂತರ ಅವ್ರು ಬದಲಾಗ್ತಾರಾ, ಅಂದ್ರೆ ಅವರ ಕುಡಿತ ಚಟವನ್ನು ಬಿಡ್ತಾರಾ, ಏನು ಪರಿವರ್ತನೆಗಳು ಅಲ್ಲಿ?
0: ನಾನು ಹೇಳಿದಾಗಲೇ ಮುಂಚೆ ಪ್ರೀತಿ ಇದ್ರೆ ಎಲ್ಲ ಚೇಂಜ್ ಮಾಡಬಹುದು. ಅದಕ್ಕೆ ನಾನು ಡಿ ಸಿ ಹತ್ರ ಹೇಳಿದ್ದೆ, ಒಂದು 50 ಜನ ತನ್ನಿ, ನಾವು ಚೇಂಜ್ ಮಾಡಿ ತೋರಿಸ್ತೇವೆ. ಯಾಕಂದ್ರೆ ನನ್ನ ಒಂದು ಪರ್ಸನಲ್ ಡ್ರೈವರ್ ಬೀದಿಯಿಂದ, ನಂದು ಒಂದು ಕುಕ್ ಬೀದಿಯಿಂದ, ನನ್ನ ಟೇಲರ್ ಬೀದಿಯಿಂದ. ಯಾಕೆಂದ್ರೆ ನನಗೆ ಸಿಕ್ಕುವಾಗ ಬಟ್ಟೆ ಇಲ್ಲದವರು, ರೋಗಿಯಾಗಿ ಕುಡ್ಕ ಆಗಿ ಇದ್ದವರು, ಅವರಿಗೆ ಪ್ರೊಫೆಷನ್ ಇದೆ, ಅವರ ಬ್ಯಾಡ್ ಹ್ಯಾಬಿಟ್ಗೆ ಅವರು ರೋಡಿಗೆ ಬಿದ್ದಿದ್ದಾರೆ. ಅವರಿಗೆ ಸರಿ ಮಾಡಿದ ನಂತರ ಕೇಳುದು ಏನ್ ಗೊತ್ತಿದೆ. ಹಾಗೆ ನಮ್ಮದು ಒಂದು ಕುಕ್ ಇಲ್ಲಿ ಫಾದಮುಲ್ಲಸಗಡೆ ಹೊರಗಿದ್ದ, ತುಂಬಾ ಗಲೀಜಾಗಿ ಇದ್ದ, ಅವರಿಗೆ ಕರೆದು ಚಿಕಿತ್ಸೆ ಎಲ್ಲ ಕೊಟ್ಟು ನೋಡುವಾಗ ಅವನು ಕುಡ್ದು ಕುಡ್ದು ಆ ಸ್ಥಿತಿಗೆ ಬಂದಿದ್ದಾನೆ ಎಂದ. ಬಂದು ನೋಡುವಾಗ ಅವನಿಗೆ ಅಡಿಗೆ ಮಾಡ್ಲಿಕ್ಕೆ ಗೊತ್ತು. ಅವರಿಗೆ ಸ್ವಲ್ಪ ಒಂದು 8 ತಿಂಗಳು ಹಾಕಿದ ನಂತರ ಅಸಿಸ್ಟೆಂಟ್ ಆಗಿ ಇಟ್ಟಿದೆ, ಅವರಿಗೆ ಸಂಬಳ ಇಟ್ಟಿದ್ದೇನೆ ನಾನು, ಒಂದು 8,000 ಮಂತ್ಲಿ ಡ್ರಾ ಮಾಡಿ ಇಟ್ಟಿದ್ದೇವೆ. ಮತ್ತೆ ಹೆಂಡತಿ ಲೋಕಲ್, ಅವರು ಲೋಕಲ್ ಹೆಂಡತಿಗೆ ಕಾಂಟ್ಯಾಕ್ಟ್ ಮಾಡಿದ, ಅವರು ಒಂದು ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾರೆ. ಅವ್ರು ಹೇಳಿದ್ರು ನಮ್ಗೆ ಬೇಡ, ಅವ್ರು ತುಂಬಾ ನಮ್ಗೆ ಇದು ಮಾಡಿದ್ದಾರೆ, ನಮ್ಗೆ ಅವರು ಸಾಹಸ ಬೇಡ. ಸ್ವಲ್ಪ ಹೊತ್ತು ಹೋಗಿದ ನಂತರ, ಇನ್ನು ಸ್ವಲ್ಪ ಒಂದು ವರ್ಷ ಆಗಿದ ನಂತರ ಕೇಳಿದೆ, ತುಂಬಾ ಒಳ್ಳೆ ಆಗಿದ್ದಾನೆ, ಬನ್ನಿ, ಅವನ ಸಂಬಳ ಇದೆ, ಹಣ ಇದೆ ಇಲ್ಲಿ, ಒಂದು ಮಗ, ಸೊಸೆ, ಮಗು, ಹೆಂಡತಿ ಬಂದಿದ್ರು. ಬಂದು ಹಣ ಕೊಡುವಾಗ ಕೌಂಟ್ ಮಾಡಿ ಹೇಳುವಾಗ ಆ ಮಗ ಅದು ಕಣ್ಣಲ್ಲಿ ನೀರು ಬಂದು ಹೇಳಿದೆ, ಮೇಡಮ್ ಇದು ಫಸ್ಟ್ ಟೈಮ್ ನನ್ನ ಅಪ್ಪದು ಹಣ ನೋಡುದು, ನಾನು ಕೈಯಲ್ಲಿ ಇಟ್ಕೊಂಡು ಲೆಕ್ಕ ಮಾಡುದು ಅಂದ್ರೆ ದೊಡ್ಡದು ಇದು. ನಾವು ಚೆನ್ನಾಗಿ ಮತ್ತೆ ಹಿಂದೆ ಕಳಿಸಿ, ಅದ್ರ ಲೋಕಲ್, ಮತ್ತೆ ಅವನು ಎಂತ ಮಾಡಿದ್ದೇನೆ ಪುನಃ ಗೊತ್ತಿಲ್ಲ. ನಾನು ನೋಡುವಾಗ ಪುನಃ ಅಲ್ಲಿಯೇ ಇದ್ದಾನೆ. ನಾವು ಎಷ್ಟು 1.5 ವರ್ಷದಲ್ಲಿ ಸರಿ ಮಾಡಿ ಕೊಟ್ಟಿದ್ದೇವೆ, ಮತ್ತೆ ಮನೆಯವರು ಸಹ ನೋಡ್ಬೇಕು, ಅವನು ಪುನಃ ಅಲ್ಲಿದ್ದಾನೆ. ಇಲ್ಲಾಂದ್ರೆ ಬೇರೆಯವರು ಸರಿ ಆಗ್ತಾರೆ ನಾವು, ಬಟ್ ಒಂದ್ಸತಿ ಕಳಿಸಿದ ನಂತರ ಅದರ ಹಿಂದೆ ನಾವು ಹೋಗುದಿಲ್ಲ. ಯಾಕಂದ್ರೆ ನಮ್ಮ ಕೆಲಸ ಆಯ್ತು, ಇನ್ನು ಎಲ್ಲರೂ ಮಾಡಬೇಕು. ಯಾಕಂದ್ರೆ ಜನರು ತರ್ತಾರೆ ಮನೆಯಿಂದ, ನಾನು ತಗೊಳ್ಳೋದಿಲ್ಲ ಮೇಡಮ್, ಪ್ಲೀಸ್, ನಮ್ಗೆ ತುಂಬಾ ಕಷ್ಟ. ಒಂದು ಮೇಡಮ್, ಒಂದು ಮೇಡಮ್, ನಾನು ಹೇಳುದು ನಿಮ್ಗೆ ಒಂದು, ನನಗೆ ಇನ್ನೊಬ್ರು, ಇನ್ನೊಂದು. ಅದಕ್ಕೆ ಎಲ್ಲರೂ ಮಾಡಿದರೆ ಈ ಭೂಮಿಯ ಸ್ವರ್ಗ. ನಾನು ನನ್ನ ಪಾಲಿಗೆ ಮಾಡ್ತೇನೆ, ನೀವು ನಿಮ್ಮ ಪಾಲಿಗೆ ಮಾಡಿ.
2: ಈಗ ಅನೇಕರು ಹೊರಗೆ ಹೋದವರು ಎಲ್ಲ ಹುಷಾರಾಗಿ ಹೋದವರು ನಿಮ್ಗೆ ಕಾಲ್ ಮಾಡೋದೆಲ್ಲ ಇದೆಯಾ ನಂತರ ಕಾಂಟ್ಯಾಕ್ಟ್ ಅಲ್ಲಿ
0: ಮುಂಚೆ ಒಂದೊಂದು ಸತಿ ಕಾಲ್ ಮಾಡ್ತಿದ್ರು ಒಂದೊಂದು ಜನ ಈಗ ಒಂದು ಜನ ನನಗೆ ಇಲ್ಲಿ ಪಾಸ್ಪೋರ್ಟ್ ಆಫೀಸ್ ಹೊರಗಡೆ ಸಿಕ್ಕಿದ ಅವನು

0: ಕೆಳಗೆ ಎಲ್ಲ ಪ್ಯಾಂಟ್ ಏನಿರಲಿಲ್ಲ, ಬಿಚ್ಚಿ
1: ಹ್ಮ್
0: ಹಾಕಿ ಅಂದ ಕಚ್ಚರದಲ್ಲಿ ಮಲ್ಕೊಂಡಿದ್ದ. ಹಾಗೆ ತಂದು ಬಂದು ನೋಡು, ಮತ್ತೆ ಸ್ವಲ್ಪ 1.5 ವರ್ಷ ಆಗಿದ ನಂತರ ಅವರ ಕುಟುಂಬ ಸಿಕ್ಕಿತು. ಹೆಂಡತಿ ಫಾರ್ಮಸ್ಯೂಟಿಕಲ್ ಇದರಲ್ಲಿ ಕೆಲಸ ಮಾಡ್ತಾರೆ, ವೆಲಂಕಣಿ ಹತ್ತಿರ ತಮಿಳ್ನಾಡು. ಈಗ ಅವನು ಡೈಲಿ ಫೋನ್ ಮಾಡ್ತಾನೆ, ಅದು ಒಂಥರ ಇರಿಟೇಷನ್. ಮೇಡಮ್ ಸುರೇಶ್, ಮೇಡಮ್ ಅವರ್ ಯು, ಮೇಡಮ್ ಐ ಡಿಂಟ್ ಗೆಟ್ ಜಾಬ್ ಮೇಡಮ್, ಡೈಲಿ ಫೋನ್ ಮಾಡ್ತಾರೆ. ಅವರು ಒಂದು ಬಿಟ್ಟು ಬೇರೆ ಯಾರು ಫೋನ್ ಮಾಡಲಿಲ್ಲ. ಹಾಗೆ ಎಷ್ಟು ಸ್ಟೂಡೆಂಟ್ಸ್ ಪೋಸ್ಟ್ ಗ್ರಾಜ್ಯುಯೇಷನ್ ಗ್ರಾಜ್ಯುಯೇಷನ್ ಗಲ್ಫಿಗೆ ಹೋಗಿದ್ದಾರೆ, ಮದುವೆ ಮಾಡಿ ಕೊಟ್ಟಿದ್ದೇನೆ, ತಿರುಗಿ ನೋಡುದಿಲ್ಲ. ಮಾತ್ರ ನಾನು ಎಕ್ಸ್ಪೆಕ್ಟ್ ಮಾಡುದಿಲ್ಲ,
1: ನಿರೀಕ್ಷೆ ಇಲ್ಲ,
0: ನಾನು ಎಕ್ಸ್ಪೆಕ್ಟ್ ಮಾಡುದಿಲ್ಲ. ಎಕ್ಸ್ಪೆಕ್ಟ್ ಮಾಡಿದ್ರೆ ನಮಗೆ ಬೇಜಾರಾಗ್ತದೆ.
1: ಹೌದು ಹೌದು,
0: ಎಲ್ಲರೂ ಕೇಳುದು ಮತ್ತೆ ಏನು ಬರುದಿಲ್ಲ. ಇಲ್ಲ, ನಾನು ಒಂದು ಹೇಳುದು, ಬೇರೆಯವರಿಗೆ ಒಳ್ಳೆ ಮಾಡಿ, ನನಗೆ ಹಿಂದೆ ಬಂದು ಒಳ್ಳೆ ಮಾಡೋದು ಬೇಡ, ಬೇರೆಯವರಿಗೆ ಒಳ್ಳೆ ಮಾಡಿ ಹೋಗಿದ್ದೀನಿ. ಯಾಕಂದ್ರೆ ಯಾರಿಗೆ, ನಿಮಗೆ ಯಾರು ಒಳ್ಳೆ ಮಾಡಿದ್ದಾರೆ?
1: ಅಟ್ಲೀಸ್ಟ್ ನೀವು ಜೀವನದಲ್ಲಿ ನೀವು ಒಳ್ಳೆ ಆದ್ರೂ ಸಾಕು ಅಂತ ಅಲ್ವಾ?
0: ನಾವು ಅದರ ಹಿಂದೆ ಮತ್ತೆ ಹೋಗೋದಿಲ್ಲ.
1: ಎಸ್ ಕೇಳುಗರೆ, ನೀವು ಕರೆಯನ್ನು ಮಾಡ್ಬೋದು, ಮಾಡಬೇಕಾ ಸಂಖ್ಯೆ 6364204949. ಒಂದು ಸಣ್ಣ ವಿರಾಮವನ್ನು ಪಡ್ಕೊಳ್ತೀವಿ, ಅದ ನಂತರ ಮತ್ತೆ ಮಾತುಕತೆಯನ್ನು ಮುಂದುವರಿತದೆ. ಇದು ಸಮಾಜಮುಖಿ, ನಾನು ಆರ್ಜೆ ಅಭಿಷೇಕ್.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಕೊರಿನ್ ರಸ್ಕಿನ್ ಅವರು ನಮ್ಮ ಜೊತೆಗಿದ್ದಾರೆ. ವೈಟ್ ಡೌಸ್ ಅನ್ನುವಂಥ ಸಂಸ್ಥೆಯನ್ನು ಕಟ್ಟಿ ಇವತ್ತು ಸಮಾಜಮುಖಿಯಾಗಿ ಅವರು ಮಾಡ್ತಿರುವಂಥ ಕೆಲಸಗಳನ್ನು ಅವರು ನಮ್ಮ ಜೊತೆ ಹೇಳ್ತಾ ಇದ್ದಾರೆ. ನಿಜವಾಗಿಯೂ ಒಂದು ಏನು ತನ್ನ ಏನು ನಿಸ್ವಾರ್ಥವಾದಂಥ ಸೇವೆಯನ್ನು ಮಾಡ್ತಿರುವಂಥ ವ್ಯಕ್ತಿತ್ವ. ನೀವು ಕೂಡ ಇನ್ನು ಕರೆಯನ್ನು ಮಾಡ್ಬೋದು. ಕಾಲ್ ಮಾಡಬೇಕಾ ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡಿ ನೀವು ಕೂಡ ಮಾತಾಡಿ ಅನ್ನೋದನ್ನು ಹೇಳ್ತಾ ಮ್ಯಾಮ್, ಒಟ್ಟಿನಲ್ಲಿ ಎಲ್ಲ ಸೇವೆಗಳನ್ನು ಒಮ್ಮೆ ಹಿಂತಿರುಗಿ ನೋಡಿದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಖಂಡಿತವಾಗಿ ಇದ್ದೇ ಇದೆ ಅಂತ ಅಂದ್ಕೊಂಡು.
1: ಖಂಡಿತವಾಗಿ ಈಗ ಅದನ್ನೇ ಲೈಫಿಗೆ ಒಂದು ಮೀನಿಂಗ್ ಬಂದಿದೆ. ಅದಕ್ಕೆ ನಾನು ಕಷ್ಟ ಬಂದಿದ್ರೆ, ನೋವು ಬಂದಿದ್ರೆ, ರೋಗ ಬಂದಿದ್ರೆ ಅದು ನಾನು ಬ್ಲೆಸ್ಸಿಂಗ್ ಎಂದು ತೆಗೆಯುತ್ತೇನೆ. ಯಾಕಂದ್ರೆ ಅದು ಇದು ನೆಗ್ಲಿಜಿಬಲ್. ಇಂಥದವರಿಂದ ನಮಗೆ ಆಶೀರ್ವಾದ, ಅವ್ರದ್ದು ಸ್ಮೈಲ್, ಒಂದು ಅಮ್ಮ ಕರೆಯುವುದು, ಮತ್ತೆ ಅದು ಅಟ್ಯಾಚ್ಮೆಂಟ್ ಅಲ್ಲ, ಅದು ಬೇರೆ ತರ.
0: ಕಾಲರ್ ಇದ್ದಾರೆ, ಮಾತಾಡುವ ಇಲ್ಲ, ಮತ್ತೊಮ್ಮೆ ನೀವು ಕಾಲ್ ಅನ್ನ ಮಾಡಿ. ಅನೇಕ ಜನ ವಾಟ್ಸಪ್ಪಲ್ಲಿ ಮೆಸೇಜ್ಗಳನ್ನು ಕಳಿಸಿದ್ದಾರೆ, ಏನು ಹೇಳಿದ್ದಾರೆ ಅದನ್ನು ಕೂಡ ನಾನು ಸ್ವಲ್ಪ ಹೊತ್ತಲ್ಲಿ ನಿಮಗೆ ಹೇಳ್ತೇನೆ. ಇನ್ನು ಮನೆಯನ್ನು ಕೂಡ ಕಟ್ಟಿಸಿಕೊಟ್ಟಿದ್ದೀನಿ ಅಂತ ಒಂದು 7-8 ಮಂದಿಗೆ ಅಲ್ವಾ, ಅದರ ಬಗ್ಗೆ ಮಾತಾಡ್ತೇನೆ ಮೇಡಮ್. ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡಿ ಬಿಡೋಣ. ಹಲೋ, ನಮಸ್ಕಾರ.
2: ಹಲೋ, ನಮಸ್ತೆ ಸರ್, ಜಯಪ್ರಕಾಶ್ ಇಕ್ಕೂರ್ ಮಾತಾಡ.
0: ನಮಸ್ಕಾರ ಜಯಪ್ರಕಾಶ್ ಅವರು, ಮಾತಾಡಿ.
2: ಮೇಡಮ್ ನಮಸ್ತೆ. ಮೇಡಮ್
1: ನಮಸ್ತೆ.
2: ಮೊದಲನೇದಾಗಿ ರಾಜ್ಯೋತ್ಸವ ಪ್ರಶಸ್ತಿ ಬಂದದಕ್ಕೆ ಅಭಿನಂದನೆಗಳು.
1: ಥ್ಯಾಂಕ್ ಯು.
2: ನಿಮ್ಮ ಬಗ್ಗೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೇಳಿದ್ದೇನೆ, ಓದಿದ್ದೇನೆ ಮೇಡಮ್. ನೀವು ಮಾಡಿದ ಕೆಲಸ ಅಲ್ಲ, ನೀವೀಗ ಮಾತಾಡಿದಿರಲ್ಲ ಮೇಡಮ್, ನಿಮ್ಮ ಪರ್ಸನಲ್ ಅನಾರೋಗ್ಯದ ಬಗ್ಗೆ ಹೇಳಿದಿರಲ್ಲ ಮೇಡಮ್, ಇದು ಕೂಡ ತುಂಬಾ ಮಂದಿಗೆ ಕೇಳುಗರಿಗೆ ಒಂದು ಸಾಂತ್ವನ ನೀಡುವಂತದ್ದು. ಇಷ್ಟೊಂದು ಕಾಯಿಲೆಗಳು, ನೀವು ಅದನ್ನು ಓಪನ್ ಆಗಿ ಹೇಳಿದಿರಿ ನೋಡಿ. ಒಂದು ಡಯಾಬಿಟಿಕ್ ಬಂದ್ರೆ ಯಾರು ಕೂಡ ಅದು ಬಂದಿದೆ ಅಂತೇಳಿ ಒಪ್ಲಿಕ್ಕೆ ಕೇಳುದಿಲ್ಲ. ಜನರಿರುವಲ್ಲಿ ಐಸ್ ಕ್ರೀಮ್ ಅವ್ರ ಸಹ ತಿಂತಾರೆ ಡಯಾಬಿಟಿಕ್ ಇದ್ರು ಕೂಡ ಅಂತ ಹೇಳಿದ್ರೆ ಬೇರೆಯವರಿಗೆ ಗೊತ್ತಾಗಬಾರ್ದು ನನ್ಗೆ ಡಯಾಬಿಟಿಕ್ ಉಂಟು ಅಂತೇಳಿ. ಅವರ ಆರೋಗ್ಯವನ್ನು ಮತ್ತಷ್ಟು ಕೆಡಿಸ್ತಾರೆ ಅವರು. ಆದ್ರೆ ನೀವು ಇಷ್ಟೊಂದು ಕಾಯಿಲೆಗಳ ಬಗ್ಗೆ ಎಲ್ಲ ಹೇಳಿದಿರಿ, ನಿಮ್ಮ ಮಾತು ಕೇಳಿ ತುಂಬಾ ಖುಷಿ ಆಯ್ತು ಮೇಡಮ್. ನೀವು ದೇವರನ್ನು ಕಾಣುವ ರೀತಿ ಕೂಡ ವಿಶೇಷ. ನಿಮ್ಮ ಸರ್ವಿಸ್ಗೆ ನಾನು ಕಾಲು ಮುಟ್ಟಿ ನಮಸ್ಕರಿಸ್ತೇನೆ ಮೇಡಮ್. ನಿಮ್ಗೆ ಒಳ್ಳೇದಾಗಿ.
1: ಸರಿ
0: ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜಯಪ್ರಕಾಶ್ ಅವರೇ. ಅದೇ ಅವ್ರು ಹೇಳಿದ್ರು, ಸಣ್ಣದ್ರಲ್ಲೇ ಜೀವನವೇ ಇಲ್ಲ ಅಂತ ಅಂದ್ಕೊಳ್ಳುವಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ.
1: ನಾನು ಮೊನ್ನೆ ಪೆಟ್ ಸ್ಕ್ಯಾನಿಗೆ ಹೋಗಿದ್ದೆ. ನನಗೆ ಈಗ ಪುನಃ 2022 ಅಲ್ಲಿ ನನಗೆ 4th stage ಬೋನ್ ಕ್ಯಾನ್ಸರ್ ಆಗಿದೆ. 2009 ಅಲ್ಲಿ ಬ್ರೆಸ್ಟ್ ಕ್ಯಾನ್ಸರ್, ಈಗ ಬೋನ್ ಕ್ಯಾನ್ಸರ್. ಮೊನ್ನೆ ನನಗೆ ಪೆಟ್ ಸ್ಕ್ಯಾನಿಗೆ ಹೋಗ್ಲಿಕ್ಕಿತ್ತು. ಅಲ್ಲಿ ಎಲ್ಲ ದಿನ ಎಲ್ಲ ಹೆಂಗಸರಿದ್ರು, ಆ ಹೆದರಿಕೆಯಲ್ಲಿ ಕೂತಿದ್ದಾರೆ. ಅದು ಎಂತ ಏನು ಮುಂಚೆ ಮುಂದೆ ಎಂಥದ್ದು ಆ ಕಷ್ಟದಲ್ಲಿ. ಅವರ ಮುಖ ನೋಡುವಾಗ ನನಗೇನೆ ಬೇಜಾರಾಯ್ತು. ಅಲ್ಲಿ ಹೋಗುವಾಗ ನನಗೆ ಬೇಜಾರಾಗ್ತದೆ. ಅದಕ್ಕೆ ನಾನು ನೆಗಾಡಿ ಅವ್ರ ಹತ್ರ ಮಾತಾಡಿ ಅವ್ರಿಗೆ ಹೇಳುವುದನ್ನು ನೋಡಿ, ಇಷ್ಟ ಆಗಿದೆ ನನ್ಗೆ, ಏನಾಗುದಿಲ್ಲ, ಪಾಸಿಟಿವ್ ಇರಿ, ಹೋಗ್ಲಿಕ್ಕೆ ಎಲ್ಲರಿಗೆ ಹೋಗ್ಲಿಕ್ಕೆ ಉಂಟು. ನಾನು ಈಗ ಬದುಕಿ ಬಂದಿದ್ರೆ ಅಂದ್ರೆ ನಾನು ಶಾಶ್ವತ ಇರ್ತೇನೆ ಅಲ್ಲ, ಹೋಗ್ಲಿಕ್ಕೆ ಉಂಟು, ಎಲ್ಲರಿಗೂ ಹೋಗ್ಬೇಕು. ಎಂತ ಬಿದ್ದು ಹೋಗ್ಬಹುದು, ಆಕ್ಸಿಡೆಂಟ್ ಆಗಿ ಹೋಗ್ಬಹುದು, ಇದು ರೋಗ ಬಂದಿರೋದು ಯಾಕೆ, ಅದಕ್ಕೆ ಬಿ ಪಾಸಿಟಿವ್. ಎಷ್ಟು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆಗ್ತದೆ, ಒಂದು ಲೀವ್ ಯುವರ್ ಮಾರ್ಕ್, ಒಂದು ಎಂತ ಒಳ್ಳೆ ಮಾಡಿ ಹೋಗಿ. ಹಾಗೆ ನೋಡುವಾಗ ಅವ್ರು ಹೇಳಿದಾಗೆ ಜನರು ಹೇಳುವುದಿಲ್ಲ, ಮತ್ತೆ ನಾನು ಹೋಗಿದಲ್ಲಿ ಹೇಳ್ತೇವೆ. ಯಾಕೆಂದ್ರೆ ಬೇರೆಯವರಿಗೆ ಒಂದು ಓ ಈಗದಲ್ಲಿ ಬದುಕಬಹುದಾ ಎಂದು ನನ್ ಸರಿ, ಇಲ್ಲಾಂದ್ರೆ ಕ್ಯಾನ್ಸರ್ ಹೇಳಿದ ಕೂಡಲೇ ಎಲ್ಲ ಮುಗಿತ್ತು, ಅದರಲ್ಲಿ ಮುಕ್ಕಲ ಜೀವನ
0: ಹೋಯ್ತು. ಒಬ್ರು ಕಾಲ್ ಇದ್ದಾರೆ, ಮಾತಾಡುವ. ನಮಸ್ಕಾರ.
3: ಹಲೋ, ನಮಸ್ಕಾರ.
0: ನಮಸ್ತೆ, ನಮಸ್ತೆ, ಮಾತಾಡಿ ಮೇಡಮ್, ಮಾತಾಡಿ.
3: ನಾನು ಗ್ರೇಸ್ ಮಿರಾಂದ ಬೆಂದೂರು.
0: ಮಾತಾಡಿ, ಮಾತಾಡಿ.
3: ಮೇಡಮ್ಗೆ ನಮಸ್ಕಾರ.
1: ನಮಸ್ಕಾರ.
3: ನಿಮ್ಗೆ ಗುರ್ತ ಸಿಕ್ಕಿತ್ತ?
1: ಹೌದೌದು, ಗ್ರೇಸ್ ಮಿರಾಂದ ಹೇಳುವಾಗ ನಾನು ಗೊತ್ತಿದ್ದೆ, ನೋಡಿದ್ದೇವೆ, ಮೀಟ್ ಆಗಿದ್ದೇವೆ.
3: ನಾನು ಗ್ರೇಸ್ ಮಿರಾಂದ, ನನ್ನ ಗಂಡನ 3 ಪೂಜೆ ಸಹ ನಿಮ್ಮ ಆಶ್ರಮದಲ್ಲಿ ಮಾಡಿದ್ದೆ.
1: ಗೊತ್ತಿದೆ ಮೇಡಮ್, ನೆನಪಿದೆ.
3: ನೆನಪಿದೆಯಾ?
1: ಹೌದೌದು,
3: ಹೌದು. ಅದಕ್ಕೆ ನಿಮ್ಗೆ ನಾನು ಧನ್ಯವಾದ ಹೇಳ್ತೇನೆ. ನಿಮ್ಮ ಇಗರ್ಜಿಯಲ್ಲಿ ಕಾಯರ್ ನಡೆಯುತ್ತಿತ್ತು, ನಿಮ್ಮ ಸ್ವರ ಅಷ್ಟು ಚಂದ. ಈಗ ನಾನು ನಿಮ್ಮನ್ನು ನೋಡದಷ್ಟು ಸಮಯ ತಹೇನ, ಆದ್ರೆ ಸಹ ನನ್ಗೆ ಒಮ್ಮೆ ನಿಮ್ಮ ಆಶ್ರಮಕ್ಕೆ ಬರ್ಬೇಕು. ನನಗೆ ಎಲ್ಲಿಯಾದ್ರೂ ಅಗತ್ಯ ಬಿದ್ರೆ ನನಗೆ ಸಹ ಸಹಾಯ ಮಾಡಿ.
0: ಧನ್ಯವಾದ. ಅನೇಕ ವಿಷಯಗಳನ್ನ ಹೇಳಿದ್ರು, ಹಿರಿ ಜೀವ. ಸೊ ಒಟ್ಟಿನಲ್ಲಿ ಮೇಡಮ್, ನಿಮ್ಮ ಈ ಸಮಾಜದಲ್ಲಿ ನಿಮ್ಮ ನಿರೀಕ್ಷೆ ಏನು ಅಂತ ಅಂದ್ರೆ, ನಾನು ಹೇಳೋದು ಸಹಾಯದ ದೃಷ್ಟಿಯಲ್ಲಿ, ನಿಮ್ಗೆ ಸಹಾಯ ಮಾಡುವಂತ ದೃಷ್ಟಿಯಲ್ಲಿ ಅಲ್ಲ, ತನ್ನಿಂದಾದ ಸೇವೆಯನ್ನ ಮಾಡಬೇಕು ಅಂತ ಅಂದುಕೊಳ್ಳುವವರಿಗೆ ನೀವು ಕೊಡುವಂತ ಕಿವಿ ಮಾತು ಏನು ಅಂತ? ಅವ್ರು ದೊಡ್ಡ ದೊಡ್ಡ ಇಂತ ಏನು ಟ್ರಸ್ಟ್ಗಳನ್ನ ಕಟ್ಟಿಯೇ ಮಾಡಬೇಕಾ?
1: ಇಲ್ಲ, ಅದಕ್ಕೆ ನನ್ನ ಸ್ಟೋರಿ. ನಾನು ಈಗ ಇವತ್ತು ಸೆಂಟ್ ಅಲೋಷಿಯಸ್ ಪಿ ಯು ಸ್ಟೂಡೆಂಟ್ಸ್ ಬಂದಿದ್ರು. ನನಗೆ ಒಂದು ಒನ್ ಥಿಂಗ್ ಒಳ್ಳೆ ಮಾಡ್ತಾರೆ ಎಲ್ಲ ಕಾಲೇಜು ಸ್ಕೂಲ್ಸ್ ಸ್ಟೂಡೆಂಟ್ಸ್ಗೆ ತರ್ತಾರೆ. ಯಾಕಂದ್ರೆ ಇವತ್ತು ಒಂದು ಎರಡು ಮಕ್ಕಳು ಇದ್ದು ಕಷ್ಟ ಇದ್ರೆ ಸಹ ಅವರಿಗೆ ಮೊಬೈಲ್ ಆಪಲ್ ಫೋನ್ ಎಲ್ಲ ಕೊಡ್ತೇವೆ ನಾವು. ಮಕ್ಕಳಿಗೆ ಕಷ್ಟ ಏನು ಗೊತ್ತಾಗೋದಿಲ್ಲ. ಹಾಗೆ ಈ ಹೀಗೆ ತಂದು ತೋರಿಸುವಾಗ ಅವ್ರಿಗೆ ಎಷ್ಟು ಸಂತೋಷ ಆಗ್ತದೆ. ನಾನು ಸಹ ಎಂತ ಮಾಡಬೇಕು ಅಂತ ಬರ್ತದೆ. ನಾನು ಹೇಳೋದು ಎಲ್ಲರಿಗೆ ಆಗ್ತದೆ. ಯಾ ಎಲ್ಲರೂ ಟ್ರಸ್ಟ್ ಫಾರ್ಮ್ ಮಾಡಬೇಕು. ನಾನು ಹೇಳಿದಲ್ಲ 25 ಇಯರ್ಸ್ ನಂತರ ಬಿಲ್ಡಿಂಗ್ ಕಟ್ಟಿದೆ. ಅದರ ಮುಂಚೆ ನನಗೆ ಅಗತ್ಯ ನೆನೆಸಲಿಲ್ಲ ನಾನು. ಯಾಕಂದ್ರೆ ಕೆಲಸ ಆಗ್ತಿತ್ತು, ಕಷ್ಟ ಇತ್ತು. ನಮ್ದು ಒಲೆ ಚಿಕ್ಕ ಆಯ್ತು, ತಪ್ಪಲೆ ದೊಡ್ಡಾಯ್ತು, ಮತ್ತೆ ಕಂಪೌಂಡ್ ಅಲ್ಲಿ ನಾವು ಅಸ್ತ ಯಾರು ನನಗೆ ನೋಡಿ ಮೇಡಮ್ ನಿಮ್ಗೆ ಅಸ್ತ್ರವಾಳೆ ಮಾಡಿ ಕೊಡ್ತೇವೆ ಎಂದು ಅಲ್ಲಿ ಹೊರಗೆ ಅಸ್ತವಾಳೆ ಮಾಡಿ ಅಲ್ಲಿ ಅಡಿಗೆ ಮಾಡ್ತಿದ್ದೇವೆ. ಕಷ್ಟದಲ್ಲಿ ಮೇಲೆ ಬಂದಿದ್ರಲ್ಲ, ಅದಕ್ಕೆ ಒಂದು ದೊಡ್ಡ ಸಂತೋಷ. ಈಗ ನಮ್ಗೆ ಒಂದು ಅರಮನೆ ಸಿಕ್ಕಿದಾಗೆ ಉಂಟು. ಆ ಚಿಕ್ಕ ಚಿಕ್ಕ ಮನೆ, ಚಿಕ್ಕ ಮನೆ ಹೇಳ್ಬಾರ್ದು, ಅದು ಅಷ್ಟು ದೊಡ್ಡ ಮನೆ ಇರಬೇಕು. ಅಷ್ಟು ಜನಗೆ ನಮ್ಗೆ ಇಡ್ಲಿಕ್ಕೆ ಆಗ್ತಿತ್ತು. ಲಿಮಿಟೆಡ್ ಬಾತ್ರೂಮ್ಸ್, ಅದೆಲ್ಲ ರಾತ್ರಿ ಒಟ್ಟಿಗೆ ಹೀಗೆ ಮಲಗುದೆಲ್ಲ. ನಮ್ಮ ಸ್ಟಾಫಿಗೆ ನಾನು ಒಂದು ಸೆಲ್ಯೂಟ್ ಕೊಡಬೇಕು. ಎಲ್ಲರೂ ನನಗೆ ಒಳ್ಳೆ ಮಾತಾಡ್ತಾರೆ. ಅದು ಆಕ್ಚುಲಿ ಅವರ ದೇಶದಲ್ಲಿ ನನಗೆ ಮಾಡಬಹುದು, ಸಪೋರ್ಟ್ ಬೇಕು. ಯಾಕಂದ್ರೆ ನಾನು ಸಹ ಒಂದು ಎಲ್ಲ ಬಿಟ್ಟಿದ್ದವಳಲ್ಲ. ನನಗೆ ಗಂಡ ಇದೆ, ಮಕ್ಕಳು ಇದೆ, ಮೊಮ್ಮಕ್ಕಳು ಇದ್ದಾರೆ, ಮತ್ತೆ ಮನೆ ಉಂಟು. ಮನೆ ನೋಡಬೇಕು, ಮನೆ ಸಹ ಚೆಂದಾಗಿ ಇಡ್ಬೇಕು. ಮನೆಯಲ್ಲಿ ಅಡಿಗೆ ಉಂಟಾಗ್ಲಿ ಎಲ್ಲ, ಅದು ಸಹ ನೋಡ್ಬೇಕು, ಹೆಲ್ಪರ್ಸ್ ನೋಡ್ಬೇಕು.
0: ಒಟ್ಟಿನಲ್ಲಿ ಇಂತಹ ಸಂಸ್ಥೆಗಳನ್ನ ಕಟ್ಟಲಿಕ್ಕೆ ಪ್ರಮುಖವಾಗಿ ಏನ್ ಬೇಕು ಅಂತ ಹೇಳ್ತೀರಿ? ತಾಳ್ಮೆ ಒಂದು ಪಕ್ಕ ಬೇಕು.
1: ತಾಳ್ಮೆ, ಡೆಡಿಕೇಶನ್ ಎಂತ ಮಾಡ್ತೇವೆ, ಮತ್ತೆ ಟ್ರಸ್ಟ್ ಇನ್ ಗಾಡ್. ನಾನ್ ಹೇಳುದು ನನ್ನ ಜೀವನದಲ್ಲಿ ದೇವರಲ್ಲಿ ನಂಬಿಕೆ ಇಟ್ಟಿದ್ದಕ್ಕೆ ಇವತ್ತು ನಾನು ಬದುಕಿ ಇದ್ದೇನೆ. ನಾನು ಹೇಳಿದ್ದೇನಲ್ಲ, 3rd stage ಬ್ರೆಸ್ಟ್ ಕ್ಯಾನ್ಸರ್, ನನಗೆ ಕಿಡ್ನಿ ಹೋಯಿತು ಒಂದ್ಸತಿ, ನೇಮ್ ದ ರೋಗ ಎಲ್ಲ ಇತ್ತು ನನಗೆ. ಅಟ್ ಒನ್ ಟೈಮ್ ಕುಷ್ಠ ರೋಗ ಸಹ ಬರ್ಲಿಕ್ಕಿತ್ತು ನನಗೆ. ಶಾಲೆಯಲ್ಲಿರುವಾಗ ನನಗೆ ಪ್ಯಾಚ್ ಆಗಿ ಅದರಲ್ಲಿ ಸಹ ಬದುಕಿದ್ದೇನೆ. ಮತ್ತೆ ನೀವು ಹೇಳಿ ನನಗೆ ಇಂಟೆಸ್ಟೈನ್ ಅಲ್ಲಿ ಗ್ಯಾಂಗ್ರೀನ್ ಆಯ್ತು, ಅದೊಂದು ತುಂಡು ತೆಗೆದು ಬಿಟ್ಟಿದ್ದಾರೆ. ಮತ್ತೆ ಓವರೀಸ್ ತೆಗೆದಿದ್ದಾರೆ, ಎಷ್ಟು ಆಪರೇಷನ್ ಆಗಿದೆ. ಬ್ರೆಸ್ಟ್ ಕ್ಯಾನ್ಸರ್, ಅಕ್ಯೂಟ್ ಹೆಪಟೈಟಿಸ್ ಬಿಯಿಂದ ಹೊರಗೆ ಬಂದಿದ್ದೇನೆ. 2 ತಿಂಗಳ ಒಳಗೆ ನಾನು ಸಾಯುವುದವಳು, 2 ತಿಂಗಳ ಒಳಗೆ ಅದು ರೋಗ ನನ್ನಿಂದ ಬಾಡಿಯಿಂದ ಹೊರಗೆ ಹೋಗಿ ನನ್ನ ಬಾಡಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಿದೆ. ನನಗೆ ವ್ಯಾಕ್ಸಿನೇಷನ್ಸ್ ಅಗತ್ಯ ಇಲ್ಲ. ಹೆಪಟೈಟಿಸ್ ಬಿ ಅದು ಎಲ್ಲಿ ಹೋಗುದಿಲ್ಲ ಹಾಗೆ. ಮತ್ತೆ ನನಗೆ ಬೋನ್ ಕ್ಯಾನ್ಸರ್ ಆಗುವಾಗ, ಈಗ 4th stage ಡಾಕ್ಟರ್ಸ್ ಹೇಳಿದ್ದು 4th stage, ಬಟ್ ಡೋಂಟ್ ಗೂಗಲ್ ಮಾಡಿ ನೋಡಬೇಡಿ. ಗೂಗಲ್ ಲೈಫ್ ಸ್ಪ್ಯಾನ್ 3 to 3 months, 3 ತಿಂಗಳಿಂದ 48 months. ನಾನು ಹೆದರಿಕೆ, ನನಗೆ ಹೆದರಿಕೆ ಏನು ಇರಲಿಲ್ಲ. ನಾನು ಡಾಕ್ಟರ್ಗೆ ಒಂದೇ ಹೇಳಿದೆ, ನನಗೆ ಕೀಮೋಥೆರಪಿ ಬೇಡ, ಯಾಕಂದ್ರೆ ನಾನು ಮಾಡುದು ಎಲ್ಲ ಮಾಡಿದ್ದೇನೆ. ನನಗೆ ದೇವರು ಒಂದು ಮಗಳು ಕೊಟ್ಟಿದ್ದು, ಅವಳು ಮದುವೆ ಆಗಿದೆ, ಅವಳಿಗೆ ಸಹ ಮಕ್ಕಳು ಆಗಿದೆ ಈಗ. ಮತ್ತೆ ಬಿಲ್ಡಿಂಗ್ ಒಂದು ಕಟ್ಟಬೇಕಿತ್ತು ನನಗೆ, ಅವ್ರದ್ದು ಬಿಲ್ಡಿಂಗ್ಸ್ ಆಯಿತು, ಎಲ್ಲ ಆಗಿದೆ. ಸೊ ಬೇಡ. ಅದರಲ್ಲಿ ಸಹ 6 months ಒಳಗೆ ಸೆಕೆಂಡ್ ಪೆಟ್ ಸ್ಕ್ಯಾನ್, ಎಲ್ಲ ನನ್ನ ಅದು ಲೀಷನ್ಸ್ ಅಂತ ಹೇಳ್ತಾರೆ, ಗ್ರೋತ್ ಬೋನ್ ಅಲ್ಲಿ ಎಲ್ಲ ಡ್ರೈ ಆಗಿ ಇವತ್ತು. ಅದು ನೋ ಎಲ್ಲ ಇದೆ, ಮಾತ್ರ ಪೆಟ್ ಸ್ಕ್ಯಾನ್ 2 ದಿನ ಆಯ್ತು, 3 ದಿನ ಆಯ್ತು ನನ್ನ ಪೆಟ್ ಸ್ಕ್ಯಾನ್ ಆಗಿ. 7th pet scan, 7th pet scan. ಓಕೆ, ಅದು ಬಿಟ್ಟು ನೀವು ನಿಮ್ಮ ಕ್ವೆಶ್ಚನ್ಗೆ ಹಿಂದೆ ಬರ್ತೇನೆ. ನಾನು ಯಾವಾಗಲೂ ಜನರ ಹತ್ರ ಹಣ ಕೇಳುವುದಿಲ್ಲ, ಡೊನೇಷನ್ ಕೇಳುವುದಿಲ್ಲ. ನನ್ನ ಪಾಲಿಸಿ, ಎಷ್ಟು ದೊಡ್ಡ ಒಂದು ಆಲ್ಮೋಸ್ಟ್ 8.5 crore ಬಿಲ್ಡಿಂಗ್ ಹಾಕಿದ್ದೇನೆ, ಆಲ್ಮೋಸ್ಟ್ 9 crore ಆಗ್ತದೆ ಈಗ. ಯಾರ ಹತ್ರ ಕಾಲಿಡ್ಲಿಲ್ಲ, ಯಾರ ಹತ್ರ ಬೆಗ್ ಮಾಡಲಿಲ್ಲ, ನನಗೆ ಯಾವುದು ದೊಡ್ಡ ಬಿಸ್ನೆಸ್ ಹೌಸ್ ಕೊಡಲಿಲ್ಲ. ಐ ಡೋಂಟ್ ವಾಂಟ್ ಟು ನೇಮ್. ನನಗೆ MLA ಕರ್ಕೊಂಡು ಹೋಗಿದ್ರು ದೊಡ್ಡ ದೊಡ್ಡ ಇದು ಇದಕ್ಕೆ, ಶೋರ್ ಹೇಳಿದ್ರು, ಎಂತ ಕೊಡಲಿಲ್ಲ. ನಾನು ಅದರಲ್ಲಿ ಬೇಜಾರ್ ಸಹ ಇಲ್ಲ, ಯಾಕೆಂದ್ರೆ ನಾನು ಹೇಳುವುದು ನಾನು ಜನರಿಗೆ ನೋಡುದಿಲ್ಲ, ನಾನು ನೋಡುದು ದೇವರಿಗೆ. ನಿಮ್ಮ ಮಕ್ಕಳಿಗೆ ನೀವು ಕೊಡಿ, ನಾನು ಹೋಗಿ ಯಾರ ಹತ್ರ ಬೇಡುವುದಿಲ್ಲ. ಹಾಗೆ ನೋಡುವಾಗ ಜನರಿಗೆ ಓ ಅವ್ರದ್ದು ಸ್ಟೈಲ್ ನೋಡಿ ಇಷ್ಟು ಪಾಶ್ ಇಟ್ಟಿದ್ದಾರೆ ಬಿಲ್ಡಿಂಗ್ ಎಲ್ಲ. ಹೌದು, ಜನರು ಕೊಟ್ಟಿದ್ದು ಅವರಿಗೆ, ನನಗೆ ಅಲ್ಲ. ಅದಕ್ಕೆ ಅವರ ಲೈಫ್ ಟೈಮಲ್ಲಿ ಒಳ್ಳೇನೆ ಇರಲಿ, ಒಳ್ಳೇನೆ ಊಟ ಮಾಡಲಿ, ಒಳ್ಳೇನೆ ಬಟ್ಟೆ ಹಾಕ್ಲಿ, ಒಳ್ಳೇನೆ ಮಲಗಲಿ, ಹಾಗೆ ನನ್ನ ಪಾಲಿಸಿ. ಅದಕ್ಕೆ ನಾನು ಹೇಳುದು, ಮನಸ್ಸು ಇರಬೇಕು ಆ್ಯಂಡ್ ಟ್ರಸ್ಟ್ ಇನ್ ಗಾಡ್. ನನ್ನ ಕೆಪಾಸಿಟಿ ಏನಿಲ್ಲ, ನಾನು ಹೇಳಿದೆ ಅಲ್ಲ, ನಾನು ಒಂದು ಹೆಂಗಸು, ನಾನು ಒಂದು, ನನ್ನ ಮೇಲೆ ಬಾಸ್ ಇದ್ದಾರೆ, ನನ್ನ ಗಂಡ ಇದ್ದಾರೆ, ಹೇಳಂದ್ರೆ ಹೇಳಬೇಕು, ಕೂತ್ಕೊಳ್ಳಂದ್ರೆ ಕೂತ್ಕೊಳ್ಬೇಕು, ನನ್ನ ಮೇಲೆ ಬಾಸ್ ಇದ್ದಾರೆ, ಮಗಳು ಇದ್ದಾರೆ, ಎಲ್ಲ ಇದೆ. ಬಟ್ ಮೈ ಟ್ರಸ್ಟ್ ಇಸ್ ಇನ್ ಗಾಡ್. ಐ ಡೋ, ನಾನು ಮನುಷ್ಯರಿಗೆ ನೋಡೋದಿಲ್ಲ, ಯಾರು ದೊಡ್ಡ ಇರಲಿ ಚಿಕ್ಕ ಇರಲಿ, ಯಾರು, ನನಗೆ ಎಲ್ಲರೂ ಈಕ್ವಲ್. ನಾವು ಬಿಲ್ಡಿಂಗ್ ಕಂಪ್ಲೀಟ್ ಮಾಡುವಾಗ ಸಹ ನನಗೆ ಒಂದು ರಿಲೇಷನ್ ನನಗೆ 3 crore 40 lakhs ಕೊಟ್ಟರು, ಇನ್ನೊಬ್ಬರು ನನಗೆ 50 lakhs 50 lakhs 45 lakhs 55 lakhs ಹಾಗೆ ಕೊಟ್ಟಿದ್ದವರಿದ್ದಾರೆ ಎಲ್ಲರೂ. ಅದರಲ್ಲಿ ಒಂದು ಹೆಂಗಸು, ನನಗೆ ಅವರ ಗುರ್ತ ಇಲ್ಲ, ಮತ್ತೆ ಚರ್ಚಿಗೆ ಬಂದು ಯಾವಾಗಲೂ ಬಡವರು ಬಂದು ಹೇಳುದು, ಮೇಡಮ್ ನಿಮ್ಮ ಮಕ್ಕಳಿಗೆಂದು ವಾರ ವಾರ ಒಂದು 100 rupees ತರ್ತಿದ್ರು, ಅದರಲ್ಲಿ 20 rupees 10 rupees ಹಾಗೆ ಇಡುದು. ನಾನು ಆ ದಿನ ಬರುದಿಲ್ಲ ಅಂದ್ರೆ ಬೇರೆ ಅವ್ರ ಕೊಟ್ಟು ಆ ಹೆಂಗ ಮೇಡಮಿಗೆ ಕೊಡಿ, ಇಲ್ಲಾಂದ್ರೆ ನನ್ನ ಕೈಯಲ್ಲಿ ಖರ್ಚಾಗಿ ಹೋಗ್ತದೆ. ಅದಕ್ಕೆ ನಾನು ಒಂದು ಸ್ಪಾನ್ಸರ್ ಸ್ಕ್ವೇರ್ ಫುಟ್ 2500 ಮಾಡಿದ್ದೆ. ಯಾಕಂದ್ರೆ ಕೋಟಿ ಕೊಟ್ಟಿದ್ದವರಿಗೆ ಮಾತ್ರ ಅಲ್ಲ, ಯಾರು ನನಗೆ 100 rupees ಕೊಡ್ತಾರೆ ಬಿಲ್ಡಿಂಗಿಗೆ, ಅವರಿಗೆ ಅಷ್ಟೇ ಬ್ಲೆಸ್ಸಿಂಗ್ ಸಿಕ್ಕಬೇಕು. ಆವಾಗ ನಮ್ಮ ಇನಾಗ್ರೇಷನ್ಗೆ ನಾನು ಹೇಳಿದ್ದೇನೆ, ಕೋಟಿ ಕೊಟ್ಟಿದ್ದವರು, ಕೋಟಿ ಕೋಟಿ ಕೊಟ್ಟಿದ್ದವರು, ಲಕ್ಷದಲ್ಲಿ ಕೊಟ್ಟಿದ್ದವರಿಗೆ ನಾನು ಮಾನ ಕೊಡ್ಲಿ, ನಾನು ರೆಸ್ಪೆಕ್ಟ್ ಕೊಟ್ಟಿದ್ದೇನೆ, ನಾನು ಆನರ್ ಮಾಡಲಿಲ್ಲ. ಶಾಲ್ ಗೀಲ್ ಹಾಕೋದು ನಾನು ಹಾಕಲಿಲ್ಲ, ಅದು ಅವರು ಕೊಟ್ಟಿದ್ದು. ಅವರು ನಾನು ಶಾಲ್ ಹಾಕಿ ಅದರಲ್ಲಿ ಮುಗಿಸೋದಲ್ಲ, ಇಲ್ಲಿ ಜನರಿಗೆ ಶಾಲ್ ಹಾಕಬೇಕು, ನನಗೆ ಎಂಥದ್ದು ದೇವರು ಅವರಿಗೆ ಕೊಡಬೇಕು. ನಾನು ಎಂತ, ನಾನು ಒಂದು ಶಾಲ್ ಹಾಕ್ತೇನೆ, ಒಂದು ಅನೌನ್ಸ್ ಮಾಡ್ತೇನೆ, ಅದರಲ್ಲಿ ಮುಗೀತಲ್ಲ, ದೇವರು ಎಲ್ಲ ಕೊಡಲಿ. ಇನಾಗ್ರೇಷನ್ ಡೇ ಮಿನಿಸ್ಟರ್ಸ್ ಇತ್ತು, ಎಲ್ಲರಿದ್ರು, ಎಮ್ ಎಲ್ ಎ ಇದ್ರು. ನಾನು ಆ ಹೆಂಗಸಿಗೆ ಹುಡುಕಿ ತಂದಿದೆ, ಅವರ ಹೆಸರು ಹೆಲನ್ನ ಅಂತ, ಅವ್ರು ತೀರು ಹೋಗಿದ್ದಾರೆ ಕಟ್ತಿದೀಗ, ಅವರಿಗೆ ಹುಡುಕಿ ತಂದು ಎಲ್ಲರಿಗೆ ಹೇಳಿದೆ, ನೀವು ಕೊಟ್ಟಿದ್ದೆ ನನಗೆ, ನಾನು ರೆಸ್ಪೆಕ್ಟ್ ಮಾಡ್ತೇನೆ, ನಿಮ್ಮ ಕೋಟಿ ಕೋಟಿ ಕೋಟಿಯಲ್ಲಿ ಮತ್ತೆ ಲಕ್ಷದಲ್ಲಿ ಕೊಟ್ಟಿದ್ದೀರಿ. ಈ ಹೆಂಗಸು ನನಗೆ 100 rupees ಕೊಡ್ತಿದ್ರು, ಅವರಿಗೆ ನಾನು ಇವತ್ತು ಸನ್ಮಾನ ಮಾಡ್ತೇನೆ, ಯಾಕೆಂದ್ರೆ ನಿಮ್ಮ ಹೆಸರಲ್ಲಿ, ಯಾಕೆಂದ್ರೆ ನೀವು, ನಿಮ್ಗೆ ಇತ್ತು ಅದರಲ್ಲಿ ಕೊಟ್ಟಿದ್ದೀವಿ, ಅದು ದೇವರು ಕೊಡ್ತಾರೆ ನಿಮಗೆ ಆಶೀರ್ವಾದ ಬ್ಲೆಸ್ಸಿಂಗ್, ಇವರಿಗೆ ನಾನು ಒಂದು ಸನ್ಮಾನ ಮಾಡ್ತೇನೆ ಎಂದು ಅವರಿಗೆ ಶಾಲ್ ಮಾಡಿ ಅವರಿಗೆ ಇದು ಮಾಡಿ, ಅವ್ರಿಗೆ ಎಷ್ಟು ಸಂತೋಷ ಆಯಿತು. ಅದಕ್ಕೆ ಒಂದು ಮೀನಿಂಗ್ ಇದೆ, ಅವರು ಕಷ್ಟದಲ್ಲಿ ಕೊಟ್ಟಿದ್ರು ನನಗೆ 100 rupees, ವಾರ ವಾರ ವಾರ ಕೊಡ್ತಿದ್ರು ನನಗೆ. ಆ ಇಟ್ಟು ಇಟ್ಟು ನನಗೆ 2500 ಆಯಿತು, ಅವರಿಗೆ ಸಹ 1 square foot ಅವರ ಸ್ಪಾನ್ಸರ್. ಸೊ ಹಣ ಇಸ್ ನಾಟ್ ಇಂಪಾರ್ಟೆಂಟ್, ಟ್ರಸ್ಟ್ ಇನ್ ಗಾಡ್ ಫಸ್ಟ್. ಯಾಕಂದ್ರೆ ನಮ್ಮ ಕೆಪಾಸಿಟಿ ಏನಿಲ್ಲ, ದೇವರು ನನ್ನ ಒಟ್ಟಿಗೆ ಇಲ್ಲಂದ್ರೆ ನನಗೆ ಎಂತ ಮಾಡ್ಲಿಕ್ಕೆ ಆಗ್ತದೆ? ನನ್ನ ಹಣದಲ್ಲಿ ನನಗೆ ಮಗು ಆಗ್ಲಿಲ್ಲ, ನನ್ನ ಎಂತ ಎಷ್ಟು ಖರ್ಚಿ ಕಾಸ್ಟ್ಲಿ ಕೀಮೋಥೆರಪಿ ತೆಗೆದಿದೆ, ಅದರಲ್ಲಿ ಗುಣ ಆಗ್ಲಿಲ್ಲ, ದೇವರ ಕೈಯಲ್ಲಿ ನನ್ನ ಗುಣ ಆಗಿತ್ತು. ಟ್ರಸ್ಟ್ ಇನ್ ಗಾಡ್ ಮತ್ತೆ ಒಂದು ಸಿನ್ಸಿಯರಿಟಿ. ಯಾಕೆಂದರೆ ಮೋಸ್ಟ್ಲಿ ಒಳ್ಳೆ ಕೆಲಸ ಮಾಡುವಾಗ ಜನರು ಸಹ ಕೊಡ್ತಾರೆ, ಜನರು ತುಂಬ ಜನರಸ್, ಎಷ್ಟು ಕೊಡ್ತಾರೆ ಅದು ಇಂಪಾರ್ಟೆಂಟ್ ಅಲ್ಲ. ಆವಾಗ ನಾವು ಫೇತ್ಫುಲ್ ಇರಬೇಕು, ಯಾಕಂದರೆ ಬೇರೆಯವರ ಹಣ. ನನಗೆ ಡಾಕ್ಟರ್ ನಾಟ್ ಶಾಂತರಾಮ್, ಸುಧಾಕರ್ ಶೆಟ್ಟಿ ಇವಾಗ ತೀರಿ ಹೋಗಿದ್ದಾರೆ, ಅವ್ರು ಒಂದ್ಸತಿ ನಾನು ವೆನ್ಲಾಕಲ್ಲಿ ಅಲ್ಲಿ ಎ ಸಿ ಹಾಕ್ಲಿಕ್ಕೆ ಕೇಳಿದ್ರು ನನಗೆ ಡಿ ಎಮ್ ಒ, ಇಲ್ಲಿ ಆಪರೇಷನ್ ಥಿಯೇಟರ್ ಬಂದ್ ಆಗಿದೆ, ಇಲ್ಲಿ ಎ ಸಿ ಎಲ್ಲ ವರ್ಕ್ ಆಗ್ತಿಲ್ಲ, ಸ್ವಲ್ಪ ನಮಗೆ ಒಂದು ಎ ಸಿ ಹಾಕಿ, ನಾನು ರೆಡಿ ಆಗಿದೆ. ಆವಾಗ ಅವರು ನನಗೆ ಅರ್ಧ ಹೇಳಿದ್ರು, ಮೇಡಮ್ ನಿಮ್ಮ ಕೈಯಲ್ಲಿ ಇರುವುದು ಅದು ಓಪಿಯಂ. ಓಪಿಯಂ ಎಂಥದ್ದು? ಅದ ಪೀಪಲ್ಸ್ ಮನಿ, ಇದಕ್ಕೆ ಹಾಕಬೇಡಿ, ಇವರಿಗೆ ನೋಡಲಿಕ್ಕೆ ಗೊತ್ತಿಲ್ಲ, ಹಾಳು ಮಾಡಿಬಿಡ್ತಾರೆ ಅಂದರು. ಆ ಕಾಲದಲ್ಲಿ ಎಲ್ಲ ನಾವು ಸಿಂಗಿಂಗ್ ಮಾಡಿ ಲೇಡಿ ಕೋಶನಲ್ಲಿ ಡಾಕ್ಟರ್ ಶಾಂತರಾಮ್ ಬಾಳಿಗ ಅವರು ಒಂದು ವಾರ್ಡ್ ಇದು ಮಾಡಿ ಅದರಲ್ಲಿ ಇನ್ಕ್ಯೂಬೇಟರ್ಸ್ ಎಲ್ಲ ಹಾಕಿದ್ರು. ಆವಾಗ ಆ ಕಾಲದಲ್ಲಿ ಎಷ್ಟು ಕಾಲ ಗೊತ್ತಿಲ್ಲ, 30 years ಆಯ್ತು ಕೊಡ್ತದೆ, ನಾವು ಇನ್ಕ್ಯೂಬೇಟರ್ ಹಾಡಿ ಇನ್ಕ್ಯೂಬೇಟರ್ ಹಾಕಿ ಕೊಟ್ಟಿದ್ದೇವೆ. ಅದು ಬಿಟ್ಟು ಹಾಡಿ ನಾನು ಲೇಡಿ ಕೋಶನ್ ಕಮಿಟಿಯಲ್ಲಿ ಇದ್ದೆ, ನನಗೆ ಆವಾಗ ಯಾರು ಬ್ಲೇಜಿ ಡಿಸೋಸ ಅವರು ಹಾಕಿದ್ರು, ನೀವು ಹಾಸ್ಪಿಟ್ಲಿಗೆ ಹೋಗ್ತಾರಲ್ಲ, ನಿಮಗೆ ಒಳ್ಳೇದು ಅಲ್ಲಿ ಕಮಿಟಿಯಲ್ಲಿ ಇದ್ದರೆ, ಅಲ್ಲಿ ಮೀಟಿಂಗಲ್ಲಿ ಹೇಳಿದ್ರು ನಮಗೆ ಎಲ್ಲ ಹಾಳಾಗಿದೆ, ಇಲೆಕ್ಟ್ರಿಷಿಯನ್ ಇಲ್ಲ, ಮತ್ತೆ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಎಷ್ಟು ವರ್ಷ ಹೋಗ್ತದೆ, ಅಷ್ಟು ತನಕ ಇಷ್ಟು ಆಗ್ತದೆ. ಅದಕ್ಕೆ ಅದು ಕೂತ್ಕೊಂಡು ಯಾವಾಗ ಆಗ್ಬಹುದು, ಹೇಗೆ ಆಗಬೇಕು, ಅದು ನಾನು ವೇಟ್ ಮಾಡಲಿಲ್ಲ. ಕೂಡಲೇ ನಾನು ಹುಡುಕಿ ಯಾರಿಗೆ ಅಗತ್ಯ ಕೆಲಸ ಇದೆ ಇಲೆಕ್ಟ್ರಿಷಿಯನ್ ನಾನು ಅಪಾಯಿಂಟ್ ಮಾಡಿ ಅಲ್ಲಿ ಇಲೆಕ್ಟ್ರಿ ಲೇಡಿ ಕೋಶನಿಗೆ 2 ವರ್ಷಕ್ಕೆ ಸಂಬಳ ಕೊಟ್ಟು ಲೇಡಿ ಕೋಶನಲ್ಲಿ ನಾವು ಇಲೆಕ್ಟ್ರಿಷಿಯನ್ ಇಟ್ಟಿದ್ದೇವೆ. ಇದು ಗೌರ್ಮೆಂಟ್ ಇದು ಕೆಲಸ ನಾನು ಯಾಕೆ ಹಾಕ್ಬಾರ್ದು, ನಾನು ಯಾಕೆ ಕೊಡಬೇಕು ಅಂತ ಇದ್ರೆ ಅದೇ ನಾನು ಹೇಳುದು ರೋಡಲ್ಲಿ ಇದ್ದವರಿಗೆ ಅದು ಗೌರ್ಮೆಂಟ್ ಇದು ಕೆಲಸ ಊಟ ಕೊಡ್ಲಿಕ್ಕೆ. ವೇಟ್ ಮಾಡಿದ್ರೆ ಯಾರು ಕೊಡುದಿಲ್ಲ, ನಾನು ಒಪ್ಪನ್ ಮಾತಾಡುವುದು, ಯಾರು ಕೊಡುದಿಲ್ಲ. ಹಾಗೆ ನನಗೆ ಕೆಪಾಸಿಟಿ ಇದ್ರೆ ಕೊಡ್ಲಿಕ್ಕೆ, ದೇವರು ನನಗೆ ಕೊಟ್ಟಿದ್ದಾರೆ ಕೊಡ್ಲಿಕ್ಕೆ ಅಂದ್ರೆ ಕೊಡ್ಬೇಕು ನಾನು. ನನಗೆ ನೀವು ಉಲ್ಟಾಗಿ ಏನಾಗಿ, ಒಂದ್ಸತಿ ಒಂದು ಆಕ್ಯುಸೇಷನ್ ಅವರು ಊಟ ಕೊಟ್ಟು ಕನ್ವರ್ಷನ್, ಎಂತ ಕನ್ವರ್ಷನ್. ಹಾಗೆ ನನ್ನ ಗಾಡಿ ಇಟ್ಕೊಂಡು ಹೋಗಿದ್ರು ಪೊಲೀಸ್ ಸ್ಟೇಷನ್ ಅಂತಕ್ಕೆ ಕೇಳುವಾಗ ಅದಕ್ಕೆ ಅರ್ಥ ಇಲ್ಲ, ಏನಿಲ್ಲ. ಅಲ್ಲ ಮೇಡಮ್, ನೀವು ಹೋಗೋದು ಜಾಗ ಎಲ್ಲ ಕ್ರಿಮಿನಲ್ಸ್ ಇದ್ದಾರೆ, ಅದರಿಂದ ನೀವು ನನಗೆ ಪ್ರೊಟೆಕ್ಷನ್ ಕೊಡಿ, ನಾನು ಊಟ ಕೊಡೋದು ನಾನು ಬಂದ್ ಮಾಡೋದಿಲ್ಲ. ಅದು ಅವರ ಫಂಡಮೆಂಟಲ್ ರೈಟ್, ಅವರಿಗೆ ಊಟ ಮಾಡಲಿ, ಅವರು ಸರಿ ಮಾಡಲಿಕ್ಕೆ ನಿಮ್ಮ ಕೆಲಸ. 2 ಪೆಟ್ಟು ಕೊಡಿ ಬೇಕಿದ್ರೆ, ನಾನು ಒಟ್ಟಿಗೆ ಆಗ್ತೀನಿ. ನಮ್ಮ ಥಿಂಕಿಂಗ್ ಚೇಂಜ್ ಆಗಬೇಕು, ಮತ್ತು ಎಲ್ಲರಿಗೂ ಆಗ್ಬೋದು. ನಾವು ಈಗ ನಾನು ನನ್ನ ಮನೆಯಲ್ಲಿ ಬಿಟ್ಟು, ನನ್ನ ಮನೆಯಲ್ಲಿ ಎಲ್ಲ ಮೇಲೆ ಕೆಳಗೆ ಬಿಟ್ಟು, ನಾನು ಅಲ್ಲಿ 100+ ಜನರಿಗೆ ನಾನು ದೊಡ್ಡ ಸೇವೆ ಮಾಡಿ ದೊಡ್ಡ ಪ್ರಶಸ್ತಿ ತೆಗೆದರೆ ಆಗ್ತದೆ? ಇಲ್ಲ. ಫಸ್ಟ್ ನನ್ನ ಮನೆಯಲ್ಲಿ ನಾನು ಸೇವೆ ಮಾಡಬೇಕು. ಮನೆಯಲ್ಲಿ ಒಳ್ಳೆ ಗಂಡನಿಗೆ ಸರಿ ನೋಡಬೇಕು, ಊಟ ಮಗಳಿಗೆ ಅದೆಲ್ಲ ನೋಡಿ, ಮತ್ತೆ ಇಟ್ಸ್ ಪಾಸಿಬಲ್. ಜನರು ಕೇಳ್ತಾರೆ ನನಗೆ, ಉಪ್ಪಿನಕಾಯಿ ನೀವು ಮಾಡಿದಿರೋ, ಓ ಒಳ್ಳಿ ನೀವು ಗೊತ್ತಿದೆಯಾ? ಯಾಕೆ ಗೊತ್ತಿಲ್ಲ, ಗೊತ್ತಿದೆ, ಮಾಡ್ತೇನೆ. ಟೈಮ್ ಇದೆಯಾ? ಎಲ್ಲದಕ್ಕೆ ಟೈಮ್ ಉಂಟು, ಮನಸ್ಸು ಮಾಡಿದ್ರೆ ಎಲ್ಲದಕ್ಕೆ.
0: ನಮಸ್ಕಾರ.
4: ಹಲೋ, ನಮಸ್ತೆ ಸರ್, ನಾನು ಇಲ್ಲಿ ಕೊಟ್ಟಾರದಿಂದ
0: ಮಾತಾಡಿ.
4: ಮೇಡಮ್ ನಮಸ್ತೆ.
1: ನಮಸ್ತೆ.
4: ನಿಮ್ದು ಅದೇ 1.5 ಗಂಟೆ ನಿಮ್ದು ಕಾರ್ಯಕ್ರಮ ಕೇಳಿದೆ. ಖುಷಿ ಪಡುವುದಾ ಅಲ್ಲ ಬೇಸರ ಪಡುವುದಾ ಮಾತು ಕೇಳಿದ್ರೆ ಆಗ್ತದೆ. ಆಗ್ಲಿ, ಇನ್ನಾದ್ರೂ ನಿಮ್ಮ ಈ ಮಾಡುವ ಒಂದು ಸೇವೆಗೆ ದೇವರು ಇನ್ನಾದ್ರೂ ಒಂದು ಆರೋಗ್ಯವಾಗಿ ಇರ್ಲಿ ನಿಮ್ಮನ್ನು ಮುಂದಕ್ಕೆ ಆದರೂ.
1: ನಿಮ್ಮ ನಿಮ್ಮ ಆಶೀರ್ವಾದದಲ್ಲಿ.
4: ನಮ್ದು ಆಶೀರ್ವಾದ ಇಲ್ಲ, ಇದು ನಮ್ದು ಬೇಡಿಕೆ, ದೇವರ ಬೇಡಿಕೆ ಹೇಳಿ ಹೇಳುದು. ನಾವು ಆಶೀರ್ವಾದ ಎಂತ ಅಲ್ಲ, ಕೊಡ್ಬಹುದು ಎಲ್ಲಾರು
1: ಕೊಡ್ಬೇಕು.
4: ಹೌದು, 10 ಜನ ಕೊಟ್ರೆ 1 ಜನದಾದ್ರೂ
0: ದೇವರಿಗೆ ಕೇಳ್ತದೆ ಅಂತ ಹೇಳುದು.
4: ಹೌದೌದೌದು, ಆಗ್ಲಿ, ಒಳ್ಳೆ ಸೇವೆ ನಿಮ್ದು ಸಮಾಜ.
0: ಎಸ್, ಅನೇಕ ವಿಷಯಗಳನ್ನ ಮಾತಾಡಿದ್ವಿ ನಾವು, ಮಾತಾಡ್ತಾ 2 ಗಂಟೆ ಮಾತಾಡಬಹುದು ಅಲ್ವಾ? ಅಷ್ಟು ಸಂಗತಿಗಳಿದೆ, ಎಲ್ಲದಕ್ಕೂ ಅಷ್ಟು ಅನುಭವ ಇದೆ ನಿಮ್ದು. ಸೊ ಈ ಎಲ್ಲದನ್ನು ಮಾಡಿ ಯಾಕಂದ್ರೆ ಹೇಳಿದ್ರಿ, ಎಲ್ಲವೂ ಕೂಡ ನಾನು ಏನ್ ಅಂದ್ಕೊಂಡಿದ್ದೇನೆ ಎಲ್ಲವೂ ಕೂಡ ಆಗಿದೆ ಅಂತ. ಯಾವ್ದಾದ್ರು ಇನ್ನೂ ಕೂಡ ನನ್ನ ಜೀವನದಲ್ಲೊಂದು ಇದನ್ನೊಂದು ಮಾಡ್ಬೇಕು, ಈ ಒಂದು ಪ್ರಾಜೆಕ್ಟ್, ಯೋಜನೆ ಏನಾದ್ರೂ ಬಾಕಿ ಆಗಿದೆಯಾ?
1: ಈಗ ನನಗೆ ಯಾರು ನನಗೆ ಸಪೋರ್ಟ್ ಮಾಡುದಿಲ್ಲ ಅಂದ್ರೆ, ಗಂಡನಿಗೆ ನನ್ನ ಹೆಲ್ತ್ ನೋಡಿ ಸಾಕು ಅಂತ ಹೇಳ್ತಾರೆ. ನಮ್ಮ ಸೆಕ್ರೆಟರಿ ಟ್ರೆಜರರ್ ಹೇಳ್ತಾರೆ, ಇನ್ನು ಎಂತ ಸ್ಟಾರ್ಟ್ ಮಾಡಬೇಡಿ ಅಂತ ಹೇಳ್ತಾರೆ. ಮನಸ್ಸು ಮತ್ತೆ ಹೃದಯ ತುಂಬಾ ಮಾಡ್ಲಿಕ್ಕೆ ಇನ್ನೂ ಆಸೆ ಆಗ್ತದೆ. ಇನ್ನೊಂದು ನನಗೆ ಡ್ರಗ್ ಎಡಿಕ್ಸಿಗೆ, ನಮ್ಮ ತುಂಬಾ ಯೂತ್ ಹಾಳಾಗಿ ಹೋಗಿದ್ದಾರೆ, ಮತ್ತೆ ಅವರಿಗೆ ಒಂದು ಒಳ್ಳೆ ದಾರಿಗೆ ತರ್ಲಿಕ್ಕೆ ಲೇಟ್ ಆಗ್ತದೆ. ಯಾಕಂದ್ರೆ ಊರಿಗೆ ಗೊತ್ತುಂಟು ಮಕ್ಕಳು ಹೀಗೆ ಮಾಡ್ತಾರಂದು, ತಂದೆ ತಾಯಿಗೆ ಗೊತ್ತಿಲ್ಲ. ಅದು ಮತ್ತೆ ನಮ್ಮ ಇದು ಮಾರಲ್ಸ್ ಹೋಗಿದೆ. ಎಂತ ಮಾರಲ್ಸ್ ಹೇಳ್ತಾರೆ, ನಮ್ಮ ಜೀವನನೇ ಮೀನಿಂಗ್ ಇಲ್ಲ. ಲೈಕ್ ನಾನು ಯೂತ್ಗೆ ಹೇಳುದು, ನಾನು ಮದುವೆ ಆಗಿದ್ದು ಹಸ್ಬೆಂಡ್ ನನಗೆ 11.5 ಇಯರ್ಸ್ ನಾವು ಫ್ರೆಂಡ್ಸ್ ಇದ್ದೆ. ಅದಕ್ಕೆ ಮಕ್ಕಳು ಒಂದು ಕ್ಲಾಪ್ ಕೊಡ್ತಾರೆ ನನಗೆ, ಯಾಕೆ ಕೊಡ್ತಾರೆ ನೀವು ಕ್ಲಾಪ್ ಗೊತ್ತಾಯ್ತು. ಯಾಕಂದ್ರೆ ನಮ್ದು ಹಳತ್ತು ಪ್ರೀತಿ, ಅದೇ ಒಂದು ಪ್ರೀತಿ ಮಾಡಿ ಅವ್ರ ಮದ್ವೆ ಆಗಿದೆ ನಾವು. ಈ ಕಾಲದಲ್ಲಿ ರೀಸೈಕ್ಲಿಂಗ್, ನಾನು ಬಿಡುದು ನೀವು ಪಿಕ್ ಮಾಡುದು ಅವ್ರೆ, ಹಾಗೆ ವ್ಯಾಲ್ಯೂಸ್, ವ್ಯಾಲ್ಯೂವೇ ಬದಲಿದೆ. ಮಾತ್ರ ವ್ಯಾಲ್ಯೂ ಬದಲಿದೆ ಎಂದು ಹೇಳಿ ನಾವು ಕೂತಿದ್ರೆ ಯಾರು ಮತ್ತೆ ಚೇಂಜ್ ಮಾಡ್ತಾರೆ? ಡೂ ಸಮಥಿಂಗ್ ಟು ಚೇಂಜ್ ಇಟ್ ನೋ. ಐ ವಾಂಟ್ ಟು ಡೂ ಸಮಥಿಂಗ್ ಫಾರ್ ಡ್ರಗ್ ಎಡಿಕ್ಸ್, ಆಲ್ಕೋಹಾಲಿಕ್ಸ್. ಅವರಿಗೆ ಸಹ ಒಂದು ವೇಳೆ ಅವರ ಆ ಎಡಿಕ್ಷನ್ ಅವರಿಗೆ ಸಹ ಪ್ರೀತಿ ಬೇಕೊಂದು ಅದಕ್ಕೆ ಹೋಗಿದ್ದಾರೆ. ಒಂದ್ಸತಿ ತೆಗೆದು ಮತ್ತೆ ಅಲ್ಲಿ ಎಡಿಕ್ಷನ್ ಆಗ್ತದೆ ಅಲ್ಲ.
0: ಅನೇಕ ಜನ ವಾಟ್ಸಪ್ ಅಲ್ಲಿ ಸಂದೇಶಗಳನ್ನು ಕಳಿಸಿದ್ದಾರೆ. ಒಂದು ಅದ್ಭುತವಾದಂತಹ ಮಾತು, ಅದ್ಭುತವಾದಂತಹ ಕಾರ್ಯಕ್ರಮ ಅಂತೇಳಿ ಫಾತಿಮಾ ಕಿನ್ಯಾದಿಂದ ವಾಟ್ಸಪ್ ಅನ್ನ ಮಾಡಿದ್ದಾರೆ. ಹಾಗೇನೆ ಪೂರ್ಣಿಮಾ ಸಾರೆತೂರ್ ಅವರು, ನಮಸ್ತೆ ಮೇಡಮ್, ನಿಸ್ವಾರ್ಥ ಸೇವಾ ಮನೋಭಾವನೆಯಿಂದ ಸಮಾಜಮುಖಿ ಕೆಲಸ ಮಾಡುವ ನೀವು ಧನ್ಯವಾದಗಳು. ನೀವು ನಿಜವಾಗ್ಲೂ ಗ್ರೇಟ್ ಮೇಡಮ್, ದೇವರು ನಿಮ್ಗೆ ಇನ್ನಷ್ಟು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ನಿಮ್ಮನ್ನು ಕಾಪಾಡಲಿ ಅಂತ ಹೇಳಿ ಅವರು ವಿಷಯನ ಮಾಡಿದ್ದಾರೆ. ಅನೇಕ ಜನರ ವಾಟ್ಸಪ್ ಸಂದೇಶಗಳಿದೆ. ಸೊ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ ಮೇಡಮ್. ಒಟ್ಟಿನಲ್ಲಿ ಒಂದು ಮಾತು ನಾನು ಹೇಳ್ಬೇಕು, ಹೆಚ್ಚಾಗಿ ನಾವು ಹೇಳ್ತೇವೆ ನೀವು ಮಾಡುವಂತ ಕಾರ್ಯ ದೇವರ ಕಾರ್ಯ ಅಂತ ಹೇಳ್ತೇವೆ. ಸೊ ನಿಮ್ಮ ಲೆಕ್ಕದ ಅದನ್ನು ಸ್ವಲ್ಪ ಬದಲಾಯಿಸಬೇಕು, ಅಂದ್ರೆ ದೇವರೇ ನಿಮ್ಮ ಜೊತೆ ನಿಂತು ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ನನಗೆ.
1: ಸೊ ಯಾಕೆಂದ್ರೆ ನಮ್ಗೆ ಕೊಟ್ಟಿದ್ದು ನಾನೀಗ ಸ್ಟಾರ್ಟ್ ಮಾಡಿದ್ದು ನನ್ನ ಇದು ಸಿಂಗಿಂಗ್
0: ಅಂತದವರು, ನನಗೆ ಬಾರಿ ಆಸೆ ಇತ್ತು ನಿಮ್ಮ ಜೊತೆ ನೀವು ಒಂದು ಹಾಡು ಹಾಡಬೇಕು ಅಂತ ನೀವು ಹೇಳಿದ್ರೆ ನನ್ನ ವಾಯ್ಸ್ ಹೋಗಿದೆ ಅಂತ, ಆದ್ರೂ ಕೂಡ ಹಾಡುದಾದ್ರೆ ಹಾಡಬಹುದು.
1: ಸೊ ಹಾಗೆ, ಸೊ ಅದು ಕೊಟ್ಟಿದ್ದು ಯಾರು, ದೇವರಲ್ಲ, ಟ್ಯಾಲೆಂಟ್ ಅದು ಸಹ ಯೂಸ್ ಮಾಡಬಹುದು. ಅದರಲ್ಲಿ ಯು ಕ್ಯಾನ್ ರೇಸ್ ಯುವರ್ ಫಂಡ್ಸ್. ನಾನು ನಿನ್ನೆ ಒಂದು ಇಂಟರ್ವ್ಯೂರಲ್ಲಿ ಹೇಳಿದೆ ಆ ಜನಗೆ, ನೀವು ಇಷ್ಟು ಪಾಪ್ಯುಲರ್ ಇದ್ದೀರಲ್ಲ, ನೀವೊಂದು ಯಾರ ಹತ್ರ ಹೋಗಿ ಮಾತಾಡಿದರೆ ಅದು ಒಂದು ಸೇವೆ. ನಮ್ಗೆ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್, ಒಂದು ಯಾರ ಹತ್ರ ನಾವು ಹೋಗಿ ಮಾತಾಡಿದರೆ, ಪಾಪದವರ ಹತ್ರ ಯಾರಿದ್ರೆ ಅವರ ಕಷ್ಟ ನಮ್ಗೆ ಗೊತ್ತಿಲ್ಲ. ದೊಡ್ಡವರ ಹತ್ರ ಎಲ್ಲರೂ ಹೋಗಿ ಸೆಲ್ಫಿ ಬೇಕು, ಪಾಪದ ಹೇಗಿದ್ದೀರಿ ಸ್ವಲ್ಪ ಮಾತಾಡಿದರೆ ಎಷ್ಟು ಸಂತೋಷ ಆಗ್ತದೆ ಅವರಿಗೇನೆ ಗೊತ್ತು. ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅದರಲ್ಲಿ, ಹೇಳಿ ಬೇರೆಯವರು ಹೇಳುವಾಗ. ಮತ್ತೆ ನನ್ನ ಮಗಳಿಗೆ ಸಹ, ಅವಳು ಕಾಲೇಜಲ್ಲಿ ಇರುವಾಗ ಅವಳಿಗೆ ನಾಚಿಗೆ ಆಗ್ತೀವಿ, ಮಮ್ಮ ನೀವು ರೋಡಲ್ಲಿ ಹೋಗುವಾಗ ಎಲ್ಲರ ಭಿಕ್ಷವರವರಿಗೆ ಎಲ್ಲ ಹತ್ರ ಮಾತಾಡ್ತೀರಿ, ಗೊತ್ತಾಗ್ಬೇಕು ಅವ್ರು ಯಾರು ಎಂತ ಮಾಡ್ತಾರೆ ಎಂದು. ಹಾಗೆ ನನಗೆ ನಾಚಿಗೆ ಇಲ್ಲ ಮಾತಾಡ್ಲಿಕ್ಕೆ ಹೇಳಿದೆ.
0: ಎಸ್ ಮ್ಯಾಮ್, ನಿಮ್ಮ ಮಾತು ಸೇವಾ ಮನೋಭಾವನೆ ನಮ್ಗೆಲ್ಲರೂ ಕೂಡ ಇನ್ಸ್ಪಿರೇಷನ್, ಮೋಟಿವೇಶನ್, ನಿಮ್ಮ ಜೀವನ ಎಲ್ಲವೂ ಇದೆ ಅಂತ. ಸೇವೆ ಮಾಡುವವರಿಗೆ ಸೇವೆ ಮಾಡಲಿಕ್ಕೆ ಸ್ಫೂರ್ತಿ ಇದೆ, ಅಥವಾ ಜೀವನವನ್ನು ಹೇಗೆ ಎದುರಿಸಬೇಕು ಅನ್ನೋರಿಗೆ ಎದುರಿಸಲಿಕ್ಕೆ ಸ್ಫೂರ್ತಿ ಇದೆ, ರೋಗಗಳು ಸಣ್ಣದು ಬಂದರೂ ಕೂಡ ದೊಡ್ಡ ಅಂತ ಅಂದ್ಕೊಳ್ಳುವವರಿಗೆ ಅದು ಯಾವುದೂ ಅಲ್ಲ, ನಮಗೆ ಒಂದು ಏನು ಮನಸ್ಥೈರ್ಯ ಅದು ಯಾವುದನ್ನು ಎದುರಿಸಬಹುದು ಅನ್ನುವಂಥ ಸಂದೇಶ ಇದೆ. ಸೊ ಒಟ್ಟಿನಲ್ಲಿ ಎಲ್ಲದರ ಪ್ಯಾಕೇಜ್ ಆಗಿ ನೀವು ನಮ್ಮ ಮುಂದೆ ಇದ್ದೀರಿ ಮೇಡಮ್. ಸೊ ಅದಕ್ಕೋಸ್ಕರ ನಿಮಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಅನೇಕ ಜನ ವಾಟ್ಸಪ್ ಸಂದೇಶಗಳನ್ನು ಕಳಿಸ್ತಿದ್ದಾರೆ, ಕೆ ಎನ್ ಟೈಲರ್ ನಾರಾಯಣ ಆಚಾರ್ಯ ಅವರು ಕಳಿಸಿದ್ದಾರೆ, ಕಾರ್ಯಕ್ರಮ ಖುಷಿಯಾಯಿತು ಅಂತ. ಸೊ ಮತ್ತೊಮ್ಮೆ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ನಿಮ್ಮ ಪ್ರಯಾಣ ಹೀಗೆ ಮುಂದುವರಿಲಿ, ಇನ್ನಷ್ಟು ಶಕ್ತಿ ನಿಮ್ಗೆ ದೇವರು ಕೊಡಲಿ ಅನ್ನೋದು ರೇಡಿಯೋ ಸರಂಗನ ಆಶಯ ಮ್ಯಾಮ್. ಥ್ಯಾಂಕ್ ಯು,
1: ಥ್ಯಾಂಕ್ ಯು, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು.
0: ಥ್ಯಾಂಕ್ ಯು. ಶ್ರೋತೃಗಳು, ಇಷ್ಟು ಹೊತ್ತು ನಮ್ಮ ಜೊತೆ ಕೊರಿನ್ ರಸ್ಕಿನ್ ಅವರು ಮಾತಾಡಿದರು, ವೈಡೋ ಸಂಸ್ಥೆಯ ಸಂಸ್ಥಾಪಕಿ. ಮಾತಾಡ್ತಾ ಹೋದ್ರೆ ಇನ್ನೂ ಅನೇಕ ಕಥೆಗಳು ಇದೆ. ಒಟ್ಟಿನಲ್ಲಿ ಇದೊಂದು ಅದ್ಭುತ ಸಮಾಜಮುಖಿ ಕಾರ್ಯಕ್ರಮ ಅಂತ ನಾನು ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಮುಂದಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಕೇಳ್ತಾರೆ ರೇಡಿಯೋ ಸರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: നിക്ലിക്കുന്ന റേഡിയോ സാരംഗ് 107.8 FM. ഇന്നത്തെ തുളു കാര്യക്രമം നിക്ലിക്ക് മാത്രമേ മോക്കെ ദിഞ്ചി സൊൽമെലോ. ഇന്നത്തെ ഈ കാര്യക്രമം ഇഞ്ചിപ്പ കർണാടക തുളു സാഹിത്യ അക്കാഡമി ഒന്നത്തെ ലെക്കോടു കുഡ്ലദ തുളുഭവനദ സിരിച്ചാവടിയുടെ നടത്തിന ബെന്നിദ പനിതൊമ്പ ഉദിപ്പന തുളുവ ലോക്കൊടു പ്രൊഫസർ ബി എ വിവേക് റായ് ബെന്നിദ പനിതൊമ്പ. വിവേക് റായ്ക്കുള്ള റെഡ് ബൂക്കുല ബുടുകടെ തുളുവ ജാല പൊലി നാലാ ഇടത് നാലൂരുകോ ബരവു സരവുദ തുലിപ്പു പാത്തര കത്തത്ത പൊരുളു. ഈ ലേസിഡ് പ്രൊഫസർ ബി എ വിവേക് റായ് അർണ ബൂക്കുലനു ബുടുകടെ മൽത്തത് പാത്തിർന്ന ഹിരിയ സംശോധകര് അഞ്ചനെ നിവൃത്ത പ്രാംശുപാലരായിന ഡോക്ടർ പാതേക്കല്ലു വിഷ്ണു ഭട്ട് അർണ പാത്തരന് കേനൊന്ന് ബർക്ക.
1: ഇനി ബൂക്കു ബുടുകടെ മൽത്തിനാറ് പെരിയ സംശോധകര് ഡോക്ടർ പാതേക്കല്ലു വിഷ്ണു ഭട്ട് യക്ഷഗാനദ എഡെഡ്ഡെ ബരവു ബരത്തിനാറ് ಎಡೇನ ತುಲುಪೀತಿ ವಿಮರ್ಶಕರು ಕನ್ನಡ ಪ್ರಾಚಾರ್ಯರಾದಿತ್ತಿನಾರು ಭಾಗವತದ ಯಕ್ಷಗಾನ ಪ್ರಸಂಗಗಳು ಮೆರಿನ PhD ಸಂಪ್ರಬಂಧ ಅಂದಾಜಿ ಅಚ್ಪತ್ತೈನ ಎಡೆಡ್ಡೆ ಬೂಕುಲೇನ ಲೋಕೊಗು ಒದಗಾಯಿನಾರು ಹೊಷ ಬತ್ತು ಸೇರಿದಿನ ಮಾ ತೆರೆಗ್ಲ ಎಡೇನ ಪೊಲಬಿತ್ತಿನಾರು. ಇನಿ ಲೋಕಾರ್ಪಣೆ ಆಯ್ನ ರಡ್ಡು ಬೂಕುಲೇನ ಬಗೆಟ್ಟು ಇತ್ತೆ ಅರು ಪಾತ್ರರಲ್ಲರು.
2: ಶ್ರೀ ಗುರುಭ್ಯೋ ನಮಃ. ಇನಿ ಯಾನ ಶಿಷ್ಯೆ പ്രൊഫസർ വിവേക് റായ്ക്കുള്ള ഗുരു ഇനി ആയനത്ത് ഏതോ വർഷമുണ്ടാവും അത് ഏതോ വർഷത്തിൽ ഇഞ്ചിയാണ് ശിഷ്യതേ ഉള്ളേ ഇനി പണ്ടതായ പണ്ട ഇനി ശിഷ്യെ ആരണ വഞ്ചി പുസ്തകം ഇപ്പം പുടുകട്ട മുഴപ്പത് മാത്രമല്ല ഇന്നലെ ഓതലെന്ത് തോജാവന വഞ്ചി അവകാശം ഞങ്ങൾക്ക് ഒതകത് പത്തുണ്ടത്ത അവ കൊഞ്ചി മാമല്ല ഭാഗ്യം എന്ന് എന്നൊന്നു കൊഞ്ച് നാല് പാത്രം മാത്രം പണപ്പ നാലായിട്ട് നാലൂർഗു പണപ്പിന ഈ പുസ്തകം ഇത് തുളു അക്കാഡമി ദുംബേ ബൊളുപ്പ് കണത്തനി കൃതി അവ റഡനെ അച്ചാത് ബത്തൊന്നുണ്ട് അതിന് പണ്ടിർ എന്നിട്ട് ആറ് തുളു അക്കാഡമി പ്രകടമത്തിന ബേത്തെ ബേത്തെ കൃതിക്കുള്ളേക്ക് ആറ് ബറയിന മതിപ്പ് അവ മാത്ര ഒട്ടാത്തുണ്ട് ആയിട്ട് അഖേരിത ഒഞ്ചി ബറവു ரெண்டு சாரத்த ரெட்டனை இசுவீடு ஆரேக்கு துளுவேக்கடமே வஞ்சி மானாதிகம் அழுத்துண்டு அப்பாக ஆறு பண்ண நாலு பாத்திரம் உண்டு அது சுருட்டேன்னு இக்கலை ஊதுது பண்பேன் அவு பாரி விசேஷவாதுண்டு எங்கு கேன புட்டின பொறுத்து என்ன கெபிக்கு போகிறதுன பதக்குழு துளுத்தா என்ன நாலாய் பந்தனாக பிதாடுதுன சப்தொழு துளுத்தா தட்டிய கடத்து முட்டு ஜத்துது ஜாலடு புடர்ந்து போனாக கேந்துன இல்ல பாக்கில் த கண்டோடு நட்டி நடப்புன పొంజనకలను ఓబేల దంచెత్తి పదోకులు తుళుతా రాత్రి చెప్పునాగా ఈలో కూడదు వావాలోకలగేనను కొనదు పోతిన అజ్జిక తెక్కులు తుళుతా ఇళ్ళ బిత్తిరుడు కండద కట్టపొనిట్ ఆయరడు ఈయరడు పాత్ర గొంజి ఉదాహరణాదు పండొందు పంతపాడొందెచ్చిన నుడికట్టులు తుళుతా కోల నేమలేకపోదు కన్ను కూరందు జెత్తి తెప్పునాగా కెబిక్కు పొగ్గుదు అకలను అలంకా వందెత్తిన సంధి పాడుదొనలు తుళుతా ఇంచ ಸುಮಾರು 55 ವರ್ಷ ತುಳುನು ಪಾತರೊಂದು ಕೇನೊಂದು ಬತ್ತಿನ ಏನನ್ನು ಕೈಪತ್ತದ ಸಾದಿ ತೋಜಾದಿನ ಕುಲ್ಲದ ಮಣೆಪಾಡದು ನಾಲ್ಕು ಜನತೆ ಎದುರು ತಲೆದೇರ್ತದು ಉಂತು ಲೆಕ್ಕ ಮಳ್ತಿನ ತುಳುತ ಪುದರ್ಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಬಲ್ಮನನು ದೆತೊನ್ನಾಗ ಎನ್ನ ಇಲ್ಲಿಡು ಎಂಕೇ ಸಮ್ಮಾನ ಮಲ್ಪನ ಉಲ್ಲಾಸಲ ನಾಚಿಕೆಲ ಒಂದುಂಡು ದಾರಿನ ಪಾತ್ರ ಅರೇ ಪಾತ್ರ ನಾವು ಇಂದ ಇಂದನ ಸುರುಟ್ಟು ಪಣಪನೆ ಅಪ್ರಸ್ತುತ ಅಂದ ಎನ್ನುಜ್ಜಿ ದಾನೆ ಉಂಡ ಈ ಮಾತ ತುಳು ಕೆಲಸದ ತುಳು ಬೇಲೆ ಬೆಂದನ ಈತ ಒಂದು ಪರಿಶ್ರಮ ಉಂಡತ್ತ ಇಟ್ಟು ಇಕ್ಕು ಪಿರಾವು ಹೆಂಚಿನ ಮನಸ್ಸು ವಾ ಧೋರಣೆ ಆರು ತುಳುನು ದೆತ್ತೊಂದೈರು ಆ ಈ ನಾಲ್ಕು ಪಾತ್ರ ಅವು ಬಹಳ ಮುಖ್ಯವಾಯಿನ ಒಂದು ಆನಂದೊಮ್ಮೆ ಇಂದು ಪುನರ್ಮುದ್ರಣ ಇಂದಿಟ್ಟು ಪೊಸತ್ತಿದ್ದೆ ಇಂದಿನ ಮಾತೆರ್ಲ ತೂದು ಪೆರು ಓದುದು ಪೆರು ಅಂದ ನೋಡಮೆ ಇಂದು ನಾಲ್ಕೈಡ್ದು ನಾಲ್ವರುಗು ಅವೇ ಒಂಜಿ ನುಡಿಗಟ್ಟೆ ಭಾರಿ ವಿಶೇಷದ ಪ್ರಾಯಶಃ ವಾಂಡ್ಲ ಒಂಜಿ ಪಾಡ್ದ ನೋಡೋದು ಇಪ್ಪಾರ್ಲ ಯಾವು ಕೂತು ಜನಾತ್ ಪಾಡ್ದನ ಅಧ್ಯಯನ ಮಲ್ತನ ಎತ್ ನಾಲ್ಕೈಡ್ದು ನಾಲ್ವರುಗು ನಾಲ್ಕೈಡ್ದು ಬೂರಿನ ಒಂಜಿ ಪಾತ್ರ ಅವು ನಾಲ್ವರುಗು ಪದರದು ಪೋವಡು ಪಸರದು ಪೋವಡು ಅಂಚಿನ ಪೊಸಕಾಲುಡು ಮಾತ ಈ ಬರವು ಸರವು ಬತ್ತಿ ಬುಕ್ಕ ಪುಸ್ತಕ ಮುದ್ರಣಾಪನ ಒಂಜಿ ಕ್ರಮ ಬತ್ತಿ ಬುಕ್ಕ ನಾಲ್ಕೈಡ್ದು ನಾಲ್ವರುಗು ಪೋಪನೋ ಸುಲಭ ಆಂಡ ಬೋಡಾಯಿ ಲೆಕ್ಕ ಅವು ಪೋಂಡು ಉಂಡ ಇಜ್ಜ ಅವು ಐಕ ಬೇತೆ ವಿಮರ್ಶೆ ಬೋಡು ಕನ್ನಡಡು ಒಂಜಿ ಪಾತ್ರ ಉಂಡು ಅವು ಪ್ರಾಚೀನ ಕಾವ್ಯಲಡು ಉಂಡು ಆರು ಎಕ್ಲಗೆ ಪ್ರಾಚೀನ ಕಾವ್ಯನೆಲ್ಲ ಪಾಠ ಮಲ್ತನಾರು ಐಕ್ ಅರಸುನಾಕ್ಲಿನ ವಿಷಯಗಳು ಪೊಣ್ಪನ ಹೆಚ್ಚಾದು ಅವು. ಷಡ್ಖಂಡಮಂ ಬಾಯ್ಕೇಳಿಸಿ ಬಾಯ್ಕೇಳಿಸು ಕನ್ನಡ ಉಂಡು. ಬಾಯ್ಕೇಳಿಸೋದು ಮಂಡ ಇಡೀ ಆ ಊರನ್ನ ಅಂತ ಗೆಂದದು ಆಯನ ಆ ಅರಸನ ಆಜ್ಞೆ ಅಲ್ಪ ನಡಪಲೆಕ್ಕ ಮಲ್ಪನ ಅರ್ಥ. ಬಾಯ್ ಕೇಳಿಸು ಎಂಚಿನ ಒಂಜಿ ಪದಪ್ರಯೋಗ ಬಂಡ ಆತ ವಿಶೇಷತೆ ಉಂಡು. ಬಾಯಿ ಕೇಳಿದಂಚ ಬಾಯಿ ಬಾಯಿ ಪಂಡಿನ ಪಾತ್ರ ಅರಸು ಬಾಯಿಡು ಪಂಡಿನ ಪಾತ್ರ ಷಟ್ಖಂಡ ಭೂಮಂಡಲ ಎಂಚಿನ ಉಂಡು ಅದೇ ಮಾತ ಅವು ಮುಟ್ಟು. ಬಾಯಿ ಕೇನೊಡು ಪಂಡನ ಕೇನೊಡು ಅವೇ ನಾಲಾಯಿಡ್ದು ನಾಲೂರುಗು ತುಳುಟು ಒಂಜಿನ ಮನೆ ಪಣ್ತೀರು ಕನ್ನಡಡು ಬುಕ್ಕೊಂಜಿನ ಮನೆ ಪಣ್ತೀರು ಅಂಡ ರಡ್ಲ ಭಾಷೆದ ವಿಶೇಷತೆ ಉಂಡ ಇಟ್ಟು ರೆಡ್ಡಿಟ್ಲ. ಬಾಯಿ ಕೇಳಿಸು ಬಾಯಿನ ಬಾಯಿಡು ಪಂಡಿನ ಕೇಣ ಪಾವನ ಅವು ಅವು ಕೇಳಿಸು ಅಂಚ. ಅರಸು ಆಯನೇ ಆಯನ ಸೈನ್ಯದ ಶಕ್ತಿ ಉಪ್ಪು ದೂತರು ಉಪ್ಪು ಚಾರೆರುಪ್ಪು ಚಾರಚಕ್ಷು ಅಂತ ಕೂದಾರು ಅರಸುಗು ಆಯೇ ಆಯನ ಕೆಲಸದ ಆಕ್ಲೆ ಮೂಲಕನೇ ಮಾತ್ರ ಕೆಲಸ ಮಾಡ್ಕೊಂಡು ಆಯ್ಗೆ ತೂಪನ್ನೇ ಆಕ್ಲೆನ ಮೂಲಕ ಆಯ್ಗೆ ಹೆಂಚಿನ ವರದಿ ಬರೋಡು ಅಲ್ಪ ಅಂಚ. ಆಯ್ಮೆ ಪಣ್ಣ ಆಜ್ಞೆ ಹೆಂಚಿನ ಉಂಡು ಅಪ್ಪಣೆ ಹೆಂಚಿನ ಉಂಡು ಅವು ಮಾತ ಅಂಚಿಗೆ ಪೋಡು ಮಾತ ಈ ಜನತ್ತ ಮೂಲಕನೇ ಅಂಚ. ಇಡೀ ಊರು ಕೆಣಪಾವನು ಆಂಡ ಹೊಸಕಾಲದ ವಿದ್ಯೆ ಅಂಚತ್ ಐಕ್ ನನ್ನ ನಾಲ್ಕು ಜನ ಕೆಲಸ ಉದ್ಯೋಗಕ್ಕೂ ಬತ್ತದು ಐನು ನನ್ನೋರಿಯಾಗಿ ಪೋಲ್ ತೆರಿಪಾವನತ್ತು. ಆ ಪುಸ್ತಕದ ಶಕ್ತಿ ಹೆಂಚ ಉಂಡು ಪಣ್ಣ ವಿಷಯ ಹೆಂಚಿನ ಉಂಡು ಅವು ತನ್ನಾತಗೆ ಪದರೊಂದು ಪೋಡು ತನ್ನಾತಗೆ ನಡತೊಂದು ಪೋಡು ಪೊರತೊಂದು ಪೋಡು ನಾಲೂರಿಗೂ ಪೋವಡು ಅಂಚ. ತುಳುತ್ತ ವಿಷಯ ನಾಲೂರಿಗೂ ಪೋವಡು ಉಂಡದೇ ಆರನ ಉದ್ದೇಶ ಅಂಚನೇ. ಆರು ಮಾತೆರಗ್ಲ ಈ ಮುನ್ನುಡಿ ರೂಪದ ಪಾತ್ರನ ಬರೆದು ನಾಲೂರಿಗೂ ಪೋವಾಡು ನಾಲೂರದ ಜನಕ್ಕೂ ಇಂತ ತಿಕ್ಕಾಡು ನಾಲೂರದ ಜನತ್ತ ಪ್ರೋತ್ಸಾಹ ಇದಕ್ಕೆ ಒದಗಡು ಅನ್ನದು ಒಂದು ಹಾರೈಕೆ ಮಾಡ್ತೀರಿ ಒಂದು ಎಡ್ಡೆಪ್ಪು ಬಯಕದೇರು. ಆ ಲೇಖನ ಮಾತ ಈ ತುಳು ಬರವು ಸರವು ನಾಲಾಯಿಡ್ದು ನಾಲೂರುಗು ಇಂದಿಟ್ಟುಂಡು ಇಂದು ಹೊರತ ಪುಸ್ತಕ ಮಾತ ಮುಗಿದು ಪುನರ್ಮುದ್ರಣ ರಡ್ಡನೆ ಹಚ್ಚಿ ಬತ್ತನವು ಭಾರಿ ಸಂತೋಷದ ವಿಷಯ. ಇನಿತ್ತ ಇನಿ ಪೊಸತ್ತಾದ ಲೋಕಮುಖಕ್ಕೂ ಬರ್ಪನ ಈ ಪುಸ್ತಕ ಅವು ಪುದರ್ಲಂಚನೆ ಭಾರಿ ಎಡ್ಡೆ ಪುದರ್ ತುಳುವ ಜಾಲ ಪೊಲಿ ಪೊಲಿ ಪಂಡ ಎಡ್ಡೆಪ್ಪು ದಿಂಜದ ಬರ್ಪನ ಎಡ್ಡೆ ವಿಷಯ ಬಿತ್ತ ಬಿತ್ತ ಬರ್ಪನೆ ಪೊಲಿ ಪೊಲಿನ ಲೆಪ್ಪುನ ಬರಡು ಅಲ್ಪದ ಪೊಲಿ ಬರಡು ಆ ಜಾಲದ ಪೊಲಿ ಈ ಜಾಲ ಮಾತಾ ಜಾಲದ ಪೊಲಿಲ್ಲ ನಮ್ಮ ಜಾಲಕ್ಕೆ ಬರಡ ವಾ ಲೋಕದ ಪೊಲಿಲ್ಲ ನನಕ್ಕೆ ಬೋಡು ಅಂತ ಅಂಚ. ಇಂದು ತುಳುವ ಜಾಲಪೊಲಿ ತುಳುವೇರ್ನ ಜಾಲಪೊಲಿ ತುಳುತ್ತ ಜಾಲಪೊಲಿ ಆ ಪೊಲಿ ಈ ಪುಸ್ತಕದ ರೂಪಡು ಬರ್ಪುಂಡು ಬತ್ತೊಂದುಂಡು ರಡ್ಡನೆ ಪುಸ್ತಕ ಅವುಲ ತುಳು ಅಕಾಡೆಮಿದಾಕಲು ಪ್ರಕಟ ಮಲ್ತಿನ ಈ ಪುಸ್ತಕ ರಡ್ಡನೆ ಪುಸ್ತಕ ಅಕ್ಲೇ ಮಲ್ತೀರಿ. ಇಂದಿಟ್ಟು ಒಂಜಿ ಪಾತ್ರ ಪಣ್ತೀರಿ ಜಾಲಪೊಲಿ ಕೆನ್ನ ಮದಿಪು ಒಂದು ನಾಲ್ಕು ಪಾತ್ರ ಪಾತ್ರದಿರು ಇಂದಿಟ್ಟು ಬರೆತೀರಿ ಅವು ಇಂಚ ಉಂಡು. ಈ ಎನ್ನ ಬೂಕುನು ಬೂಕುದ ಪಿದೈದ ಮೋನೆ ಬುಕ್ಕ ಉಲೈದ ಕೋಣೆಲು ಇದನ್ನು ಮಾತ ಪೊರ್ಲ ಕಂಟಿಡು ಅಚ್ಚಿಗೆ ಒಡ್ಡದು ಕೊರ್ತಂತೆ ಬಟ್ ಅದು ಕೊರ್ತನಾರೆ ಯಾರು ಮಾತ ಅಚ್ಚಿದಾಕ್ಲೆಲ್ಲ ಒಂಜಿ ವಂದನೆ ಮಾಡ್ತೀರಿ ಹೆಂಕ್ ಆ ವಂದನೆ ಮಲ್ಪು ನಾವು ಮಾತಾಡಲ್ಲ ಮಾತ ಪುಸ್ತಕಗಳು ಇಪ್ಪುಂಡವು ಅಚ್ಚಿಗೆ ಈಗಿನ ಬೇಕಲ್ಲ ಸಹಾಯ ಮಾಡ್ತೀರಿ ಅಂದ್ರೆ ಆಂಡ ಐಕು ಕೊಯ್ ಕೊರ್ನ ಒಂಜಿ ಒಕ್ಕಣೆ ಉಂಡತ್ತ ಎನ್ನ ಬೂಕುದ ಪಿದೈದ ಮೋನೆ ಬುಕ್ಕ ಉಳೈದ ಕೋಣೆ ಪಿದೈದ ಮೋನೆ ಪಿದಾಯಿ ಒಂಜಿ ನಮ್ಮನೆ ಇಪ್ಪುಂಡು ಅಂಡ ಉಳೈದ ಕೋಣೆ ಆ ಕೋಣೆಡು ವಿಷಯ ಇಪ್ಪುಂಡು ಬಜಿ ಪುಸ್ತಕ ಪಿದೈದ ಮೋನೆ ಮಾತ್ರ ಎಡ್ಡೈತಿಂಡ ಒಂದು ಉಳೈದ ಕೋಣೆಡಿಪ್ಪಿನ ವಸ್ತು ಹೆಂಚಿನ ಉಂಡು ಅವಲ ಅಂಚನೆ ಬೋಡು ಐನು ಆತ ಪೊರ್ಲುಡು ಒದಗಾದು ಕೊರಡು ಆ ಕೆಲಸ ಆತಂಡು ಅಂದು ಆರು ಪಣ್ಪೇರು. ಇಂಚ ತುಳುತ್ತ ಒಂಜೊಂಜಿ ನುಡಿಗಟ್ಟು ಐನ ಮಾತ ದೆತ್ತೊಂದು ಅವು ಚಾಲ್ತಿ ಕೊರಪಿಲಕ್ಕಲ ಅವಡು ಆ ತುಳು ಒರಿಯೋಡು ಒಂದು ಅರೆನ ಒಂಜಿ ಮನಸ್ಸುಂಡು ಐಕ್ ಬೋಡಾದು ಈ ಈ ಒಂಜಿ ಪಾತ್ರ ಪಂಡರತ ಪಿದೈದ ಮೋನೆ ಉಳೈದ ಕೋಣೆ ಅವೇ ಈ ಉಳೈದ ಕೋನಡು ನನಂಜಿ ಒಂಜಿ ಲೇಖನ ಉಂಡು ಅವು கேலைப்பு பெருடே என்று புஸ்தக நம்ம சின்ன பக்கம் விட்டுருந்தோம். ஐக்கும் பெருன கொஞ்சம் பார்த்துருவோம். அவ்வளோ கொஞ்சம் கிளவு பூட்ட உண்டவு இந்த எல்லா லேக்கனெல்லாம் உள்ள தீர்க்க லேக்கனெல்லாம் உண்டு சுருத்தா ஏன் இத்த பண்டன 4400 விற்பன மதிப்பு அவு மாத்தா எல்லெல்லிய பரஹ உப்புனைட்டு இந்தட்டு சூர் மல்ல காத்திரதாவில் உண்டு 15-20 புட்டத்தாவில் உண்டு துளுட்டு கிரந்த விமர்ச எஞ்ச மழ்பூடு ஆரே சாதி தோஜா சரி 10-20 புட்ட பரேனாக எஞ்ச பரையோடு அயின் வா வா விஷயம் எஞ்செஞ்ச தெத்துண்டு எஞ்செஞ்ச கிரமப்பிரக்காரவாது பரிச்சயம் எழுத்துக்கொருடு விமர்சம் எழுப்போடு மாத்தா ஆரனாவே கொஞ்சம் மாதிரி உண்டு அயினுக்கு இந்த தோதுபாதி கொடுத்தார். கெலப்பு பெரடே சின்ன பக்க விட்ற புஸ்தகம் பரேனாவு அவளு இன்ச்சின கொஞ்சம் மாத்த பாத்திரின உண்டு பரவுத கலட்டு பெந்தன சின்ன பக்க விட்ற ஒஞ்சொஞ்சி கபித்தொட்லா பிதைத மோனே உழைத பேனே தோஜுண்டு இத்தனம தூயினே பிதைத மோனே உழைத கோணே ஐக்கு அர்த்த பேத்தே பிதைத மோனே உழைத பேனே ஐக்கு அர்த்த பேத்தே எஞ்ச ஒஞ்சே நுடிகட்டுன பேத்தபேத்த ரூபடு அயினே திருகாது பண்ட பரிணாமனே பேத்தே அபாசத சக்தியோ ஆ சக்தின்னு ஆர் பட இலக்க உபயோகம் அளிப்பணும் கொஞ்சம் சாமர்த்தியன் ஆறு படைத்தேர் பிதைத மோனே உழைத பேனை தோஜந்தலிக்க உப்பு பிதைத மோனே ஆண்டா உழை பேனே உப்பு உழை பேனை இத்தனையே எனக்கு பேனே உண்டும் தோஜ்பாய ராயகு ஆப்புஜி ஏதோ சர்த்தி ஐக்கு பிதை மோனே கொஞ்சம் பேத்த வேஷப்பாடுப்பேன் ஆ தர்த்தம் உண்டு அஞ்சா ஈ பொச பூக்குடு சுருட்டு கிளவு பத்திய பாக ஈ சுருட்டொஞ்சி பத்திய பாக இட்டு கிளவு பத்தியோடு அவு ஹெச்சாது ஆறு ஜர்மனி எடுதுக்கு ஜர்மனி எடுப்பனாக அல்ப ஜர்மன் பாஷத அத்தியனில் மழ்த்தரு அல்பது சாகித்ய அத்தியனில் மழ்த்தரு பன்னாக ஆரே பாத்தர்னாக பண்டேரு யானு எட்ட ஜர்மன் சாகித்யத கொஞ்சம் பிராத்தினிதிக கவன சங்கலன இத்தியாதியெல்லாம் தித்தன் பத்து எழுப்பாடுது அயின் புருஷத்தானாக போதுன்னு மனசாண்ட அயின் துளிட்டு எஞ்ச பாத்திரொழி எஞ்ச எஞ்ச அயின் கொண்டரொழி இந்த ஆலோசனை மழுத்து பரையணும் அஞ்ச பரையின கிளவு கவிதை இந்தட்டுண்டு இந்த ஈ கவிதை எஞ்ச அந்த இரு நிக்கலே பண்ணுடும் நீர் சேப்புல தோட்டகு தோட்டகு நீர் சேப்புனவு துளுநாடு தவா ஜெர்மனி தவா நான் கூத்துச்சி மாதா கோடி இல்லப்பு ஆண்டா நீர் சேப்புன உண்டத்தா ஆ நீர் சேப்புன வந்து மாதா அவு கிருஷித்தக்களே கூத்துண்டு நீர் சேப்புன மண்ட இஞ்சான் நீர் சேப்புன ஐக்கு எங்கள அனுபவம் இத்தனாவே ஐக்கு சில்லி இந்த பேத்தே உண்டு கிள்ளி இந்த பண்ண பேர் கிள்ளி பாலேதா கிள்ளி அத்தவா சில்லிடு நீர் சேப்புனே அஞ்சா நீர் இத்தமந்த ஸ்ப்ரிங்க்லர் உண்டு இத்த இஜ்ஜி இத்தேதா ஜோக்கிலே கையின் துயர்ன இஜ்ஜி ஆறு பால்யடு தூத்தரு ஏன் தூத்த நம்ம மழ்த்தினோம் நீர் சேப்புல தோட்டகு தோட்டகு நீர் சேப்போடுகே ஈ கவிதை தூளே இந்த உதாரணை கொஞ்சம் மாத்திர பண்ணப்பே இடி பண்ண போப்புஜி நீர் சேப்புல தோட்டகு ஜுவ புட்டடு பஜிருகு நீர் சேப்புல தோட்டகு ஜுவ புட்டடு பஜிருகு பற்பல நீர் அங்கலாப்பத மறக்கலேகு பற்பல அவைக்கு பஞ்சி நிலிக்கே திகரட செலிக்கே ஆண்டா மரப்படா புண்டெல புதேலனு பூக்காய் தெகிரந்தனேனு மரப்படா ஆலி பச்சித கரிய கோலுலேனு பூ தைக்குலென நடுட்டு உரும்பி கொடிப்புலேனு நீர் சேப்புல தோட்டகு ஜுவ புட்டடு பஜிருகு பாப்பா அவைக்கலா பாஜல் ஆத்தண்டு தூலா நீர் நீர் சேப்புனே பச்சை பஜிருகு மாத்திர அத்து பற்பல நீருன்னு காய்ச்சல் பூமிகளா பற்பல நீருன்னு காய்ச்சல் பூமிகளா தன்மைனாவடு ஐத்த பஞ்சிலா தூலா நீர் சேப்பல தோட்டகு ஜுவ புட்டடு பஜிருகு இந்த துளு கவிதனா ஜெர்மன் கவிதனா நிக்கல் கேள் நாக்கில் பண்ணுடு ஜெர்மனிடது கொனத்தன வஞ்சி வஸ்துவ ஆண்டலா அவு எஞ்ச துளுத்த வஸ்துவே ஆத்தன்ற முழ்பா அவு ஈ வஞ்சி பாஷாந்தர அத்தவா அனுவாதத வைசிஷ்டிய பக ஆறு தெத்தன வஸ்துல அஞ்சனே ஈ நம்ம நாடுகு நம்ம ஜீவனுடு நம்ம அனுபவகு எஞ்சனவர் கொண்டு அஞ்சினை கொணத்தது அயன் துளுட்டு சுத்த துளுட்டு கொர்த்தீர் ಅನಿವಾರ್ಯಾಂಡ ಮಾತ್ರ ಬೇತೆ ಒಂಜಿ ಶಬ್ದ ಬರು ಬರವಾಡಾಂಡ ಅನಿವಾರ್ಯಾಂಡ ಇಂದಿಟ್ಟು ಜರ್ಮನ್ ಸಂಸ್ಕೃತಿದ ವಾ ಶಬ್ದಲ ಇದ್ದಿ ನಂಗೆ ಗೊತ್ತಾಗುಜ್ಜಿ ಯಾಕಂದ್ರೆ ನಂಕ ಜರ್ಮನ್ ಗೊತ್ತಿದ್ದಿ ಆಂಡ ಇಂದು ತುಳುತ್ತವೆ ನಮ್ಮ ಪ್ರಕಾರ ತುಳುತ್ತವೆ ಆರ್ಲ ಇಂದನ್ನು ತುಳುತ್ತಾ ಒಂದೇ ಮಲ್ತಿದ್ರಿ ಇಲ್ಲದ ಪುಗೆ ಅಂತ ನನಂಜುಂಡು ಕೆರೆತ್ತ ಬರಿಟ್ಟು ಕೆದುತ್ತ ಬರಿಟ್ಟು ಮರಕ್ಕುಲ ನಡುಟ್ಟು ಒಂಜಿ ಎಲ್ಲ ಇಲ್ಲ ಐತ ಮಾಡಿಡ್ದು ಲಕ್ಕಂಡು ಅಟ್ಟಿಲ್ದ ಪುಗೆ ಆ ಪುಗೆ ಇಜ್ಜಿಂಡ ಏತು ಕಾಲಿ ಕಾಲಿ ತೋಜುದವು ಮಾತ ಆ ಇಲ್ಲ ಆ ಮರಕ್ಕುಲು ಆಕೆದು ಏತು ಕಾಲಿ ಕಾಲಿ ತೋಜುದು ಏತೊಂಜಿ ಅರ್ಥ ಉಂಡು ನಮ್ಮ ಆಲೋಚನೆ ಮಾಡ್ಬೋದು ಇಂದುಲ ಜರ್ಮನ್ ಇದಾವು ಸ್ಯಾಂಟಿಯಾಗೋ ಚಂದ್ರನ ನಲಿಪಾಟಿ ಇತ್ಯಾದಿ ಸ್ಯಾಂಟಿಯಾಗೋ ಎಂಚನೆಗೆ ಬತ್ತಂಡ ಅವು ಅಯ್ಯನು ಬದಲಾವಣೆ ಮಾಡ್ಬಾರ ಬಲ್ಲಿ ಅಂಚಾಯ ಕಾರಣ ಅವು ಬತ್ತುಂಡು ಇಜ್ಜಂಡ ಇಂದುಲ ತುಳುವೇ ಆತು ಅಂಚ ಜರ್ಮನ್ ಜೋಕಲನ ಕಬಿ ತೋಲೊಂದು ಎಂಚ ಇಡೀ ಲೋಕಡು ಜೋಕಲು ಒಂಜೇ ರೀತಿ ಯೋಚನೆ ಮಲ್ಪಿರೋದು ಒಂಜಿ ಬುಕ ಎಡ್ಡೆ ಬುದ್ಧಿವಂತರನಕ್ಲ ಎಂಚ ಒಂಜೇ ಲೆಕ್ಕ ಯೋಚನೆ ಮಲ್ಪಿರೋದ್ಲ ಮತ ಪಣ್ಪಿರು ಒಂಜಿ ಜೋಕ್ಲೆ ಪದ್ಯ ಒಂಜಿ ಬಂಗಾರ ಪಕ್ಕಿ ಬಂಗಾರ ಪಕ್ಕಿ ಒಡಗಿ ಪಿದಾಡ್ದ ರಾವಂದು ಪೋಲ ನಿನ್ನ ಗೋಡು ಕನಲ ನೈತ ಪೋನು ಒಂಜಿ ಎಂಕ್ ಒಂಜಿ ನಿಕ್ ಒಂಜಿ ಪಾಪದ ಜೋಕುಳಿಗೆ ಒಂಜಿ ಪಾಪದ ಜೋಕುಳಿಗೆ ಎಂಚ ತುಳುತ್ತ ಭಾವನೆ ಸರಿಯಾದ ತುಳುನಾಡು ತುಳುತ್ತ ಒಂಜಿ ಬಾಲೆ ಪನ್ಪನ ಒಂಜಿ ಪದ್ಯದ ಲೆಕ್ಕ ಉಂಟು ನಮ್ಮ ಇಂದನ ಆಲೋಚನೆ ಮಾಡ್ಕೊಳ್ಳಿ ಇಂದಿಟ್ಟು ಇಂಚ ಪದ್ಯ ರಚನೆ ಇಲ್ಲ ಆರಿನ ಸಾಮರ್ಥಿಗೆ ಅವು ಎಂಚ ದಾನೆ ನನಗೆ ಸ್ಪಷ್ಟವಾದ ಇಂದಿಟ್ಟು ಗೊತ್ತಾಪುಂಡು ಒಂಜಿ ರಡ್ ಆರಿನ ಪಾತ್ರದ ಉದಾಹರಣೆ ಕುರಿದು ನಾನು ದುಂಬು ಪೋಪೆ ಇಂಗ್ಲೀಷ್ ಕವಿತೊಳೆ ತುರು ಸುರ್ಪ ಅಂದು ಒಂಜಿ ಲೇಖನ ಉಂಡು ಇಂಗ್ಲೀಷ್ ಪ್ರಾಧ್ಯಾಪಕರಾಯಿನ ಶೀನಾ ನಾಡೊಳಿ ಎಂಬಿರ್ನ ಇಂಗ್ಲೀಷ್ ಕವಿತಲಿನ ತುಳು ತರ್ಜುಮೆ ರೂಪಕ್ಕೂ ಇರ್ ಆರ್ ಬರೇನವು ಐಟ್ ಆಯ್ನ ವಿಶೇಷತೆ ಹೆಂಚಿನ ಅಂತ ಪಣ್ಪೀರು ಆರಿಂದ ನನ್ನೊಂಜಿ ಮಲ್ಲ ಕಾಣಿಗೆ ಪಂಡ ಆರು ಉಂಡು ಮಲ್ತಿನ ತುಳುತ್ತ ಪೊಸದೇಕಿದ ನುಡುಗಟ್ಟು ನುಡಿಗಟ್ಟು ಇಂದು ಮಾತ ತುಳು ಬರವುದ ಕರಿಕೆಗೆ ಬೂರ್ನ ಪೊಸ ಬಿದೆಕುಳು ತುಳು ಭಾಷೆದ ತುಳು ಬರವುದ ಬುಳೆಚಿಲುಗು ಇಂಚಿತ್ತಿನ ಶಬ್ದ ಸಂಪತ್ತುಲು ಮಲ್ಲ ಸೇರಿಗೆ ಅಂದು ಯಾನು ಪಣ್ಪೆ ಅಂಚ ಈ ಕಾರಣ ಯಾನು ತುಳುನಿ ಗಂಟಿಲ್ಲ ಕೆಲಸ ಮಾಡ್ದೆ ಯಾರು ಸಲಹೆಗಾರರಾದ ಇತ್ತೇರಿ ತುಳುನಿ ಗಂಟು ರಚನೆ ಅನಗ ಮುಳ್ಪ ತುಳುನಿ ಗಂಟಿಟ್ಟು ಕೆಲಸ ಮಾಡ್ತಾನೆ ಅಶೋಕ ಆಳು ಬರಲ ಉಳ್ಳೆ ರೆಂಕ್ಲ ಒಟ್ಟಿಗೆ ಸಹೋದ್ಯೋಗಿಲಾದು ತುಳುನಿ ಗಂಟು ರಚನೆ ಇಡು ಕೆಲಸ ಮಲ್ತದ ಏತೋ ಶಬ್ದ ಬಾಕಿ ಆಯನ ಉಪ್ಪು ಐಟದ ಬುಕ್ಕ ತುಳುನಿ ಗಂಟು ಪ್ರಕಟ ಆಯನ ಇಡ್ದು ಬುಕ್ಕ ಏತು ಸೃಷ್ಟಿ ಆದ ನನ್ನ ಟಂಕಿ ಸಾವನ ಅಂತ ಪಣ್ಪಿರತ್ತ ಅಂಚ ಟಂಕಣ ಆಯನ ಏತೋ ಶಬ್ದ ರೂಪ ಉಪ್ಪು ಅವು ನನತ್ತ ನಿಘಂಟು ಪರಿಷ್ಕರಣಡು ಸೇರುಡು ಇಜ್ಜಂಡ ಬೇತೆ ಒಂಜಿ ನಿಘಂಟು ಹೆಚ್ಚುವರಿ ಸಂಪುಟ ಬರಡು ಪ್ರೊಫೆಸರ್ ರೈಕ್ಳಿಗೆ ಅಂಚಿನ ಪೊಸ ಪೊಸ ಶಬ್ದ ಬರುಡು ಒಂದುಂಡು ಆಂಡ ಆ ಪೊಸ ಶಬ್ದ ನಮ್ಮ ಸಾಂಪ್ರದಾಯಿಕವಾಯಿನ ಅಥವಾ ನಮ್ಮ ಭಾಷಾ ಸ್ವರೂಪ ಇಂಚಿನ ಉಂಡು ಆ ಸ್ವರೂಪವು ಭಿನ್ನವಾದ ನನಕ ನಾಯರ ಒಂದು ಏಪಲ್ ಅಯ್ಯನೇ ಆಲೋಚನೆ ಮಾಡ್ಪೀರು ಆಲೋಚನೆ ಮಾಡ್ತೊಂದು ಪೀರಾರು ಕೋಡೆ ಯಾನು ಫೋನ್ ಇಟ್ಟು ಪಾತೇರಿ ಬಾತರ್ನಾಗ ಪಂಡೇರು ಆರೆಗೆ ಈ ನಮ್ಮ ಏತಲ ಬಳಕೆ ಮಾಡ್ಕೊಂಡು ಕೃತಕ ಅಂದ ಒಂಜಿ ಶಬ್ದ ಉಂಡು ಅವು ಸಂಸ್ಕೃತ ಶಬ್ದ ಐಕು ತುಳುಟೆಂಚಿನ ಪಣುಳಿ ಇತ್ತ ಕೂಡಲೇ ಈರು ಪಣ್ಣೋಡು ಅಂದ ಪರೀಕ್ಷೆ ಮಾಡಿ ಪಾರ ಪಣ್ಣತ್ತೆ ಅಂತ ಪಂಡೇರಿ ಕೂಡಲೇ ಪಣ್ಣೋಡು ಅಂದ ಪಣ್ಣತ್ತು ಒಂದು ಆಲೋಚನೆ ಮಾಡ್ಕೊಳ್ಳಿ ಅಂದ ಇಂಚ ತುಳುತ್ತ ಬಗ್ಗೆ ಏರು ಆಲೋಚನೆ ಮಾಡ್ತೊಂದು ಒಳ್ಳೇರು ಅಕ್ಲೇಗೆ ಹೊಸ ಹೊಸ ವಿಷಯ ಆರು ಕೊರೊಂದು ಒಳ್ಳೇರು ಅಂತ ಅಯ್ಯನ ತಗೋಡು ಬೇತಲ ಲೇಖನಡು ಅಯ್ಯನ ಪಣ್ತೇರು ದೇವಿಕಾ ನಾಗೇಶ್ ಇರನ್ನ ಬೊಲ್ಪುದಪ್ಪ ಅಂತೆ ಉಳ್ಪದ ಪ್ರಕಟಣೆವು ಐಟ್ ಸುರೂಟಾರ ಪಾಂಡ್ಪೇರು ಈ ತುಳು ಕವಿತಲನ ಗೊಂಚಿಲಿಡ್ದು ಕವಿತಲನ ಮಲ್ಲ ಶಕ್ತಿ ಪಂಡ ತುಳು ಬಾಸಿಡು ಇನಿ ಬಳಕಿಡು ಇಜ್ಜಂದಿನ ದೇಸಿ ಶಬ್ದಲನ ಆರು ಇಂದೆಟು ಗಳಸಿನವು ದೇಸಿ ಶಬ್ದ ಎಂಚನ ಉಂಡು ಅಯ್ಯನು ನಮ್ಮ ಗಳಸೋಡು ನಮ್ಮ ಉಪಯೋಗ ಮಾಡ್ಬೋಡು ಉಪಯೋಗ ಮಾಡ್ತೀನಿ ತನ್ನಿತಾನಾದವು ಬೂರ್ದು ಪೋಪುಂಡು ರಟ್ಟದ ಪೋಪುಂಡು ಉದುರದು ಪೋಪುಂಡು ಇಜ್ಜಿ ಅವು ಬುಕ್ ಆ ಶಬ್ದ ಇಜ್ಜಿ ಬಳಕೆಗೆ ಬರ್ಪುಜಿ ಇನಿ ಸಹಜವಾದ ಯಥವ ಶಬ್ದ ನಂಕು ಬಳಕೆಡಿ ಇಜ್ಜಿ ಅಂದೇ ಪೋಯಿನ ಉಂಡು ವಸ್ತು ಪೋನಾಗ ಅವಲ ಪೋಪುಂಡು ಇತ್ತೆ ನೀರಿಗೆ ದುಂಬಾಂಡ ಕೆದುತ್ತ ನೀರನ್ನು ಬೋಯ್ಪ್ಯರ ಪಣೆ ಪಾಡೊಂಡುತ್ತೀರು ಆ ಪಣೆ അവിടൊന്നണ്ടായിട്ട് ഏത്ത് ഐക്ക് ബെറിമറ ബേത്തെ മറായ് ബേത്തെ നന്നല ഭരണി ബേത്തെ ഏത്തുണ്ട് ഐക്ക് ശബ്ദ അവല ഇനിജി പമ്പ് ഉണ്ട് നമ്മുടെ പമ്പ് പൊസത്ത് പത്ത് ഒഞ്ചി പമ്പ് പത്തത് പണത്ത നൂത് ശബ്ദ പോണ്ടു ഇജ്ജി അതിന് നമുക്കിത്തെ പിറ ഗളസ്യര കൊണ്ടിരല സാധ്യ ഇജ്ജി ബളക്ക മൽപ്പിരല സാധ്യ ഇജ്ജി നനണ്ട ആ വസ്തുവേ ഇജ്ജി ആണ്ട ഏതോ നമ അനിവാര്യവാദ ബുഡ്പത ബുഡ്ചി ബേത്തെ പൊസത്താവൊന്ന് വാജനക്കളെ കടസുന പണപ്പണ ഇജ്ജേ ഇജ്ജി മാത്രകള ലേട്ടാപ്പണ മാത്രം ഒഞ്ചേപ്പുണെ ആ ലേട്ട് ഒഞ്ചി പത്തത് കടസു ഏരക്കല കടസുജ്ജി കടസുന ക്രമാണ ഇജ്ജി ഏരകള മാത്ത ആയിട്ട് സമയക്ക് സരി ഉള്ളിരന്തത്തർത്ഥ ആ കടസുജ്ജി ലേട്ടാപ്പുണ്ടാത്തേ അഞ്ച ഇഞ്ച ഒഞ്ചി ബേത്തെ ഭാഷത ഒഞ്ചി ശബ്ദ നമ്മ കൊണത്തത് നമ്മുടെ ഏര് നമ്മ അജ്ജർനജ്ജരോ അത്ത ഏരെന്ന് ഏരേ കുത്തു ആ കാലടത്ത് ഇഞ്ചി ഭത്തന ശബ്ദ മാത്ത പിതായി പോപ്പുണ്ട് ഇഞ്ച നമനെ അയിന് കീലിതത്ത് റട്ടാവ് നമ്മ ഭാഷ എടുത്ത് ഇഞ്ചിന് ആയ രാമന്തുന്താരന ഒഞ്ചി മനസ്സുണ്ട് അയിന് ഈ കെലവ് ലേഖനത ഒഞ്ചൊഞ്ചി വാക്യോട് ആറ് പണ്ടന ഉണ്ട് അത് നമ്മ മുൾപ്പ തെരിയണുണ്ടാപ്പുണ്ട് ബേത്തെ ബേത്തെ എന്തിട്ട് കാദംബരി ഉണ്ട് അടുത്ത ബുക്ക ബേത്തെ ഭരവണി കെലവുണ്ട് തുളുട്ടു കാദംബരി എട്ട ദീർഘ കാദംബരികള ഭത്തന ഉണ്ട് അയിന് വിമർശം അല്പനകല ആതെ ആ കാദംബരിത മാത്ത മറുകള തൂതു എഞ്ച നിരൂപണ മൾപ്പൊള്ളിന്നുണ്ട് ആറ് എന്നിട്ട് മൾത്തു തോജ്പാത് കൊർത്തേര് ഉദാഹരണക്ക് ദെങ്കതുളൈ മൊങ്കൈ എന്നൊഞ്ചി ദീർഘലേഖനമുണ്ട് പത്ത് ഇരുവ പുട്ടത്താത്തുണ്ട് ആ അതിന് മാത്ത നമ്മ ഓതുത്തുണ്ട ഈത്ത് മാത്ത എന്നിട്ട് ഒഞ്ചി പുസ്തകം ഈത്ത് മാത്ത ഉളായി ഉളായി പോതു തൂപ്പണ വിഷയം ഉണ്ടെത്താന്ന് നിനക്ക് ഗൊത്താപ്പുണ്ട് അതിന് ദത്ത് തോജാവണമെഞ്ചി മല്ല കെലസനാറ് എന്നിട്ട് മളത്തുതേര് അന്ന് നമ്മ ധാരാള പനോളി ആ കാദംബരി പണ്ട എഞ്ച ഉപ്പോടൊന്ന് ഒഞ്ചി പാത്തര പണിത്തേര് എന്ത് ആ തൊടുത്ത കാദംബരി ഒഞ്ചിക്ക് പണ്ണാവത്ത് ഒഞ്ചി സാഹിത്യ വിഷയമാവും ഏപ്പല ഒഞ്ചി കാദംബരി ഒഞ്ചി കോഴിട്ട് പോത് ഉന്തര ബല്ലി ഒഞ്ചി കോഴിട്ട് പോത് ഉന്തുന അത്തത്ത് അഞ്ചത്ത് ഉന്തര ബല്ലി ഒന്തിര ബല്ലി അയക്ക് പത്ത് കോടി ബോഡു പതിനാജ് സാധി ബോഡു അഞ്ചാതെ റാവോ റാവ് കുറങ്കോ റാവന്തേന്താണ് ബേ റാവോ റാവ് കുറങ്കോ അവ കണ്ടട് പണപ്പുണ ഒഞ്ചി കവിതാവും റാവോ റാവ് കുറങ്കോ റാവന്തേന് ദാണ് ബേ അവ ഇടി എയ്ത്ത് വർണ്ണനെ പോണ മഞ്ചി തീരെ പദ്ധതി തുത്തുള്ള കുറങ്കോ തുത്താന്തേന് ദാണ് ബേ റാവോ റാവ് കുറങ്കോ റാവന്തേന് ദാണ് ബേ കൈക്ക് കാജി തീല കുറങ്കോ ദിവന്തേന് ദാണ് ബേ അവ കുറങ്കു കൊണ്ടുപോണത്ത് പൊഞ്ചനാക്കിൽ വാവാ ദുസ്തായിത്ത മാത്ത ഉണ്ടായി മാത്ത പണ്ടത് റാവോ റാവ് കുറങ്കു പണപ്പേര് ഞാൻ കേണ്ണാവും അഞ്ച ആ റാവോ റാവ് കുറങ്കോന്ന് ഇന്ത്യക്ക് ഒഞ്ചി ജോഡിക്ക മൾത്തത് ആ ഒഞ്ചി സാഹിത്യ തത്വം പണപ്പേരാറ് റാവോ റാവ് കുറങ്കോ റാവന്തേന് ദാനബേ പന്നാക ഇടീ ബാന ഇടീ അക്കസോ നമുക്ക് റായറുണ്ട് നമ്മ അല്പമാത്ത ദിക്കിട്ടുള്ള റാവള്ളി നമ്മ തൊട്ടില ബൂടുള്ള റാവളി ന്യൂജെർസിട്ടുള്ള റാവളി ഡെല്ലിട്ടുള്ള റാവളി നമ്മ ബേത്തെ ബേത്തെ നമ്മൊഞ്ചി പ്രയോഗശാലയുള്ള റാവളി സംശോധനട്ട് യൂണിവേഴ്സിറ്റിട്ട് അഞ്ചി അയക്ക് മാതാ ഒഞ്ചി അവകാശമുണ്ട് പണപ്പുണച്ചിന ഒഞ്ചി രൂപകഥാർത്ഥല ഉണ്ട് അവ റാവോ റാവു കുറങ്കോ പണപ്പുണിട്ട് ഒഞ്ചി ജാനപദത ഒഞ്ചി വാക്യം തൊണ്ട ഇട്ട് ഏത് മാത്ത അർത്ഥ നമ്മ മൾപ്പൊളി എഞ്ച മാത്താന് അന്വയം മൾപ്പൊളി ഒഞ്ചി ആറ് തോജ്പാത കൊർത്തേര് ഇഞ്ച പൊസത്ത് ബരപ്പുണാക്കിലേക്ക് പൊസത്ത് നാടുനാക്കിലേക്ക് സംശോധന മൾപ്പുണാക്കിലേക്ക് മാത്തരകല ഒഞ്ചി പൊസ പൊസ വിഷയക്കുറപ്പ അനേക വിഷയങ്ങൾ ഇന്നിട്ട് ഉള്ള ഹെച്ച സമയജാന്തി കാരണം ഞാൻ ദീർഘ പാത്ര പോപ്പുജി എന്നിട്ട് നനഞ്ചി വിഷയപ്പുണവും പദപത്തയ പണ്ടത് പദപത്തയ ആകാശവാണി ദക്കലന മംഗളൂർ ആകാശവാണി ദക്കലന ഒഞ്ചി യോജനവും തുളുത്ത വിശേഷവായന പദപ്രയോഗം ഉണ്ടത്ത ഈ പദപ്രയോഗം ഒരു ഒരു ഒഞ്ചി മൂജി മിനിറ്റിന് മാത്ത പണ്ടത് ആപ്പിലേക്ക് ഒഞ്ചി പണോട് അയക്ക് ഉദാഹരണം ഇത്യാദി മാത്ത കുറോട് അഞ്ചിനായിട്ട് ഒഞ്ചി അയിനാജി സർത്തി ആറ് ആ കാര്യക്രമം ബത്തത് ആ പദപത്തയോട് കെലവ് ശബ്ദ വിചാര പണിത്തീർ ആയിട്ട് ഹെച്ച ദീർഘ പണിരായിട്ട് അവകാശം എത്തി ഒഞ്ചി രണ്ട് മൂജി മിനിറ്റ് മാത്ത ആവോട് എന്നിട്ട് പദപത്തയായിട്ട് മുട്ട ബുക്ക ജോക്കുളു പറങ്കി പിളക്കായി മറിയാല ಗುಜ್ಜೆ ದಿ ಗುಜ್ಜೆ ಸೊಲ್ಮೆ ಇತ್ಯಾದಿ ಉಂಟು. ಸೊಲ್ಮೆ ಆರು ಸುರುಟು ಬರೀನ ಲೇಖನ ಆರೆ ಮಗಲನ್ನು ಪುದರ್ಲಾವೆ ಸೊಲ್ಮೆ ಪಂಡದು ಇಂದೇಳಿದ ಅಖೇರಿಗೆ ಒಂಜಿ ತೆನಾಲಿ ರಾಮೆ ಬದನೆ ಕಂಡಿನ ಕತೆ ಎಂದೊಂಜಿ ಕತೆ ಕೊಡ್ತೇವೆ. ತುಳುಟು ಒಂಜಿ ಕತೆ, ಆ ಕತೆ ಅಯ್ಯನ ರೂಪಾಂತರ ಎಂಚಮಂತ ಉಂಡು ಅಂದು ಕೂಡ ಆಯ್ತು ಆರು ಕೊರ್ತೀರಿ. ಇಂದು ಈ ಪುಸ್ತಕದ ಅಖೇರಿದಾವು ಆರಿನ ಬ್ಲಾಗ್ಡು 2010 ಇಸವಿಡು ಕನ್ನಡ ಬರೆಯಿನ ಕನ್ನಡ ಬರುವುದ ಸಾರಾಂಶ ರೂಪದ ಒಂಜಿ ತುಳು ತರ್ಜುಮೆ ಇಂದಿಟ್ಟುಂಡು. ಬುಕ್ಕಂಜಿ ಬಂಡ ಇಂದೆತ್ತ ಭಾಷೆ ಆರು ಆರನವೇ ಭಾಷೆ ಅಯ್ಯನ ಉಪಯೋಗ ಮಾಡ್ತೀರಿ ಆರೆ ಪಂಡಿಲಕ್ಕ ಎನ್ನ ಭಾಷೆ ವಿಟ್ಲ ಪುತ್ತೂರು ಆ ಪರಿಸರದ ಭಾಷೆಯಿಂದ ಅರ್ಪಣ್ತೀರಿ. ಆರು ನಾಲ್ವರಿಗೆ ಆರು ಪೋತೀರು ನಾಲ್ವರು ತುಳುನಲ್ಲ ತೂತೀರಿ ಕೇಳ್ದೇರು ಉಪಯೋಗ ಮಾಡ್ತೀರಿ ಅಂಡ ಆ ಭಾಷೆ ಎನ್ನ ಭಾಷೆಯಿಂದ ಆರು ಪಂಡುಂದುಳ್ಳೇರು ಅಂಡ ಇಂದಿಟ್ಟು ಮಾತೆಟ್ಲ ಒಂಜೇ ಭಾಷೆ ಇದ್ದು ಚೂರು ಚೂರು ವ್ಯತ್ಯಾಸ ಉಂಡು. ಅವು ದಾನೆ ಅನ್ಕೊಂಡ ಆರನ ಕೆಲವು ಲೇಖನ ಆರು ಪಣ್ಣೆಯನ್ನು ಕೆಲವರು ಬರೆಯೋದು ಆಯ್ನ ಕೆಲವು ಬೇತೆ ಜನ ಅಯ್ಯನ ಈ ತುಳುತ ಲೇಖನ ರೂಪಗೂ ಕಣತನಕ್ಕೆ ಬೇತೆ ಜನ ಅಂಚಾಯ ಕಾರಣ ಒಂಜೇ ಭಾಷೆ ಇದ್ದು ಚೂರು ಚೂರು ವ್ಯತ್ಯಾಸ ಉಂಟು ಭಾಷೆ ಸ್ವರೂಪ ಚೂರು ಚೂರು ವ್ಯತ್ಯಾಸ ಉಂಟು. ಎಂಚಿನ ಇತ್ತಂಡಲ್ಲ ಆರನ ವಿಷಯ ಆರು ಪಣ್ಣುಡಾಯ್ನವು ನೇರವಾದ ಸರಿಯಾದ ಇಂದಿಟ್ಟು ತೋಜದು ಬರ್ಪುಂಡು ನಮ್ಮ ಈ ನಾಲಾಯ್ಡದು ನಾಲ್ವರಿಗೂ ಎಂಚ ಬತ್ತಂಡ ಅವೇ ತುಳು ಜಾಲ ಪೊಲಿ. ಈ ಪೊಲಿ ಬೇತೆ ಬೇತೆ ಲೋಕೋಡದು ಇಂಚಿಗೆ ಬತ್ತದು ನಮ್ಮ ಪೊಲಿ ಹೆಚ್ಚದು ಐಡದ ಬುಕ್ಕ ಇಂದು ಮಾತ ಊರಲ್ಲ ಪದರೋಡು ಪಸರೋಡು ಪೋವಡು ಪಣ್ಪುನ ಒಂಜಿ ಆಶಯ. ಈ ಆಶಯಗೆ ಸರಿಯಾದ ಈ ಪುಸ್ತಕ ಬಾರಿ ಪುರ್ಲಡೆ ಬತ್ತಂಡು ಅಯ್ಯನ ತುಳು ಅಕಾಡೆಮಿ ದಾಖಲಪ್ಪಿದಾಯಿ ಪ್ರಕಟ ಮಲ್ತನೆ ಅಕಾಡೆಮಿಗಳ ಒಂಜಿ ವಿಶೇಷವಾಯಿನ ಒಂಜಿ ಪೆರ್ಮೆ ಐಟು ಉಂಡು ಅಂತ ಪಂಡದು ಈ ಒಂಜಿ ಲೇಸ್ಗೆ ಏನಲ್ಲ ಲೆತ್ತದ ಯಾನಾರಿನ ಶಿಷ್ಯ ತರಗತಿದ ಶಿಷ್ಯ ಪಾಠ ಕೇಳ್ದೆ ಐಟ್ಲ ಆರು ಎಮ್ ಎ ತರಗತಿಗೆ ಪ್ರಾದೇಶಿಕ ಅಧ್ಯಯನ ಅಂದೊಂಜಿ ಹೊಸ ವಿಭಾಗ ವಿಷಯ ಬಂದಾಗ ಐಟು ಸುರುಟು ಎಂಕ್ಲೆಗೆ ಯಾರು ಪಾಠ ಮಾಡ್ತಾನೆ ಐಟು ಯಾನು ಪ್ರಥಮ ವಿದ್ಯಾರ್ಥಿಯಾದ ಉಳ್ಳೆ ಆ ತುಳು ಮೂಜಿ ಸೆಮೆಸ್ಟರ್ದ ಅಥವಾ ಆರು ಹಿಂದೆಕ್ಕೆತ್ತೀರಿ ಈ ಪ್ರಾದೇಶಿಕ ಅಧ್ಯಯನಡು ಐಟು ಒಂಜಿ ಸೆಮೆಸ್ಟರ್ಡ್ ತುಳುನಾಡಿನ ಇತಿಹಾಸ ಒಂಜಿ ಸೆಮೆಸ್ಟರ್ಡ್ ತುಳು ಭಾಷೆ ಜಾನಪದ ಸಾಹಿತ್ಯ ಇತ್ಯಾದಿ ಈತ ಮಾತ ಪುಸ್ತಕ ಊಲ ಪ್ರಕಟ ಆತ ಯಾ ಸಮಯಡು ಐಡುಕ ಮೂಜನೇ ಸೆಮೆಸ್ಟರ್ಡ್ ಯಕ್ಷಗಾನ ಸಾಹಿತ್ಯ ಮಾತೈತಂಡು ಅಂಚಾಯ ಕಾರಣ ಆ ನೆಂಪುಡು ಆರು ಎನ್ನ ಪುದರ್ನ ಸೂಚನೆ ಕೊಡ್ತಿರೋದು ಯಾನು

0: പൊലബുനു മൽത്തുകോർന്ന ഹിരിയ സംശോധകര് അഞ്ചനെ നിവൃത്ത പ്രാംശുപാലരായിന ഡോക്ടർ പാതക്കല്ലു വിഷ്ണു ഭട്ട് അർണ പാത്തരന് കേനൊന്ദ് ബത്തര് കേനൊന്ദുപ്പിള്ള റേഡിയോ സാരംഗനോട് 7.8 FM.
1: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಮೂಡುಬಿದಿರೆ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ ಶ್ರೀ ಅರವಿಂದ್ ಚೊಕ್ಕಾಡಿ ಇವರ ಮಾತುಗಳನ್ನ ಕೇಳ್ತಾ ಬರೋಣ.
2: ಈ ಮೂಡುಬಿದಿರೆಯ ಶೈಕ್ಷಣಿಕ ಪರಂಪರೆಯ ಬಗ್ಗೆ ವಿವರಿಸುವುದು ಒಂದು ಬಹಳ ದೊಡ್ಡ ಸಾಹಸದ ಕೆಲಸ. ಅದು ವ್ಯಕ್ತಿ ಕೇಂದ್ರಿತವಾಗಿ ಎಲ್ಲ ಹೇಳುವಂಥದ್ದು ತುಂಬ ಇದೆ. ಸಂಸ್ಥಾ ಕೇಂದ್ರಿತವಾಗಿ ಸಂಕ್ಷಿಪ್ತಗೊಳಿಸಬಹುದಷ್ಟೇ. ನಾನು ಮಾತಾಡ್ತಾ ಮಾಧವರಾವ್ ಮುಡುಕೋಣಜಿ ಅವರ ಜೊತೆಯಲ್ಲೇ ಮಾತಾಡಿಕೊಂಡಿದ್ದೆ. ಒಬ್ಬೊಬ್ಬ ವ್ಯಕ್ತಿಯ ಬಗ್ಗೆ ಹೇಳ್ತಾ ಹೋದರೆ ಅವರು ಯೂನಿವರ್ಸಿಟಿಗಾಗಿ ಸುಮಾರು 65 ಪುಸ್ತಕಗಳನ್ನು ಅವರು ಮಾಡಿದ್ದಾರೆ. ಒಂದು 100 ಪುಸ್ತಕಗಳನ್ನು ಎಡಿಟ್ ಮಾಡಿದ್ದಾರೆ ಶೈಕ್ಷಣಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥದ್ದು. ಹಾಗೆ ವ್ಯಕ್ತಿಗಳನ್ನು ನಾನು ಅಧ್ಯಯನ ಮಾಡ್ತಾ ಹೋದರೆ ಅದು ಇವತ್ತು ರಾತ್ರಿವರೆಗೂ ಮುಗಿಲಿಕ್ಕಿಲ್ಲ. ಅಷ್ಟು ವಿಚಾರಗಳಿವೆ ಮೂಡುಬಿದಿರೆಗೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ನಾನು ಇದನ್ನು ಕ್ರೋಢೀಕರಿಸಿ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಒಂದು ಏನಂದರೆ, ಈ ವಿಚಾರವನ್ನು ಮುಂದಿಡುವ ಮೊದಲು ನಮ್ಮ ಒಂದು ಸಾಮಾನ್ಯ ಪರಿಕಲ್ಪನೆಯನ್ನು ಬದಲಾಯಿಸಿಕೊಳ್ಬೇಕು. ಒಂದು ಏನಿದೆ ಅಂದರೆ, ವಿಲಿಯಂ ಕ್ಯಾವೆಂಡಿಶ್ ಬೆಂಟಿಂಗ್ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೊಳಿಸುವ ಮೊದಲು ಭಾರತದಲ್ಲಿ ಎಲ್ಲರಿಗೂ ಓದಲಿಕ್ಕೆ ಶಾಲೆಗಳೇ ಇರಲಿಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಸುಳ್ಳದು. ಆದರೆ ಎಲ್ಲರೂ ನಂಬಿರುವ ಸುಳ್ಳು. ವಾಸ್ತವಿಕವಾಗಿ ಹೇಗಿತ್ತು ಅನ್ನುವುದಕ್ಕೆ ಧರ್ಮಪಾಲ್ ಅವರು ಒಂದು ಸಂಶೋಧನಾ ಗ್ರಂಥವನ್ನು ಬರೆದಿದ್ದಾರೆ, ದ ಬ್ಯೂಟಿಫುಲ್ ಟ್ರೀ ಅಂತೇಳಿ. ಅದರಲ್ಲಿ ಇದೆ, ಅದರ ದಾಖಲೆಯ ಪ್ರಕಾರ ಹೇಗಿದೆ ಅಂದರೆ 1827 ಕಾಲಮಾನದ ದಾಖಲೆಯನ್ನು ಅವರು ಕೊಡ್ತಾರೆ. ಆವಾಗ ಶಾಲೆಗಳು ಎಲ್ಲರಿಗೂ ಇತ್ತು. ಅದರಲ್ಲಿ ಅವರು ಅಂಕಿಅಂಶವನ್ನು ಕೊಡ್ತಾರೆ, ಪಠ್ಯಕ್ರಮ ಏನಿದೆ ಅನ್ನೋದನ್ನು ಹೇಳಿದ್ದಾರೆ. ಅಂಕಿಅಂಶಗಳನ್ನು ಕೊಡ್ತಾರೆ ಈ ಶಾಲೆಯಲ್ಲಿ. ಇದು ಜನಸಂಖ್ಯೆವಾರು, ಒಕ್ಕಲಿಗ ಮಕ್ಕಳ ಸಂಖ್ಯೆ ಎಷ್ಟು, ಮುಸ್ಲಿಂ ಮಕ್ಕಳ ಸಂಖ್ಯೆ ಎಷ್ಟು, ಬ್ರಾಹ್ಮಣ ಮಕ್ಕಳ ಸಂಖ್ಯೆ ಎಷ್ಟು, ಆಮೇಲೆ ಲಿಂಗಾಯತ ಮಕ್ಕಳ ಸಂಖ್ಯೆ ಎಷ್ಟು, ಪರಿಶಿಷ್ಟ ಜಾತಿಯ ಮಕ್ಕಳ ಸಂಖ್ಯೆ ಎಷ್ಟು, ಆ ದಾಖಲೆಯನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಕನ್ನಡದಲ್ಲಿ ಚೆಲುವ ತರು ಅನ್ನುವ ಹೆಸರಿನಲ್ಲಿ ಡಾಕ್ಟರ್ ಮಾಧವ ಪೆರಾಜಿಯವರು ಅನುವಾದವನ್ನು ಮಾಡಿದ್ದಾರೆ. ಮಹಾತ್ಮ ಗಾಂಧಿಯವರು ದುಂಡುಮೇಜಿನ ಪರಿಷತ್ತಿಗೆ ಹೋದಾಗ ಅಲ್ಲಿ ಒಬ್ಬ ಬ್ರಿಟಿಷ್ ಶಿಕ್ಷಣ ತಜ್ಞನ ಜೊತೆಯಲ್ಲಿ ಚರ್ಚೆ ಆಗ್ತದೆ. ಆವಾಗ ಗಾಂಧೀಜಿಯವರು ಸವಾಲಾಗ್ತಾರೆ, ನೀವು ಬರುವುದಕ್ಕೆ ಮೊದಲು ಭಾರತದಲ್ಲಿ ಶಾಲೆಗಳಿರಲಿಲ್ಲ ಅಂತೇಳಿ ಹೇಳೋದನ್ನು ನೀವು ಪ್ರೂವ್ ಮಾಡಿದರೆ ನಾನು ಇದನ್ನು 10 ವೇಗದಲ್ಲಿ ನಾನು ಪ್ರಚಾರ ಮಾಡಿಕೊಂಡು ಬರ್ತೇನೆ ಅಂತೇಳಿ. ಆದ್ದರಿಂದ ಶಾಲೆಗಳಿರಲಿಲ್ಲ ಅನ್ನುವ ಭಾವನೆ ತಪ್ಪು. ಇಂಗ್ಲೀಷ್ ಶಿಕ್ಷಣ ಇರಲಿಲ್ಲ, ಇಂಗ್ಲೀಷ್ ಶಿಕ್ಷಣ ಅನ್ನೋದು ವಿಲಿಯಂ ಬೆಂಟಿಂಕ್ ರೂಪಿಸಿದಂಥದ್ದು ಇರಲಿಲ್ಲ, ಅದು ಅವ್ರು ಬಂದ ಮೇಲೆ ಪ್ರಾರಂಭ ಆದದ್ದು. ನಾನು ಯಾಕೆ ಈ ಅಂಶವನ್ನು ಹೇಳಿದೆ ಅಂದರೆ, ಮೂಡುಬಿದಿರೆಯ ಶೈಕ್ಷಣಿಕ ಪರಂಪರೆ ಅಂತೇಳಿ ಹೇಳಿದಾಗ ನಾವು ಪರಂಪರೆಗೆ ಹೋದಾಗ ಈ ಅಂಶವನ್ನು ಗಮನದಲ್ಲಿಟ್ಟುಕೊಳ್ಬೇಕು. ಮೂಡುಬಿದಿರೆಯಲ್ಲಿ ವಿಶೇಷವಾಗಿ ಜೈನ ಶಾಸ್ತ್ರೀಯ ಪರಂಪರೆಯ ಒಂದು ಶಿಕ್ಷಣ ವ್ಯವಸ್ಥೆ ಅತ್ಯಂತ ಸಶಕ್ತವಾಗಿ ಬಲಿಷ್ಠವಾಗಿ ಕಟ್ಟಲ್ಪಟ್ಟಂಥ ವ್ಯವಸ್ಥೆ ಇತ್ತು ಮೂಡುಬಿದಿರೆಯಲ್ಲಿ ಇತ್ತು. ಅದು ಪಂಡಿತ ಪರಂಪರೆಯಲ್ಲಿ ಬಂದದ್ದು. ಈ ಜೈನ ಶಾಸ್ತ್ರಿಗಳು ಮನೆಯಲ್ಲಿ ವಿದ್ಯಾರ್ಥಿಗಳನ್ನು ನಿಲ್ಲಿಸಿಕೊಂಡು ಅವರಿಗೆ ಬೋಧಿಸುವುದು, ಅಕ್ಷರಾಭ್ಯಾಸ ಮಾಡಿಸುವುದು, ಶಿಕ್ಷಣ ನೀಡುವುದು, ಈ ಪ್ರಕ್ರಿಯೆಯೆಲ್ಲ ನಡೀತಾ ಇತ್ತು. ಅದರ ಕೊನೆಯ ಹಂತದಲ್ಲಿ ನಮಗೆ ಲೋಕನಾಥ ಶಾಸ್ತ್ರಿ, ಭುಜಬಲಿ ಶಾಸ್ತ್ರಿ ಇಂಥವರ ಹೆಸರುಗಳೆಲ್ಲ ಸಿಗ್ತವೆ ಅಂತೇಳಿ ಹೇಳುವಂಥದ್ದು. ಅವರು ವಿದ್ಯಾದಾನವನ್ನು ಮಾಡ್ತಾ ಇದ್ರು. ಅದು ಈ ಗುರುಕುಲ ಪದ್ಧತಿಗಿಂತ ಸ್ವಲ್ಪ ಭಿನ್ನವಾದ ರೀತಿಯ ಶಿಕ್ಷಣ ಪದ್ಧತಿಯು ಕೂಡ ಆಗಿತ್ತು ಅಂತೇಳಿ ಹೇಳೋದು. ಇದು ಇಂಗ್ಲೀಷ್ ಶಿಕ್ಷಣಕ್ಕಿಂತ ಮೊದಲಿನ ಒಂದು ಕಲ್ಪನೆಯನ್ನು ನಿಮ್ಮ ಮುಂದೆ ಇಟ್ಟದ್ದಷ್ಟೇ. ಯಾಕೆಂದರೆ ಅದನ್ನು ದೀರ್ಘವಾಗಿ ವಿಸ್ತರಿಸಲಿಕ್ಕೆ ಇಲ್ಲಿ 20. ಆ ನಂತರ ಆಧುನಿಕ ಶಿಕ್ಷಣ ಜಾರಿಗೆ ಬಂದ ನಂತರ 1869-70 ಅಕಾಡೆಮಿಕ್ ವರ್ಷ, ಆ ವರ್ಷ ಮೇನ್ ಶಾಲೆ ಪ್ರಾರಂಭವಾಯಿತು. ಇಲ್ಲೇ ಇದೆ, ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಆಚೆ ಮುಂದೆ ಹೋದರೆ ಮೇನ್ ಶಾಲೆ ಪ್ರಾರಂಭವಾಯಿತು. ಈ ಶಾಲೆಯನ್ನು ಪ್ರಾರಂಭಿಸಲಿಕ್ಕೆ ಕಟ್ಟಲಿಕ್ಕೆಯಲ್ಲಿ ಅರಮನೆಯವರು ಜಮೀನನ್ನು ಕೊಟ್ಟಿದ್ರು ಅನ್ನುವಂಥದ್ದು. ಈ ಶಾಲೆ ಮೇನ್ ಶಾಲೆ ಅನ್ನುವಂಥದ್ದು ಅದು ಬರೀ ಶಾಲೆಯಾಗಿರಲಿಲ್ಲ, 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಇದ್ದಂಥದ್ದು. ಅದು ಒಂದು ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಅನೇಕ ರೀತಿಯ ಕೇಂದ್ರವೂ ಆಗಿತ್ತು. ಇಲ್ಲಿ ಸಮಾಜ ಮಂದಿರ ಪ್ರಾರಂಭವಾಗುವುದಕ್ಕೆ ಮೊದಲು ದಸರಾ ಉತ್ಸವ ನಡೀತಾ ಇದ್ದದ್ದು ಮೇನ್ ಶಾಲೆಯಲ್ಲಿ. ಆಮೇಲೆ ಸರಸ್ವತಿ ಸೇವಾ ಸಂಘ ಅಂತೇಳಿ ಪ್ರಾರಂಭವಾದದ್ದು ಮೇನ್ ಶಾಲೆಯಲ್ಲಿ. ಆಮೇಲೆ ಗಣೇಶೋತ್ಸವ ಪ್ರಾರಂಭವಾದದ್ದು ಕೂಡ ಮೇನ್ ಶಾಲೆಯಲ್ಲೇ. ಆಮೇಲೆ ಅಲ್ಲಿ ಆಗಾಗ ತಾಳಮದ್ದಲೆ ನಡೆಯುವುದು ಇತ್ಯಾದಿಗಳೆಲ್ಲ ಆಗ್ತಾ ಇತ್ತು. ಅಂದರೆ ಮೂಡುಬಿದಿರೆ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ, ಸಾಮಾಜಿಕ

0: ಕೇಂದ್ರವಾಗಿ ಮೇನ್ ಶಾಲೆ ಕೆಲಸ ಮಾಡಿತ್ತು ಅಂತ ಹೇಳುವಂಥದ್ದು. ಆಮೇಲೆ ಸಮಾಜ ಮಂದಿರ ಆದ ನಂತರ ಈ ಸಾಂಸ್ಕೃತಿಕ ಚಟುವಟಿಕೆಗಳೆಲ್ಲ ಸಮಾಜ ಮಂದಿರಕ್ಕೆ ಶಿಫ್ಟ್ ಆಯಿತು. ಆಮೇಲೆ ಅದು ಶಾಲೆಯಾಗಿ ಉಳ್ಕೊಂಡಿತು. ಆದರೆ 5 ಮತ್ತು 6ನೇ ತರಗತಿಯವರೆಗೆ ಇದ್ದಂಥ ಶಾಲೆ ಆದದ್ರಿಂದ ಆಮೇಲೆ 7 ಮತ್ತು 8ನೇ ತರಗತಿಗಾಗಿ ಗುಡ್ಡೆ ಶಾಲೆ ಅಂತ ಪ್ರಾರಂಭ ಆಯ್ತಂತೆ. ಆ ಗುಡ್ಡೆ ಶಾಲೆ ಅಂತ ಹೇಳಿದರೆ ಈಗಿನ ಸರ್ಕಾರಿ ಆಸ್ಪತ್ರೆ ಇರುವ ಜಾಗದಲ್ಲಿ ಪ್ರಾರಂಭ ಆದಂಥದ್ದು ಗುಡ್ಡೆ ಶಾಲೆ. ಆಮೇಲೆ 1900ರಲ್ಲಿ ಕೋಟೆ ಬಾಗಿಲಿನ ಉರ್ದು ಶಾಲೆ ಪ್ರಾರಂಭವಾಯಿತು. 1910ರಲ್ಲಿ ಜೈನ ವಿದ್ಯಾವರ್ಧಕ ಸಂಘದಿಂದ DJ ಪ್ರಾಥಮಿಕ ಶಾಲೆ ಪ್ರಾರಂಭವಾಯಿತು. 1940ರಲ್ಲಿ 3 ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಪ್ರಾರಂಭವಾದವು. 1944ರಲ್ಲಿ ಜೈನ ಪ್ರೌಢಶಾಲೆ ಪ್ರಾರಂಭವಾಯಿತು. 1964ರಲ್ಲಿ ಹೋಲಿ ರೋಸರಿ ಬಾಲಿಕಾ ಪ್ರೌಢಶಾಲೆ ಪ್ರಾರಂಭವಾಯಿತು. ಇದು ಬಾಲಿಕಾ ಪ್ರೌಢಶಾಲೆ ಅಂತ ಹೇಳಿದಾಗ ಇನ್ನೊಂದು ಅಂಶವನ್ನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ನನಗದು ದಾಖಲೆ ಸಿಗಲಿಲ್ಲ, ಆದರೆ ಹೀಗೆ ಹೇಳಿಕೆಗಳ ಪ್ರಕಾರ ಅದಕ್ಕಿಂತಲೂ ಮೊದಲೇ ಈ ಮೇನ್ ಶಾಲೆಯಲ್ಲಿ ಆದ ಮೇಲೆ ಸ್ವಲ್ಪ ವರ್ಷದಲ್ಲಿ ಒಂದು ಕನ್ಯಾ ಶಾಲೆ ಅಂತ ಪ್ರಾರಂಭ ಆಗಿತ್ತಂತೆ. ಕೆಲವು ಕಾಲ ಅದಿಲ್ಲಿ ನಡೆದಿತ್ತಂತೆ. ಆದರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ನನಗೆ ಸಿಗದೇ ಇದ್ದದ್ರಿಂದ ನಾನು ಅದನ್ನು ಅಧಿಕೃತಗೊಳಿಸ್ತಾ ಇಲ್ಲ ಅಷ್ಟೇ. 1967ರಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಪ್ರೌಢಶಾಲೆ, 1984ರಲ್ಲಿ ಪ್ರಾಂತ್ಯದ ಸರ್ಕಾರಿ ಪ್ರೌಢಶಾಲೆ, 1965ರಲ್ಲಿ ಶ್ರೀ ಮಹಾವೀರ ಕಾಲೇಜು, 1979ರಲ್ಲಿ ಶ್ರೀ ಧವಳ ಕಾಲೇಜು, 1984ರಲ್ಲಿ AG ಸೋನ್ಸ್ ITI ಕಾಲೇಜು, 1985ರಲ್ಲಿ MK ಅನಂತರಾಜ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಷನ್ನು, 1986ರಲ್ಲಿ ಅಲಂಗಾರ್ನಲ್ಲಿ ಸಹಕಾರಿ ತರಬೇತಿ ಕೇಂದ್ರ, ಆನಂತರ ಅಲಂಗಾರ್ನಲ್ಲಿ ಸೈಂಟ್ ಥಾಮಸ್ ಶಾಲೆ, ಪಾಲಡ್ಕದಲ್ಲಿ ಸಂತ ಇಗ್ನೇಷಿಯಸ್ ಪ್ರೌಢಶಾಲೆ, ಹೊಸಬೆಟ್ಟುವಿನ ಪ್ರೌಢಶಾಲೆ, ಕಲ್ಲಮುಣ್ಕೂರಿನ ಸರ್ವೋದಯ ಪ್ರೌಢಶಾಲೆ, ಶಿರ್ತಾಡಿಯ ಜವಾಹರ್ಲಾಲ್ ನೆಹರು ಪ್ರೌಢಶಾಲೆ, ಕಡಂದಲೆಯ ಪ್ರೌಢಶಾಲೆ, ಇದೆಲ್ಲವೂ ಕೂಡ ಒಂದು ತಲೆಮಾರಿನ ಶಾಲೆಗಳ ಪರಂಪರೆ ಅಂತ ನಾವು ಅದನ್ನು ಗುರುತಿಸಬಹುದು. ಆ ನಂತರದ ಹಂತಕ್ಕೆ ಬರುವುದಾದರೆ ಈ ಜಾಗತೀಕರಣ ಅನ್ನುವಂಥದ್ದು ನಮ್ಮ ಆಧುನಿಕ ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳಿಕ್ಕಿರುವಂಥ ಒಂದು ಬಹಳ ಮಹತ್ವದ ಕಾಲಘಟ್ಟ ಅದು. ಆ ನಂತರದ ಶಿಕ್ಷಣದ ಕುರಿತಾಗಿ ಹೇಳುವುದಾದರೆ 1995ರಲ್ಲಿ ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಪ್ರಾರಂಭವಾಯಿತು. 1997ರಲ್ಲಿ ಇಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರಾರಂಭವಾಯಿತು, ಸರ್ಕಾರದಿಂದಲೇ ಆಯಿತು. ಅದು ಹೆಣ್ಣು ಮಕ್ಕಳ ಶಾಲೆಯಾಗಿ ಈಗ ಇದೆ, ಆದ್ದರಿಂದ ಅದು ಗಮನಾರ್ಹ ಅಂತ ಹೇಳೋದು. 2007ರಲ್ಲಿ ಮೈಟ್ ಪ್ರಾರಂಭ ಆಯಿತು. 2012ರಲ್ಲಿ ಎಕ್ಸಲೆಂಟು, ಆನಂತರ ತೋಡಾರಲ್ಲಿರುವಂಥ ಸಂಶುಲ್ ಉಲಾಮಾ ಕಾಲೇಜು, ಆಮೇಲೆ ಇನ್ನೊಂದು ಶಿರ್ತಾಡಿಯಲ್ಲಿ ಮುಸ್ಲಿಮ್ ಕಾಲೇಜು ಇದೆ, ನಂತರ MK ಶೆಟ್ಟಿ ಸೆಂಟ್ರಲ್ ಸ್ಕೂಲು, ರೋಟರಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು, ಅದು ಈಗ ಪದವಿ ಪೂರ್ವ ಕಾಲೇಜಾಗಿದೆ, ಇತ್ತೀಚೆಗೆ ವೈಬ್ರೆಂಟ್ ಕಾಲೇಜು ಬಂದಿದೆ. ಇದು ಆ ನಂತರ ಆದಂಥ ಶೈಕ್ಷಣಿಕ ಬೆಳವಣಿಗೆಗಳು. ನಾನು ಇನ್ನೂ ತುಂಬ ಇನ್ಸ್ಟಿಟ್ಯೂಷನ್ಗಳಿವೆ, ಎಲ್ಲ ಇನ್ಸ್ಟಿಟ್ಯೂಷನ್ಗಳ ಹೆಸರು ಹೇಳ್ತಾ ಹೋದರೆ ಇನ್ಸ್ಟಿಟ್ಯೂಷನ್ನ ಬಗ್ಗೆ ಮಾತಾಡೋದೇ ಆಗ್ತದೆ, ಆ ಪರಂಪರೆಯನ್ನು ನಿಮ್ಮ ಮುಂದೆ ತೆರೆದಿಡಬೇಕಾದ ಜವಾಬ್ದಾರಿ ಉಂಟಲ್ಲ, ಆದ್ದರಿಂದ ಅದನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಆನಂತರ 1982ರಲ್ಲಿ ಮೂಡಬಿದ್ರೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪ್ರಾರಂಭವಾಯಿತು. ವೆಂಕಟರಮಣಾಚಾರ್ ಅಂತ ಹೇಳುವವರು ಮೊದಲ BO ಆಗಿ ಇಲ್ಲಿಗೆ ಬಂದರು. ಇಲ್ಲಿಗೆ ಈ ಪರಂಪರೆಯನ್ನು ಗಮನಿಸುವಾಗ ಒಂದು ಗುರುತಿಸಬೇಕಾದ ಅಂಶ ಏನು ಅಂದರೆ, ದಕ್ಷಿಣ ಕನ್ನಡದ ಅನೇಕ ಭಾಗಗಳಲ್ಲಿ ಆಧುನಿಕ ಶಿಕ್ಷಣದ ಶಾಲೆಗಳನ್ನು ಕ್ರೈಸ್ತ ಮಿಷನರಿಗಳು ಪ್ರಾರಂಭ ಮಾಡಿದವು. ಆದರೆ ಮೂಡಬಿದ್ರೆಯಲ್ಲಿ ಅದಕ್ಕಿಂತ ಭಿನ್ನವಾದಂಥ ರಚನೆಯನ್ನು ಕಾಣಬಹುದು. ಒಂದು ಜೈನ ಶಿಕ್ಷಣ ಪರಂಪರೆ ಒಂದು ಹಿನ್ನೆಲೆ ಇತ್ತು, ಅದು ಒಂದು ಕಾರಣ. ಎರಡನೇದಾಗಿ ಇಲ್ಲಿ ಸರ್ಕಾರವೇ ಮೊದಲು ಶಾಲೆಯನ್ನು ಪ್ರಾರಂಭ ಮಾಡಿತ್ತು. ಈ ಸರ್ಕಾರವೇ ಮೊದಲು ಶಾಲೆಯನ್ನು ಪ್ರಾರಂಭ ಮಾಡಿತ್ತು ಅಂತೇಳಿ ಹೇಳುವಂಥದ್ದು ಅದು ಇವತ್ತಿನ ದೃಷ್ಟಿಯಿಂದಲೂ ಮಹತ್ವದ್ದು. ಯಾಕೆ ಮಹತ್ವದ್ದು ಅಂತೇಳಿ ಹೇಳಿದರೆ, ಇವತ್ತಿಗೂ ಶಿಕ್ಷಣದ ವಿಚಾರದಲ್ಲಿ ಸಾರ್ವಜನಿಕ ಸಹಭಾಗಿತ್ವ ಅನ್ನುವುದು ದೊಡ್ಡ ಪ್ರಮಾಣದಲ್ಲಿದೆ. ಸರ್ಕಾರ ಪ್ರಾರಂಭ ಮಾಡಿದ ಕೂಡಲೇ ಅಲ್ಲಿ ಸಾರ್ವಜನಿಕ ಸಹಭಾಗಿತ್ವ ಬರ್ತದೆ. ಇವತ್ತಿಗೂ ಕೂಡ ನಾವಿಲ್ಲಿ ಆ ಸಾರ್ವಜನಿಕ ಸಹಭಾಗಿತ್ವವನ್ನು ಕಾಣಬಹುದು. ಮತ್ತು ಮೂಡುಬಿದ್ರೆಯಲ್ಲಿರುವ ಸರ್ಕಾರಿ ಶಾಲೆಗಳು ಕೂಡ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಒಳ್ಳೆಯ ಶಿಕ್ಷಣವನ್ನು ಇವತ್ತಿಗೂ ಕೊಡ್ತಾನೇ ಇವೆ. ಸರ್ಕಾರಿ ಶಾಲೆ ಅಂತೇಳಿ ಹೇಳಿ ಅದನ್ನು ಡಿಗ್ರೇಡ್ ಮಾಡುವ ಸ್ಥಿತಿಯಲ್ಲಿ ಅದಿಲ್ಲ, ಸಶಕ್ತವಾಗಿಯೇ ಇದೆ. ಮಕ್ಕಳ ಸಂಖ್ಯೆ ಎಷ್ಟಿದೆ ಅನ್ನುವಂಥದ್ದು ಬೇರೆ ವಿಚಾರ, ಆದರೆ ಬೋಧನಾ ಪದ್ಧತಿ, ಬೋಧನಾ ವಿಧಾನ ಇಂದಿಗೂ ಆ ಒಂದು ಸರ್ಕಾರಿ ಶಾಲೆಯ ಪರಂಪರೆಯನ್ನು ಬೆಳೆಸಿಕೊಂಡು ಮುಂದುವರಿಸಿಕೊಂಡು ಹೋಗುವಂಥ ರೀತಿಯಲ್ಲೇ ಇದೆ ಅನ್ನುವಂಥದ್ದು. ಇನ್ನು ಗುರುತಿಸಬೇಕಾದಂಥ 3 ಸಂಸ್ಥೆಗಳನ್ನು ನಾನಿಲ್ಲಿ ಪರಂಪರೆಯ ಹಿನ್ನೆಲೆಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಈ ಡಿ ಜೆ ಪ್ರಾಥಮಿಕ ಶಾಲೆ, ಜೈನ ಪ್ರೌಢಶಾಲೆ, ಜೈನ ಪದವಿ ಪೂರ್ವ ಕಾಲೇಜು, ಇದೆಲ್ಲ ಸೇರಿದಂಥ ಅದರ ಒಂದು ಸಹಸಂಸ್ಥೆಗಳ ಒಂದು ಒಕ್ಕೂಟ. ಯಾಕೆ ಇದು ಮಹತ್ವದ್ದು ಅಂತ ಹೇಳಿದರೆ, ಅದೊಂದು ರೀತಿ ಮಂದಾನಿಲ ಬೀಸಿದ ಹಾಗೆ ಬಹಳ ವೇಗವಾಗಿ ಬೀಸುವುದಿಲ್ಲ, ಆದರೆ ಹಿತಮಿತವಾಗಿ, ಸ್ಥಿರವಾಗಿ ಮತ್ತು ಶಾಶ್ವತವಾಗಿ, ನಿರಂತರವಾಗಿ ಅದು ತನ್ನ ಅಸ್ತಿತ್ವವನ್ನು ಶೈಕ್ಷಣಿಕವಾಗಿ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಅದರ ಪರಂಪರೆಯನ್ನು ಗಟ್ಟಿಯಾಗಿ ಊರಿಕೊಂಡು ಬಂದಿರುವಂತಹ ಒಂದು ಸಂಸ್ಥೆ ಅನ್ನುವ ನೆಲೆಯಲ್ಲಿ, ಪಾರಂಪರಿಕ ನೆಲೆಗಟ್ಟಿನಲ್ಲಿ ಅದಕ್ಕೆ ಮಹತ್ವ ಬರ್ತದೆ ಅಂತ ಹೇಳಿದರು. ಎರಡನೆಯದು ಮಹಾವೀರ ಕಾಲೇಜು ಮತ್ತು ಅದರ ಸುತ್ತ ಇರುವಂಥ ಒಂದು ಎಸ್ಟಾಬ್ಲಿಷ್ಮೆಂಟ್. ಈ ಮಹಾವೀರ ಕಾಲೇಜ್ ನೋಡಿ, ಅದು ಬಹಳ ದೊಡ್ಡ ದೊಡ್ಡ ಮೇಧಾವಿಗಳನ್ನೆಲ್ಲ ನಾಡಿಗೆ ನೀಡಿದಂಥ ಕಾಲೇಜ್. ಅದು ಕೆಲವು ನಾನು ಉದಾಹರಣೆಗೆ ಹೇಳುವುದಾದರೆ, ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿದ್ದಂತಹ ಜಸ್ಟಿಸ್ ಅಬ್ದುಲ್ ನಜೀರ್ ಅವರು ಈಗ ಆಂಧ್ರ ಪ್ರದೇಶದಲ್ಲಿ ರಾಜ್ಯಪಾಲರಾಗಿದ್ದಾರೆ. ಅವರು ಮಹಾವೀರ ಕಾಲೇಜಿನ ಹಳೆ ವಿದ್ಯಾರ್ಥಿ. ಆಮೇಲೆ ಮಹಾವೀರ ಕಾಲೇಜಿನ ಇನ್ನೊಬ್ಬ ಹಳೆ ವಿದ್ಯಾರ್ಥಿ ಯು ಟಿ ಖಾದರ್ ಅವರು ಈಗ ಸ್ಪೀಕರ್ ಆಗಿದ್ದಾರೆ. ಆಮೇಲೆ ಇಡೀ ಕರ್ನಾಟಕದ ವ್ಯಾಪ್ತಿಯಲ್ಲೇ ಸಾಂಸ್ಕೃತಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಒಂದು ದೊಡ್ಡ ವ್ಯಕ್ತಿತ್ವ ಅಂತ ಹೇಳಬಹುದಾದಂಥ ಡಾಕ್ಟರ್ ಮೋಹನ್ ಆಳ್ವ ಅವರು ಕೂಡ ಮಹಾವೀರ ಕಾಲೇಜಿನ ವಿದ್ಯಾರ್ಥಿ, ಹಳೆ ವಿದ್ಯಾರ್ಥಿ. ಆಮೇಲೆ ಖ್ಯಾತ ಭರತನಾಟ್ಯ ಕಲಾವಿದೆ ವಸುಂಧರಾ ದೊರೆಸ್ವಾಮಿ ಅವರು ಕೂಡ ಮಹಾವೀರ ಕಾಲೇಜಿನ ಹಳೆ ವಿದ್ಯಾರ್ಥಿ ಅಂತ ಹೇಳಿದ್ರು. ಇನ್ನೂ ತುಂಬ ಜನ ಇದ್ದಾರೆ. ಇದು ಆ ದೃಷ್ಟಿಯಿಂದ ಈ ಸಂಸ್ಥೆಗೆ ಒಂದು ಮಹತ್ವ, ಪಾರಂಪರಿಕ ನೆಲೆಯಲ್ಲಿ ಮಹತ್ವ ಇದೆ ಅಂತ ಹೇಳಿದ್ರು. ಇನ್ನೊಂದು ಜಾಗತೀಕರಣದ ನಂತರದ ಸಂಸ್ಥೆ, ಇದನ್ನು ನಾನು ಚೆನ್ನಾಗಿ ಉಲ್ಲೇಖಿಸಲಿಕ್ಕೆ ಬಯಸ್ತೇನೆ, ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಜಾಗತೀಕರಣದವರೆಗೆ ರಾಷ್ಟ್ರೀಯವಾಗಿ ಮತ್ತು ಅಂತಾರಾಷ್ಟ್ರೀಯವಾಗಿಯೂ ಕೂಡ ಶಿಕ್ಷಣ ಅನ್ನುವಂಥದ್ದು ಒಂದು ಸೇವಾ ಕೇಂದ್ರವಾಗಿತ್ತು. ಜಾಗತೀಕರಣ ಅನ್ನುವಂಥದ್ದು ಶಿಕ್ಷಣವನ್ನು ಒಂದು ಔದ್ಯಮಿಕ ರೂಪದಲ್ಲಿ ಮರು ಸಂಘಟಿಸಿತು. ನಾನು ಅದನ್ನು ಆಕ್ಷೇಪವಾಗಿ ಹೇಳ್ತಾ ಇಲ್ಲ, ಸಹಜವಾಗಿ ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೇನೆ ಅಷ್ಟೇ. ಉದ್ಯಮ ಮಾಡೋದೇನು ತಪ್ಪಲ್ಲ, ಶಿಕ್ಷಣವನ್ನು ಕೂಡ ಒಂದು ಉದ್ಯಮದ ವ್ಯಾಪ್ತಿಯಲ್ಲಿ ಬೆಳೆಯಲಿಕ್ಕೆ ಆಮೇಲೆ ಪ್ರಾರಂಭವಾಯಿತು. ಈ ಉದ್ಯಮದ ವ್ಯಾಪ್ತಿಯಲ್ಲಿ ಬೆಳೆದಾಗ ಶಿಕ್ಷಣದ ರಚನೆಗಳು ಬದಲಾಗಿವೆ. ಶಿಕ್ಷಣದ ರಚನೆಗಳು ಏನಾಗಿವೆ ಅಂದರೆ, ಶಿಕ್ಷಣ ತತ್ವಶಾಸ್ತ್ರವನ್ನು ಕಡೆಗಣಿಸಿ ಮಕ್ಕಳನ್ನು ಒಂದು ಯಾಂತ್ರಿಕವಾಗಿ ಯಂತ್ರದ ರೀತಿಯಲ್ಲಿ ಅವರಿಗೆ 18 ಗಂಟೆ ಓದಿಸಿ ಹಿಂಡಿ ಹಿಪ್ಪೆ ಮಾಡಿ ಅವರು ಮಾರ್ಕ್ ತೆಗೆಯುವ ಯಂತ್ರಗಳನ್ನಾಗಿ ಮಾಡುವಂಥ ಒಂದು ಪರಿಸ್ಥಿತಿ ಈ ಜಾಗತೀಕರಣದ ನಂತರದ ಶಿಕ್ಷಣದಲ್ಲಿ ಬಂದಿದೆ ಅಂತ ಹೇಳಿ ಹೇಳುವಂಥದ್ದು. ಅದರ ಸರಿತಪ್ಪುಗಳ ವಿಶ್ಲೇಷಣೆ ಶೈಕ್ಷಣಿಕ ಗೋಷ್ಠಿಯಲ್ಲಿ ಮಾಡ್ತೇನೆ ನಾನು, ಇಲ್ಲಿ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಇಲ್ಲಿ ನಾವು ಗಮನಿಸಬೇಕಾದ್ದು ಒಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ. ಇದು ಯಾಕೆ ಮಹತ್ವದ್ದು ಅಂತ ಹೇಳಿದರೆ, ಇದು ಜಾಗತೀಕರಣದ ನಂತರದ್ದು. ಜಾಗತೀಕರಣದ ನಂತರದ್ದೇ ಆದಾಗಲೂ ಕೂಡ ನಂತರದ್ದಾದಾಗ ಸ್ಪರ್ಧಾತ್ಮಕತೆಯನ್ನು ಜಾಸ್ತಿ ಎದುರಿಸಬೇಕಾಗ್ತದೆ. ಸ್ಪರ್ಧಾತ್ಮಕತೆಯನ್ನು ಎದುರಿಸುವಾಗ ಮಕ್ಕಳನ್ನು ಅಂಕ ತೆಗೆಯುವ ಯಂತ್ರವಾಗಿ ಮಾರ್ಪಡಿಸುವಂಥ ಒಂದು ವ್ಯವಸ್ಥೆ ಆಡಳಿತಕ್ಕೆ ಅನಿವಾರ್ಯವಾಗ್ತದೆ, ಶೈಕ್ಷಣಿಕ ಆಡಳಿತಕ್ಕೆ. ಆದರೆ ಆಳ್ವಾಸ ಶಿಕ್ಷಣ ಸಂಸ್ಥೆ ಅದಕ್ಕಿಂತ ಭಿನ್ನವಾದ ರಚನೆಯನ್ನು ಹೊಂದಿದೆ ಅನ್ನುವ ಕಾರಣಕ್ಕೆ ಪಾರಂಪರಿಕವಾಗಿ ಮಹತ್ವದ್ದು. ಅಲ್ಲಿ ಕ್ರೀಡೆ ಇದೆ, ಕ್ರೀಡೆಗೆ ಪ್ರೋತ್ಸಾಹ ಇದೆ, ಕಲೆ, ಸಂಸ್ಕೃತಿ, ರಂಗಭೂಮಿ, ಸಂಗೀತ, ಸಾಹಿತ್ಯಕ ಉಪನ್ಯಾಸಗಳು, ಇದೆಲ್ಲದಕ್ಕೂ ಅಲ್ಲಿ ಒಂದು ಅವಕಾಶವನ್ನು ಸೃಷ್ಟಿ ಮಾಡಿದೆ. ಮತ್ತು ಅದು ಕಾಲೇಜಿನ ವ್ಯಾಪ್ತಿ ಮಾತ್ರ ಅಲ್ಲ, ಕಾಲೇಜಿನ ವ್ಯಾಪ್ತಿಯನ್ನು ಬಿಟ್ಟು ಇಡೀ ಸಮಾಜದ ಮೇಲೆ ಅದರ ಇಂಪ್ಯಾಕ್ಟ್ ಇದೆ ಅನ್ನುವ ಕಾರಣಕ್ಕಾಗಿ ಅದು ಶೈಕ್ಷಣಿಕ ಪರಂಪರೆಯಲ್ಲಿ, ಜಾಗತೀಕರಣದ ನಂತರದ ಕಾಲೇಜ್ ಆದಾಗಲೂ ಕೂಡ ಶೈಕ್ಷಣಿಕ ಪರಂಪರೆಯನ್ನು ಕಟ್ಟುವ ದೃಷ್ಟಿಯಿಂದ ಅದು ಮಹತ್ವವನ್ನು ಹೊಂದಿದೆ ಅನ್ನುವಂಥದ್ದನ್ನು ಗಮನಿಸಬೇಕು. ತನ್ನ ಅಸ್ತಿತ್ವವನ್ನು ಹೊರಗೂ ಪಸರಿಸಿದೆ. ಇನ್ನೊಂದು ದೃಷ್ಟಿಯಿಂದಲೂ ಅದು ಬಹಳ ಮಹತ್ವದ್ದು. ಈ ಆಳ್ವಾಸ್ ಕಾಲೇಜಿನ ಜೊತೆಯಲ್ಲಿ ಈ ಮೂಡಬಿದಿರೆಗೆ ಹೊರಗಿನಿಂದ ಅಂದರೆ ಮೂಡಬಿದಿರೆ ವ್ಯಾಪ್ತಿಯ ಹೊರಗಿನಿಂದ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದರು. ಆವಾಗ ಅವರಿಗಾಗಿ ಅನೇಕ, ಈಗ ನೋಡಿ ಇಂಥದ್ದೊಂದು ಕಟ್ಟಡ ಆಯ್ತು ಅಥವಾ ಅಲ್ಲಿ ಅಂಗಡಿಗಳು, ಇಂಥ ಉದ್ಯಮಗಳು, ಸಣ್ಣ ಉದ್ಯಮಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಆಳ್ವಾಸ ಶಿಕ್ಷಣ ಸಂಸ್ಥೆಗಳು ಅನೇಕ ರೀತಿಯಲ್ಲಿ ಕಾರಣವಾದವು ಅಂತ ಹೇಳೋದನ್ನು ಗಮನಿಸಬೇಕು. ಸಣ್ಣ ಉದ್ದಿಮೆಗಳನ್ನು ಬೆಳೆಸಬೇಕಾದ್ದು ತುಂಬ ಅಗತ್ಯ. ದೊಡ್ಡ ಉದ್ಯಮಗಳು ಬೆಳೀತವೆ, ಆದರೆ ಸಣ್ಣ ಉದ್ದಿಮೆಗಳು ಬೆಳೆದ್ರೆ ಮಾತ್ರ ಅದು ಸಾರ್ವಜನಿಕ ಸಂಪರ್ಕಕ್ಕೆ ಸಿಕ್ಕಿ ಇಕನಾಮಿಕಲ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಆಗ್ತದೆ, ಆರ್ಥಿಕ ಅಭಿವೃದ್ಧಿ. ಈ ದೃಷ್ಟಿಯಿಂದಲೂ ಆಳ್ವಾಸ ಶಿಕ್ಷಣ ಸಂಸ್ಥೆಯನ್ನು ಗಮನಿಸಬೇಕು. ಮತ್ತೊಂದು, ಆಳ್ವರೇ ನಡೆಸುವಂಥ ಆಳ್ವರ ಕನ್ನಡ ಮಾಧ್ಯಮ ಶಾಲೆ ಇದೆ. ಈ ಶಾಲೆಗೆ ವಿಶೇಷ ಮಹತ್ವ ಏನು ಅಂತ ಹೇಳಿದರೆ, ಕನ್ನಡ ಮಾಧ್ಯಮ ಶಾಲೆಗೆ ಮಕ್ಕಳು ಬರಲ್ಲ ಅಂತ ಹೇಳೋದು. ಆದರೆ ಈ ಕನ್ನಡ ಮಾಧ್ಯಮ ಶಾಲೆಗೆ, ಆಳ್ವರ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಬಂದ ಅರ್ಜಿಗಳಿಗೆಲ್ಲ ಪ್ರವೇಶ ಕೊಡಲಿಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ಅಲ್ಲಿ ಇದೆ. ಅಂದರೆ ಕನ್ನಡ ಮಾಧ್ಯಮ ಶಾಲೆಯನ್ನು ಚೆನ್ನಾಗಿ ನಡೆಸಲಿಕ್ಕೆ ಆಗ್ತದೆ ಅನ್ನುವಂಥದ್ದು ಕೂಡ ಅಲ್ಲಿ ಒಂದು, ಅಂದರೆ ಖಾಸಗಿಯಾಗಿ ಕನ್ನಡ ಮಾಧ್ಯಮ ಶಾಲೆ ನಡೆಸುವವರು ಭಾಳ ಕಡಿಮೆ. ಕನ್ನಡ ಮಾಧ್ಯಮ ನಡೆಸಿದರೆ ಮಕ್ಕಳು ಬರಲ್ಲ ಅಂತೇಳಿ ಹೇಳುವಂಥ ಚಿಂತನೆಯಿಂದಾಗಿ ಅದು ಅದನ್ನು ಮಾಡಿ ತೋರಿಸಲಾಗಿದೆ. ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೂಡ ಅದನ್ನೊಂದು ಅತ್ಯುತ್ತಮ ಕನ್ನಡ ಮಾಧ್ಯಮ ಶಾಲೆ ಅಂತೇಳಿ ಹೇಳುವಂಥದ್ದನ್ನು ಗುರುತಿಸಿದೆ. ಇನ್ನು ಮೂಡಬಿದರೆಯ ಪರಂಪರೆಯಲ್ಲಿ ಗಮನಿಸಬೇಕಾದಂಥದ್ದು ಎಂ ವೀರಪ್ಪ ಮೊಯ್ಲಿಯವರು, ಅವರು ಮೂಡಬಿದರೆಯವರೇ. JDಯಲ್ಲಿ ಆಮೇಲೆ ದಡ್ಡಿ ಸರ್ಕಾರಿ ಶಾಲೆಯಲ್ಲಿ, ಜೈನ ಪ್ರೌಢಶಾಲೆಯಲ್ಲಿ ಎಲ್ಲ ಅವರು ವಿದ್ಯಾರ್ಥಿಯಾಗಿದ್ದವರು. ಯಾಕೆ ಇವರು ಮಹತ್ವದವರು ಅಂತೇಳಿದರೆ, ಅವರು CET ಪದ್ಧತಿಯನ್ನು ಜಾರಿಗೆ ತಂದದ್ದು ವೀರಪ್ಪ ಮೊಯ್ಲಿಯವರ ಸರ್ಕಾರ. ಈ CET ಪದ್ಧತಿ ಅನ್ನುವಂಥದ್ದು ಅದು ಶಿಕ್ಷಣದಲ್ಲಿ ಬಹಳ ದೊಡ್ಡ ಕ್ರಾಂತಿಕಾರಕ ಸುಧಾರಣೆಯನ್ನು ತಂದಿತ್ತು. ಈ ಕಂದಾಯ ವಿಭಾಗದಲ್ಲಿ ಭೂ ಸುಧಾರಣೆ ತಂದಂಥ ಪರಿಣಾಮವನ್ನೇ CET ಅನ್ನೋದು ಶಿಕ್ಷಣ ಕ್ಷೇತ್ರದಲ್ಲಿ ತಂದಿತ್ತು. ಅದರ ಪರಿಣಾಮವಾಗಿ ತುಂಬ ಜನ ಬಡವರ ಮಕ್ಕಳು, ಅವರು ವೈದ್ಯಕೀಯ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಆಗಿದೆ, ತಾಂತ್ರಿಕ ಶಿಕ್ಷಣವನ್ನೆಲ್ಲ ಪಡೆಯುವುದಕ್ಕೆ ಸಾಧ್ಯವಾಗಿದೆ. ಈ ದೃಷ್ಟಿಯಿಂದ ವೀರಪ್ಪ ಮೊಯ್ಲಿಯವರ ಸರ್ಕಾರ ಕೊಟ್ಟಂಥ ಕೊಡುಗೆಯೂ ಕೂಡ ಮೂಡಬಿದರೆಯ ಶೈಕ್ಷಣಿಕ ವ್ಯಾಪ್ತಿಯಲ್ಲಿಯೂ ಗುರುತಿಸಬೇಕಾದಂಥ ಅಂಶ ಆಗಿದೆ ಅಂತ ಹೇಳುವಂಥದ್ದು ಗಮನಾರ್ಹವಾದಂಥ ಅಂಶ. ಇನ್ನು ಈ ಶಿಕ್ಷಣ ಕ್ಷೇತ್ರಕ್ಕೆ ಸಾರ್ವಜನಿಕರ ಕೊಡುಗೆಯೂ ಕೂಡ ಮಹತ್ವದ್ದಾಗಿಯೇ ಇದೆ. ಇವರ ಬಗ್ಗೆ ಹೇಳಬೇಕಾದರೂ ಕೂಡ ಅದು ಅದಕ್ಕಾಗಿಯೇ ಒಂದು 2 ಗಂಟೆ ಮಾತನಾಡುವಷ್ಟು ಸಾರ್ವಜನಿಕ ಸಹಭಾಗಿತ್ವ ಇಲ್ಲಿ ಇದೆ. ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟವರಲ್ಲಿ ಚೌಟರಸರು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಧರ್ಮ ಸಾಮ್ರಾಜ್ಯರು, ಜಗತ್ಪಾಲ ಚೌಟ, ದೇವರಾಜು, ಜಿ ವಾಸುದೇವ ಪೈಗಳು, SN ಮೂಡುಬಿದ್ರಿ, ಪಿ ಸದಾನಂದ ಭಟ್, ಅನಂತರಾಜ್, ಇವರನ್ನೆಲ್ಲ ಇಲ್ಲಿ ಗುರುತಿಸಬೇಕು ಅಂತೇಳು. ಇನ್ನೊಂದು, ಮೂಡುಬಿದ್ರಿಯ ಶೈಕ್ಷಣಿಕ ಬೆಳವಣಿಗೆಯಲ್ಲಿ ಜೈನ ಮಠದ ಪಾತ್ರ. ಇದು ಜೈನ ಮಠ ಅನ್ನುವಂಥದ್ದು ಇವತ್ತಿಗೆ ಅದರ ಪಕ್ಕದಲ್ಲಿ ಅಲ್ಲಿ ಪ್ರಾಕೃತ ಅಧ್ಯಯನ ಕೇಂದ್ರ ಅನ್ನುವಂಥದ್ದಿದೆ. ಅದು ಅಪೂರ್ವ ತಾಳೆಗರಿಗಳ ಸಂಗ್ರಹವನ್ನೆಲ್ಲ ಒಳಗೊಂಡಿದ್ದು ವಿಶೇಷವಾದ ಸಂಶೋಧನಾ ಆಸಕ್ತರಿಗಾಗಿ ಮಾಡಿರುವಂಥ ಕೇಂದ್ರ ಅದು. ಆದರೆ ಆ ಕೇಂದ್ರಕ್ಕೆ ಇತ್ತೀಚಿನ ದಿನಗಳಲ್ಲಿ ಜನಗಳು ಹೋಗುವುದು ಕಡಿಮೆ, ಆದರೆ ಸಂಶೋಧನಾ ವ್ಯವಸ್ಥೆ ಅದೇ ರೀತಿಯಲ್ಲಿದೆ ಅಂತೇಳಿ ಹೇಳುವಂಥದ್ದನ್ನು ಗುರುತಿಸಬೇಕು. 118 ವರ್ಷಗಳ ಇತಿಹಾಸ ಇರುವ ದಿಗಂಬರ ಜೈನ ವಿದ್ಯಾವರ್ಧಕ ಸಂಘ, ಅದರ ಕೊಡುಗೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಇದೆ ಅಂತೇಳಿ ಹೇಳುವಂಥದ್ದು. ಇದಿಷ್ಟು ಮೂಡಬಿದರೆಯ ಒಂದು ಶೈಕ್ಷಣಿಕ ಪರಂಪರೆಯನ್ನು ಒಂದು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಕಟ್ಟಿಕೊಡುವ ಪ್ರಯತ್ನ. ನನ್ನ ಮಾತನ್ನು ನಿಲ್ಲಿಸುವುದಕ್ಕೆ ಮೊದಲು ಒಂದೆರಡು ವಿಚಾರವನ್ನು ಹೇಳಬೇಕು. ಏನಂದರೆ, ನಾನು ಈ ಪ್ರಬಂಧವನ್ನು ತಯಾರು ಮಾಡಬೇಕು ಅಂತಾದರೆ ವಿದ್ಯಾಕುಮಾರ್ ಅವರ ಲೇಖನವನ್ನು ಬಳಸಿಕೊಂಡಿದ್ದೇನೆ, ಆಮೇಲೆ ಅಂಡಾರು ಗುಣಪಾಲ ಹೆಗ್ಡೆ ಅವರ ಹತ್ರ ಮಾತಾಡಿದ್ದೇನೆ, ಅವರು ಇಲ್ಲೇ ಇದ್ದಾರೆ, ಆಮೇಲೆ ಡಾಕ್ಟರ್ ಪ್ರಭಾತ್ ಬಲ್ನಾಡು ಅವರ ಹತ್ರ ಸಮಾಲೋಚನೆ ಮಾಡಿದ್ದೇನೆ, ನಂತರ ಧನಂಜಯ ಮೂಡುಬಿದ್ರೆ ಅವರ ಹತ್ರ ಸಮಾಲೋಚನೆ ಮಾಡಿದ್ದೇನೆ, ಪುಂಡಿಕಾಯಿ ಗಣಪಯ್ಯ ಭಟ್ರ ಹತ್ರ ಸಮಾಲೋಚನೆ ಮಾಡಿದ್ದೇನೆ, ಹಾಗೆ ಶಾಂತಿರಾಜ ಶೆಟ್ಟಿಯವರ ಮನೆಗೆ ಹೋಗಿ ಅವರ ಜೊತೆಯಲ್ಲಿ ಮಾತನಾಡಿದ್ದೇನೆ. ಇಷ್ಟನ್ನೆಲ್ಲ ಮಾಡಿ ಒಂದು ಪ್ರಬಂಧವನ್ನು ಸಿದ್ಧಪಡಿಸಿದ್ದು. ಅವರೆಲ್ಲರಿಗೂ ಕೂಡ ನಾನು ಈ ವೇದಿಕೆಯಿಂದ, ಪ್ರಥಮ ಸಾಹಿತ್ಯ ಸಮ್ಮೇಳನದ ವೇದಿಕೆಯಿಂದ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಿಮಗೆಲ್ಲರಿಗೂ ನಾನು ಋಣಿಯಾಗಿದ್ದೇನೆ. ನಮಸ್ಕಾರ.
1: ಇಷ್ಟರವರೆಗೆ ಶ್ರೀ ಅರವಿಂದ್ ಚೊಕ್ಕಾಡಿ ಅವರ ಮಾತುಗಳನ್ನ ಕೇಳ್ತಾ ಬಂದ್ರಿ. ಇದು ಈ ಹೊತ್ತಿನ ಪ್ರಸಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

కలగె చైత్రోన నిశ్చిత మరతు నలివ బదుక కలగె చైత్రోదయ.

ಝಣ ಝಣ ಕಂಚಣ ನಾದಕ್ಕೆ ಸೋತು ತಲೆದೂಗುವ ಜನರೇ, ಚಿನ್ನದ ಜಿಂಕೆಯ ಮೋಹಕ್ಕೆ ಬೆವರಿನ ಫಲವನ್ನು ಮರೆತವರೇ, ಝಣ ಝಣ ಕಂಚಣ ನಾದಕ್ಕೆ ಸೋತು ತಲೆದೂಗುವ ಜನರೇ, ಚಿನ್ನದ ಜಿಂಕೆಯ ಮೋಹಕ್ಕೆ ಬೆವರಿನ ಫಲ

ಉರಿಯುವರವಿಗೂರಾಹು ಮುತ್ತಲು ಕತ್ತಲು ಕವಿಯುವುದು ಝಣ ಝಣ ಕಂಚಣನಾದಕ್ಕೆ ಸೋತು ತಲೆದೂಗುವ ಜನರೇ ಚಿನ್ನದ ಜಿಂಕೆಯ ಮೋಹಕ್ಕೆ ಬೆವರಿನ

ಬದುಕಲು ಕಲಿತರೆ ಶಾಂತಿಯೇ ನಮಗೆಲ್ಲ, ಶಾಂತಿಯೇ ನಮಗೆಲ್ಲ. ಝಣ ಝಣ ಝಣ ಝಣ ಝಣ ಝಣ ಝಣ ಝಣ ಝಣ ಝಣ ಕಂಚಣ ನಾದಕ್ಕೆ ಸೋತು ತಲೆದೂಗುವ ಜನರೇ, ಚಿನ್ನದ ಜಿಂಕೆಯ ಮೋಹಕ್ಕೆ ಬೆವರಿನ ಫಲವ

ಝಣ ಝಣ ಝಣ ಝಣ ಝಣ ಝಣ ಝಣ ಝಣ ಝಣ ಝಣ ಕಂಚಣ ನಾದಕ್ಕೆ ಸೋತು ತಲೆದೂಗುವ ಜನರೇ, ಚಿನ್ನದ ಜಿಂಕೆಯ ಮೋಹಕ್ಕೆ ಬೆವರಿನ ಫಲವನ್ನು ಮರೆತವರೇ, ಬೆವರಿನ ಫಲವನ್ನು ಮರೆತವರೇ, ಬೆವರಿನ ಫಲವನ್ನು

0: ನೀವು ಕೇಳ್ತಾ ಇದ್ರ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇದೀಗ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಮಲಗುಡ್ಡೆ ಕಾರ್ಕಳ ಹಾಗೂ ಚಾನೆಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಶ್ರೀ ಶಾರದಾಂಬಾ ಯಕ್ಷಗಾನ ಅಧ್ಯಯನ ಕೇಂದ್ರ ಶಾರದಾ ನಗರ ಕೊಣಾಜೆ ಇವರಿಂದ ಮೈಮೆದ ಬಾಲೆ ಶ್ರೀಕೃಷ್ಣೆ 2ನೇ ಕಂತು.
1: ಜನ ಜಾನುವಾರು ಬರ್ತದಿತ್ತೇನೆ.

0: 건다 이해해라.
1: 안 돼요.
0: 만나지. 아. 이게 나가 이끄.
1: 예리. 야니 그 나도 안 야만데야. 이 배터가 봐야 됐다.
0: 굽.
1: 간다야.
0: 어?

ದಾದ ಅನ್ಯಾಯ ಮತ್ತೆ ಎಲ್ಲ ನಿಂತಿದ್ದ ಆಯ ಬಗ್ಗೆ.

0: ಸಹೋದರರ ಬಲಗೈ ಬಂಟೆಯವನು ನಮ್ದರು ಸೊಗಟ ಹಸರೆ ನಿನ್ನ ಕೆರ್ಪಿನೇ ಆರ್ನ ಉದ್ದೇಶಕ್ಕೆ ಹಂಚಾದು ಎಂಕ್ಲೇಗ ಕೂಲ್ಯ ಕೊರ್ದು ಕಡಬರ್ತೇರಿ ಏರೆ ತುಂಬಲ್ಲ
1: ಸೊಗಟಾಸುರ.

ಪಾತ್ರದ ಉಪದೇಶನು ನಿನ್ನ ಪಾತ್ರದ ಕೊಲ್ಗೆ ಸಿಗಲ್ದು ಅವೆಷ್ಟು ಜನ ಮಣ್ಣು ತಿಂದು ಹೋಗ್ತಾರೆ ಹೆಂಕ್ಳಾತಾರೆ ನನ್ನ ಒಂದ್ ಹಚ್ಚರ ಪಾತ್ರ ಚೆನ್ನಾಗಿರುತ್ತೆ ನಿನ್ನ ತಲೆ ಕಡಿಮೆ ಏರ್ ಬರ್ತಾರ.

0: ಅಜ್ಜಿನ ಮಾರಲ್ಲ ಬೇಳೆ ಬಂದಿದ್ದಕ್ಕೆ ನಮ್ನೆ ಬಚ್ಚಿರಿ ಅಂದು ದಾತ ಬೇಳೆ ಅಂದ
1: ಯಾನುಲ್ಲೇ

0: ಇದುವರೆಗೆ ಇತ್ತೀಚೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಂಬ್ಳಗುಡ್ಡೆ ಕಾರ್ಕಳ ಹಾಗೂ ಚಾನಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ
1: ಶ್ರೀ ಶಾರದಾಂಬ ಯಕ್ಷಗಾನ ಅಧ್ಯಯನ ಕೇಂದ್ರ ಶಾರದಾನಗರ ಕೊಣಾಜೆ ಇವರು ನಡೆಸಿಕೊಟ್ಟ ಮೈಮೆದ ಬಾಲೆ ಸಿರಿಕೃಷ್ಣೆ ಈ ಯಕ್ಷಗಾನದ
0: ಎರಡನೇ ಕಂತು ಕೇಳಿತಿರಿ.
1: ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೆ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.
2: ರೇಡಿಯೋ ಸಾರಂಗ 107.8 FM, ಎಂದೂ ಮರೆಯದ ಹಾಡು.

ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

Sarang 107.8 FM. Hey.

0: रेडियो सारंग 107.8 FM
1: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
2: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು,

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ NS ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆಯ, GV ಅತ್ರಿ ಅವರ ಸಂಗೀತ ನಿರ್ದೇಶನದ, SP ಬಾಲಸುಬ್ರಹ್ಮಣ್ಯಂ ಹಾಗೂ ಹೇಮಾ ಪ್ರಸಾದ್ ಇವರು ಹಾಡಿರುವ ಯಾಕೆ ಕಾಡುತ್ತಿದೆ

ಮುಂದಿನ ಗೀತೆ ಕುವೆಂಪು ಅವರ ರಚನೆಯ, ಸುನೀತಾ ಚಂದ್ರಕುಮಾರ್ ಇವರ ಸಂಗೀತ ನಿರ್ದೇಶನದ, ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಕೇಳುವುದೆಲ್ಲೆಡೆ ಪಲ್ಲವಿಯೊಂದು.

ಮುಂದಿನ ಹಾಡು ಸ್ವರ್ಗವೇ ಭೂಮಿ, ರಚನೆ ಕುವೆಂಪು, ಸಂಗೀತ ನಿರ್ದೇಶನ ಸುನೀತಾ ಚಂದ್ರಕುಮಾರ್, ಹಾಡಿದ್ದಾರೆ ಚಿತ್ರಾ.

ಮುಂದಿನ ಹಾಡು ಎನ್ ಎಸ್ ವ್ಯಾಸರಾವ್ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ, ಸುಪ್ರಿಯ ಆಚಾರ್ಯ ಅವರು ಹಾಡಿರುವ ನಿನ್ನ ಕಂಗಳ ಕೊಳದಿ.

ಮುಂದಿನ ಹಾಡು ಸಂಗಮೇಶ್ ಅವರ ರಚನೆಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ನಿನ್ನ ರೂಪ ನೋಡುತ್ತಾ.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
2: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲ್ಹರಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ದೊಡ್ಡರಂಗೇಗೌಡ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮೆರೆಯ ಬೇಡವು.

ಮುಂದಿನ ಹಾಡು ಎಂಎನ್ ವ್ಯಾಸರಾವ್ ಅವರ ರಚನೆಯ, ಎಸ್ ಬಾಲಿ ಅವರ ಸಂಗೀತ ನಿರ್ದೇಶನದ, ರಿತಿಶಾ ಪದ್ಮನಾಭ್ ಅವರು ಹಾಡಿರುವ ತಾಯಿ ನಿನ್ನ ಸಹನೆಯನ್ನು.

ಮುಂದಿನ ಹಾಡು ವಿಸಿ ಇರಾ ಸಿಂಗ್ ಅವರ ರಚನೆಯ, ಎಸ್ ಜಿ ರಘುರಾಮ್ ಅವರ ಸಂಗೀತ ನಿರ್ದೇಶನದ, ಸುಪ್ರಿಯಾ ಆಚಾರ್ಯ ಇವರ ಗಾಯನದ ಬಾಳಿನಲ್ಲಿ ಗೋಳು ನೂರು.